107.8 FM Radio Sarang ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM.
1: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ

0: ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
0: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ರೇಡಿಯೋ ಸಾರಂಗ್ 107.8 FM.
3: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
4: ಎಲ್ಲ ಸಹೃದಯರಿಗೆ ನಮಸ್ಕಾರ. ಹನ್ನೆರಡನೇ ಶತಮಾನದ ಶರಣ ಪಂಥದ ಪ್ರಮುಖರು ಬಸವಣ್ಣವರು. ಅವರ ಜೀವನಾನೇ ಒಂದು ಅಮರ ಜ್ಯೋತಿ ಅಂತ ಬರೀತಾರೆ. ಅದು ಎಷ್ಟು ದೊಡ್ಡ ಜ್ಯೋತಿ ಅಂತಂದರೆ ಅದರ ದಿವ್ಯ ಪ್ರಭೆಯೊಳಗೆ ಹಲವಾರು ಶತಮಾನಗಳವರೆಗೆ ಎಷ್ಟೊಂದು ಜನ ಮುಮುಕ್ಷುಗಳು ತಮ್ಮ ಜೀವನದ ದಾರಿಯನ್ನು ಕಂಡುಕೊಂಡಿದ್ದಾರೆ ಅಂತ ಅದ್ಭುತ ಅನಿಸುತ್ತೆ. ಯಾರಾದರೂ ಒಬ್ಬರು ಸಾಧಕರು ಒಳ್ಳೆಯ ಕೆಲಸ ಮಾಡಿದಾಗ 10 ವರ್ಷ, 50 ವರ್ಷ, 100 ವರ್ಷ ನೆನೆಯೋದು ಉಂಟು, ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ. ಆದರೆ ಒಬ್ಬ ವ್ಯಕ್ತಿ ಹೋಗಿ 800-900 ವರ್ಷಗಳ ನಂತರ ಕೂಡ ಆತನ ನೆನೆಸ್ಕೊಂಡು ನಮ್ಮ ಜೀವನಕ್ಕೆ ಮಾರ್ಗದರ್ಶಿ ಆದವರು ಇವರು ಅಂತ ಹೇಳುವಂಥದ್ದಾಗಲಿ, ಅವ್ರ ಮಾತನ್ನು ನೆನೆಸ್ಕೊಂಡು ನಮ್ಮ ಜೀವನಕ್ಕೆ ಇವತ್ತು ಮಾರ್ಗದರ್ಶಿಯಾಗಿದೆಯಲ್ಲ ಮಾತುಗಳು ಅಂತ ಅನ್ಸ್ಕೊಳ್ಳೋದಾಗಲಿ ಸಾಮಾನ್ಯ ಕೆಲಸ ಅಲ್ಲ ಅಂತ ಅದ್ಭುತ ಸಾಧನೆಯನ್ನು ಬಸವಣ್ಣವ್ರು ಮಾಡಿದವರು. ಅದರಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕಂತೂ ಅವರ ಕೊಡುಗೆ ದೊಡ್ಡದಾದಂಥದ್ದು. ಇವತ್ತು ನಾವು ಛಂದಸ್ಸಿನ ದೃಷ್ಟಿಯಿಂದ ಯಾವ ಕಾವ್ಯ ಪ್ರಭೇದಗಳನ್ನು ನಮ್ಮ ವೈಶಿಷ್ಟ್ಯ ಅಂತ ಹೇಳಿ ಹೆಮ್ಮೆ ಪಡ್ತೇವೋ ಅವುಗಳಲ್ಲಿ ಬಹುತೇಕ ಬಹಳ ಹೆಚ್ಚಿದ್ದಕ್ಕೆ ಮೂಲ ಪ್ರೇರಕರು ಅಥವಾ ಪ್ರಬಲ ಪೋಷಕರು ಆಗಿದ್ದವರು ಬಸವಣ್ಣವರು. ವಚನ ವಾಂಗ್ಮಯವನ್ನೇ ಸೃಷ್ಟಿ ಮಾಡಿಬಿಟ್ರು, ಆ ಥರದೊಂದು ಪ್ರಕಾರವನ್ನೇ ಸೃಷ್ಟಿ ಮಾಡಿ ಹೋಗಾಯಿತು. ಬಸವಣ್ಣ ಒಬ್ಬ ಋಷಿಯಾಗಿ, ಸುಧಾರಕರಾಗಿ, ಕವಿಯಾಗಿ ಪ್ರಚಾರ ಮಾಡಿ ಬರೆದು ಜಗಮಾನ್ಯರಾಗಿದ್ದಾರೆ, ನಮ್ಮೆಲ್ಲರಿಗೂ ಪೂಜ್ಯರಾಗಿದ್ದಾರೆ.

0: रेडियो सारंग 107.8 FM।
1: ಒಂದ್ ಕಡೆ ಡಾಕ್ಟರ್ ಎಲ್ ಬಸವರಾಜವರು, ಅವ್ರ ಬಗ್ಗೆ ನನ್ನ ವೈಯಕ್ತಿಕ ದೊಡ್ಡ ಗೌರವ, ದೊಡ್ಡ ಸಂಶೋಧನಕಾರ. ಇವತ್ತು ವಚನ ಸಾಹಿತ್ಯದ ಬಗ್ಗೆ ಬಹು ದೊಡ್ಡ ಸಂಶೋಧನೆ ಮಾಡಿದವರು ಅಂದರೆ ಎಲ್ ಬಸವರಾಜವರು. ಅವರೊಂದು ಮಾತನ್ನು ಬರೀತಾರೆ, ಎಷ್ಟು ಚೆನ್ನಾಗಿರೋ ಮಾತು ಅಂತಂದರೆ, ಈ ವಚನ ಸಾಹಿತ್ಯಕ್ಕೆ ಅನ್ವಯ ಆಗುವಾಗ ಬರೆದಂಥ ಮಾತು. ಅವ್ರ ಮಾತನ್ನು ಹಾಗೆ ಓದಬೇಕು ನಾನು. ಭಾರತವು ವಿಶಾಲವಾದ ಧಾರ್ಮಿಕ ತತ್ವಗಳಿಗೆ ಸುಪ್ರಸಿದ್ಧವಾದಂತೆ ಸಂಕುಚಿತ ಭಾವನೆಗಳಿಗೂ ಕುಪ್ರಸಿದ್ಧವಾಗಿದೆ. ಎಷ್ಟು ವಿಶಾಲವಾದ ವಿಚಾರಗಳನ್ನು ನಾವು ಕೊಟ್ಟಿದ್ದೇವೆ, ಅದಕ್ಕೊಂದು ಕಡೆ ಹೆಮ್ಮೆ ಪಡೋದಾದರೆ ಎಷ್ಟೋ ಜನವಾದಂಥ ಕುತ್ಸಿತವಾದಂಥ ತುಂಬ ಸಂಕುಚಿತ ಭಾವನೆಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ ಅಂತ ದುಃಖ ಪಡಬೇಕಾಗುತ್ತೆ. ಎರಡೂ ನಮ್ಮಲ್ಲಿದೆ ನೋಡಿ ಹೇಗಿದೆ. ದೃಷ್ಟಾರರ ಆತ್ಮವಿಶ್ವಾಸದ ಬ್ರಹ್ಮವಾದ ಸಾಮಾಜಿಕ ವ್ಯವಸ್ಥೆಯ ವರ್ಣಾಶ್ರಮ ವಿಭಾಗ, ಸಮರ್ಪಣ ರೂಪದ ಯಜ್ಞ ಯಾಗ ಮತ್ತಿತರ ಸಂಕೇತ ಸದಾಚಾರಗಳು, ಇದು ಒಂದು ಭಾಗ. ಆಗಿನ ಕಾಲದ ಉಪನಿಷತ್ಕಾರರಾಗಲಿ ವೇದರ್ಶಿಗಳಾಗಲಿ ಕಂಡರಿಸಿದಂಥ ಬ್ರಹ್ಮವಾದ ಅಂತ ಏನಿತ್ತು, ಕಣ್ಣು ಮುಂದೆ ಒಂದು ಬ್ರಹ್ಮದ ಸಾಕ್ಷಾತ್ಕಾರ ತಂದಿಟ್ಟಿದ್ರು. ಬ್ರಹ್ಮವನ್ನು ಯಾರು ಕಂಡಿದ್ದಾರೆ? ಕಾಣದೆ ಹೋದರೂ ಕೂಡ ಜೀವನದ ಉನ್ನತ ಮಾರ್ಗಕ್ಕೆ ಒಂದು ಗುರಿ ಅಂತ ಇರಬೇಕಾಗತ್ತೆ. ಯಾವಾಗ ಒಂದು ಸಾಧನೆ ಮಾರ್ಗದಲ್ಲಿ ಗುರಿ ಇಲ್ಲದೆ ಹೋದರೆ ನಮಗೇನೂ ಆಗೋದಿಲ್ಲ. ಅಂಥ ಒಂದು ಗುರಿಯನ್ನು ಕಲ್ಪಿಸಿ ಬ್ರಹ್ಮ ಅಂತ ಒಂದು ಶಕ್ತಿ ಇದೆ ಅಂತ ಹೇಳಿ ಆ ಬ್ರಹ್ಮವಾದವನ್ನು ಹೇಳಿ ಸಾಮಾಜಿಕ ವ್ಯವಸ್ಥೆ ಚೆನ್ನಾಗಿ ಆಗಲಿ ಎಂದು ಒಂದು ವರ್ಣಾಶ್ರಮ ಧರ್ಮವನ್ನು ರಚನೆ ಮಾಡಿದರು. ಅದು ವರ್ಣಾಶ್ರಮ ಧರ್ಮ ಎಷ್ಟು ಚೆನ್ನಾಗಿತ್ತು ಅಂದರೆ, ಇವತ್ತಿಗೆ ಕೂಡ ವರ್ಣಾಶ್ರಮ ಒಂದಿಟ್ಟು ಬಿಟ್ಟು ಬದುಕೋಕ್ಕಾಗಲ್ಲ ನಮಗೆ. ನಾವು ತುಂಬ ಬಾಲಿಶವಾಗಿ ಮಾತಾಡ್ತೇವೆ ಕೆಲವೊಂದು ಸಲ, ವರ್ಣಾಶ್ರಮ ಧರ್ಮದಿಂದಲೇ ನಮ್ಮ ಸಮಾಜ ಹಾಳಾಯಿತು ಅಂತ. ವರ್ಣ ಬೇರೆ, ಜಾತಿ ಬೇರೆ ಅಂತ ನಮ್ಗೆ ಅರ್ಥವೇ ಆಗಲಿಲ್ಲ. ಜಾತಿ ವರ್ಣಾಶ್ರಮ ಕೆಟ್ಟು ಹೋದದ ರೂಪ, ವರ್ಣಾಶ್ರಮ ಅವಶ್ಯಕತೆ ಬೇಕಾಗುವಂಥದ್ದು, ಬದುಕೋಕ್ಕೆ ಆಗಲ್ಲ ನಮಗೆ. ಇದಕ್ಕೊಂದೆಲ್ಲ ಹೇಳಿದ್ದೆ ನಾನು, ವಿವೇಕಾನಂದರು ಭಾಳ ಚಂದ ಹೇಳ್ತಾರೆ, ವರ್ಣಾಶ್ರಮ ಇಲ್ಲದೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಒಂದೇ ದಿವಸದಲ್ಲಿ ನಾವು ನಾಲ್ಕು ವರ್ಣಗಳಲ್ಲಿ ಇರ್ತೇವೆ. ಬೆಳಗ್ಗೆ ಪೂಜೆ ಮಾಡಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳುವಾಗ ನೀವು ಬ್ರಾಹ್ಮಣರಾಗಿದ್ದೀರಿ, ಮತ್ತೊಬ್ರಿಗೋಸ್ಕರ ಹೋರಾಡುವಾಗ ಕ್ಷತ್ರಿಯರಾಗಿದ್ದೀರಿ, ಈಗ ಸೈನಿಕರಿದ್ದಾರೆ, ಅಷ್ಟೊಂದು ಜನ ಸೈನಿಕರಿದ್ದಾರೆ, ಯಾವ್ಯಾವುದೋ ಮತದಲ್ಲಿ ಹುಟ್ಟಿ ಬಂದಂಥ ಸೈನಿಕರಿದ್ದಾರೆ, ಆದರೆ ಅವರು ವರ್ಣಾಶ್ರಮ ಧರ್ಮದಲ್ಲಿ ಎಲ್ಲರೂ ಕ್ಷತ್ರಿಯರೇ. ನಾನು ಹೇಳ್ತಿರ್ತೀನಿ, ಮೇಷ್ಟ್ರು ಏನು ಪಾಠ ಮಾಡ್ತಾರೆ, ಅತ್ಯಂತ ತುಂಬ ಮನಸ್ಸಿನಿಂದ ಮಕ್ಕಳ ಮೇಲೆ ಪ್ರೀತಿಯಿಂದ ಪಾಠ ಮಾಡುವಂಥ ಮಾಸ್ಟರೆಲ್ಲನೂ ಬ್ರಾಹ್ಮಣರೇ. ಯಾಕಂದರೆ ಡೆಫಿನೇಷನ್ ಇದೆ ಬ್ರಾಹ್ಮಣರು ಯಾರು ಅಂತ, ಅಧ್ಯಯನಂ ಅಧ್ಯಾಪನಂ ಬ್ರಾಹ್ಮಣಸ್ಯ ವೃತ್ತಿ. ಯಾರು ಓದುತ್ತಾನೋ, ಮಕ್ಕಳಿಗೆ ಪಾಠ ಹೇಳಿಕೊಡ್ತಾನೋ ಅವನು ಬ್ರಾಹ್ಮಣ. ಮನೆಯಲ್ಲಿ ಮತ ಬೇರೆ ಇರ್ಬೋದು ಹುಟ್ಟಿದಿಂದ, ಆದರೆ ವರ್ಣಾಶ್ರಮ ಧರ್ಮದಲ್ಲಿ ನಾನು ಒಪ್ಪಿಕೊಂಡಂಥ ವೃತ್ತಿ ಮತ್ತೊಬ್ಬರಿಗೆ ಪಾಠ ಮಾಡುವಂಥದ್ದು, ಆದ್ದರಿಂದ ಮತ್ತೊಬ್ಬರಿಗೋಸ್ಕರ ಒಳ್ಳೆಯದನ್ನು ಚಿಂತೆ ಮಾಡುವಂಥದ್ದು. ಇದು ವಂಶ ಪರಂಪರವಾಗಿ ತಂದೆಯಿಂದ ರಕ್ತದ ಬರುವಂಥದ್ದಲ್ಲ, ಇದು ಅದು ಮನೋಪ್ರವೃತ್ತಿಯಿಂದ ಬರುವಂಥದ್ದು. ಆ ನಂತರ ಮೂರನೇದು ವಿವೇಕಾನಂದ ಹೇಳಿದು, ಪಲ್ಯ ತರಕಾರಿ ತರಕ್ಕೆ ಹೋಗ್ತೀವಿ ನಾವು, ಚೌಕಾಸಿ ಮಾಡ್ತೀವಿ, ಯಾಕಪ್ಪ 20 ರೂಪಾಯಿ 15 ರೂಪಾಯಿ ಕೊಡಲ್ವಾ ಅಂತ ಚೌಕಾಸಿ ಮಾಡ್ತೀರಲ್ಲ, ಆಗ ವೈಶ್ಯರಾಗಿದ್ದೀರಿ. ಮತ್ತು ಯಾರದೋ ನೌಕರಿ ಮಾಡೋಕೆ ಹೋಗ್ತೀರಲ್ಲ, ಅಟೆಂಡೆನ್ಸ್ ಹಾಕಿ, ಅಲ್ಲಿ ಶೂದ್ರರಾಗಿದ್ದೀರಿ. ಒಂದೇ ದಿವಸದಲ್ಲಿ ನಾಲ್ಕು ವರ್ಣಗಳಲ್ಲಿರ್ತೇವೆ, ವರ್ಣ ಬಿಡೋಕ್ಕಾಗೋದಿಲ್ಲ. ಅಂಥ ಒಳ್ಳೆ ವರ್ಣಾಶ್ರಮ ಧರ್ಮವನ್ನು ಮಾಡಿದಂಥ ವ್ಯವಸ್ಥೆ ಇತ್ತು. ಆದರೆ ಅದು ಒಂದು ಭಾಗ ಆದರೆ ಮುಂದೇನಾಯಿತು, ಕರ್ಮಠರ ಮತ್ತು ವಿಧಿವಾದಿಗಳ ಮುಖ್ಯವಾಗಿ ಸ್ವಾರ್ಥಿಗಳ ರಾದ್ಧಾಂತದಿಂದ ಇದೆಲ್ಲ ವರ್ಣಾಶ್ರಮ ಧರ್ಮ ಕೆಟ್ಟದ್ದು, ಸ್ವಾರ್ಥದಿಂದ ಕೆಟ್ಟದ್ದು.

0: ಒಬ್ಬ ರಾಜ ಚೆನ್ನಾಗಿದ್ದ, ಒಳ್ಳೆ ರಾಜ, ಸಮರ್ಥ ರಾಜ, ರಾಜವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಅವನ ಮಗ ಮೂರ್ಖ.
1: ರೇಡಿಯೋ ಸಾರಂಗ್,
0: ಅವನಿಗೆ ಮಗನಿಗೂ ನಾನು ಸಿಕ್ಕಂತ ಸೌಭಾಗ್ಯ ಸಿಗ್ಬೇಕು. ಅದಕ್ಕೆ ಅವನೇನ್ ಮಾಡ್ದ, ರಾಜನ ಮಗ ರಾಜ ಅಂತ ಮಾಡ್ಕೊಂಡ. ಶಕ್ತಿ ಇಲ್ಲದೆ ಹೋದ್ರು ಅಳಬುರ್ಕನಾದ್ರು ರಾಜ ಆದ. ಒಬ್ಬ ಬ್ರಾಹ್ಮಣ ಚೆನ್ನಾಗಿ ಓದ್ಕೊಂಡವನು, ಬ್ರಹ್ಮರ್ಷಿ ಆಗಿದ್ದು, ಅವನ ಮಗ ದಡ್ಡ ಆದ, ಓದ್ಲಿಲ್ಲ ಅವನು, ಶಕ್ತಿ ಸಾಲಲಿಲ್ಲ. ಆದರೆ ರಾಜರು ಬಂದು ನಮಸ್ಕಾರ ಮಾಡ್ತಾ ಇದ್ರಲ್ಲ ಋಷಿಗಳಿಗೆ, ಇವರಿಗೆ, ಅದಕ್ಕೆ ನನ್ನ ಮಗನೂ ಆಗಲಿ, ಅವಕಾಶ ಸಿಗಲಿ ಅಂತ ಹೇಳಿ ಬ್ರಾಹ್ಮಣನ ಮಗ ಬ್ರಾಹ್ಮಣ ಅಂತ ಮಾಡ. ಇದೇ ಸ್ವಾರ್ಥದಿಂದ ಆದಂಥದ್ದು. ಆದ್ದರಿಂದ ಯಾವಾಗ ಸ್ವಾರ್ಥ ಬಂತೋ ವರ್ಣಾಶ್ರಮ ಕೆಟ್ಟು ಜಾತಿ ಪದ್ಧತಿ ಬಂತು. ಅದಕ್ಕೆ ಎಷ್ಟು ಚಂದ ಬರೀತಾರೆ ಅವರು, ಕರ್ಮಠರ ಮತ್ತು ವಿಧಿವಾದಿಗಳ, ಏನು ಕೇಳಿದ್ರು ನಮ್ಮ ಕೈಯಲ್ಲಿ ಏನಿದೆಯಪ್ಪ ವಿಧಿ ಮಾಡಿಸ್ದಂಗೆ ಅನ್ನುವಂಥ ವಿಧಿವಾದಿಗಳ, ಅದರಲ್ಲೂ ಮುಖ್ಯವಾಗಿ ಸ್ವಾರ್ಥಿಗಳ ರಾದ್ಧಾಂತದಿಂದ ಇದೇನಾಯಿತು ಅಂತ ದೊಡ್ಡ ಚಿಂತನೆ, ಕನಸಿತ್ತಲ್ಲ ದೊಡ್ಡ ಕನಸು, ಅದೆಷ್ಟು ಚೆಂದ ಅವ್ರ ಮಾತು, ಅದನ್ನೇ ಓದಬೇಕು. ಅಹಂಕಾರದಲ್ಲಿ ವಿಷಮಿಸಿ, ಅಸ್ತವ್ಯಸ್ತದಲ್ಲಿ ತಳಮಳಿಸಿ, ಅಸ್ಪೃಶ್ಯತೆಯಲ್ಲಿ ನಾರುತ್ತ, ಅರ್ಥರಹಿತ ವಿಧಿ ನಿಷೇಧಗಳಲ್ಲಿ ಸಾಂಕ್ರಾಮಿಕವಾಯಿತು. ಅವ್ರು ಹೇಳುವ ಹಾಗೆ ಏನಾಯಿತು ಅಂದರೆ, ಅಹಂಕಾರದಲ್ಲಿ ವಿಷಮಿಸಿ, ನಮ್ಮ ಧರ್ಮನೇ ಶ್ರೇಷ್ಠ, ನಮ್ಮಂಥ ಧರ್ಮ ಇನ್ನು ಯಾವುದೂ ಇಲ್ಲ ಅಂತ ಹೇಳ್ಕೊಂಡೇ ಹೋದಿ ಹೊರತಾಗಿ ಧರ್ಮ ಅರ್ಥವೇ ಆಗಲಿಲ್ಲ. ನಮ್ಮ ಅಜ್ಜ ಒಂದು ಹೇಳೋನು ಪ್ರಾವರ್ಬ್ ಇದ್ದಂಗಿತ್ತದು. ಅವ್ರು ಹೇಳ್ತಾ ಇದ್ರಂತೆ ಯಾರೋ, ನಮ್ಮ ಅಜ್ಜ ಯಾವಾಗಲೂ ಆನೆ ಮೇಲೆ ಅಡ್ಡಾಡ್ತಿದ್ರು, ನಮ್ಮಪ್ಪ ಕುದುರೆ ಬಿಟ್ಟು ಕೆಳಗೆ ಇಳಿಲಿಲ್ಲ. ಹೌದಪ್ಪ ನಿನ್ನ ಹಣೆ ಬಾರ ಏನು, ಕಾಲಲ್ಲಿ ಚಪ್ಪಲಿ ಇಲ್ಲ ಅಂತ ಬರೀ ಅದನ್ನೇ ಹೇಳ್ಕೊಂಡು ಕಾಲ ಕಳೆದ್ವಿ. ನಮ್ಮದು ದೊಡ್ಡದು, ಭಾಳ ದೊಡ್ಡದು ಧರ್ಮ ನಮ್ಮದು, ಆದ ಧರ್ಮ ಅರ್ಥ ಮಾಡ್ಕೊಳ್ಳಿಲ್ಲ ನಾವು. ಡಿ ವಿ ಜಿ ಕೂಡ ಬರೀತಾರೆ, ಹಳೆ ಕಾಲದ ಹೇಳ್ಕೊಂಡು ಇರಬೇಡ್ರಪ್ಪ, ನಿಮಗೆಷ್ಟು ಬಂದಿದೆ ಹೇಳ್ರು ಅದನ್ನು. ಅದಕ್ಕೆ ಅಹಂಕಾರದಲ್ಲಿ ವಿಷಮಿಸಿ, ಅಸ್ತವ್ಯಸ್ತದಲ್ಲಿ ತಳಮಳಿಸಿ, ನಿಜ ಅರ್ಥ ಆಗಲಿಲ್ಲ, ಹಳೇದು ಬಿಡೋಕ್ಕಾಗ್ತಾ ಇಲ್ಲ, ಹೊಸದು ಹೊಂದ್ಕೊಳ್ಳೋಕ್ಕಾಗ್ತಾ ಇಲ್ಲ, ತಳಮಳ ಆಗಿ ಹೋಯ್ತು ನಮಗೆ. ಅಸ್ತವ್ಯಸ್ತದಲ್ಲಿ ತಳಮಳಿಸಿ, ಅಸ್ಪೃಶ್ಯತೆಯಲ್ಲಿ ನಾರುತ್ತ, ನಾವು ಯಾರನ್ನೋ ಮುಟ್ಸ್ಕೋಬೇಡ ಅಂದ್ಬಿಟ್ವಿ. ಯಾರನ್ನ ಮುಟ್ಸ್ಕೋಬೇಡ ಅಂದ್ವಿ ನಾವು? ಈಗ ನೀವು ಕಲ್ಪನೆ ಮಾಡ್ಕೊಳ್ಳಿ, ಯಾರನ್ನು ಮುಟ್ಸ್ಕೋಬೇಡ ಅಂತ ಈಗೆಲ್ಲ ಕ್ಲಾಸಿಫೈ ಮಾಡ್ಕೊಂಡಿದ್ವಿ ನಾವು. ಅದು ಹಂಗೆ ಇರಲಿಲ್ಲಲ್ಲ ಮೊದಲು. ಮುಂದೆ ಬರ್ತದೆ, ಬಸವಣ್ಣವರೇ ಬರೀತಾರೆ, ವ್ಯಾಸ ಯಾರ ಮಗ? ವ್ಯಾಸರು ನಮಗೆ ಮಹಾಭಾರತ ಕೊಟ್ಟಂಥ ವ್ಯಾಸ ಮಹರ್ಷಿಗಳು ಅಂತೀವಿ. ಯಾವ ಜಾತಿ ಹುಡುಕ್ತೀರಿ ನೀವು ಅವ್ರನ್ನ? ವಾಲ್ಮೀಕಿ ಯಾವ ಜಾತಿ ಅಂತ ಹುಡುಕ್ತೀರಿ ಅಲ್ವಾ? ಆದ್ದರಿಂದ ಅವಾಗ ಮುಟ್ಸ್ಕೋಬೇಡ ಅಂತಿರಲಿಲ್ಲ. ವಿವೇಕಾನಂದರು 100 ವರ್ಷದಿಂದ ಭಾಳ ಗಟ್ಟಿಯಾಗಿ ಹೇಳಿದರು, ನಮ್ಮ ದುರ್ದೈವ ಏನಾಗಿದೆ ಅಂದರೆ, ನಮ್ಮ ಧರ್ಮ ಟಚ್ ಮೀ ನಾಟ್ ರಿಲಿಜನ್ ಆಗಿದೆ, ಟಚ್ ಮೀ ನಾಟ್, ಮುಟ್ಸ್ಕೋಬೇಡ, ಅವ್ರು ಮುಟ್ಸ್ಕೋಬೇಡ, ಇವ್ರು ಮುಟ್ಸ್ಕೋಬೇಡ ಅಂತ ಹೇಳಿ ಬೌಂಡ್ರಿ ಹಾಕ್ಕೊಂಡು ಹೋಗಿದ್ದೀವಿ ನಾವು. ಹಾಳು ಅದಕ್ಕೆ ಹೇಳ್ತಾರೆ, ಅಸ್ಪೃಶ್ಯತೆಯಲ್ಲಿ ನಾರುತ್ತ, ಅರ್ಥರಹಿತ ವಿಧಿ ನಿಷೇಧಗಳಲ್ಲಿ ಸಾಂಕ್ರಾಮಿಕವಾಯಿತು. ಅರ್ಥವೇ ಇಲ್ಲ ವಿಧಿಗಳು ಮಾಡೋದ್ರೊಳಗೆ. ಅದು ಯಾಕೆ ಕಾಂಪ್ಲಿಕೇಟ್ ಆಯ್ತು ಹೇಳಿ? ನನ್ನ ಮಗನೇ ಪುರೋಹಿತ ಆಗಬೇಕು ಅಂತ ತೀರ್ಮಾನ ಮಾಡಿಕೊಂಡೆ, ಅವನಿಗೆ ಮಂತ್ರ ಗೊತ್ತಿಲ್ಲ, ಶಕ್ತಿ ಗೊತ್ತಿಲ್ಲ, ಅದಕ್ಕೆ ಅವನೇನು ಮಾಡ್ತಾನೆ, ಬರೀ

0: Radio Sarang 107.8 FM.
1: ಕುವೆಂಪು ಹೇಳ್ತಾರೆ, ಮಂತ್ರಗಳ ಹೊರೆ ಏಕೆ ಅಂತ. ನಿನ್ನೆಡೆಗೆ ಬರುವಾಗ ಸಿಂಗರದ ಹೊರೆ ಏಕೆ? ಮಂತ್ರಗಳು ಯಾಕೆ ಬೇಕಪ್ಪ? ಗದ್ದಲ ಹಾಕ್ತಾವ ನಡುವೆ ಡಿಸ್ಟರ್ಬ್. ಟ್ಯಾಗೋರ್ ಅದೇ ಹೇಳ್ತಾರೆ, ಡ್ಯೂರಿಂಗ್ ಮೈ ಯೂನಿಯನ್ ವಿತ್ ಯು ಮೈ ಮಾಸ್ಟರ್ ದ ಜಿಂಗಲ್ಸ್ ವಿಲ್ ಬಿ ಅನ್ ಆಬ್ಸ್ಟಕಲ್ ಅಂತ. ಕಾಲಲ್ಲಿ ಹಾಕ್ಕೊಂಡು ಗೆಜ್ಜೆ ನನಗೆ ಅಡ್ಡ ಆಗುತ್ತೆ ನಿನ್ನ ಜೊತೆಗೆ ಸೇರಿಕೊಳ್ಳುವಾಗ, ಬೇಡ ಅದು. ಹಾಗೆ ಎಲ್ಲವನ್ನೂ ಬಿಟ್ಟು ಭಗವಂತನ ಕಡೆ ಹೋದಾಗ ವಿಧಿವಿಧಾನಗಳ ಕಡೆಗೆ ಹೆಚ್ಚು ಒತ್ತು ಯಾಕೆ ಬಂತು ಅಂದರೆ ಮೂಲ ಶಕ್ತಿ ಕಮ್ಮಿಯಾಯಿತು. ಆ ಮೂಲ ಶಕ್ತಿ ಕಮ್ಮಿಯಾಗಿ ಸಾಂಕ್ರಾಮಿಕ ಎಲ್ಲ ಕಡೆ ಹಾಗೆ ಹರ್ಕೊಂಡ್ಬಿಡ್ತದೆ. ಅದಕ್ಕೆ ಭಾರತೀಯ ಧಾರ್ಮಿಕ ಚರಿತ್ರೆಯಲ್ಲಿ ವಿಶಾಲ ನಿರ್ಮಲ ತತ್ವ ಪ್ರತಿಪಾದನೆ ಮಾಡಿದ ಮಹರ್ಷಿಗಳ ಚಟುವಟಿಕೆಗಳು ಒಂದು ಮಹಾನ್ ಘಟನೆಯಾದರೆ, ಆಗಿನ ಕಾಲದ ಋಷಿಗಳು ಏನು ದೊಡ್ಡ ಕಲ್ಪನೆ ಹಾಕಿಟ್ರು ನೋಡಿ ನಮ್ಮ ಕಣ್ಣು ಮುಂದೆ, ಎಂಥ ದೊಡ್ಡ ಕಲ್ಪನೆ ರೀ ಅದು. ಇಡೀ ಜಗತ್ತಿಗೆ ಮುಟ್ಟುವಂಥ ದೊಡ್ಡ ಕಲ್ಪನೆ ಒಂದು ಕಡೆ ಹಾಕಿಡೋದಾದರೆ ಇನ್ನೊಂದು ಕಡೆಗೆ ಏನಾಯಿತು ಅಂದರೆ, ಮಾನವ ಕುಲ ವಂಚಕರಿಂದ ಆ ತತ್ವಕ್ಕೆ ಆರೋಪಿತವಾದ ಕಳಿಕೆಯನ್ನು ಕಳೆದು ಸಾಧು ಶರಣರ ಮತ್ತು ದಾಸರ ಸುಧಾರಕ ಕಾರ್ಯಚಟುವಟಿಕೆಗಳು ಇನ್ನೊಂದೇ. ಅಷ್ಟು ಕೆಡಿಸ್ಬಿಟ್ಟಿದ್ರಲ್ಲ ನಡುವೆಲ್ಲ, ಅದನ್ನು ರಿಪೇರಿ ಮಾಡೋಕ್ಕೆ ಹೋದವರು ಯಾರು ಅಂದರೆ ಈ ವಚನಕಾರರು ಹೋದರು, ದಾಸರು ಹೋದರು. ಆ ಕಾಳಿಕೆ ಹತ್ತಿತ್ತಲ್ಲ, ಕಪ್ ಹತ್ಕೊಂಡಿತ್ತಲ್ಲ ನಮಗೆಲ್ಲ, ಆ ಕಪ್ಪನ್ನು ಆದಷ್ಟು ಮಟ್ಟಿಗೆ ತೊಳೆಯೋಕೆ ಪ್ರಯತ್ನ ಮಾಡಿದರು. ಅದರೊಳಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ನಡ ಜನತೆಗೆ ಕನ್ನಡದಲ್ಲಿ ಆ ಇಡೀ ಸಾರವನ್ನು ನಮಗೆ ಕೊಟ್ಟದ್ದು ವಚನಕಾರರು. ಅರ್ಥ ಆಗುವ ಭಾಷೆಯಲ್ಲಿ, ಬೇರೆ ಭಾಷೆಯಲ್ಲಿ ಹೇಳಿದಾಗ ಚಂದ ಅನ್ನಿಸ್ಬೋದು ಕೇಳೋದಕ್ಕೆ, ಆದರೆ ಅರ್ಥ ಆಗದೆ ಹೋದಾಗ ಆ ಭಾಷೆಯ ಸೊಗಡನ್ನು ರಸವನ್ನು ಕಡೆದು ನಮ್ಮ ಕೈಯಲ್ಲಿ ಕೊಟ್ಟವರು ವಚನಕಾರರು.

0: Radio Sarang 107.8 FM.
1: ಹನ್ನೆರಡನೇ ಶತಮಾನದಲ್ಲಿ ಈ ನಾವು ಶರಣದೊಂದು ಆಂದೋಲನ ನಡೀತು. ಹನ್ನೆರಡನೇ ಶತಮಾನ ಅದ್ಭುತ ಅಂತೆಲ್ಲ ಹೇಳ್ತೀವಿ. ಒಂದೇ ಸಲ ಹೇಗಾಯ್ತದು, ಒಂದೇ ಸಲ ಹೇಗೆ ಬಂದ್ಬಿಡ್ತು ಹನ್ನೆರಡನೇ ಶತಮಾನದಲ್ಲಿ ಅದು ಅಂತ ಕಲ್ಪನೆ ಬರುತ್ತೆ. ನಾನೊಂಚೂರು ತಲೆ ಕೆಡಿಸ್ಕೊಂಡು ಓದಿದೆ ಇದ್ರ ಬಗ್ಗೆ. ತುಂಬ ವಿಚಿತ್ರ ಇದೆ ಅದು. ಯಾವುದೋ ಒಂದು ಸೋತ ತಕ್ಷಣ ಬರೋಲ್ಲ. ಧಾರವಾಡದಲ್ಲಿ ನಾನು ಒಂದು ಹಾಸ್ಟೆಲಲ್ಲಿದ್ದೆ, ಯೂನಿವರ್ಸಿಟಿ ಹಾಸ್ಟೆಲ್, ಶಾಲ್ಮಲಾ ಹಾಸ್ಟೆಲ್ ಅಂತಿದೆ. ಅಲ್ಲಿ ಶಾಲ್ಮಲಾ ನದಿ ಹರಿತದೆ ಅಂತ ಈ ನಮ್ಮ ಬೇಂದ್ರೆ ಅವ್ರದ್ದು ಸಣ್ಣ ಸೋಮವಾರ ಹಾಡು ಕೇಳಿದ್ದೀರೇನೋ ಗೊತ್ತಿಲ್ಲ. ಸಣ್ಣ ಸೋಮವಾರ ಅದ್ಭುತ ಹಾಡದು. ಆ ಸಣ್ಣ ಸೋಮವಾರ ನಾನು ಯಾವಾಗಲೂ ಅದನ್ನು ವಿಲಿಯಂ ಬ್ಲೇಕ್ ಅಂಡ್ ಟೈಗರ್ ಕಂಪೇರ್ ಮಾಡ್ತೀನಿ. ಹೇಗೆ ವ್ಯಕ್ತಿ ಅನುಭವ ಸಾರ್ವತ್ರಿಕ ಆಗೋಕ್ಕೆ ಸಾಧ್ಯ ಇದೆ ಅಂತ ಆ ಸಣ್ಣ ಸೋಮವಾರ. ನಾವೆಲ್ಲ ಪ್ರತಿ ಸಲ ಸೋಮವಾರಕ್ಕೆ ಜಾತ್ರೆ ಹೋಗ್ತಿರೋರು. ಈಗ ಹ್ಯಾ ಕಾವೇರಿಯಲ್ಲಿ, ತಲಕಾವೇರಿಯಲ್ಲಿ ಉಗಮ ಆಗ್ತದೋ, ಕಾವೇರಿ ಉದ್ಭವ ಆಗ್ತದೋ ಒಂದು ಗಳಿಗೆಗೆ, ಹಾಗೆ ಅಲ್ಲಿ ಶಾಲ್ಮಲಾ ನದಿ ಉಗಮ ಆಗ್ತದೆ. ಅಲ್ಲೊಂದಿದೆ, ಅದೇ ಥರ ಹೊಂಡ ಇದೆ, ಅದೇ ಥರದ ನೀರಲ್ಲಿ ಆ ಕಡೆ ಟೈಮ್ ಬರ್ತದೆ ಅಂತ ಹೇಳ್ತಾರೆ. ಆ ಕಡೆ ಉದ್ಭವ ತೀರ್ಥೋದ್ಭವ ಆಗ್ತದೆ ಅಲ್ಲಿ. ನಾನು ಎಷ್ಟೋ ಸಲ ಹುಡುಗನಾಗಿದ್ದಾಗ ಹೋದಾಗ ಆ ತೀರ್ಥೋದ್ಭವ ಆಗ್ತದೆ ಅಂತ ಗಳಿಗೆ ಕೇಳಿ ಹೋದವನು. ಹೋದಾಗ ಅದು ಉಕ್ಕುತ್ತದೆ, ನೀರು ತೊಗೋಬೇಕು, ತಲೆಗೆ ಸಿಡಿಸ್ಕೋಬೇಕು. ನಮ್ಮ ಅಜ್ಜ ಕಲಿಸಿದ್ದು, ನಾವು ಮಾಡ್ಕೊಂಬರ್ತಾ ಇದ್ವಿ. ನಮ್ಮ ಅಜ್ಜನ ಕೇಳಿದೆ, ಮುಂದೆಲ್ಲಿ ಹೋಗ್ತದೆ ಇದು ಅಂತ. ಸಣ್ಣದೊಂದು ಹೊಂಡ ಇದ್ದಂಗಿದೆ, ಅಲ್ಲಿ ನದಿ ನೋಡಿದ್ರೆ ಭಾರಿ ದೊಡ್ಡದು ಅಂತಾರೆ. ಎಲ್ಲಿ ಹೋಗ್ತದೆ ನಡುವೆ, ಅದು ಕಾಣಿಸೋದೇ ಇಲ್ಲ ಅಂತ. ನಮ್ಮ ಅಜ್ಜ ಹೇಳಿದ, ಅದಕ್ಕೆ ನದಿ ಮೂಲ ಹುಡುಕಬಾರ್ದಪ್ಪ, ನದಿ ಬರ್ತದೆ ಇಲ್ಲಿ, ಅದು ನಂಬಬೇಕು. ಅದು ಎಲ್ಲೋ ಅಂತರ್ಗಾಮಿಯಾಗಿ ಹೋಗ್ತದೆ, ನೆಲದಲ್ಲಿ ಹೋಗ್ತದೆ, ಎಲ್ಲೋ ಒಂದು ಕಡೆ ಮೇಲೆ ಹೇಳುತ್ತೆ, ಹಾಗಾಗ್ತದೆ ಅಂತ. ನನಗನ್ಸೋದು ಸಾಮಾಜಿಕ ಆಂದೋಲನಗಳು ಹಾಗೇನೆ. ಹೇಗೆ ನದಿ ಒಂದು ಕಡೆ ಹುಟ್ಟಿ ಮುಂದೆ ಅಂತರ್ಗತ ಆಗಿ ಗುಪ್ತಗಾಮಿನಿಯಾಗಿ ಎಲ್ಲೋ ಹರ್ಕೊಂಡು ಹೋಗಿ ಒಂದು ಕಡೆ ಪಟ್ಟ ಅಂತ ಹೇಳುತ್ತಲ್ಲ, ಹಾಗೆ ಈ ಹನ್ನೆರಡನೇ ಶತಮಾನದ ಶರಣರ ಆಂದೋಲನಕ್ಕೆ ಹಿಂದೆ ಎಲ್ಲಿ ಆಗಿದ್ದಿರಬೇಕಿದ್ದು, ಮೂಲ ಕಾರಣ ಎಲ್ಲಿ ಅಂತ ಹುಡುಕಿದಾಗ, ಅದರ ಮೂಲ ಸೆಲೆ ಯಾವುದು, ಅದು ನಡೆದು ಬಂದಂಥ ದಾರಿ ಯಾವುದು, ಆ ದಾರಿಯಲ್ಲಿ ಬರುವಾಗ ತನ್ನಲ್ಲಿ ಏನೇನು ಬದಲಾವಣೆ ಮಾಡ್ಕೊಳ್ತದು ಅಂತನ್ನೋದು ರೋಮಾಂಚಕಾರಿ ಅಷ್ಟೇ ಅಲ್ಲ, ಅತ್ಯಂತ ಕುತೂಹಲಕಾರಿಯಾದಂಥ ವಿಷಯ.

0: Radio Sarang 107.8 FM. ಇದು ಕುಡಿಕಿದಾಗ ಸ್ವಲ್ಪ ವಿಷಯ ಸಿಕ್ಕದ್ದು ಅಂತಂದ್ರೆ, ಈ ಶರಣ ಪಂಥ ಅನ್ನುವಂಥದ್ದು ಶುರುವಾದ 4ನೇ ಶತಮಾನದಲ್ಲಿ, ಅಂದರೆ ಇದಕ್ಕಿಂತ 800 ವರ್ಷಗಳ ಹಿಂದೆ ಶುರುವಾದಂಥದ್ದು. ಅದು ಹುಟ್ಟಿದ್ದು ಉತ್ತರ ಭಾರತದ ಲಕುಳೀಶ ಪಾಶುಪತ ಎಂಬ ವೈದಿಕ ಆಗಮ ಶೈವ ಸಿದ್ಧಾಂತದೊಳಗೆ ಬರುವಂಥದ್ದು. ಅದೊಂದು ಇದಿದೆ, ವೈದಿಕ ಆಗಮಿಕ ಶೈವ ಪಂಥ ಒಂದಿದೆ. ಅಲ್ಲಿ 4ನೇ ಶತಮಾನದಲ್ಲಿ ಲಕುಳೀಶ ಪಾಶುಪತ ಅಂತ ಒಂದು ಪಂಥ ಬಂತು. ಆ ಲಕುಳೀಶ ಪಾಶುಪತದವರು ಶರಣರು ಅಂತ ಕರ್ಕೊಳ್ಳೋಕೆ ಶುರು ಮಾಡಿದರು. ತಮಾಷೆ ನೋಡಿ ಹೇಗಿದೆ, 8 ವರ್ಷಗಳ ಹಿಂದೆ ಅವರು ಅಲ್ಲಿಂದ ಹೊರಟದ್ದು, ಉಗಮಾದದ್ದು ಅಲ್ಲಿಂದ ಕಲ್ಪನೆ ಬಂದದ್ದು. ಮುಖ್ಯ ಕಲ್ಪನೆ ಏನು ಬಂತು, ಅವರು ಸಮಾಜದಲ್ಲಿರುವಂಥ ಏರು ತೆಗ್ಗುಗಳನ್ನು ನೋಡಿ ಎಲ್ಲರೂ ಸಮಾನವಾಗಿರಬೇಕು, ಎಲ್ಲವೂ ಸಮಾನವಾಗಿರಬೇಕು ಅಂತ ಅಂದ್ಕೊಂಡು ಅಲ್ಲಿಂದ ಶುರು ಆದಂಥದ್ದು. ಅದು ಮುಂದೆ ಹುಡುಕ್ತಾ ಹೋದರೆ 7, 8, 9ನೇ ಶತಮಾನದಲ್ಲಿ ಕಾಣಿಸ್ತಾ ಬರ್ತದೆ. ಉತ್ತರ ಭಾರತದಿಂದ ಕೆಳಗೆ ದಕ್ಷಿಣ ಭಾರತಕ್ಕೆ ಹರಿದುಕೊಂಡ್ಬಂದದ್ದು ಕಾಣಿಸುತ್ತೆ. ಮುಂದೆ ಬಂದದ್ದು 9ನೇ ಶತಮಾನದಲ್ಲಿ ಬಂದಾಗ ದಕ್ಷಿಣ ಭಾರತದಲ್ಲಿ ತ್ರೈಷಷ್ಠಿ ಪುರಾತನರು ಅಂತ ಒಂದು ಬರ್ತಾರೆ, ತಮಿಳುನಾಡಲ್ಲಿ ಶೈವ ಕವಿಗಳವರು. ಅದನ್ನು ತ್ರೈಷಷ್ಠಿ ಪುರಾತನರು ಅಂತ ಕರೀತಾರೆ. ಅದು ಆ್ಯಕ್ಚುಲಿ ಏನಪ್ಪಾ ಅಂದರೆ 63 ಜನ ನಾಯನಾರ್ಗಳು, ನಾಯನಾರ್ ಪಂಥ ನಾವು ಕೇಳಿದ್ದೀವಿ. 63 ಜನ, ತ್ರೈಷಷ್ಠಿ ನೋಡಿ ಹೇಗಿದೆ, ತ್ರೈಷಷ್ಠಿಯಿಂದ 63, 63 ಪುರಾತನರಿದ್ದಂಥ ಒಂದು ಪಂಥ ನಾಯನಾರ್ ಪಂಥ. ಅಲ್ಲಿ ಸ್ವಲ್ಪ ಸ್ಪಷ್ಟವಾಗಿ ಕಾಣಿಸೋಕೆ ಶುರುವಾಯಿತು. ಇದು ಶೈವ ಭಕ್ತಿ ಕವಿಗಳಿದ್ದರಲ್ಲ, ಅದರ 4 ಜನ ಬಹಳ ಮುಖ್ಯರು. ಒಬ್ಬ ಬಹಳ ಗಟ್ಟಿಯಾಗಿ ನಿಂತವನು 8ನೇ ಶತಮಾನದಲ್ಲಿ ಅಪ್ಪಾರರ್ ಅಂತ ಒಬ್ಬ, ಅದಾದ್ಮೇಲೆ ಸುಂದರರ್ ಅಂತ ಇನ್ನೊಬ್ಬ, ಇನ್ನೊಬ್ಬ ಸಂಬಂಧರ್ ಅಂತ ಇನ್ನೊಬ್ಬರು, ಕೊನೆಗೆ ಮಾಣಿಕ್ಯವಚಾಕಾರ್ ಅಂತ ಒಬ್ಬರು. ಅವ್ರು ಕೊನೆಗೆ 11ನೇ ಶತಮಾನದಲ್ಲಿ ಬರುವಂಥವ್ರು. ಅಲ್ಲಿಂದ ಇಲ್ಲಿವರೆಗೂ ನಾಯನಾರ್ ಪಂಥ ಬಂತಲ್ಲ, ಅದು ಜಕ್ ಕಣ್ಣಿ ಕಾಣಿಸೋಕೆ ಶುರು ಆಯ್ತು.
1: ರೇಡಿಯೋ ಸಾರಂಗ್ 107.8 FM.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಸುದ್ದಿಗಳನ್ನು ಓದುತ್ತಿರುವುದು ನಾನು ನಿಮ್ಮ ಆರ್ಜೆ ಸೈಫುಲ್ಲಕುತ್ತರ್. ಇದೀಗ ಒಂದಿಷ್ಟು ಸುದ್ದಿಗಳನ್ನ ಕೇಳ್ತಾ ಬರೋಣ. ನೇಪಾಳದಲ್ಲಿ ದಿಢೀರ್ ಪ್ರವಾಹ, 100 ಮಂದಿ ಮೃತ್ಯು, 133 ಭಾರತೀಯರು ಸೇರಿದಂತೆ 284 ಮಂದಿ ನಾಪತ್ತೆ ಎಂದಿದೆ ಒಂದು ಪ್ರಮುಖ ಸುದ್ದಿ. ಟಿಬೆಟ್ ಗಡಿಯ ಬಳಿಯ ನೇಪಾಳದ ರಸುವಾ ಜಿಲ್ಲೆಯಲ್ಲಿ ಬುಧವಾರ ಬೆಳಿಗ್ಗೆ ಬೋಟೆ ಕೋಶಿ ನದಿಯಲ್ಲಿ ದಿಢೀರ್ ಪ್ರವಾಹ ಉಂಟಾಗಿ ಕನಿಷ್ಠ 100 ಮಂದಿ ಮೃತಪಟ್ಟಿದ್ದಾರೆ. ಪ್ರವಾಹದ ನಂತರ 133 ಭಾರತೀಯರು, 93 ನೇಪಾಳಿ ಪ್ರಜೆಗಳು ಸೇರಿ ಒಟ್ಟು 284 ಮಂದಿ ನಾಪತ್ತೆಯಾಗಿದ್ದಾರೆ ಎಂದು ನೇಪಾಳ ಪ್ರವಾಸೋದ್ಯಮ ಮಂಡಳಿಯ ಪ್ರಾಥಮಿಕ ಪಟ್ಟಿಯನ್ನು ಉಲ್ಲೇಖಿಸಿ ನೇಪಾಳ ನ್ಯೂಸ್ ವರದಿ ಮಾಡಿದೆ. ಸ್ಥಳೀಯ ಕಾಲಮಾನ ಬೆಳಿಗ್ಗೆ 9 ಸುಮಾರಿಗೆ ರಸುವಾ ಗದಿ ಶಿವಮುರೆ ಪ್ರದೇಶಕ್ಕೆ ಬೋಟೆ ಕೋಶಿ ನದಿಯ ನೀರು ಹಠಾತ್ ಉಕ್ಕಿ ಹರಿಯಿತು. ಇದರಿಂದಾಗಿ ರಸುವಾ ಜಿಲ್ಲೆಯ ಜತೆಗೆ ನೆರೆಯ ನುವಾಕೋಟ್ ಮತ್ತು ದಾಂಡಿಗ್ ಜಿಲ್ಲೆಯ ಕೆಲವು ಭಾಗದಲ್ಲೂ ಕೂಡ ಭಾರೀ ಹಾನಿ ಸಂಭವಿಸಿದೆ. ಇನ್ನು ವಾಹನಗಳು, ಸರಕುಗಳು, ಸೇತುವೆಗಳು ಮತ್ತು ಇತರ ಮೂಲಸೌಕರ್ಯಗಳು ಪ್ರವಾಹದ ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಹಲವು ಜಲವಿದ್ಯುತ್ ಕೂಡ ಯೋಜನೆಗಳಿಗೆ ಹಾನಿ ಕೂಡ ಆಗಿದೆ. ನೇಪಾಳ ಟಿಬೆಟ್ ಗಡಿಯಲ್ಲಿ ಸಂಭವಿಸಿದ ಬೃಹತ್ ಹಿಮಪಾತ ದಿಢೀರ್ ಪ್ರವಾಹಕ್ಕೆ ಕಾರಣವೆಂದು ನೇಪಾಳದ ರಾಷ್ಟೀಯ ವಿಪತ್ತು ಶಮನ ಮತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಆಸ್ಟ್ರೇಲಿಯಾ, ನೆದರ್ಲ್ಯಾಂಡ್ಸ್, ಅಮೆರಿಕ, ಮಲೇಷ್ಯಾ, ಬ್ರಿಟನ್ ಮತ್ತು ದಕ್ಷಿಣ ಆಫ್ರಿಕಾದ ಪ್ರಜೆಗಳು ಪಟ್ಟಿಯಲ್ಲಿದ್ದಾರೆ. ಇನ್ನೂ ಕೆಲವರ ರಾಷ್ಟೀಯತೆ ದೃಢಪಟ್ಟಿಲ್ಲ. ಪಟ್ಟಿ ಪ್ರಾಥಮಿಕವಾಗಿದ್ದು ಟೂರ್ ಸಂಸ್ಥೆಗಳು, ಮಾರ್ಗದರ್ಶಕರು, ಸ್ಥಳೀಯ ಅಧಿಕಾರಿಗಳು, ಭದ್ರತಾ ಸಂಸ್ಥೆಗಳ ಸಹಯೋಗದೊಂದಿಗೆ ವಿವರವನ್ನು ಪರಿಶೀಲಿಸಲಾಗುತ್ತಿದೆ ಎಂದು ಪ್ರವಾಸೋದ್ಯಮ ಮಂಡಳಿ ತಿಳಿಸಿದೆ. ಪರಿಶೀಲನೆ ಪೂರ್ಣಗೊಳ್ಳುವವರೆಗೆ ನಾಪತ್ತೆಯಾದವರ ಕುಟುಂಬಗಳು ಯಾವುದೇ ತೀರ್ಮಾನಕ್ಕೆ ಬರಬಾರದು ಎಂದು ಮಂಡಳಿಯು ಕೂಡ ಮನವಿ ಮಾಡಿದೆ. ಇನ್ನು ನೇಪಾಳ ಗಡಿಗೆ ತಾಗಿಕೊಂಡಿರುವ ಟಿಬೆಟ್ನ ಗಿಗೋಂಗ್ ಪಟ್ಟಣದಲ್ಲಿ ಬುಧವಾರ ದಿಢೀರ್ ಪ್ರವಾಹ ಸಂಭವಿಸಿದ ಸಂದರ್ಭ ಸದ್ಗುರು ಜಗ್ಗಿ ವಾಸುದೇವ್ ಅವರ ಈಶ ಪ್ರತಿಷ್ಠಾನದ ಕನಿಷ್ಠ 77 ಯಾತ್ರಿಕರು, 3 ಸ್ವಯಂ ಸೇವಕರು ಕೂಡ ನಾಪತ್ತೆಯಾಗಿದ್ದಾರೆಂದು ತಿಳಿದುಬಂದಿದೆ. ಕೈಲಾಸ ಯಾತ್ರೆಯಿಂದ ವಾಪಸಾಗಿದ್ದ ಈ ತಂಡ ಗಿರೋಂಗ್ ಪಟ್ಟಣದ ವಲಸೆ ಕೇಂದ್ರದಲ್ಲಿದ್ದಾಗ ದಿಢೀರ್ ಪ್ರವಾಹ ಸಂಭವಿಸಿತ್ತು. ವಲಸೆ ಕೇಂದ್ರದ ಕಟ್ಟಡ ಸೇರಿದಂತೆ ಗಿರೋಂಗ್ ನಗರದ ಬಹುತೇಕ ಭಾಗಗಳು ನೆರೆ ನೀರಿನಲ್ಲಿ ಮುಳುಗಿವೆ. ಈ ಬಗ್ಗೆ ಪೋಸ್ಟ್ ಮಾಡಿರುವ ಸದ್ಗುರು ಅವರ ನಾಪತ್ತೆಯಾದ ಯಾತ್ರಿಕರ ಯಾವುದೇ ವಿವರಗಳು ಲಭ್ಯವಾಗಿಲ್ಲವೆಂದು ತಿಳಿಸಿದ್ದಾರೆ. ಇನ್ನು ನೇಪಾಳದಲ್ಲಿ ದಿಢೀರ್ ಪ್ರವಾಹದಿಂದಾಗಿ ಗಂಡಕಿ ನದಿ ಉಕ್ಕಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಸಂಭಾವ್ಯ ನೆರೆ ಪರಿಸ್ಥಿತಿಯನ್ನು ನಿಭಾಯಿಸಲು ಅಧಿಕಾರಿಗಳು ಸಿದ್ದತೆಗಳನ್ನು ತೀವ್ರಗೊಳಿಸಿದ್ದಾರೆ. ದಿಢೀರ್ ಪ್ರವಾಹಕ್ಕೆ ತುತ್ತಾಗಿರುವ ಗಂಡಕಿ ಮತ್ತು ಕೋಸಿ ಸೇರಿದಂತೆ ನೇಪಾಳದಿಂದ ಬಿಹಾರಕ್ಕೆ ಹಲವಾರು ನದಿಗಳು ಹರಿಯುತ್ತಿವೆ. ಹಿಮಾಲಯ ಪರ್ವತ ಶ್ರೇಣಿಗಳು, ಟಿಬೆಟ್ನಲ್ಲಿ ಜನಿಸುವ ಈ ನದಿಗಳು ಬಿಹಾರದ ಮೂಲಕ ಭಾರತದ ಪ್ರಸ್ಥಭೂಮಿಯನ್ನು ಪ್ರವೇಶಿಸುತ್ತೆ. ನೇಪಾಳದಲ್ಲಿ ದಿಢೀರ್ ಪ್ರವಾಹ ಉಂಟಾಗಿರುವ ಹಿನ್ನೆಲೆಯಲ್ಲಿ ಪರಿಸ್ಥಿತಿಯ ಮೇಲೆ ನಿಗಾ ಇರಿಸಲು ಉನ್ನತ ಮಟ್ಟದ ಸಮಿತಿಯೊಂದನ್ನು ರಚಿಸಲಾಗಿದೆ ಎಂದು ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧುರಿ ಅವರು ತಿಳಿಸಿದ್ದಾರೆ. ಇನ್ನು ನಕಲಿ ಮತ್ತು ಕಲಬೆರಕೆ ಔಷಧಿಗಳನ್ನು ಮಾರಾಟ ಮಾಡುತ್ತಿದ್ದ ಅಂತಾರಾಜ್ಯ ಜಾಲವನ್ನು ದಿಲ್ಲಿ ಪೊಲೀಸರು ಬಯಲಿಗೆ ಎಳೆದಿದ್ದಾರೆ. ಅಲ್ಲದೆ ರಾಜಸ್ಥಾನ ಸರ್ಕಾರದ ಆರೋಗ್ಯ ಯೋಜನೆಯಡಿ ರಾಜ್ಯದ ಆಸ್ಪತ್ರೆಗಳಿಗೆ ಪೂರೈಸಲಾದ ಬ್ಯಾಚ್ನಿಂದ ಔಷಧಿಗಳ ಸೀಸೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ರಾಜಸ್ಥಾನದ ಆರೋಗ್ಯ ಸಚಿವ ಗಜೇಂದ್ರ ಸಿಂಗ್ ಕಿಮ್ಸಾರ್ ಅವರು ಈ ವಿಷಯದ ಕುರಿತು ತನಿಖೆಗೆ ಆದೇಶಿಸಿದ್ದಾರೆ. ವಶಪಡಿಸಿಕೊಂಡ ಔಷಧೀಯ ಸೀಸೆಗಳ ಬ್ಯಾಚ್ ಅನ್ನು ರಾಜಸ್ಥಾನ ಮೆಡಿಕಲ್ ಸರ್ವಿಸಸ್ ಕಾರ್ಪೊರೇಷನ್ ಲಿಮಿಟೆಡ್ ಮೂಲಕ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಿಗೆ ಪೂರೈಸಲಾಗಿತ್ತು. 4 ಬಿಕಾನೇರ್ನ ಸರ್ಕಾರಿ ಆಸ್ಪತ್ರೆಗೆ ಪೂರೈಸಲಾಗಿತ್ತು ಎಂದು ವರದಿಯಾಗಿದೆ. ಇನ್ನು ನ್ಯಾಯಬೆಲೆ ಅಂಗಡಿ ಅಂದರೆ ರೇಷನ್ ಪಡಿತರ ವಿತರಣಾ ಕೇಂದ್ರದಲ್ಲಿ ಆಹಾರ ವಸ್ತುಗಳ ತೂಕದಲ್ಲಿ ವ್ಯತ್ಯಯ ಮತ್ತು ಕಳ್ಳ ಸಾಗಾಟಕ್ಕೆ ಕಡಿವಾಣ ಹಾಕಲು ಸರ್ಕಾರ ಮುಂದಾಗಿದೆ. ಇದಕ್ಕಾಗಿ ರಾಜ್ಯದ ಎಲ್ಲಾ ನ್ಯಾಯಬೆಲೆ ಅಂಗಡಿಯಲ್ಲಿ ಇಪಿಒಎಸ್, ಎಲೆಕ್ಟ್ರಾನಿಕ್ ತೂಕ ಯಂತ್ರ ಮತ್ತು ಐಆರ್ಎಸ್ಎಸ್ ಸ್ಕ್ಯಾನರ್ಗಳ ಅಳವಡಿಕೆಗೆ ಕ್ರಮ ವಹಿಸಿದೆ. ಈ ಪ್ರಕ್ರಿಯೆಗೆ ಸಂಬಂಧಿಸಿ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ನಡೆದಿದ್ದು, ಪ್ರಥಮ ಹಂತದಲ್ಲಿ ಪ್ರಾಯೋಗಿಕವಾಗಿ ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ವ್ಯವಸ್ಥೆ ಜಾರಿಗೊಳಿಸಲು ಸರ್ಕಾರ ಮುಂದಾಗಿದ್ದು, ಬಳಿಕ ರಾಜ್ಯಾದ್ಯಂತ ವಿಸ್ತರಣೆಗೆ ಕ್ರಮ ಕೈಗೊಂಡಿದೆ ಎಂದು ರಾಜ್ಯದ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಕರ್ನಾಟಕ ವಿಧಾನಸಭಾ ಅಧಿವೇಶನದಲ್ಲಿ ಸೋಮವಾರ ಶಾಸಕ ಉಮಾನಾಥ್ ಕೋಟ್ಯಾನ್ ಕೇಳಿರುವ ಪ್ರಶ್ನೆಗೆ ಸಚಿವ ರಿಜ್ವಾನ್ ಅರ್ಷದ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಅಂತ್ಯೋದಯ ಅನ್ನ ಯೋಜನೆ, ಆದ್ಯತಾ ಕುಟುಂಬ ಸೇರಿದಂತೆ ಒಟ್ಟು 1,54,64,226 ಪಡಿತರ ಚೀಟಿದಾರರಿದ್ದಾರೆ. ಆದಾಯ ಮಿತಿ, ಜಿಎಸ್ಟಿಎಎನ್ ವ್ಯವಹಾರ ಸೇರಿದಂತೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯ ಮೇರೆಗೆ 7,76,206 ಶಂಕಾಸ್ಪದ ಪಡಿತರ ಫಲಾನುಭವಿಯನ್ನು ಗುರುತಿಸಲಾಗಿದೆ ಎಂದು ನಕಲಿ ಕಾರ್ಡ್ಗಳ ರದ್ದತಿಗೆ ಸಂಬಂಧಿಸಿ ಶಾಸಕರು ಕೇಳಿರುವ ಪ್ರಶ್ನೆಗೆ ಸಚಿವಾಲಯ ಉತ್ತರಿಸಿದೆ. ಇನ್ನು ಉಡುಪಿ ಜಿಲ್ಲೆಯ ಗ್ಯಾಸ್ ಏಜೆನ್ಸಿಗಳಿಗೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ವತಿಯಿಂದ ಡೊಮೆಸ್ಟಿಕ್ ಎಲ್ಪಿಜಿ ಸಿಲಿಂಡರ್ಗಳ ಸಮರ್ಪಕ ಮತ್ತು ಸಮಯೋಚಿತ ಪೂರೈಕೆಯಾಗದಿರುವ ಕುರಿತು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಅಧ್ಯಕ್ಷತೆಯಲ್ಲಿ ನಿನ್ನೆ ಉಡುಪಿ ಕಚೇರಿಯಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಜಿಲ್ಲೆಯ ವಿವಿಧ ಗ್ಯಾಸ್ ಏಜೆನ್ಸಿಗಳ ಪ್ರತಿನಿಧಿಗಳು ಭಾಗವಹಿಸಿ ಕೆಲವು ದಿನದಿಂದ ಡೊಮೆಸ್ಟಿಕ್ ಎಲ್ಪಿಜಿ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಉಂಟಾಗುತ್ತಿರುವ ವಿಳಂಬದಿಂದ ಗ್ರಾಹಕರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ಸಂಸದರ ಗಮನಕ್ಕೆ ತಂದರು. ಈ ಕುರಿತು ಸಂಸದರು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಜಿಲ್ಲೆಯ ಗ್ಯಾಸ್ ಏಜೆನ್ಸಿಗಳಿಗೆ ಅಗತ್ಯ ಪ್ರಮಾಣದಲ್ಲಿ ಡೊಮೆಸ್ಟಿಕ್ ಎಲ್ಪಿಜಿ ಸಿಲಿಂಡರ್ ಅನ್ನು ಯಾವುದೇ ವಿಳಂಬವಿಲ್ಲದೆ ಪೂರೈಸುವಂತೆ ಸೂಚಿಸಿದರು. ಗ್ರಾಹಕರಿಗೆ ಗ್ಯಾಸ್ ಸಿಲಿಂಡರ್ಗಳ ವಿತರಣೆಯಲ್ಲಿ ಯಾವುದೇ ರೀತಿಯ ಅಡಚಣೆ ಉಂಟಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಇನ್ನು ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಮಂಗಳೂರು ವಿಭಾಗದ ವತಿಯಿಂದ 2026 ಸಾಲಿನ ಅಧ್ಯಾಪಕ ಭೂಷಣ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಶಿಕ್ಷಣ ಕ್ಷೇತ್ರದ ಜೀವಮಾನದ ಸಾಧನೆಗಾಗಿ ಮೂಡಬಿದಿರೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವ ಅವರನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದ್ದು ಪ್ರೇರಣಾ ದಿವಸ್ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ಕೆಆರ್ಎಂಎಸ್ಎಸ್ ರಾಜ್ಯ ಜಂಟಿ ಪ್ರಧಾನ ಕಾರ್ಯದರ್ಶಿ ಪ್ರೊಫೆಸರ್ ಮಾಧವ ಎಂಕೆ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಸೆಪ್ಟೆಂಬರ್ 26 ತ್ರಿಶಾ ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ಉಡುಪಿಯ ಇನ್ಫೋಸಿಸ್ ಯಕ್ಷಕಲಾ ಕೇಂದ್ರದಲ್ಲಿ ನಡೆಯಲಿದೆ ಎಂದರು. ಅತ್ಯುತ್ತಮ ಆಡಳಿತಗಾರರು ಪ್ರಶಸ್ತಿಗೆ ತ್ರಿಶಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಸ್ಥಾಪಕ ಸಿಎ ಗೋಪಾಲಕೃಷ್ಣ ಭಟ್, ಗೋವಿಂದದಾಸ ಕಾಲೇಜಿನ ಆಡಳಿತ ನಿರ್ದೇಶಕ ಪ್ರೊಫೆಸರ್ ರಮೇಶ್ ಭಟ್ ಎಸ್ಜಿ ಹಾಗೂ ಬೆಳ್ತಂಗಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಡಾ ಪದ್ಮನಾಭ ಎಸ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಅತ್ಯುತ್ತಮ ಸಂಶೋಧಕ ಪ್ರಶಸ್ತಿಗೆ ಮಂಗಳೂರು ವಿಶ್ವವಿದ್ಯಾನಿಲಯ ರಸಾಯನಶಾಸ್ತ್ರ ವಿಭಾಗದ ಅಧ್ಯಕ್ಷ ಡಾ ಭೋಜ ಪೂಜಾರಿ, ಸಿದ್ದಕಟ್ಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಪ್ರೊಫೆಸರ್ ಅಜಕ್ಕಳ ಗಿರೀಶ್ ಭಟ್ರನ್ನು ಆಯ್ಕೆ ಮಾಡಲಾಗಿದೆ ಎಂದರು. ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಪುತ್ತೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಪ್ರೊಫೆಸರ್ ಸುಬ್ಬಪ್ಪ ಕೈಕಂಬ, ಬಂಟ್ವಾಳ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಡಾ ಪ್ರಕಾಶ್ ಚಂದ್ರ ಶಿಶಿಲ, ಮಂಗಳೂರಿನ ಬೆಸೆಂಟ್ ಮಹಿಳಾ ಕಾಲೇಜಿನ ಪ್ರಾಂಶುಪಾಲ ಡಾ ಪ್ರವೀಣ್ ಕೆಸಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಅತ್ಯುತ್ತಮ ಗ್ರಂಥಪಾಲಕರ ವಿಭಾಗದಲ್ಲಿ ಉಜಿರೆ ಎಸ್ಡಿಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಗ್ರಂಥಪಾಲಕ ಡಾ ರಜತ ಪಿ ಶೆಟ್ಟಿ, ವಿರಾಜಪೇಟೆ ಕಾವೇರಿ ಕಾಲೇಜು ಗ್ರಂಥಪಾಲಕ ಡಾ ಎಆರ್ ಮುತ್ತಮ್ಮರನ್ನು ಆಯ್ಕೆ ಮಾಡಲಾಗಿದೆ. ಅತ್ಯುತ್ತಮ ದೈಹಿಕ ಶಿಕ್ಷಕರು ವಿಭಾಗದಲ್ಲಿ ಕಾರ್ಕಳದ ಮಂಜುನಾಥ ಪೈ ಸ್ಮಾರಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೈಹಿಕ ಶಿಕ್ಷಣ ನಿರ್ದೇಶಕರಾದ ಡಾ ಜಯಭಾರತಿಯೆ, ಮಡಿಕೇರಿ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ದೈಹಿಕ ಶಿಕ್ಷಣ ನಿರ್ದೇಶಕ ಪ್ರೊಫೆಸರ್ ರಾಕಿ ಪೂವಣ್ಣರನ್ನು ಆಯ್ಕೆ ಮಾಡಲಾಗಿದೆ ಎಂದು ವಿವರಿಸಿದರು. ಯುವಜನರಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ, ಸಾಮುದಾಯಿಕ ಸಾಮರಸ್ಯವನ್ನು ಉತ್ತೇಜಿಸಲು ಪ್ರತಿ ನಗರ ವಾರ್ಡ್ ವ್ಯಾಪ್ತಿಯಲ್ಲಿ ಭಾರತ್ ಜೋಡೋ ಯುವ ಸಂಘವನ್ನು ಸ್ಥಾಪಿಸಲು ಸರ್ಕಾರ ಉದ್ದೇಶಿಸಿದೆ. ಯುವಜನರ ಬದಲಾವಣೆಯ ಭಾಗವಾಗಿ ಯುವಶಕ್ತಿ ಕನಸುಗಳು ರಾಜ್ಯದ ಉತ್ತಮ ಭವಿಷ್ಯಕ್ಕಾಗಿ ಈ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಇದರಲ್ಲಿ ರಾಜ್ಯದ ಎಲ್ಲಾ ವರ್ಗ, ಧರ್ಮ, ಜಾತಿ, ಮತ ಪಂಗಡಕ್ಕೆ ಸೇರಿದ 16-35 ವಯೋಮಿತಿ ಒಳಗಿನ ಯುವಕ ಯುವತಿಯರನ್ನು ಆನ್ಲೈನ್ ಆಪ್ ಮೂಲಕ ನೋಂದಾಯಿಸಬಹುದು. ಸರ್ಕಾರದ ವತಿಯಿಂದ ಪ್ರತಿ ಸಂಘಕ್ಕೆ 10,00,000 ಅನುದಾನ ನೀಡಿ ಪ್ರೋತ್ಸಾಹ ನೀಡಲಾಗುತ್ತೆ. ಆದ್ದರಿಂದ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಯೋಜನೆಯಲ್ಲಿ ಆನ್ಲೈನ್ ಅಧಿಕೃತ ವೆಬ್ಸೈಟ್ ಮೂಲಕ ನೋಂದಾಯಿಸಬಹುದು. ಹೆಚ್ಚಿನ ಮಾಹಿತಿಗೆ ಮಂಗಳೂರು ಮಹಾನಗರ ಪಾಲಿಕೆ ಕಚೇರಿ, ವಲಯಗಳ ಆಯುಕ್ತರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಮಹಾನಗರ ಪಾಲಿಕಾ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೇಳುಗರೆ, ಇದು ಇಂದಿನ ಮಾತಿನ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು. ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.85, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುವ್ರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಿನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರವನ್ನು ಇದೀಗ ಕೇಳೋಣ. ಇದೀಗ 8:30 ಕೊಂಕಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 9:00 ಬ್ಯಾರಿ ಕಾರ್ಯಕ್ರಮ, 9:30 ಕನ್ನಡ ಕಾರ್ಯಕ್ರಮದಲ್ಲಿ ಅಂಡಮಾನ್ ಇತಿಹಾಸದ ಪಯಣ ವಿಜಯ ತಮ್ಮಂದ ಅವರ ಮಾತುಗಳು ಪ್ರಸಾರವಾಗುತ್ತೆ. 10:00 ತುಳು ಚಾವಡಿ ನೇರ ಪ್ರಸಾರ. 11:00 ಯಕ್ಷಗಾನ ಶನೀಶ್ವರ ಮಹಾತ್ಮೆ ಭಾಗ 4 ಪ್ರಸಾರ. 11:30 ತುಳು ಭಾಷ್ಯದ ಪರಿಪು, ಇದಕ್ಕೆ ಸಂಬಂಧಪಟ್ಟ ತುಳು ಕಾರ್ಯಕ್ರಮ ಮೂಡಿಬರುತ್ತೆ. 3:00 ಒಲವಿನ ಹಾಡು ನೇರ ಪ್ರಸಾರ. 4:00 ಸಮಾಜಮುಖಿ ನೇರ ಪ್ರಸಾರ ಕಾರ್ಯಕ್ರಮ. 6:00 ರೇಡಿಯೋ ಸಂಜೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ರಾತ್ರಿ 8:00 ಯಕ್ಷಗಾನ ಮರುಪ್ರಸಾರ. 8:30 ಎಂದೂ ಮರೆಯದ ಹಾಡುಗಳು ಪ್ರಸಾರವಾಗುತ್ತೆ. ಕೇಳುಗರೆ, ಇದಿಂದು ನಮ್ಮ ರೇಡಿಯೋ ಸಾರಿನಲ್ಲಿ ಮೂಡಿಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.85. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

ಮನುಷ್ಯ ಸಮಾಜ ಜೀವಿ, ಅವನು ಸಮಾಜದೊಟ್ಟಿಗೆ ಜೀವಿಸನು. ಸಮಾಜತೆ ಬಿಟ್ಟುಟ್ಟು ಅವನಿಗೂ ಪ್ರತ್ಯೇಕ ಅಸ್ತಿತ್ವ ಇಲ್ಲ. ಅವನು ತಂಡು ಜೀವನ ಸಾರ್ಥಕಾವನೆಂಗೆ ಮಾನವೀಯತೆ ಪಿನ ಸೌಹಾರ್ದತೆ ಜೀವನದಲ್ಲಿ ಅಳವಡಿಸನು. ಮಾನವೀಯತೆ ಚೆನ್ನೆಂಗೆ ಪಿರ್ಸಪ್ಪಾಡು ವರ್ಮೆಪ್ಪಾಡು. ಮನುಷ್ಯ ತಂಡು ಸಂತೃಪ್ತಿಡು ತಂಡು ಉಲ್ಗಮೆ ಕಾನೂಗು ಮಾನವೀಯತೆ ಪಿನ ಸೌಹಾರ್ದತೆ ಅವನು ಜೀವನದಲ್ಲಿ ಸಹಕರಿಕರು. ಮಿರ್ಗತ್ತು ಕಾಂಡಿ ಶ್ರೇಷ್ಠಮಾಯಿಟ್ಟುಲ್ಲೋ ಮನುಷ್ಯ ತಂಡು ಜೀವನತೆ ಸಾರ್ಥಕಗೊಳಿಸಗು. ಈ ಸಮಾನತೆ, ಈ ಮಾನವೀಯತೆ ಪಿನ ಸೌಹಾರ್ದತೆ ಇದು ಜೀವನದಲ್ಲಿ ರೂಢಿಸಿರೋ ಚೊಮ್ಮೆ ಅಗತ್ಯ. ಮನುಷ್ಯರು ಅಭ್ಯುದಯ, ಪ್ರಗತಿ, ವಿಕಾಸ ಎಲ್ಲಂ ಅವನು ಜೀವನತೋ ಶ್ರೀಮಂತಿಕೆಲ ಪಿನ ಜೀವನತೆ ರೂಪಿಸಿಯ ವಿಧಾನದಲ್ಲಿ ಸಾಧಿಸಿಟ್ಟು ಕಾಟ್ರೆ. ಜೀವನದಲ್ಲಿ ಸುಖ ಸಂದೋಲ ಪಿನ್ನ ನೆಮ್ಮದಿ ಕೆಟ್ಟು ನಿಂಗೆ ಸಮಾನತೆ, ಸೌಹಾರ್ದತೆ, ಮಾನವೀಯತೆ ಪಿನ ಪ್ರಾಮಾಣಿಕತೆ ಜೀವನದಲ್ಲಿ ನೊರೆಂಜಿಟ್ಟಿಕ್ಕನು. ಪ್ರತಿಯೊರು ಧರ್ಮಂ ಮಾನವೀಯ ಮೌಲ್ಯತೆಗೆ ಅನುಗುಣಮಾಯಿಟ್ಟು ಜೀವನತೆ ರೂಪಿಸೋಗು ಕರೆ ಕೊಡ್ತರು. ಅಂಗನಮೇ ಮಾನವೀಯ ಏಕತೆ ಪಿನ ಸೌಹಾರ್ದತೆ ಚೆಲ್ರದು ಎಲ್ಲ ಧರ್ಮತೋ ಸಂದೇಶ ಮಾಯಿಟ್ಟಿಕ್ಕಡು. ಮನುಷ್ಯ ಆಗಾಸಲು ಪಕ್ಕಿರ ಪೋಲೆ ಪಾರೋಗು ಪಡ್ಚಿರ, ತನ್ನಿಲು ಮೀನ್ರ ಪೋಲೆ ನೀಂದೋಗು ಪಡ್ಚಿರ. ಐತಂಗ ಈ ಭೂಮಿಲು ಮನುಷ್ಯರ ಪೋಲೆ ಜೀವಿಸೋಗು ಇನ್ನೂ ಪಡಿಚಿಟ್ಲೆ. ಇದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಚೆನ್ನ ಫಲಕ, ನೇರಾಯ ಫಲಕ. ದ್ವೇಷ, ಮಚ್ಚಾರ, ಹಸದ್ ಪಿನ್ನ ಒಡ ಪರಪ್ಪರೊಟ್ಟುಗೂ ಪರಸ್ಪರ ಕಚ್ಚಾಟ ಚೆಲ್ರದು ಜೀವನತೋ ವಾಸ್ತವಿಕತೆ ಇಲ್ಲಾಂಟಾಕ್ರೆ. ದ್ವೇಷತಿಲಾಯಿಟ್ಟು ದ್ವೇಷ ಪರಕಡು, ಅಲ್ಲಾಂಟೆ ದ್ವೇಷ ಚೆಲ್ರದು ನಾಶತ್ತಿಗೂ ಮೂಲ ಕಾರಣ ಆಯಿಟಿಕ್ಕಡು. ಐತಂಗ ಈ ಜೀವನದಲ್ಲಿ ಮಾನವೀಯತೆ ಪಿನ ಸೌಹಾರ್ದತೆ ತಂಡತ್ರ ಸಂದೋಲತೆ ಬೇರೆ ಏದೂ ಖಂಡಿತ ತಂಡ್ರಲೆ ತರೋಗು ಸಾಧ್ಯಮಿಲ್ಲ. ಇದು ನೇರಾಯು ಫಲಕ. ನೆರಡಂಗಲೊಟ್ಟುಗು ಎಪ್ಪಂ ಅನ್ಯೋನ್ಯತಲು ಪಿರಿಸಪ್ಪಾಡಲು ಒರ್ಮೆಪ್ಪಾಡಲು ಸೌಹಾರ್ದತಲಿಕ್ಕೊನು ಚೆನ್ನಟ್ಟು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಲೋಕತ್ತು ಸಮಗ್ರ ಮಾನವ ಕೋಟಿಗೂ ಕೂಡ ಕರೆ ಕೊಡ್ತರು. ನಂಗ ಇನ್ನೊರ್ತರೊಟ್ಟುಗೂ ಸೌಹಾರ್ದತಲು ಪಿನ ಮಾನವೀಯ ದೃಷ್ಟಿಯಲ್ಲಿ ವರ್ತಿಸಿಯಪ್ಪ. ಇನ್ನೊರ್ತಂ ನಂಗಲೆ ಪಿರಿಸತ್ತಲು ಕಂಡಪ್ಪ ಮಾತ್ರ ಈ ಮಾನವೀಯತರ ಮೌಲ್ಯ ನಂಗಗೂ ಅರ್ಥಾವರು. ಇನ್ಸಾನು ತಾಲ್ಚಿ ಮೇಲೆ ವರ್ತಿಸಿಯಪ್ಪ ಜೀವನದಲ್ಲಿ ಶಾಂತಿ ಸೊಬರು ಸಮಾಧಾನತೆ ಸಾಧಿಸೋಗು ಸಾಧ್ಯ. ಅವರು ಪಿರಿಸಪ್ಪಾಡಲು ಒರ್ಮೆಪ್ಪಾಡಲು ಕಿರ್ಫತ್ತಲು ಸೌಹಾರ್ದತಲು ಮಾನವೀಯತಲು ಅವರು ಪುದಿಯು ಜೀವನ ಬೀರಿಡು. ಅಲ್ಲಾಂಟೆ ಜೀವನದಲ್ಲಿ ಇನ್ನೂ ಮಿಂಜನು ಚೆಲ್ರೋ ಅವರು ಆಸಕ್ತಿ ನೊರೆಯಿರು. ನಲ್ಲೋ ನಡವಡಿ, ನಲ್ಲೋ ಬಿಸಿಯ, ನಲ್ಲೋ ಯೋಚನೆ ಒಡಪರಪ್ಪರೊಟ್ಟುಗೂ ನೊರೆಂಜು ಪಿರಿಸಪ್ಪಾಡು ಪಿನ್ನ ಕಿರ್ಫ ಇದೆಲ್ಲ ಜೀವನದಲ್ಲಿ ನೊರೆಂಜಪ್ಪ ನಂಗಲಿ ಜೀವನ ಕೂಡ ಸಾರ್ಥಕ. ಅವರು ಸಮಾಜದಲ್ಲಿ ಆಚಾರ ವಿಚಾರ ಭಾಷೆ ನಂಬಿಕೆ ನಡವಡಿಲೆಲ್ಲ ವ್ಯತ್ಯಾಸ ಇಕ್ಕರು. ಐತಂಗ ನಂಗೆ ಎಲ್ಲರೂ ಮನಸ್ಸಮ್ಮಾರು ಚೆಲ್ರೋ ನೆಲಲು ಜೀವನದಲ್ಲಿ ಒರ್ಮಿಚ್ಚು ಕೂಡಿಯಪ್ಪ ಈ ಜೀವನ ಚೆಲ್ರದು ಅರ್ಥಪೂರ್ಣ ಆವುಡು. ಸಹೋದರತೆ ಪಿನ ಮಾನವೀಯತೆ ಚೆಲ್ರದು ಎಲ್ಲ ಜನಾಂಗತ್ತೋ ಆಲ್ಮಾರುಡು ಹೃದಯತೆ ಒನ್ನಾಕರು. ಪಿರಿಸಪ್ಪಾಡು ಒರ್ಮೆಪ್ಪಾಡು ಕಿರ್ಫ ಸಮಾನತೆ ಪಿನ ಸಹೋದರತೆ ಜೀವನದಲ್ಲಿ ಅಳವಡಿಸಿರದೆ ಮಾನವೀಯತೆ. ಜೀವನದಲ್ಲಿ ತಂಡೋರ್ತರೋ ನಲ್ಲರ ಮಾತ್ರ ಬಿಯಾರಿಕಿರೋನು ಸ್ವಾರ್ಥಿ. ತಂಡ ಪೋಲಮೆ ಎನಿವರ್ತಂ ಚೆಲ್ರದೆ ಮಾನವ ಧರ್ಮತ್ತು ಮೂಲ ಮಂತ್ರ ಆಯಿಟಿಕ್ಕಡು. ಪಡಚೋಂಡ ನೆನಪು ಜೀವನತ ಉದ್ದೇಶ ಪಿನ ಸಾರ್ಥಕತರು ಮುನ್ನಲು ಬೇಯಿಚಿಟ್ಟು ಮಾನವೀಯತೆ ಪಿನ ಸೌಹಾರ್ದತೆಲಿ ಪಿರಿಸಪ್ಪಾಡು ಒರ್ಮೆಪ್ಪಾಡಲಿ ಜೀವನತೆ ಮುನ್ನಲು ಕೊಂಪೋನು. ಅಪ್ಪ ಮಾತ್ರ ಈ ಜೀವನ ಚೆಲ್ರದೆ ಸಾರ್ಥಕ ಅವರು ಅರ್ಥಪೂರ್ಣ ಆವರು. ಶ್ರೋತೃಗಳೇ, ಇದುವರೆಗೂ ಬ್ಯಾರಿಡೋ ಹಿರಿಯ ಲೇಖಕ ಕವಿ ಪಿನ ಚಿಂತಕಾಯಿಟ್ಟುಲು ಕೆ ಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಅಯಲ್ಡೋ ನಲ್ಲ ತೆರು ಬುಕ್ಕುಲ್ ನಿಂಡತ್ತು ಜೀವನತ್ತೆ ಪ್ರತಿಬಿಂಬಿಸಿರೋ ಮಾನವೀಯತೆ ಪಿನ ಸೌಹಾರ್ದತೆ ಈ ಎಲ್ತಂಗ ಕೇಟೊಂಡ್ ಬಂದಾರೆ.

0: ಶ್ರೋತೃಗಳ, ಇದುವರೆಗೂ ಬ್ಯಾರಿಡು ಹಿರಿಯ ಲೇಖಕ ಚಿಂತಕ ಆಯಿಟುಳು ಕೆಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಎಲ್ದಿಯೋ ನಂಗಲೆ ನಂಗಮೇ ತೆರಞ್ಞು ಈ ಊರು ಎಲ್ತಂಗ ಕೇಟೊಂಡು ಬಂದಾರೆ. ಎಪ್ಪಂ ಕೇಟೊಂಡಿಕ್ಕರು ಇದು ರೇಡಿಯೋ ಸಾರಂಗುನ್ 07.8 FM ರಂಗ್ರಂಗ್ರು ಜೀವನ.
1: ಸ

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಡಾಕ್ಟರ್ ರಾಜಲಕ್ಷ್ಮಿ ಎನ್.ಕೆ. ಅವರ ಅಂಡಮಾನ್ ಇತಿಹಾಸದೊಳಗೊಂದು ಪಯಣ ಈ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಪ್ರೊಫೆಸರ್ ವಿಜಯ ಪೂಣಚ್ಚ ತಂಬಂಡ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಪುಸ್ತಕಕ್ಕೆ ಬಂದಾಗ ನೋಡಿ, ಅವರು ಅದರ ಟೈಟಲ್ ಕೊಟ್ಟಿದ್ದಾರೆ ಇತಿಹಾಸದೊಳಗೊಂದು ಪಯಣ ಅಂತ. ಒಂಥರ ಬ್ಯೂಟಿಫುಲ್, ಅದು ಇತಿಹಾಸದೊಳಗಡೆ ನಾವು ಹೋಗೋದು, ಅದರೊಳಗಡೆ ಅದೊಂದು ಪೈಪ್ ಲೈನ್ ಇದ್ದಂಗೆ, ಅದು ಅದರೊಳಗಡೆ ಹೋಗಿ ವಾಪಸ್ ಬಂದಮೇಲೆ ಮತ್ತೆ ಇತಿಹಾಸ ಇಲ್ಲ. ಅದರೊಳಗಡೆ ಹೋಗೋದು, ಹೋದಾಗ ಪೈಪ್ ಲೈನಲ್ಲಿ ಕಾಣುತ್ತೆ ಇತಿಹಾಸ, ಮತ್ತೆ ವಾಪಸ್ ಬರೋದು, ಮತ್ತೆ ಹೋಗೋದು, ವಾಪಸ್ ಬರೋದು, ಹೀಗೆ ಇತಿಹಾಸದ ಒಳಗೊಂದು ಪಯಣ. ಏನು ಪ್ರಯಾಣ ಇದರಲ್ಲಿ? ನಮಗೆ ನನ್ನಂಥ ಒಬ್ಬ ಸಾಧಾರಣ ಇತಿಹಾಸದ ವಿದ್ಯಾರ್ಥಿಯಾಗಿ ಈ ಕೂಡ ಅಂಡಮಾನ್ ಅಂತ ಹೇಳಿದ್ರೆ 1857, ಮತ್ತು ಅದರ ನಂತರ ಅವರ ರಾಜಕೀಯ ಕೈದಿಗಳು, ಅವರಿಗೆ ಗಾಣದ ನೀರು, ಸೊಳ್ಳೆ ಕಸ್ಕೊಳ್ಳುವಂಥದ್ದು, ಜಿಗಣೆ ಕಸ್ಕೊಳ್ಳುವಂಥದ್ದು, ಬಹಳ ಘೋರವಾದಂತಹ ಶಿಕ್ಷೆಗಳನ್ನು ವಿಧಿಸಿ, ಕಣ್ಣೀರು, ರಕ್ತ ಇತ್ಯಾದಿ ಇತ್ಯಾದಿ ಇಂಥದ್ದನ್ನೇ ನಾನು ಓದಿರತಕ್ಕಂಥದ್ದು. ಇದಕ್ಕೊಂದು ಇತಿಹಾಸ ಅಂತ ಹೇಳಿದ್ರೆ ಹೇಗೆ, ಇದನ್ನು ಹೇಗೆ ಇದನ್ನು ಒಂದು ಇದು ಮಾಡಿದ್ದಾರೆ ಅಂತ ನೋಡಿದಾಗ ಬಹಳ ಆಶ್ಚರ್ಯ ಅನ್ನಿಸ್ತು. ನಮಗೆಲ್ಲದು ಗೊತ್ತಿರಬೇಕು ಕೂಡ. ಮೊದಲದು ಲೊಕೇಶನ್, ಅದು ಸಿಂಗಾಪುರ ಮತ್ತು ಮಲಯಕ್ಕೆ ಹತ್ರ, ನಮಗಿಂತ ಹೆಚ್ಚಾಗಿ ನಮ್ಮ ಈ ಕರಾವಳಿ ಪ್ರದೇಶ ತಗೊಂಡ್ರೆ ಅದೇನು ಇಲ್ಲೇ ಹತ್ತಿರ ಇದೆ ಅಂತ ಅನಿಸುತ್ತಲ್ಲ, ಅದು ಬಂಗಾಳಕ್ಕೆ ಹತ್ರ, ಮಲಯಕ್ಕೆ ಹತ್ರ, ಸಿಂಗಾಪುರಕ್ಕೆ ಹತ್ರ. ಅದಕ್ಕೆ ಎರಡು ಥರದ ಒಂದು ಒಂದು ಕಥನಗಳಿವೆ. ಒಂದು ಒಂದು ಮಿಥ್ಯೆಯ ಕಥನ, ಇನ್ನೊಂದು ಮಿಥ್ಯೆ ಅಲ್ಲದ ಕಥನ. ಅದು ಸತ್ಯದ ಕಥನ ಅಂತ ಹೇಳಕ್ಕೆ ನನಗೆ ಧೈರ್ಯ ಇಲ್ಲ. ಮಿಥ್ಯೆಯ ಕಥನ ಅಂತಂದ್ರೆ ಏನು? ಅಲ್ಲಿರೋಲ್ಲ ಅನಾಗರಿಕರು, ಒಂಥರ ರಾಕ್ಷಸರ ಥರ ಜನ, ಜನನ ಸಿಕ್ಕಿಬಿಟ್ರೆ ಹಂಗೆ ತಿಂದ ಕೊಡ್ತಾರೆ, ಮತ್ತು ಬಹಳ ಕೂರಿಗಳು ಅಲ್ಲಿನ ಮೂಲ ನಿವಾಸಿಗಳು, ಹಾಗೆ ಹೇಗೆ ಅಂತ ಹೇಳ್ತಾರೆ. ಅದು ಒಂದು, ಅದನ್ನು ಕೂಡ ಈ ಅವರು ಬರಹಗಾರರು ಹೇಳ್ತಾರೆ. ಅದು ಆ ಅಡವಿಯಲ್ಲಿರತಕ್ಕಂತಹ ಆ ಪ್ರದೇಶದಲ್ಲಿರತಕ್ಕಂತಹ ದ್ವೀಪ ಸಮೂಹಗಳಲ್ಲಿರತಕ್ಕಂಥ ಜನರ ರಕ್ಷಣೆಗಾಗಿ ಮಾಡಿಕೊಂಡಂತಹ ಒಂದು ಕಥನಗಳು ಅವು ಅಂತೇಳಿ. ಯಾಕೆಂದರೆ ಅಲ್ಲಿ ಕಡಲುಗಳ್ರು ಬಹಳ ಜನ ಇದ್ರಂತೆ, ಬರೋದು, ಲೂಟಿ ಮಾಡೋದು, ಮಾಡಬಾರದೆಲ್ಲ ಮಾಡೋದು. ಇದಕ್ಕಾಗಿ ಅವರು ಏನು ಮಾಡಿದರು, ಸಹಜವಾಗಿ ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಕೆಲವು ಇದನ್ನು ಕ್ರಮಗಳನ್ನ ತಗೊಳ್ತಾ ಇದ್ರು. ಅದು ಕ್ರೂರವಾಗಿ ಕಂಡಿದೆ ಹೊರಗಿನವರಿಗೆ. ಇದು ಒಂದು. ಹಾಗೆ ನೋಡೋಕೋದ್ರೆ ಮಾರ್ಕೋ ಪೋಲೋ 1219 ಕೂಡ ಡಾಕ್ಯುಮೆಂಟ್ ಮಾಡಿರೋದು ಕಾಣುತ್ತೆ ಇದ್ರ ಬಗ್ಗೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡಿದ್ದಾರೆ. ನಂತರ ಅರಬ್ ವರ್ತಕರು ಬಂದರು, ಅವರು ಕೂಡ ಡಾಕ್ಯುಮೆಂಟ್ ಮಾಡೋದು ಕಾಣುತ್ತೆ. ಬಟ್ ಇದು ಒಂದು ಒಂದು ಒಂದು ಮೂರ್ತ ರೂಪಕ್ಕೆ ಬಂದಿದೆ ಬ್ರಿಟಿಷರು ಭಾರತವನ್ನು ತನ್ನ ಕೈವಶಕ್ಕೆ ತಗೊಂಡಾಗ. ಅವ್ರಿಗೆ ಆರಂಭದಲ್ಲಿ ಅದನ್ನೇನು ಕೈದಿಗಳಿಂದ ಇರತಕ್ಕಂಥ ಜಾಗ ಮಾಡಬೇಕು, ಜೈಲು ಮಾಡಬೇಕು ಅಂತಲೇ ಏನಿರಲಿಲ್ಲ. ಒಂದು ಸಣ್ಣ ಒಂದು ಎಕ್ಸ್ಟೆಂಡೆಡ್ ವಸಾಹತು ಆಗಿ ಅದನ್ನು ಡೆವಲಪ್ ಮಾಡಬೇಕು ಅಂತ ಒಂದು ಅವ್ರದ್ದು ಒಂದು ಪ್ರಯತ್ನ ಆಗಿತ್ತು. ಹಾಗಾಗಿ ಅದ್ರ ಬಗ್ಗೆ ವಾರನ್ ಹೇಸ್ಟಿಂಗ್ಸ್ ಇದ್ದಾಗಲೇ 1777 ಅದಕ್ಕೆ ಒಂದು ಪ್ರಯತ್ನ ನಡೀತು. 1789 ಹೊತ್ತಿಗೆ ವಾರನ್ ಹೇಸ್ಟಿಂಗ್ಸ್ ಜೊತೆಗೆ ಬ್ಲೇರ್ ಅಂತ ಒಬ್ಬ ಆಫೀಸರ್ ಇರ್ತಾನೆ, ಅವನ ಫುಲ್ ಹೆಸರೇನೋ ಇದೆ, ಆರ್ಚಿಬಾಲ್ ಬ್ಲೇರ್, ಲೆಫ್ಟಿನೆಂಟ್ ಆರ್ಚಿಬಾಲ್ ಬ್ಲೇರ್ ಅಂತೇಳಿ. ಅವನು ಬಹಳ ಪ್ರಯತ್ನ ಮಾಡ್ತಾನೆ, ಒಲಿಸ್ತಾನೆ ಅವನಿಗೆ, ಹೇಗಾದರೂ ಮಾಡಿ ಅಲ್ಲಿ ಜನವಸತಿ ಇಡ್ಬೋದು. ಅಲ್ಲಿ ಬಹಳ ಮುಖ್ಯ ಏನು ಅಂತೇಳಿದರೆ, ಅಲ್ಲಿರತಕ್ಕಂಥ ಮರಗಳ ಮೇಲೆ, ಸ್ವಾಭಾವಿಕವಾಗಿರತಕ್ಕಂತಹ ಸಂಪನ್ಮೂಲಗಳ ಮೇಲೆ ಬ್ರಿಟಿಷರಿಗೆ ಬಹಳ ಕಣ್ಣಿರುತ್ತೆ. ಟಿಂಬರ್ಗಳ ಮೇಲೆ ಅದನ್ನು ತಗೊಂಡೋಗಿ ಸಾಕ್ಸುವಂಥದ್ದು, ರಸ್ತೆಗಳನ್ನು ಮಾಡುವಂಥದ್ದು, ಹೊಸ ಬಂದರುಗಳನ್ನು ಮಾಡುವಂಥದ್ದು, ಮತ್ತು ನಂತರದಲ್ಲಿ ಕೃಷಿಯನ್ನು ಮಾಡುವಂಥ ಒಂದು ಉದ್ದೇಶ ಇರುತ್ತೆ. ಆರಂಭದಲ್ಲಿ 128 ಜನ ವಲಸಿಗರು ಹೋಗ್ತಾರೆ 1789 ಹೊತ್ತಿಗೆ. ಆಮೇಲೆ ನಿಧಾನಕ್ಕೆ ಕೆಲವು ವರ್ಷಗಳ ಬಿಟ್ಟು ಒಂದು 360 ಕುಟುಂಬಗಳು ಹೋಗ್ತವೆ. ಆದರೆ ಅಲ್ಲಿ ಅವರೇನು ಬಹಳ ವರ್ಷಗಳು ಇರೋದಿಲ್ಲ, ಒಂದು 25-30 ವರ್ಷಗಳಲ್ಲಿ ಅವರು ಅಲ್ಲಿಂದ ಹೊರಡಬೇಕಾಗತ್ತೆ. ಕಾಯಿಲೆ ಬಂತು, ಕಸ ಬಂತು, ಅಲ್ಲಿರತಕ್ಕಂತಹ ಸ್ವಾಭಾವಿಕವಾಗಿರತಕ್ಕಂತಹ, ಅಲ್ಲಿನ ಜನರಿಗೆ ಸ್ವಾಭಾವಿಕವಾಗಿರತಕ್ಕಂತಹ ಚಳಿ ಮತ್ತು ರೋಗ ರುಜಿನಗಳನ್ನು ಅಲ್ಲಿ ಇಲ್ಲಿ ವಲಸೆ ಹೋದವ್ರಿಗೆ ತಡ್ಕೊಳಕ್ಕಾಗಲಿಲ್ಲ. ಹೋದಂಥ ವೈದ್ಯರೇ ಸತ್ತೋದ್ರು. ಸೊ ಕೊನೆಗೆ 18ನೇ ಶತಮಾನದ ಕೊನೆಯ ಹೊತ್ತಿಗೆ ಎಲ್ಲರೂ ಊರು ಬಿಡಬೇಕಾಯಿತು, ಮತ್ತು ಅಲ್ಲಿ ಏನೂ ನಡೀಲಿಲ್ಲ. ಎಲ್ಲಿವರೆಗೆ ನಡೀಲಿಲ್ಲ ಅಂತ ಹೇಳಿದ್ರೆ 1857 ಇಸವರೆಗೂ ನಡೀಲಿಲ್ಲ. ಅದಕ್ಕಿಂತ ಮೊದಲು ಸಣ್ಣ ಸಣ್ಣ ಪ್ರಯತ್ನಗಳು ನಡೀತಿತ್ತು. ಮತ್ತೆ ಅದನ್ನು ನಾವು ಏನಾದರೂ ರಿಜುವನೇಟ್ ಮಾಡೋಣ, ಮತ್ತೆ ಅದನ್ನು ಹೇಗಾದರೂ ಅದನ್ನು ಡೆವಲಪ್ ಮಾಡೋಣ ಅಂತ ಹೇಳುವಂಥ ಒಂದು ಕೆಲಸಗಳು, ಮಾತುಕತೆಗಳು ನಡೀತಾ ಇದ್ದರೂ ಕೂಡ ಅದಕ್ಕೆ ಒತ್ತಾಸೆ ಬಂದಿದ್ದು ಯಾವಾಗ ಅಂತ ಹೇಳಿದ್ರೆ ಭಾರತದಲ್ಲಿ 1857 ನಡೆದಂತಹ ಹೋರಾಟಗಳು. ಅದು ಅಂಡಮಾನನ್ನು ಮತ್ತೊಮ್ಮೆ ನಿಲ್ಲಿಸಬೇಕು ಅಂತ ಹೇಳುವಂಥ ಒಂದು ಫೋರ್ಸನ್ನು ಕ್ರಿಯೇಟ್ ಮಾಡಿಬಿಡ್ತು. ಹಾಗಾಗಿ ಬ್ಲೇರ್ ಹೆಸರಿನಲ್ಲಿ ಒಂದು ಪೋರ್ಟ್ ಬ್ಲೇರನ್ನು ಸ್ಥಾಪನೆ ಮಾಡಲಾಯಿತು. ದೊಡ್ಡ ದೊಡ್ಡ ಇದನ್ನು ಜೈಲುಗಳನ್ನೆಲ್ಲ ಕಟ್ಟುವಂತಹ ಒಂದು ಕೆಲಸಗಳನ್ನು ಆಗ್ಬಿಡ್ತು. ಅವೆಲ್ಲ ನಿಮ್ಗೆ ಗೊತ್ತಿರುವಂಥದ್ದೇ. ಇಲ್ಲಿ ಆರಂಭದಲ್ಲಿ 1857 ಬಂದಾಗ ಬರೀ ರಾಜಕೀಯ ಕೈದಿಗಳಿಗೆ ಮಾತ್ರ ಇರಲಿಲ್ಲ. 1857 ಆರಂಭದಲ್ಲಿ ಯಾರನ್ನ ತಗೊಂಡೋದ್ರು ಅಂತೇಳಿದ್ರೆ ಭಾರತದಲ್ಲಿ ಇವ್ರನ್ನಿನ್ನೂ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋ ಕ್ರಿಮಿನಲ್ಗಳನ್ನು ಅಥವಾ ಹೆಚ್ಚುವರಿ ಕ್ರಿಮಿನಲ್ಗಳನ್ನು ಅಲ್ಲಿ ಕರ್ಕೊಂಡು ಹೋಗಿ ಕೆಲಸ ಮಾಡಿಸುವಂಥದ್ದು, ಅವರ ಮೂಲಕ ಅವರ ಶ್ರಮದ ಮೂಲಕ ರೋಡ್ಗಳ ಕೆಲಸ ಮಾಡುವಂಥದ್ದು, ಕನ್ಸ್ಟ್ರಕ್ಷನ್ ಕೆಲಸಗಳನ್ನು ಮಾಡುವಂಥದ್ದು, ಕೃಷಿ ಕೆಲಸಗಳನ್ನು ಮಾಡುವಂಥದ್ದು ಉದ್ದೇಶ ಅವ್ರಿಗಿತ್ತು. ಹೀಗಾಗಿ ಏನಾಯಿತು, ಆರಂಭದಲ್ಲಿ ಎಲ್ಲ ಎಳ್ಕೊಂಡು ಹೋದರು ಜನರನ್ನ. ಆಗಲೂ ಕೂಡ ಅಷ್ಟು ಸುಲಭ ಇರಲಿಲ್ಲ ಬ್ರಿಟಿಷ್ ಯಾರಿಗೆ ಆಫೀಸರ್ಸ್ಗಳಿಗೆ. ಅಲ್ಲಿನ ಜನ ಓಡೋಗ್ಲಿಕ್ಕೆ ಶುರು ಮಾಡಿಬಿಟ್ರು. ಒಂದು ಸೇರಲ್ಲ, ಎರಡು ಸೇರಲ್ಲ, ಮೂರು ಸರಿ ಜನ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾರೆ ಕೈದಿಗಳೆಲ್ಲ. ಆದರೆ ಆ ಜಾಗ ಹೇಗೆ ಅಂತೇಳಿದರೆ ತಪ್ಪಿಸ್ಕೊಂಡು ಓಡೋಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕರೆ ಎಲ್ಲ ಕಡೆಯಿಂದ ಸಮುದ್ರವನ್ನು ಆವರಿಸ್ಕೊಂಡಿರತಕ್ಕಂಥ ಜಾಗ, ಒಳಗಡೆ ಬಂದರೆ ಅಲ್ಲಿನ ಮೂಲ ನಿವಾಸಿಗಳು ಜಾರ್ವಾಗಳು ಮತ್ತು ಇನ್ನೊಂದು ಕಮ್ಯುನಿಟಿ ಇದೆ, ಹೆಸರು ಮರ್ತೋಗಿದೆ ನನಗೆ, ಆಯಿತಾ. ಅವ್ರ ಜೊತೆಗೆ ನಿಮ್ಗೆ ಸೆಣಸಾಡ್ಲಿಕ್ಕೆ ಆಗೋದೇ ಇಲ್ಲ. ನಿಮಗೆ ಅಲ್ಲಿ ಹೋದರೆ ಅವರು ಇವ್ರನ್ನ ಬಿಡೋದಿಲ್ಲ. ಹೀಗಾಗಿ ಒಂದು ಅವರ ಬಾಣದಕ್ಕೆ ಏಟಾಗಿ ಸಾಯ್ತಾರೆ, ಇಲ್ಲದ್ರೆ ಸಮುದ್ರದಲ್ಲಿ ಮುಳುಗಿ ಸತ್ತು ಹೋಗ್ತಾರೆ. ಸೊ ಹೀಗಾಗಿ ಏನಾಗುತ್ತೆ, ಮತ್ತೆ ಬದುಕಿದುಳಿದವರಿಗಂತೂ ಸೆರೆಮನೆವಾಸ, ಗಾಣದ ಕೆಲಸ, ಸರಪಳಿಲಲ್ಲಿ ಕಾಲು ಕಟ್ಟಾಕಿರ್ತಾರೆ. ಆ ದುಃಖದ ಕಥೆಗಳಂತೂ ತುಂಬಾ ಇದ್ದಾವೆ, ಬಹಳಷ್ಟೇ ಇದ್ದಾವೆ, ಅದು ನೀನು ನೋಡ್ಬೋದು. ನಂತರ ಕೆಲವು ವರ್ಷಗಳಲ್ಲಿ ಫಾರ್ ಅಂದರೆ 1860 ಹೊತ್ತಿಗೆ ನಮಗೆ ಸಿಗುವಂಥದ್ದು ಈ ಪೊಲಿಟಿಕಲ್ ಪ್ರಿಸನರ್ಸ್, ರಾಜರು, ಮಹಾರಾಜರು, ಮಂತ್ರಿಗಳು, ಮುಖ್ಯಮಂತ್ರಿಗಳು. ಒಂದು ಕಡೆ ವಹಾಬಿ ನಾಯಕ ಮೌಲಾನಾ ಜಾಫರ್ ಬರೀತಾರೆ, ಜಗನ್ನಾಥಪುರಿಯ ಮಹಾರಾಜನನ್ನು ಕೂಡ ಎಳ್ಕೊಂಡು ಬಂದಿರ್ತಾರಂತೆ ಅಲ್ಲಿಗೆ. ಅಲ್ಲಿ ಎಳ್ಕೊಂಬಂದು ಅಲ್ಲಿ ಬಂದರೆ ರಾಜ ಯಾರು, ಅದು ಅವರು ಇವರಲ್ಲ ಎಲ್ಲರೂ ಕೈದಿಗಳೇ. ಅವನು ಒಂದು ಕಡೆಯಿಂದ ಅವಮಾನದಿಂದ ಕೆಲಸ ಮಾಡಬೇಕು, ದೈಹಿಕ ಕೆಲಸಗಳನ್ನು ಮಾಡಬೇಕು, ಕೊನೆಗೆ ಬಂದ ಕೆಲವೇ ತಿಂಗಳುಗಳಲ್ಲಿ ಅದು ಸತ್ತೋಗ್ಬಿಡ್ತಾನೆ ಅಂತೇಳಿ ಆತ ಹೇಳ್ತಾರೆ. ಜೈಲು ಪರಾರಿ ಕೆಲಸ ಕೂಡ ಆಗಲೂ ನಡೀತದೆ. ಜೈಲು ಪರಾರಿ ಮತ್ತು ಜೈಲಿಗೂ ಯಾವತ್ತೂ ಸಂಬಂಧ ಇದೆ. ಆಗ ನಡೆದಂಥ ಜೈಲು ಪರಾರಿಯಲ್ಲಿ 88 ಜನ ಒಂದೇ ಸರಿಗೆ ಪಲಾಯನ ಮಾಡ್ತಾರೆ, ಆದರೆ ಎಲ್ಲರೂ ಸಿಕ್ಕಾಕೊಳ್ತಾರೆ. ಇಬ್ಬರು ಕಾಡಲ್ಲಿ ಎಸ್ಕೇಪ್ ಆಗಿಬಿಡ್ತಾರೆ. ಅವ್ರನ್ನ ಒಬ್ಬ ರೋಗ ಬಂದು ಸತ್ತೋಗ್ತಾನೆ, ಇನ್ನೊಬ್ಬ ಇನ್ನೇನೋ ಬಂದು ಸತ್ತೋಗ್ಬಿಡ್ತಾನೆ. ಇನ್ನು 86 ಜನ ಸಿಗ್ತಾರೆ. 86 ಜನರನ್ನ ಒಂದೇ ಕ್ಷಣದಲ್ಲಿ, ಒಂದೇ ದಿನದಲ್ಲಿ ಅವ್ರನ್ನ ನೇಣಿಗೆ ಹಾಕ್ತಾರೆ. ಇವೆಲ್ಲ ಅಲ್ಲಿ ನೋಡಬೇಕು, ಅದರದ್ದು ಕಥೆಗಳೆಲ್ಲ ಏನಿದೆ ಅಂತ. ನಂತರದಲ್ಲಿ ನಮಗೆ ಒಬ್ಬ ಪ್ರಥಮ ಅಧೀಕ್ಷಕ ಅಂತ ಬರ್ತಾನೆ. ಮೊದಲು ಸೂಪರಿಂಟೆಂಡೆಂಟ್ ಇರ್ತಾನೆ ಅವರಿಗೆ ಅಂಡಮಾನಿಗೆ, ನಂತರ ಕಮಿಷನ್ ಬರುವಂಥದ್ದು. ಅವನ ಹೆಸರು ವಾಕರ್ ಅಂತೇಳಿ. ತುಂಬ ಜನ ಬರ್ತಾರೆ, ಅವ್ರ ಉದ್ದಕ್ಕೆ ಹೆಸರಿದೆ, ಅವರೆಲ್ಲರ ಹೆಸರುಗಳು ಹೇಳಲ್ಲ. ಬಹಳ ಮುಖ್ಯ ಅಂತ ಅನಿಸುವ ಕೆಲವು ಹೆಸರುಗಳನ್ನು, ಘಟನೆಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸುವ ಅವನಿದ್ದಾನೆ. ಅವನ ಟೈಮಲ್ಲಿ ಅವನಿಗೆ ಎರಡು ಥರದ ಕಷ್ಟ ಇತ್ತು. 1859 ಸಂದರ್ಭದಲ್ಲಿ, 59-60 ಸಂದರ್ಭದಲ್ಲಿ, ಒಂದು ಒಳಗಿನಿಂದ ಜೈಲಿನೊಳಗಿನ ಕೈದಿಗಳನ್ನು ಅವನು ಫೇಸ್ ಮಾಡಬೇಕಾಗಿತ್ತು. ಕೈದಿಗಳು ಸಂಘಟನೆಗೊಂಡು ಒಂದು ಸರಿ ಅವನನ್ನು ಕೊಲ್ಲಬೇಕು ಅಂತ ಹೊರಟಿದ್ರು, ಅದು ಸಫಲ ಆಗಲಿಲ್ಲ. ಬಂಡಾಯ ಹೇಳುವಂಥದ್ದಿತ್ತು, ಅದು ಸಪ್ರೆಸ್ ಆಯಿತು. ಇನ್ನೊಂದು ದೊಡ್ಡ, ಅತಿ ದೊಡ್ಡ ಸಮಸ್ಯೆ ಇದ್ದಿದ್ದು ಅಲ್ಲಿನ ಮೂಲ ನಿವಾಸಿ ಸಮುದಾಯಗಳ ಬಗ್ಗೆ. ನಾವೇನು ಮಾಡ್ತೀವಿ, ಎಲ್ಲ ನಮ್ಮದೇ ನೋಡ್ತಿರ್ತೀವಿ. ತಮ್ಮ ಲೇಖಕರು ಶಕುಂತಳಾ ಶಿವರಾಮ್ ಅವರು ಅಲ್ಲಿನ ಲೋಕಲ್ ಪರ್ಸ್ಪೆಕ್ಟಿವಲ್ಲಿ ಬರೀತಾರೆ, ಅಲ್ಲಿನ ಮೂಲ ನಿವಾಸಿಗಳು ಯಾವ ಥರದಲ್ಲಿ ಇವರಿಂದೆಲ್ಲ ತೊಂದರೆಗೆ ಒಳಗೆ ಹೋಗ್ತಿರ್ತಾರೆ ಅಂತೇಳಿ. ಅವರು ಮೂರು ಸರಿ ಆಕ್ರಮಣ ಮಾಡ್ತಾರೆ. ಒಮ್ಮೆ 1859 ಏಪ್ರಿಲ್ 6ಕ್ಕೆ 248 ಜನ ಕೈದಿಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದಾದ ಕೆಲವೇ ದಿನಗಳಲ್ಲಿ ಏಪ್ರಿಲ್ 14 1859 1500 ಜನರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ 1500 ಜನರ ಮೇಲೆ ಮಾಡಿದಾಗ ಕೈದಿಗಳ ಮೇಲೆ ಮಾಡಲ್ಲ ಎರಡನೇ ಸರಿ. ಯಾರು ಯೂನಿಫಾರ್ಮ್ ಹಾಕೊಂಡಿರ್ತಾರೆ ಅವರ ಮೇಲೆ ಮಾಡ್ತಾರೆ. ಅವರ ಜೊತೆ ಅವರ ಹತ್ರ ಇರತಕ್ಕಂತಹ ಬಂದೂಕುಗಳು, ಸಾಮಾನು, ಸರಂಜಾಮುಗಳನ್ನು ಲೂಟಿ ಮಾಡ್ತಾರೆ, ತಗೊಂಡು ಹೋಗ್ಬಿಡ್ತಾರೆ. ಮತ್ತು ಇನ್ನೊಂದು ಮೇ 17th ಮಾಡ್ತಾರೆ, ಅದು ಕೊನೆಯದು. ಅದು ಬಹಳ ಯೋಜಿತವಾಗಿ ನಡೀತಾ ಇರ್ತದೆ. ಅದು ಅಕಸ್ಮಾತ್ ಸಕ್ಸಸ್ ಆಗಿದರೆ, ನಾನು ಈ ಪುಸ್ತಕವನ್ನು ಓದಿ ಅರ್ಥ ಮಾಡ್ಕೊಂಡಿದ್ದಾಗೆ, ಬ್ರಿಟಿಷರು ಅಲ್ಲಿ ಕಾಲೋನಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ನಮ್ಮ ಇಂಡಿಯನ್ಸ್ ಇಬ್ಬರು ಬ್ರಿಟಿಷರಿಗೆ ಮೂಲ ನಿವಾಸಿಗಳ ಹೇಗೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳೋದ್ರ ಬಗ್ಗೆ ಪಿತೂರಿ ಮಾಡಿ ಅವರಿಗೆ ವಿಚಾರಗಳನ್ನ ತಿಳಿಸ್ತಾರೆ. ಅದು ಸಣ್ಣ ಒಂದು ತುಣುಕು.

ಸೊ ಹೀಗಾಗಿ ಕೊನೆಯ ಹೋರಾಟದಲ್ಲಿ ಅಲ್ಲಿನ ಮೂಲ ನಿವಾಸಿಗಳ ಒಂದು ಅತಿದೊಡ್ಡ ಒಂದು ಹೋರಾಟ ಕೂಡ ಮುಗೀತದೆ. ನಾವು ಇಲ್ಲಿ ಎರಡು ಥರದಲ್ಲಿ ನೋಡಬೇಕಾಗತ್ತೆ, ಒಂದು ಭಾರತದ ದೃಷ್ಟಿಕೋನದಲ್ಲಿ, ಇನ್ನೊಂದು ಮೂಲ ನಿವಾಸಿಗಳ ದೃಷ್ಟಿಕೋನದಲ್ಲಿ. ಮೂಲ ನಿವಾಸಿಗಳದು ಕೂಡ ಅಲ್ಲಿಗೆ ಚಾಪ್ಟರ್ ಮುಗೀತದೆ ಅಂತ ಹೇಳುವಂತಹ ಒಂದು ವಿಚಾರವನ್ನು ನಾವು ಕಾಣಬಹುದು. ನಂತರದಲ್ಲಿ ನಮಗೆ ಇದು ಸ್ವಲ್ಪ ಡಿಫರೆಂಟಾಗಿ ಬರ್ತದೆ ಯಾವುದು ನೆಕ್ಸ್ಟ್ ಚಾಪ್ಟರ್ಗಳಲ್ಲೆಲ್ಲ. ಇಲ್ಲಿ ಕೃಷಿ ಹೇಗೆ ಡೆವಲಪ್ ಆಗುತ್ತೆ, ಕೈಗಾರಿಕೆ ಹೇಗೆ ಡೆವಲಪ್ ಆಗುತ್ತೆ, ಮತ್ತು ಬೇರೆ ಬೇರೆ ರೇಸ್ನವರು ಅಂದರೆ ಅಲ್ಲಿ ಎಲ್ಲ ಥರದ ಜನರು, ನಿಮಗೆ ಫ್ರೆಂಚರು, ರಷ್ಯನ್ರು, ಈ ಕಡೆ ಈ ನಾರ್ತ್ ಈಸ್ಟ್ನವರು, ಈ ಕಡೆ ಇಂಗ್ಲೀಷರು, ಇಲ್ಲಿ ನಮ್ಮ ಭಾರತದಿಂದ ಅಂತೂ ಪ್ರತಿ ರಾಜ್ಯದಿಂದ ಒಬ್ಬೊಬ್ಬ ಅಲ್ಲಿ ಎಲ್ಲ ಸೇರಿಕೊಂಡು ಅಲ್ಲಿ ಒಂದು ಹೊಸ ಥರದ ಭಾಷೆ ಡೆವಲಪ್ ಆಯಿತು ಅಂತ ಹೇಳುವಂಥ ಒಂದು ಮಾಹಿತಿಯನ್ನು ನಾವು ಅಲ್ಲಿ ನೋಡ್ಬೋದು. ಭಾಳ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಆಗಲೇ ಹೇಳಿದಾಗೆ ಅಭಿನವ ಭಾರತ ಶುರುವಾದಾಗ ಸಾವರ್ಕರ್ ಅವರು ಮಹಾರಾಷ್ಟ್ರದಿಂದ, ಅವ್ರ ಥರದ ಭಾಳಷ್ಟು ಜನ ಅಲ್ಲಿಂದ ಮಹಾರಾಷ್ಟ್ರದಿಂದ ಹೋಗ್ತಾರೆ. ಬಂಗಾಳದಿಂದ ಕೂಡ ಅನೇಕ ರಾಜಕೀಯ ಕೈದಿಗಳನ್ನು ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ನಂತರದಲ್ಲಿ ಭಗತ್ ಸಿಂಗ್ ಜೊತೆಗೆ ಅವರ ರೈಟ್ ಹ್ಯಾಂಡ್ ಒಬ್ಬರಿರ್ತಾರೆ, ಇಂಥದ್ದು ಅವ್ರ ಹೆಸರು ಮಹಾವೀರ್ ಸಿಂಗ್ ಅಂತೇಳಿ. ಮಹಾವೀರ್ ಸಿಂಗ್ ನನಗೆ ಇನ್ನೂ ಕೂಡ ಅಲ್ಲಿ ಹಾಕಿರ್ತಾರೆ. ಅಲ್ಲಿ ಬಹಳ ತಾರತಮ್ಯ, ಅನ್ಯಾಯ, ಜೈಲು ಬ್ರಿಟಿಷರು ಅಂತ ಹೇಳಿದ ಮೇಲೆ ಅಲ್ಲಿರತಕ್ಕಂಥ ಆ ನೆರೆಶಿನ ಬಗ್ಗೆ ನಾನು ಹೆಚ್ಚು ಹೇಳ್ತಾ ಇಲ್ಲ, ಅದು ನಿಮ್ಗೆ ಗೊತ್ತಿರೋದ್ರಿಂದಾಗಿ. ಅದನ್ನು ನಾನು ಬಹಳ ಭಾವನಾತ್ಮಕವಾಗಿ ಹೇಳಕ್ಕೆ ಹೋದರೆ ಅದು ಇನ್ನೊಂದು ಗಂಟೆ ಬೇಕು. ಅದಕ್ಕೆ ಎಲ್ಲರೂ ಕೂಡ ಗೊತ್ತು, ಅಲ್ಲಿ ಅವರು ಅನೇಕ ಸರಿ ಪೊಲಿಟಿಕಲ್ ಪ್ರಿಸನರ್ಸ್ ಅಲ್ಲಿ ಉಪವಾಸ ಕೂರ್ತಾಯಿದ್ರು, ಯಾವ ಥರ ಉಪವಾಸ ಕೂತರೂ ಬಿಡ್ತಾ ಇರಲಿಲ್ಲ. ಕೊನೆಗೆ ಈ ಮಹಾವೀರ್ ಸಿಂಗಿಗೆ ಏನು ಮಾಡ್ತಾರೆ, ಬಲಾತ್ಕಾರವಾಗಿ ಹಾಲು ಕುಡಿಸ್ತಾರೆ, ಅದು ಅವನ ಶ್ವಾಸಕೋಶಕ್ಕೆ ನುಗ್ಗಿ ಅವನು ಸತ್ತೇ ಹೋಗ್ಬಿಡ್ತಾರೆ. ಅದು ಇಂಡಿಯಾದಲ್ಲೆಲ್ಲ ಬಹಳ ಗಲಾಟೆ ಆಗುತ್ತೆ. ಮಹಾತ್ಮ ಗಾಂಧಿಯವರು ಅದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ. ಅದು ಹೇಗೋ ಸುದ್ದಿ ಇದಕ್ಕೆ ಬಂದ್ಬಿಡೋದು ಇಲ್ಲಿಗೆ ಭಾರತಕ್ಕೆ, ಅಲ್ಲಿ ಏನೋ ಗಲಾಟೆ ಆದರೂ ಕೂಡ. ಅನೇಕ ಸಾರಿ ಅಲ್ಲಿರತಕ್ಕಂಥ ಅಂಡಮಾನಲ್ಲಿ ಇರತಕ್ಕಂಥ ಕೈದಿಗಳಿಗೆ ಏನಾದರೂ ಸಮಸ್ಯೆ ಆದರೆ ತಕ್ಷಣ ರಿಫ್ಲೆಕ್ಟ್ ಆಗ್ತಾ ಇದ್ದಿದ್ದು ಕಾಂಗ್ರೆಸ್ ಒಳಗಡೆ ಎನ್ನುವಂಥ ಮಾಹಿತಿ ಈ ಪುಸ್ತಕದಲ್ಲಿ ನಮಗೆ ಆಗಾಗ ಸಿಗ್ತಾ ಇರತ್ತೆ. ಮತ್ತು ಇದರಲ್ಲಿ ಒಂದು ಸಣ್ಣ ಹೈಲೈಟ್ ಇದೆ. ಅದು ಈ ಹೈಲೈಟ್ ಏನಂದರೆ ಅಲ್ಲಿರತಕ್ಕಂಥ ಕೆಲವು ಹೆಣ್ಣು ಮಕ್ಕಳ ಒಂದು ಹೆಣ್ಣು ಮಕ್ಕಳು ಕೈದಿಗಳಾಗಿದ್ದಾರಲ್ಲ, ಅವರು ಮಹಿಳಾ ಕೈದಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ. ಅದೊಂಥರ ಡಿಫರೆಂಟ್ ಆಗಿದೆ, ಚೆನ್ನಾಗಿದೆ ಕೂಡ. ನಿಮಗೆ 1860 ಇಸ್ವಿನಲ್ಲಿ ಮೊದಲನೇ ಬಾರಿಗೆ 30 ಮಹಿಳೆಯರನ್ನ ಕರ್ಕೊಂಡ್ಬರ್ತಾರೆ. ಅವರು ಯಾವುದೇ ಒಂದು ಬ್ರಿಟಿಷರ ವಿರುದ್ಧ ದೊಡ್ಡ ಹೋರಾಟ ಮಾಡಿನೋ ಅಥವಾ ಇನ್ನೇನೋ ಮಾಡಿ ಎಲ್ಲ ಬಂದಿದ್ದಲ್ಲ, ಅದು ಸಹಜವಾಗಿ ಆ ಕಾಲದಲ್ಲಿ ಕ್ರೈಮ್ಗಳನ್ನು ಮಾಡಿ ಬಂದಂಥವ್ರು. ಕ್ರೈಮ್ ಕೂಡ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಥರದ ಕ್ರೈಮ್ ಆಗಿದೆ ಅಂತ ಹೇಳೋದ್ರ ಬಗ್ಗೆ ಅವ್ರು ಸಣ್ಣ ಸಣ್ಣ ಟಿಪ್ಪಣಿ ಕೊಡ್ತಾರೆ. 4-5 ಪೇಜಲ್ಲಿದೆ ಅದು, ಬಟ್ ಐ ಫೌಂಡ್ ಇಟ್ ವಾಸ್ ಇಂಟ್ರೆಸ್ಟಿಂಗ್. ಒಂದು 2-3 ಪಟ್ಟಿ ಮಾಡ್ಕೊಂಡಿದ್ದೀನಿ ನಾನು. ಒಂದು 1868 ಬ್ರಾಹ್ಮಣರ ಅಮ್ಮ ಅಲ್ಮೋರಾ ಅಂತ ಒಬ್ಬಳು ಹೆಣ್ಣುಮಗಳು, ಸಣ್ಣ ವಯಸ್ಸಿನ ಹೆಣ್ಣುಮಗಳು, ಅವಳಲ್ಲಿ ಜೈಲು ವಾಸಿಯಾಗಿರ್ತಾಳೆ. ಅವಳದ ಕತೆ ಏನು ಅಂತೇಳಿದರೆ, ಈ ಬಾವಿಯಲ್ಲಿ ಆಟ ಆಡ್ತಿರ್ತಾರಲ್ಲ, ಬಾವಿಯಲ್ಲಿ ಆಟ ಆಡಬೇಕಾದಾಗ ಆಕಸ್ಮಿಕವಾಗಿ ಅವಳ ಜೊತೆಗಿದ್ದಂಥ ಜೊತೆಗಾರ ಒಬ್ಬ ಮುಳುಗಿಬಿಡ್ತಾನೆ. ಅದಕ್ಕೆ ಇವಳೇ ಕಾರಣ ಅಂತ ಹೇಳಿ ಊರಿನವರಲ್ಲಿ ಇರತಕ್ಕಂಥ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಹೇಳಿ ಅದನ್ನು ಪ್ರೂವ್ ಮಾಡಿಬಿಡ್ತಾನೆ. ಅದಕ್ಕೆ ಕಾರಣ ಏನು ಅಂತಂದರೆ, ಸತ್ತೋದವನ ಅಪ್ಪನು ಮತ್ತು ಇವಳ ಅಪ್ಪನು ಯಾವುದೇ ವ್ಯಾಜ್ಯದಲ್ಲಿ ಶತ್ರುಗಳ ಥರ ಕೆಲಸ ಮಾಡ್ತಾ ಇರ್ತಾರೆ. ಇವಳು ರಿಸಲ್ಟ್ ಏನು, ಇವಳು ಅಂಡಮಾನಿಗೆ ಹೋಗಬೇಕಾಯ್ತು. ಇನ್ನೊಬ್ಬಳು ಇರ್ತಾಳೆ 12 ವರ್ಷದ, ಅವಳ ಹೆಸರು ಇರ್ಕಮ್ಮ ಅಂತ, ಗಿಲ್ಲಿ ದಂಡ ಆಡ್ತಾ ಇರ್ತಾಳೆ ಆ ಕಾಲದಲ್ಲಿ, 1860s, ವರ್ಷ ಎಷ್ಟಾಯ್ತು ರೀ. ಗಿಲ್ಲಿ ದಂಡ ಆಡಬೇಕಾದಾಗ ಅದು ಕೂಡ ಗಿಲ್ಲಿ ನೀವು ನೋಡಿರ್ತೀರಿ ಗಿಲ್ಲಿ ದಂಡ, ಅದು ತಾಗಿ ಒಬ್ಬ ಹುಡುಗ ಸತ್ತೋಗ್ಬಿಡ್ತಾನೆ. ಅವಳು ಹೌದು ನಾನೇ ಹೊಡೆದಿದ್ದಂತ ಒಪ್ಕೊಳ್ತಾಳೆ. ಒಪ್ಕೊಂಡ್ಮೇಲೆ ಕ್ರೈಮ್ ತಾನೆ, ಅವಳು ಕೂಡ ಅಲ್ಲಿ ಬರ್ತಾಳೆ. ಅವಳು ಆಮೇಲೆ ನಂತರದಲ್ಲಿ ಅಂಡಮಾನಿಗೆ ಬಂದಮೇಲೆ ಅಲ್ಲಿ ಒಬ್ಬ ನಾಯ್ಡುನ ಮದುವೆ ಆಗ್ತಾಳೆ. ಕಷ್ಟಪಟ್ಟು ಸಂಪಾದನೆ ಮಾಡ್ತಾಳೆ, ಗಂಡನ ಕಳ್ಕೊಳ್ತಾಳೆ, ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸ್ತಾಳೆ. ಜಪಾನಿಯರದು ಸಂದರ್ಭದಲ್ಲಿ ಯುದ್ಧ ಬರುತ್ತೆ, ಜಪಾನರು ಅಟ್ಯಾಕ್ ಮಾಡಿ ಅವರು ಆಸ್ತಿ ಪಾಸ್ತಿನೆಲ್ಲ ಎಲ್ಲ ಡ್ಯಾಮೇಜ್ ಮಾಡಿಬಿಡ್ತಾರೆ. ಮತ್ತು ಜಪಾನಿಯರು ಅವಳ ಮೊಮ್ಮಗನನ್ನು ಗೂಢಾಚಾರ್ಯದಲ್ಲಿ ಕರ್ಕೊಂಡೋಗಿ ಸಾಯಿಸಿಬಿಡ್ತಾರೆ. ಇದು ಆ ಸ್ಟೋರಿಯ ಒಂದು ಸಾರಾಂಶ ಇದೆ, ಅದನ್ನು ನೀವು ಓದ್ಬೋದು. ಅದನ್ನು ಚೆನ್ನಾಗಿದೆ, ಒಳ್ಳೆ ನೆರೆಷನ್ ಇದೆ ಅದರಲ್ಲಿ. ಇನ್ನೊಂದು

0: ಅಮೃತಸರದಲ್ಲಿ ಜೀವನಿ ಅಂತೇಳಿ ಒಬ್ಬಳು ಹೆಣ್ಣುಮಗಳು ಮಗು ಗಲಾಟೆ ಮಾಡ್ತದೆ ಅಂಥೇಳಿ ಅಫೀಮ್ ಕೊಟ್ಟಿರ್ತಾಳೆ. ಅಲ್ಲಿ ಅಫೀಮ್ ಕೊಡುವಂಥ ಒಂದು ಸಂಪ್ರದಾಯ ಇದೆ, ಅದು ಕೊಡುವಾಗ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತಾಳೆ ಏನೋ, ಮಗು ಸತ್ತೋಗಿರುತ್ತೆ. ಅಲ್ಲಿಂದ ಅವಳು ಸ್ವಲ್ಪ ಹುಚ್ಚು ಹುಚ್ಚಾಗಿರ್ತಾಳೆ, ಅವಳ ಮೈದುನಂದು ಏನೋ ಕಿರಿಕಿರಿ ಇರ್ತವೆ. ಇವಳು ಮೈದುನನ್ನು ಕೊಲೆ ಮಾಡಿಬಿಟ್ಟಿರ್ತಾಳೆ, ಅವಳು ಕೂಡ ಬಂದು ಅಲ್ಲಿ ಇರ್ತಾಳೆ. ಇನ್ನೊಂದು ಲಕ್ಷ್ಮೀ ಅಂಥೇಳಿ ಅವಳು ಮೈಸೂರು ವಾಸುದೇವ ಅಂತೇಳಿ ಒಬ್ಬನನ್ನು ಮದುವೆ ಆಗಿದ್ಲು. ಅವಳಿಗೆ ಮೈದುನಂದು ಕಾಟ ಸೆಕ್ಷುವಲ್ ಹೆರಾಸ್ಮೆಂಟು, ಹಾಗಾಗಿ ಅವಳನ್ನು ಅಲ್ಲೇ ಕೊಂತಾಕ್ಬಿಟ್ಟಿರ್ತಾಳೆ. ಅವಳು ಮತ್ತೆ ಅಂಡಮಾನಿಗೆ ಹೋಗಿ ಅಲ್ಲಿ ಜೈಲೆಲ್ಲ ಮಾಡ್ತಾಳೆ. ಆದರೆ ಬ್ರಿಟಿಷರು ಸಹಾನುಭೂತಿಯಿಂದ ಇರ್ತಾರೆ, ನಂತರದಲ್ಲಿ ಪತಿ ಜೊತೆಗೆ ಇರ್ಲಿಕ್ಕೆ ಬಿಡ್ತಾರೆ. ಅವರ ಮಗನ ಹೆಸರು ಕೆ ಆರ್ ಗಣೇಶ್ ಅಂತೇಳಿ, ಅವರು ಇಂದಿರಾ ಗಾಂಧಿ ಗೌರ್ಮೆಂಟಲ್ಲಿ ವಾಣಿಜ್ಯ ಮಂತ್ರಿ ಆಗಿರ್ತಾರೆ. ಈ ಥರದ ತುಂಬ ಹಲವು ನೆರೇಷನ್ಸ್ಗಳೆಲ್ಲ ನಿಮಗೆ ಸಿಗ್ತವೆ. ಈ ಥರ ಕಥೆಗಳು ಇನ್ನೊಂದು ಎರಡು ಮೂರು ಇರ್ಬೋದು. ಸೆಕೆಂಡ್ ವರ್ಲ್ಡ್ ವಾರ್ ನಿಮ್ಗೆ ಗೊತ್ತಿದೆ, ಈ ಒಮ್ಮೆ ಅಲ್ಲಿರತಕ್ಕಂಥ ಕೈದಿಗಳಿಗೆ ಅವರು ಜೀವಾವಧಿ ಶಿಕ್ಷೆ, ಇನ್ನು ಮುಂದೆ ಯಾವ ಕ್ಷಣದಲ್ಲಿ ಕೂಡ ಅವರು ವಾಪಸ್ ಬರುವಂತಹ ಸಂದರ್ಭಗಳಿಲ್ಲ. ಅವರ ಕತೆ ಮುಗದೇ ಹೋಯಿತು ಅಂತೇಳುವಾಗ ಜಪಾನಿಯರು ಆಕ್ರಮಣ ಮಾಡ್ತಾರೆ, ಅಂಡಮಾನನ್ನು ತಮ್ಮ ಕಕ್ಷೆಗೆ ತಗೊಳ್ತಾರೆ. ತಮ್ಮ ಸಮಸ್ಯೆಗಳೆಲ್ಲ ಮುಗೀತು ಅಂತ ತಿಳ್ಕೊಂಡ್ರೆ ಅಲ್ಲಿ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತದೆ. ಅಲ್ಲಿರತಕ್ಕಂಥವರೆಲ್ಲ ಬ್ರಿಟಿಷ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಿರತಕ್ಕಂಥವ್ರು, ಬ್ರಿಟಿಷ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಂಥವರೆಲ್ಲ ಇಂಡಿಯನ್ಸೇ. ಇವ್ರಿಗೆ ಯಾರನ್ನ ಕಂಡರೂ ಬ್ರಿಟಿಷ್ ಗೂಢಚಾರರನ್ನೇ ಕಾಣೋದು. ಒಂದು 30-40 ಜನರನ್ನ ಅವ್ರು ಕೊಂದಾಕ್ಬಿಡ್ತಾರೆ ಗೂಢಚಾರರು ಅಂತೇಳಿ. ಡಾಕ್ಟ್ರುಗಳನ್ನ ಬಿಡಲ್ಲ, ಕ್ಲರಿಕಲ್ ಕೆಲಸದವ್ರನ್ನ ಬಿಡಲ್ಲ, ಅಡುಗೆ ಮಾಡೋರನ್ನ ಬಿಡಲ್ಲ, ಯಾರು ಒಂದೊಂದಿಷ್ಟು ಜನ ಇದ್ದಾರೆ ಯಾರನ್ನೂ ಬಿಡಲ್ಲ. ಅವ್ರದ್ದು ಉಪಟಳ ಅಂತೂ ಅಷ್ಟಿಷ್ಟಲ್ಲ, ಯಾರನ್ನ ಸಣ್ಣ ಪುಟ್ಟ ಸಂಶಯದ ಮೂಲಕ ಕೂಡ ಅವರು ಬಿಟ್ಟಿರಲಿಲ್ಲ. ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡೋರು. ಅದೇ ಸಂದರ್ಭದಲ್ಲಿ ಇಂಡಿಯನ್ ಲೀಗ್ ಅಂತೇಳಿ ಅಲ್ಲಿ ಒಂದು ಅಸೋಸಿಯೇಷನ್ ಆಗುತ್ತೆ. ಆ ಇಂಡಿಯನ್ ಲೀಗ್ ಅಂತ ಹೇಳಿದರೆ ಸುಭಾಷ್ ಚಂದ್ರ ಬೋಸ್ ಅವರು ಜಪಾನಿನ ಒಂದು ಸಹಕಾರದಿಂದ ಭಾರತವನ್ನು ಗೆಲ್ಲಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಅವರಿಗೆ ಸಪೋರ್ಟ್ ಆಗಿರತಕ್ಕಂಥದ್ದು ಇಂಡಿಯನ್ ಲೀಗ್ ಅಂತೇಳಿ. ಒಂದಿನ ಸುಭಾಷ್ ಚಂದ್ರ ಬೋಸ್ ಅವರು ಬರ್ತಾರೆ. ಸುಭಾಷ್ ಚಂದ್ರ ಬೋಸ್ ಬಂದಾಗ ಅಲ್ಲಿರತಕ್ಕಂಥವ್ರು ಅಲ್ಲಿ ಏನು ನಡೀತಾ ಇದೆ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೆ ಸರಿಯಾಗಿ ಹೇಳಲಿಕ್ಕೆ ಪ್ರಯತ್ನ ಅದಾಗಲ್ಲ. ಅದು ಭಾಳ ಸಿಂಬಾಲಿಕ್ ಆಗಿ ಆಗ್ಬಿಡುತ್ತೆ ಅಷ್ಟೇ. ಅವರು ಹೋದ ಒಂದು 4 ದಿವಸದಲ್ಲಿ ಇಂಡಿಯನ್ ಲೀಗಿನ ಮುಖ್ಯಸ್ಥರನ್ನೇ ಜೈಲಿಗೆ ಹಾಕ್ಬಿಡ್ತಾರೆ. ಯಾರು ಸುಭಾಷ್ ಚಂದ್ರ ಬೋಸ್ಗೆ ಸಪೋರ್ಟ್ ಮಾಡಿದ್ರೋ, ಜಪಾನ್ ಸೈನಿಕರು ಸಪೋರ್ಟ್ ಮಾಡಿದ್ರೋ, ಅವ್ರನ್ನೇ ಜೈಲಿಗೆ ಹಾಕ್ಬಿಡ್ತಾರೆ. ಏನೋ ತುಂಬ ಆ ಥರದ ಒಂದು ಸಂಕೀರ್ಣ ಸಂಬಂಧಗಳಿದ್ದಾವೆ. ಅಲ್ಲಿನ ಜಪಾನೀ ಸೈನಿಕರ ಬಗ್ಗೆ ನಮ್ಮ ಶಕುಂತಳಾ ಶಿವರಾಮ್ ಅವರು ಬಾಲಕಿಯಾಗ ಅವ್ರಿಗೆ ಅವರು ಗಸ್ತು ತಿರುಗೋದು, ಕೋವಿಗಳನ್ನ ಹಿಡ್ಕೊಂಡು ಓಡಾಡೋದು ಇವೆಲ್ಲ ನೋಡೋದು ಸಂಭ್ರಮ. ಅವರು ತನ್ನ ಬಾಲಕಿಯಾಗಿದ್ದಂತಹ ಒಂದು ಕೆಲವು ನೆನಪುಗಳನ್ನು ದಾಖಲಿಸ್ತಾರೆ. ಅವಳು ಒಂಥರ ಮುಖ ಸಪ್ಪೆ ಮಾಡ್ತಿದ್ದಾಗ, ಅವಳ ಅಕ್ಕ ಮುಖ ಸಪ್ಪೆ ಮಾಡ್ತಿದ್ದಾಗ ಜಪಾನೀ ಸೈನಿಕ ಬಂದು ನೀರಿನಲ್ಲಿ ಕಾಗದದ ದೋಣಿಯನ್ನು ಬಿಡೋದು, ಹೂ ಕೊಡೋದು, ತಮಾಷೆ ಮಾಡೋದು, ತನ್ನ ಮಕ್ಕಳ ಫೋಟೋನ ತೋರಿಸುವಂಥದ್ದು, ತಾನು ಭಾವುಕನಾಗುವಂಥದ್ದು, ಈ ಥರದ ಅನೇಕ ವಿಷಯಗಳು ಬರ್ತವೆ. ಅಂದರೆ ಈ ಕಥನಗಳು ಹೇಗೆ ಹೋಗ್ತವೆ ಅಂತೇಳಿದ್ರೆ, ಇದು ಇತಿಹಾಸ ಅಂತೇಳಿ ಆರಂಭದಲ್ಲಿ ಕೆಲವು ಹೋಗ್ತಾ ಇದ್ರು ಕೂಡ ಇತಿಹಾಸ ನಂತರದಲ್ಲಿ ಕಥನಕ್ಕೆ ಇಳಿತದೆ, ವ್ಯಕ್ತಿಗತ ಆಗತ್ತೆ, ಮತ್ತು ಅನೇಕ ಬಾರಿ ಅದು ವ್ಯಕ್ತಿಚಿತ್ರವಾಗುತ್ತೆ, ಮತ್ತು ವೈಯಕ್ತಿಕ ಅನುಭವಗಳ ಒಂದು ಕೋಶ ಕೂಡ ಈ ಪುಸ್ತಕ ಆಗ್ತಾ ಹೋಗುತ್ತಾ ಬರುತ್ತೆ. ಇದನ್ನು ನಾವು ನೋಡ್ಬೋದು. ಮತ್ತು ಇವರ ಪೊಲಿಟಿಕಲ್ ಅನಾಲಿಸಿಸ್ ಕೂಡ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಇಷ್ಟೆಲ್ಲ ಇದ್ರು ಕೂಡ ಇವರು ಒಂದು ಕಡೆ ಹೇಳ್ತಾರೆ, ಜಪಾನ್ನಲ್ಲಿ ಜಪಾನ್ ಸೋಲ್ಜರ್ಸ್ಗಳಿಗೆಲ್ಲ ಗಾಂಧಿ ಅಂತ ಹೇಳಿದ್ರೆ ಅಚ್ಚುಮೆಚ್ಚು ಅಂತೇಳಿ, ಅಲ್ಲಿನವ್ರಿಗೆ ಬಹಳ ಜನರಿಗೆ ಬೋಸ್ ಬಗ್ಗೆ ಗೊತ್ತಿಲ್ಲ. ಮತ್ತು ಮಾತು ಮಾತಿಗೆ ಗಾಂಧಿಯನ್ನು ಉಲ್ಲೇಖ ಮಾಡ್ತಾರೆ. ಈ ಸಂದರ್ಭದಲ್ಲಿ ಬೋಸದು ಅಂಡಮಾನ್ ವಿಸಿಟ್ ಆಗ್ಬೋದು, ಮತ್ತು ಅಲ್ಲಿಂದ ಜಪಾನಿಯರ ಜೊತೆಗೆ ಇದ್ದುಕೊಂಡು ಈ ಕಡೆ ಗೆಲ್ಲುವಂಥ ಒಂದು ಸಾಹಸ ಏನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಒಂದು ಒಂದು ಶೇಡ್ ಆಗಿರತಕ್ಕಂಥ ಕೆಲವು ಮಾಹಿತಿಗಳು ಸಿಗ್ತವೆಲ್ಲ. ಗಾಂಧಿ ಬಗ್ಗೆ, ಗಾಂಧಿ ಮಾಡ್ತಿರಕ್ಕಂತಹ ಚಳವಳಿ ಬಗ್ಗೆ ಇರತಕ್ಕಂತಹ ಒಂದು ಒಂದು ಒಂದು ಪ್ರಖರತೆ ಏನಿದೆ ಅದು ನಮಗೆ ಹೆಚ್ಚು ಇಲ್ಲಿ ಅದು ಹೆಚ್ಚು ಕಾಣಿಸ್ತದೆ ನಮಗೆ. ಇದನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ಬೋದು. ನಂತರದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರೋಕ್ಕಿಂತ 10 ವರ್ಷಕ್ಕೆ ಮೊದಲೇ ಎಲ್ಲರನ್ನ ಜೈಲಿಂದ ಬಿಡ್ತಾರೆ, ಅವರೆಲ್ಲ ಅಲ್ಲೇ ಹೋಗ್ತಾರೆ. ಬಹುತೇಕ ಜನ ಅಲ್ಲೇ ಸೆಟ್ಲ್ ಆಗಿಬಿಡ್ತಾರೆ. ಯಾರ್ಯಾರೋ ಯಾರ್ಯಾರನ್ನೋ ಮದುವೆ ಆಗಿ ಇಡೀ ಇಂಡಿಯಾದ 1/2 ಜನ ಅಲ್ಲೇ ಇದ್ದಾರೆ. ಬೇರೆ ಬೇರೆ ರೇಷನ ಜನ, ಬೇರೆ ಬೇರೆ ಭಾಷಿಕರ ಜನ. ಅಲ್ಲಿ ಇದ್ದಂಥವ್ರಿಗೆ ಸಾಮಾನ್ಯ ಅರ್ಹತೆ ಏನು ಅಂದರೆ ಕೈದಿಗಳು ಅಂತ ಮಾತ್ರ, ಗಂಡು ಹೆಣ್ಣು ಅಷ್ಟೇ. ಯಾವ್ಯಾರೋ ಯಾವ ಜಾತಿಯವರು ಯಾರು ಮದುವೆ ಮಾಡಿಕೊಂಡು ಎಲ್ಲ ಇರ್ತಾರೆ. ಇದು ಸಂಕ್ಷಿಪ್ತವಾಗಿ ಕಾಣ್ಬೋದು. ಇಷ್ಟೆಲ್ಲ ಆದರೂ ಜೈಲಿನಲ್ಲಿ ಮಾತ್ರ ಬ್ರಾಹ್ಮಣರೇ ಅಡುಗೆ ಮಾಡ್ತಿದ್ರಂತೆ. ಅದೊಂದು ಇಂಟ್ರೆಸ್ಟಿಂಗ್ ಆದಂತಹ ಒಂದು ಮಾಹಿತಿ ಬರುತ್ತೆ. ಸೊ ಇದೊಂದು ಅದ್ಭುತವಾದಂತಹ ಒಂದು ಎಕ್ಸ್ಪ್ರೆಷನ್ ಅಂತ ನಾನು ಹೇಳ್ಬೋದು. ಇದರಲ್ಲಿ ಬಹಳ ಅನೇಕ ಸಂಕೀರ್ಣವಾದ ವಿಚಾರ ಇದೆ, ರೋಚಕವಾದ ವಿಚಾರ ಇದೆ, ಮತ್ತು ಇನ್ನೂ ಸಂಶೋಧನೆಗೆ ಒಳಪಡಿಸಬಹುದಾದಂಥ ಅನೇಕ ವಿಷಯಗಳಿದ್ದಾವೆ. ಅದನ್ನು ನಾವು ನೀವೆಲ್ಲ ಮತ್ತೊಮ್ಮೆ ಮರು ಓದಿ ಮಾಡಿ ಅದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಬಹುದು ಅಂತ ಹೇಳುವಂಥ ಮಾತನ್ನು ಹೇಳ್ತಾ ನನ್ನನ್ನು ಕರೆಸಿದ್ದಕ್ಕೆ, ನನ್ನ ಮಾತನ್ನು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ.
1: ಇಷ್ಟವರೆಗೆ ಪ್ರೊಫೆಸರ್ ವಿಜಯ ಪೂಣಚ್ಚ ತಮ್ಮಂಡ ಇವರ ಮಾತುಗಳನ್ನು ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಪೂರ್ತಿ ಸರಿಯಾದ 10:04 ನಿಖಿಲ್ಕೇನೊಂದು ಪುನಿ ರೇಡಿಯೋ ಸಾರಂಗ್ 7.8 FM ಒಂದು ತುಳು ಚಾವಡೆ ನೇರ ಪ್ರಸಾರದ ಕಾರ್ಯಕ್ರಮ ಇನ್ನಿತ ಈ ಕಾರ್ಯಕ್ರಮಕ್ಕೂ ನಿಖಿಲೆಗೆ ಮಾತರೆಗಳ ಮೋಕಿದಿಂಜ ಸಿಲ್ಮಿಲು ಯಾ ನಿಖಿಲನ ಮೋಕಿದ ಅರ್ಚೆ ಬಿಂದ್ಯಾ ಕುಲಾಲ್ ಇನ್ನಿತ ಈ ಕಾರ್ಯಕ್ರಮದ ಪಾತ್ರನೊಪ್ಪಿನಿ ತುಳುಚಾವಡಿ ಪನ್ನಗ ತುಳುನಾಡ್ದ ಪರಪೋಕುದ ನೆಂಪುಲು ತುಳುನಾಡ್ದ ಆಚಾರ ವಿಚಾರ ಸಂಸ್ಕೃತಿ ಇಂಚ ಬೇತೆ ಬೇತೆ ಮರ್ಗಿಲ್ಡ್ ನಮ್ಮ ಪಾತ್ರನೊಪ್ಪ ಒಂಜಾತಿ ವಿಚಾರನ ಪಟ್ಟು ನಂಚನ ಬೇಲ ನಡತೊಂದುಪ್ಪುಣು ಕರಿನ ತುಳುಚಾವಡಿ ನೇರ ಪ್ರಸಾರದ ಬದಲಾದ ಧ್ವನಿಮುದ್ರಿತ ಕಾರ್ಯಕ್ರಮ ಪ್ರಸಾರ ಆದಿತ್ತಂಡ ಇಂತ ಈ ತುಳುಚಾವಡಿ ವಾ ವಿಷಯದ ಬಗ್ಗೆ ಪಾತಿರುವೆಪ್ಪ ಪನ್ಪ್ರಂಚಿನ ಎಲ್ಲೆ ಮಟ್ಟದ ಒಂಜಿ ಉಮೇದು ಖಂಡಿತ ನಿಖಿಲ್ಡ ಉಪ್ಪು ವಾ ವಿಷಯದ ಬಗ್ಗೆ ಪಾತಿರುವೆರು ಬಂದು ಇನ್ನಿತ ಈ ತುಳುಚಾವಡ್ಡು ಪಾತಿರುಂಚಿನ ವಿಷಯದಾದ ಪನ್ನಂಡ ನಿಖಿಲ್ ಪೂರ ತೋದಿಪ್ಪರು ನಿಖಿಲ್ನ ಇಲ್ಲಲು ಅಟಿಲ್ಗ ಗಳಸು ನಂಚಿನ ಒಂಜಿ ಸೊತ್ತು ಪಂಡ ಒಂಜಿ ತಪ್ಪು ಅನ್ನು ಪನುಲಿಂದೇನು ಬೇತೆ ಬೇತೆ ತಪ್ಪು ನಮ್ಮ ಗಳಸುವ ಅಟಿಲ್ದ ಕೋನೆಡು ಅಟಿಲ್ ಮಲ್ಪರೆ ತರಕಾರಿ ಸೊಪ್ಪುಲು ಬಂದು ಆ್ಯಂಡ್ ಅಂದು ಮುಖ್ಯವಾದ ಮಾತೆಕ್ಲ ಪಾಡು ಅಂಚಿನ ಒಂಜಿ ಮುಖ್ಯವಾಗಿ ಅಂಚಿನ ಸೊಪ್ಪು ಅನ್ನು ಪನುಲಿ ನಮ್ಮ ಇಲ್ಲ ಬಾಕಲ್ಡಲ್ಲಂದು ಉಪ್ಪುಡು ಅತನ ಕೆಲವೇ ಇಲ್ಲ ಬಾಕಲ್ಡಿಜ್ಜಿಂಡ ಅಂಚದೆಲ್ಲರದು ಇಂಚದೆಲ್ಲರದು ಕನತದ ಪಾಡ್ವೆರು ಅತ್ತಂಡ ಮಾರ್ಕೆಟ್ಲಂದು ತಿಕೊಂಡು ಇಂದು ಒವು ತಪ್ಪು ಪನ್ನಂಡ ನೆಸಲು ಪಾಡು ನಂಚಿನ ತಪ್ಪು ಅತ್ತಂಡ ಒಗ್ಗರಣೆ ಪಾಡು ನಂಚಿನ ತಪ್ಪು ನಿಗ್ಲೆ ಗೊತ್ತಿಪ್ಪಿತ ಗೊತ್ತಾವು ಒವು ಪಂದು ಬೇಸೊಪ್ಪು ಒಂದು ದಾಯಗಪ್ಪೈನಿ ತುಳುಚಾವಡ್ಡು ಬೇಸೊಪ್ಪುದ ಬಗ್ಗೆ ಪಾತ್ರನಲ್ಲಿರು ಪಂದು ಎನ್ನೊಂದು ಉಪ್ಪರು ಇಂಚನೆ ಪಾತ್ರನಾಗ ಇಂಕೊಂಜಿ ಬೇಸೊಪ್ಪು ತೋನಾಗ ಬೇಸೊಪ್ಪುದ ಬಗ್ಗೆ ಪಾತ್ರಗ ಪಂದಾಂಡು ದಾಯಪಂಡ ನಾವು ಹೆಚ್ಚಿನ ನಮ್ಮ ನಮ್ಮ ಅಟಿಲ್ದ ಅಥವಾ ನಮ್ಮ ಒಂಜಿ ತೆನಸಿಡು ಬೇಸೊಪ್ಪುನು ಪಾಡುವ ಆ್ಯಂಡ್ ಅವೆಟ್ ಉಪ್ಪು ನಂಚಿನ ಒಂಜಾತ್ ಮರ್ದದ ಗುಣಕುಲುದಾದ ಅವೆನ್ ದಾಯಗೋಸ್ಕರ ಪಾಡ್ವೇರು ಅಥವಾ ನೈಟ್ ಉಪ್ಪು ನಂಚಿನ ಸತ್ವಲುದಾದುಂಡು ಅವೆತ ಬಗ್ಗೆ ನಮ್ಮ ತೆರಿಯೋ ನಂಚಿನ ಮಸ್ತ್ ಕಮ್ಮಿ ಅತ್ತೆನ ನಿಕ್ಲೆ ತೂದಿಪ್ಪರು ಒಂದ್ ವೇಳೆ ಒಗ್ಗರಣೆ ಪಾಡಿಯರು ಅದನ್ನು ಓವೇ ಒಂಜಿ ತೆನಸಿ ನಿಕ್ಲಿಗ್ ಬೇಸೊಪ್ಪು ತಿಕ್ಕಿನ ಪಂದಿತ್ತನ್ನ ಹೆಚ್ಚಿನ ಕಲು ಅವೇನು ತಟ್ಟದ ಬರಿ ಇಟ್ಟು ದೀದುಪ್ಪಿರು ಅಯ್ಯ ತಿನ್ಪು ನಂಚಿನ ಪ್ರಾಯ ತಮಲ್ಪುಜರು ತಟ್ಟದ ಬರಿ ಇಟ್ಟು ದೀದು ಒಕ್ಕೈನ ದಕ್ಕುವಿರು ಆಂಡ ಆ ಬೇಸೊಪ್ಪುದ ಇರೇನ ತಿನ್ಪು ನೀಡಿದ ಉಪ್ಪು ನಂಚಿನ ಒಂಜಾತ ಪ್ರಯೋಜನಲದಾದುಂಡ ಅವೇನೇತಿ ಈ ಕಾರ್ಯಕ್ರಮ ತೆರಿಪೋನೇತ ಒಟ್ಟುಗು ಬೇಸೊಪ್ಪುದ ಬಗ್ಗೆ ಪನ್ಕ ಬಂದು ಈ ಬೇಸೊಪ್ಪು ಪಂಡ ಕೆಲವರೈಕ ಬೇವರ ತಪ್ಪು ಅಂದ್ಲ ಪನ್ಪೇರು ನನ್ನ ಕೆಲವರು ಬೇಸೊಪ್ಪು ಅಂದ್ ಪನ್ಪೇರು ಅದು ನನಕ್ಕೆ ಕನ್ನಡ ನಮ್ಮ ಪನ್ಪುನಿ ಪಂದಿತ್ತ ಕರಿಬೇವು ಅಂದು ಪನ್ಪ ಕಹಿಬೇವು ಅತ್ತು ಕರಿಬೇವು ಕಹಿಬೇವು ಪಂಡ ಕೈಬೇವು ಸೊಪ್ಪು ಅವು ಬೇತೇನೆ ಇಂದು ಬೇತೇನೆ ಕೆಲವರು ಅಂಚ ಒಂಚಾತ್ ಗೊಂದಲ ಉಪ್ಪಿರಿ ಕರಿಬೇವು ಪಂದು ನೆಕ್ ಪನ್ಪೇರು ನಮ್ಮ ತುಳುಟು ಬೇಸೊಪ್ಪು ಅಂದು ಪನ್ಪ ಬೇವರ ಸೊಪ್ಪು ಅದನ್ನು ಬೇಸೊಪ್ಪು ಅಂದು ಅಂತಂಡ ನೆಕ್ ಇಂಗ್ಲಿಷ್ ದಾದ ಪನ್ಪೆರಾದಿಪ್ಪು ಪಂದು ಯಾನೊಂಜಿ ಪ್ರಶ್ನೆ ಕೇನೊಂದಿಲ್ಲ ದಾಯ ಪಂಡಿತ್ತ ಮಾತೇಟ ನಮ್ಮ ಇಂಗ್ಲಿಷ್ನ ಗಳಸೊಂದಿಲ್ಲ ಪ್ರತಿ ಶಬ್ದೊಡ್ಲ ಒಂಜಿ ಇಂಗ್ಲಿಷ್ ಬತ್ತು ಪೋಪುಡು ಅಂಚದುಪ್ಪಿನಾಗ ಈ ಒಂಜಿ ಬೇಸೊಪ್ಪು ದಾದೊಂಡ ನೆಕ್ ಇಂಗ್ಲಿಷ್ ದಾದ ಪನ್ಪೆರು ಪಂದು ನಿಖಿಲ್ ಪನೊಲಿ ಅವೆತ ಒಟ್ಟುಗೂ ಇನ್ನಿತ ಈ ಕಾರ್ಯಕ್ರಮ ಈ ಒಂಜಿ ಬೇಸೊಪ್ಪುದ ಬಗ್ಗೆ ಒಂಜಾತ ವಿಷಯ ತೆರಿಪಾವನಂಚಿನ ಎಲ್ಲಿಯ ಪ್ರಯತ್ನ ಮಲ್ತೊಂದಿಲ್ಲ ಕಜಿಪು ಮಲ್ಪುನಾಗ ಬಯ್ಯರೆಗಳ ಪಾಡ್ವೆರು ಒಗ್ಗರಣೆಗಳ ಪಾಡ್ವೆರು ಅಂಚನೆ ಒಂಜಾತ ಕಜಿಪು ಹೆಚ್ಚಿನ ಕಜಿಪುಗೂ ಅದನ್ನು ಹೆಚ್ಚಿನ ತೆನಸಲೆಗ್ ಬೇಸೊಪ್ಪು ನಮ್ಮ ಪಾಡ್ವೆನಿ ದಿನನಿತ್ಯದ ಬದುಕಡೆ ನಿಖಿಲ್ನ ಇಲ್ಲದ ಸುತ್ತಲ ಬೇಸೊಪ್ಪುದ ದಯ್ಯುಪ್ಪು ಅಥನ ಕೆಲವರಿಗೆ ಅಂಚಿಲ್ಲ ಇಲ್ಲ ಇಂಚದ ಇಲ್ಲಡ ಪುರ ಉಪ್ಪು ಅಥನ ಕೆಲವರು ಮಾರ್ಕೆಟ್ ಇಡದ ಕನತದ ಪಾಡ್ನಕ್ಲ ಉಪ್ಪಿರು ನನ್ನ ಕೆಲವರಿಗೆ ಈ ಒಂಜಿ ಬೇಸೊಪ್ಪು ಪುರ ನಡಿಯರೆ ಜಾಗೆ ಇಜ್ಜನ್ನಕ್ಲ ಆದಿತ್ತಂಡ ಮಾರ್ಕೆಟ್ ಇಡದ ಕನತದ ಅವಿನ ಒಂಜಿ ದೆತ್ತು ದೀಪ ನಂಚಿನ ಪ್ರಯತ್ನ ಅಲ್ಲ ಮನ್ಪಿರು ಇಂದು ಬೇಸೊಪ್ಪುದ ಬಗ್ಗೆ ಒಂಜಾತ ವಿಷಯ ಪಾತ್ರರವಿಲ್ಲ ಆ್ಯಂಡ್ ಅವೇಕ ದುಂಬು ನಿಖಿಲೆ ಗೊತ್ತಿಪ್ಪು ನಂಚಿನ ಬೇಸೊಪ್ಪುದ ಬಗ್ಗೆ ಉಪ್ಪು ನಂಚಿನ ಆಯ್ತು ಉಪಯೋಗಲ ಆದಿಪ್ಪು ದಾದಾಪುರ ನೆಟ್ಟ ಅಂಶಲು ಉಂಡು ನೆನ ಪೂರ ನೀತಿ ಕಾರ್ಯಕ್ರಮ ತೆರಿಪಾವು ನಂಚಿನ ಎಲ್ಲಿ ಒಂದು ಪ್ರಯತ್ನ ನಿಖಿಲ್ಲ ಲೆಪ್ಪುಕೊರಲಿ ಪಾತ್ರರಲ್ಲಿ ಬೇಸೊಪ್ಪುದ ಬಗ್ಗೆ ನಿಖಿಲ್ಲ ಇಂಚನೆ ಮಲ್ತೊಂದು ಉಪ್ಪುವಾರ ಬೇಸೊಪ್ಪು ಒಂದು ವೇಳೆ ತಟ್ಟೆಡೆ ತಿಕ್ಕಿಣ ಬಂದಿದ್ದನ್ನ ಆಯ್ನ ಬರಿಕ ದೀಪಾರ ಅದನ್ನ ತಿನ್ಪಾರ ಇಂಚಿನ ಪೂರ ವಿಚಾರ ಈ ಕಾರ್ಯಕ್ರಮದ ಪಾತ್ರಗ ವಿಷಯ ಎಲ್ಲಿ ಆದಿಪ್ಪು ತಪ್ಪು ಎಲ್ಲಿ ಆದಿಪ್ಪು ಬೇಸೊಪ್ಪುದ ತಪ್ಪು ಅಂಡ ಇಟ್ಟು ಉಪ್ಪು ನಂಜಿನ ಉಪಯೋಗ ಮಸ್ತು ಉಂಡು ಒಂಜಾತಿನಿ ತೆರಿಪಾವು ನಂಚಿನ ಇಲ್ಲಿಯ ಪ್ರಯತ್ನ ನಡತೊಂದುಂಡು ಸೋನ ತಿಂಗಳು ನಮ್ಮ ಉಲ್ಲ ಸೋನದ ವಿಶೇಷತೆ ಬಗ್ಗೆ ಇಟ್ಲ ನಮ್ಮ ರೇಡಿಯೋ ಸಾರಂಗ್ ನಿಖಿಲ್ ಕಾರ್ಯಕ್ರಮಕ್ಕೆ ಏನೊಂದು ಉಪ್ಪರು ಕೇಂದಿಪ್ಪರು ಸೋನದ ವಿಶೇಷತೆಲು ದಾದ ಪಂದು ಈ ಸೋನ ತಿಂಗಳು ಒಂಜಾತ ವಿಶೇಷತೆಲುಂಡು ಧರ್ಮದ ತಿಂಗಳು ಸೋನಾ ನಮ್ಮ ಪನ್ಪ ಅಂಚನೆ ಪರ್ಬೋಲು ಪರ ಇತ ಸಾಲ್ ಸಾಲದು ಬರೋನುಂಡು ಸೋನ ತಿಂಗಳು ಅಂಚನೆ ಸೋನದ ಶುಕ್ರವಾರದ ವಿಶೇಷತೆಲು ಸೋನ ಶನಿವಾರದ ವಿಶೇಷತೆಲ ಆದಿಪ್ಪು ಅತ್ತಂಡ ತಡ್ಯನ ಪೂಜೆ ಮಲ್ಪು ನಂಚಿನ ವಿಶೇಷ ತಿಂಗಳು ಪಂಡ ಸೋನ ಕರ್ಮದ ತಿಂಗಳು ಆಟಿ ಆದಿತ್ತಂಡ ಧರ್ಮದ ತಿಂಗಳು ಸೋನ ಅಂತ ಪನ್ಪಿರ ಅಂಚನೆ ಒಂಜಾತ ವಿಶೇಷಲೆ
ಗೊತ್ತಿಲ್ಲ ಸೋನ ತಿಂಗಳು ಉಂಡು ನಂಚಿನ ಆ ಬಗ್ಗೆ ನಿಖಿಲ್ ಕಾರ್ಯಕ್ರಮನ ಕೇಂದಿಪ್ಪರೆ ಇನ್ನು ಸೋನ ತಿಂಗಳ ವಿಶೇಷತೆ ಬಗ್ಗೆ ಪಾತಿರುಜಿ ಅಂಡ್ ಇನ್ನು ಪಾತ್ರನ ವಿಷಯ ಬೇಸೊಪ್ಪುದ ಬಗ್ಗೆ ನಿಖಿಲ್ ಲೆಪ್ಪು ಕೊರ್ಲೆ ಪಾತಿರ್ಲೆ ಈ ಬೇಸೊಪ್ಪುನು ಇಂಗ್ಲಿಷ್ ದಾದ ಪನ್ಪಿರೆ ಇಂಗ್ಲಿಷ್ ಕೊಂಚ ಪುದರುಂಡು ಬೇಸೊಪ್ಪುಗು ದಾದ ಆದಿಪ್ಪು ಅತ್ತಿಂಡ ನಿಕ್ ನಮ್ಮ ಬೇಸೊಪ್ಪುದ ಒಂಜಾತಿ ವಿಶೇಷತೆ ಅತ್ತಿನ ಐಟು ಉಪ್ಪುನಂಚಿನ ಮರ್ದದ ಉಪಯೋಗಲು ರೋಗ ನಿರೋಧಕ ಶಕ್ತಿಲು ಒಂದುಪರ ಉಂಡೈಟ್ ನಿಖಿಲೆ ಗೊತ್ತಿಪ್ಪುನಂಚಿನ ವಿಚಾರ ನೀತಿ ಈ ಕಾರ್ಯಕ್ರಮ ಪಟ್ಟೊನಲ್ಲಿ ಲೆಪ್ಪು ಕೊರ್ಲೆ ಆಜಿ ಮುಜಿ ಆಜಿ ನಾಲ್ ರೆಡ್ಡು ಸೊನ್ನೆ ನಾಲ್ವರ್ಮ ಈ ಒಂಜಿ ಸಂಖ್ಯೆಗೆ ನಮ್ಮ ಪ್ರತಿ ತನಸಿಡ್ಲ ಬೇಸೊಪ್ಪುನು ಪಾಡಂದೆ ಮಲ್ಪುನಂಚಿನ ಇತ್ತೆ ಮಸ್ತ್ ಕಮ್ಮಿ ದುಂಬುಪುರ ಆತ ಗಲಸೊಂದಿತ್ತೆರ ಇಜ್ಜ ಗೊತ್ತು ಜಾಣ ಇತ್ತೆ ಪ್ರತಿಯೊಂಜೆಕ್ಲ ಗಲಸ್ವಿರ್ ಆ ಬೇಸೊಪ್ಪುದ ಒಂಜ ಬಗ್ಗೆ ಇನ್ನು ಪಾತಿರೊಂದಿಲ್ಲೆ ಲೆಪ್ಪು ಕೊರ್ಲೆ ಪಾತಿರ್ಲೆ ಆಜಿ ಮುಜಿ ಆಜಿ ನಾಲ್ ರೆಡ್ಡು ಸೊನ್ನೆ ನಾಲ್ವರ್ಮ ಈ ಒಂಜಿ ಸಂಖ್ಯೆಗೆ ಕೇನೊಂದು ಪುಲೆ ರೇಡಿಯೋ ಸಾರಂಗ್ ನೋಡ್ 7.8 FM ಒಂದು ರಂಗ್ ರಂಗದ ಬದುಕು.

0: பொறுத்து சரியாது 10 கண்டே 13 நிமிஷங்களுக்கு ஏன் ஒப்பின் ரேடியோ சாரங்க 7.8 FM தொழிற்சாவடி நேர பிரசாரத காரியக்கிரமக்கு ஏன் எல்லாரும் தொழிற்சாவடு நீக்கில் பார்த்து யான் பார்த்துருந்த ஒப்பின் சின்ன விஷயம் ஏதாவது பண்ணுண்டா பே சொப்புத பகிட்டு யான் பார்த்துருந்தில்ல கிளவரைக்கு பே ஒரு தப்புன்னு பண்ணப்பேர் நான் கிளவரு பே சொப்புன்னு பண்ணப்பேர் அன்சு நீ கொஞ்சம் பே சொப்புத பகிட்டு நீ தாய் காரியக்கிரமோட பார்த்துருந்தாக்கா நம்ம தினநிச்சத பதுக்கிடு நம்ம தினநிச்சத தெனசிடு இவஞ்சி பே சொப்புன கலை சந்தாக்கள் மஸ்து கம்மி அன்சது உப்புனாக்கா ஐத்த கொஞ்சாத்து விசேஷத்தில் இதாக உண்டு அது ஐட்டு உப்பு நினச்சி நான் ஆரோக்கியக்கு விச்ச ஆரோக்கியக்கு சம்மந்தப்பட்டது இத்தண்டா மஸ்து நெட்டு உபயோகம் உண்டு நம்ம தாதமல்போ பண்ணண்டா பே சொப்புனும் பார்த்தித்துனா அவன் பரிக்கு தீத அவன் பொக்க தக்கு நினச்சினா பரிஸ்தி உண்டு அண்ட் அவன் திந்தெண்டா ஏ தைடுது உபயோகம் உண்டு அத்தெண்டா அஞ்சனையின் பெய்ப்பாது அத்தெண்டா பஜி தின்பு நேரத்தில் உபயோகம் உண்டு அத்தெண்டா ஐட்டு உப்பு நினச்சின விசேஷத்தில் தாது உண்டு இனித்த காரியக்கிரம பார்த்துருந்த அஞ்சனஞ்சு பிரச்சனைகளுக்கே இந்த நம்ம ಹೆಚ್ಚಾದ ನಮ್ಮ ಇತ ದಿನನಿತ್ಯದ ಬದುಕಿಡೆ ನಮ್ಮ ಇಂಗ್ಲೀಷ್ನ ಗಳಸೊನ್ನಿಲ್ಲ ಪ್ರತಿ ಒಂದು ಶಬ್ದದ ನಡುವಲ್ಲಿ ಇಂಗ್ಲೀಷ್ ಉಂಡು ಅಂಚಂಡ ಈ ಬೇವುರ ತಪ್ಪುಗೂ ಅದನ್ನ ಬೇಸೊಪ್ಪುಗೂ ನಮ್ಮ ಇಂಗ್ಲೀಷ್ ದಾದ ಪನ್ಪ ಪನ್ಪನವು ಎನ್ನ ಒಂಜಿ ಪ್ರಶ್ನೆ ಈ ಪ್ರಶ್ನೆಗೆ ನಿಕ್ಲಿ ಉತ್ತರ ಗೊತ್ತಿತ್ತಲ್ಲ ಲೆಪ್ಪು ಕೊರಲಿ ಅವಿತ ಒಟ್ಟುಗೂ ಈ ಬೇಸೊಪ್ಪುದ ನಿಕ್ಲನ ಬದುಕು ನಿಕ್ಲನ ಒಂಜಿ ಅಟಿಲ್ಡ್ ನಿಕ್ಲಿ ಬೇಸೊಪ್ಪುನು ದಿನನಿತ್ಯ ಗಳಸೊನ್ನುಲ್ಲ ಪಂದಿತ್ತಲ್ಲ ಅವಿನ ಎಂಚ ಗಳಸುವರ ಆ ಪೂರ ವಿಚಾರ ನಿನ್ನ ಈ ಕಾರ್ಯಕ್ರಮದ ಲೆಪ್ಪು ಕೊಡ್ತು ಪಾತಿರುಲಿ ಆಜಿ ಮೂಜಿ ಆಜಿ ನಾಲ್ ರಡ್ಡು ಸೊನ್ನೆ ನಾಲ್ಕು ಒಂಬ ನಾಲ್ಕು ಒಂಬೈ ಸಂಖ್ಯೆಗೆ ಅತ್ತನ ನಿಕ್ಲಿ ಇಂಕ್ ಸಂದೇಶನ್ನ ಕಡಪುಡಲ್ಲಿ ವಾಟ್ಸಪ್ ಆಜಿ ಮೂಜಿ ಆಜಿ ನಾಲ್ ರಡ್ಡು ಸೊನ್ನೆ ನಾಲ್ಕು ಒಂಬ ನಾಲ್ಕು ಒಂಬ ಈ ಒಂದು ಸಂಖ್ಯೆಗೆ ಯಾನ್ ಎಕಡೆ ಪನೊಂದಿತ್ತ ನಮ್ಮ ದಕ್ಷಿಣ ಭಾರತಡು ಮಾತಾ ಅಡಿಗೆಡ್ಲ ರುಚಿ ಅತ್ತಂಡ ಪರಿಮಳಗು ಬೇವುರ ಸೊಪ್ಪುನು ಬಳಕೆ ಮಲ್ಪಿರು ರುಚಿಟ್ಟು ಕಹಿ ಬೇವುದಾತ ಕೈಪಿ ಇಜ್ಜಿಂಡಲ್ಲ ಒಂಜಾತ್ ರಂಗುಡು ಒಂಜಿ ಪಚ್ಚದ ಕರಿಪಚ್ಚದ ರಂಗುಡುಪ್ಪುಣು ಒಂಜಿ ಕಪ್ಪು ಬಣ್ಣಡುಪ್ಪುಣು ಅಂಚಾದ ಕರಿಬೇವು ಬಂದಲ್ಲ ಒಂದಕ್ಕೆ ಪನ್ಪಿರು ಒವ್ವೇ ಅಡಿಗೆಡ್ಲ ಒಗ್ಗರಣೆ ದೇವರೆ ಬೇವುರೆ ಬೋಡೆ ಬೇವುರದ ಮರ ಇಲ್ಲದ ಪಿರಾವುಡು ಬುಲೇವಿನ ಒಂಜಿ ಎಲ್ಲ ಮರ ಅಡಿಗೆಗೆ ಉಪಯೋಗ ಮಲ್ಪುನೇಕು ಒಂದಕ್ಕೆ ಸಂಸ್ಕೃತಡು ಕಾಲಕಾಶ ಬಂದಲ್ಲ ಪನ್ಪಿರು ಅಂಚಾದುಪ್ಪನಾಗ ನತ್ತ ಉಪಯೋಗಲು ದಾದೊಂಡು ಖಂಡಿತ ಪನ್ಪ್ಯಾಂಡ್ ಅವಕ್ಕೆ ದುಂಬೊಂಜಿ ಬಿನ್ನರುಲ್ಲೇ ರೇರ್ಪನ್ ತೂಕ ಹಲೋ ನಮಸ್ತೆ
1: ಹಲೋ ನಮಸ್ತೆ
0: ನಮಸ್ತೆ ನಮಸ್ತೆ
1: ಅಶೋಕ್ ಮಂಗಳ
0: ಅಶೋಕ್ ಅಣ್ಣ ಕಾರ್ಯಕ್ರಮ ಗೆದ್ದುಕೊಂಡಿಲ್ಲ ಪನ್ನ ಅಶೋಕ್ ಅಣ್ಣ
1: ಬೇಸೊಪ್ಪು ಮರ ಕೆಲವು ತಿಕ್ಕುಡ ಆಪುಚಿ ಕೆಲವು ತಿಕ್ಕುಡ ಅಂಡ ಇಡಿ ಫುಲ್ಲು ಬಿತ್ತಿಲ್ಲ ಆಪು ಅಂದ ಇಕ್ಕು ಬಾರಿ ಡವೈನ ಕಾಂಡ ಎಲ್ಲ ಬಜಿ ಬಂಜಿ ತಿಂದಿಲ್ಲ ಹೆಚ್ಚತ್ತು ಶುಗರ್ ಪೂರ ಎಡ್ಡ ಬಂತೀರು ಪಜ್ಜಿ ತಿಂದ ಬಾರಿ ಎಡ್ಡೆಗೆ ಬೇಸೊಪ್ಪದ ಚಟ್ನಿ
0: ಮಾಡ್ತೀವಿ
1: ಡ್ರೈ ಮಾಡ್ಬೋದು ಸಾರಿಗೆ ನೀರು ಪುರ ಪಡ್ರದಲ್ಲಿ ಅವನು ಮಿಕ್ಸಿಡ್ ಒಂದು ಎರಡು ಮೂಸ ಗರ್ರ ಮಲ್ತೀವಿ ಮಕ್ಕ ಒಂದು ಬಾನಿಡ್ಲು ಒಂದು ಬೆಚ್ಚ ಮಲ್ತದೆ ಒಂದು ಚೌಲೆ ಕುಪ್ಪಿದ ಬಾಟ್ಲಿ ಬಾಡ್ದು ಅಂತ ಒನಸು ಬರ ಬಾರಿ
0: ಎಡ್ಡೆ
1: ನಮ್ಮ ಗಂಜಿಗೆ ಬರೋ ಬಾರಿ ಎಡ್ಡೆ ಬೇಸೊಪ್ಪು ಹಿಂದಿಟ್ಟು ಮರ್ದಲ್ಲ
0: ಹೋಗ್ತೀವಿ
1: ಕೆಲದಕ್ಕಲು ಬೇಸೊಪ್ಪು ತುಳಸದ ಪುಡಿ ಬಕ ಸಂಬರ ಬಳ್ಳಿ ಅವು ಮೂಜಿಲ ಒಟ್ಟಿಗೆ
0: ತಿಂತೀವಿ
1: ಕೆಲದಕ್ಕೆ ಪತ್ತು ಕೆಲದಕ್ಕೆ
0: ಪತ್ತು
1: ಇಂಗ್ಲೀಷ್ ಮಾಡಿದ್ ಏರು ಗದೊಂದು ಉಪ್ಪೇರು ಅದೇ ಪತ್ತು ಇಂಗ್ಲೀಷ್ ನಮಗೆ ಸುರುಟಿ ಆಗಿದೆ ಗ್ಯಾಸ್ಟಿಕ್ ಇಂದ ಬರುತ್ತಿಂದ ಸುರುಟಿ ಅವು ಇತ್ತ ಕಾರಣ ಅವು ಪತ್ತು ನಾಳೆ ನೋಡ್ತೇನೆ ಇಂಗ್ಲೀಷ್ ಮಾಡಿದ್ರೆ ಅವು ತಿಂದ್ರೆ ನಂತ ಪತ್ತು ಬೇಸೊಪ್ಪು ಮಸ್ತ್ ಕಜಿ ಇದು ಪುರ ಮಲ್ತೀವಿ ಬಟ್ ಅವಂಜಿ ತರಕಾರಿ ಪುರ ಪಾಡ್ನ ಬಾರಿ ಕಮ್ಮಿ
0: ಈ
1: ಬೇಸೊಪ್ಪು ಒಗ್ಗರಣೆ ಇಡೀ ಏರ ಒಗ್ಗರಣೆ ಪಡೋದಿಲ್ಲ ಬಾರಿ ಕಮ್ಮಿ ಕೇಂದ್ರ ನಾವು ಮಧ್ಯಾಹ್ನ ಕೊಡ್ತು ಪುರ ಜಾಸ್ತಿ ಬಕ್ಕ ಹಿಂದಕ್ಕೆ ಪುರ ಪಡಬೇಕು ನಮ್ಮ ಮಿಕ್ಸರ್ ಪುರ ಮಲ್ಪಿಡಿದೆ ಬೇಕರಿ
0: ಪುರ
1: ಮಲ್ಪಿರಿ
0: ಬೇಸೊಪ್ಪು ದಾದ ಪನ್ಪರಿ ಇಂಗ್ಲಿಷ್ಡ್ ಕರಿ ಲೀವ್ಸ್ ಪನ್ಪರಿಗೆ ನೇರಾ ಪಂದು ಕೋರಿಗೆರಿ ಬರೀ ಇಟ್ಟು ಉತ್ತರ ಅಂದೇರಲ್ಲಿ ಇಂಗ್ಲಿಷ್ ಜಾಸ್ತಿ ಪಾತ್ರ ತೂಕ ಸೊಲ್ಮಿಲ್ಲ ಸೊಲ್ಮಿಲ್ಲ ಲೇಪು ಕೊಡ್ಬೇಕು ಒಂದು ಅಶೋಕಣ್ಣೆ ಮಂಗಳ ದೇವಡದಲ್ಲಿ ಪೊಕ್ಕೊರ್ದು ಪಾತಿರರು ಒಂಜಿ ಆತ ಈ ಒಂಜಿ ಬೇಸೊಪ್ಪುದ ವಿಶೇಷತೆ ದಾದೊಂಡ ಅವಿತ ಬಗ್ಗೆ ಪಂಡೆರ್ ನಿಖಿಲಲ್ಲಿ ಪೊಕ್ಕೊರಲಿ ಪಾತಿರಲಿ ಬೇಸೊಪ್ಪುದ ನಿಖಿಲ್ ಗಳಸುನಂಚಿನ ರೀತಿಯ ಆದಿಪ್ಪು ಅದನ್ನ ಐಟು ಪುನಂಚಿನ ವಿಶೇಷತೆ ಎಲ್ಲ ಆದಿಪ್ಪು ಇನಿ ಎಲ್ಲಿಯ ಒಂಜಿ ತಪ್ಪು ಆದಿಪ್ಪು ಅದನ್ನ ಅಡಿಗೆದ ನಮ್ಮ ಸುತ್ತಮುತ್ತಲು ಪುನಂಚಿನ ಭರತ ಬಗ್ಗೆ ನಮ್ಮ ಪಾತಿರೊಂದು ಜಾಂಚ ಅದುಪ್ಪುನಾಗ ನಮ್ಮ ಇಲ್ಲ ಸುತ್ತಮುತ್ತಲು ಪುನಂಚಿನ ಒಂಜಿ ಆತ ದೈ ಮರಕುಲಿನ ಪರಿಚಯ ಮಲ್ತೋನ್ಗ ಐಟು ಪುನಂಚಿನ ವಿಶೇಷತೆ ತೆರೆಯೋನ್ಗ ಬಂದ್ ಇನಿತ ಈ ಕಾರ್ಯಕ್ರಮದ ಪಾತ್ರನಲ್ಲ ದುಂಬದ ಬಿನ್ನೆರುಲ್ಲಿ ರೇರ್ಪಂತೂಕ. ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ. ಸೊಲ್ಮೇಲೆ ಇರಗ್ಲ ಸೊಲ್ಮೇಲು ಪನ್ಲೆ ನಳ್ಳಕ್ಕ ಇಡೀ ಬಿತ್ತಲು ಬರ ನಾಡು ಬರ್ಪಾರ ಅಂದ ತೀರ ಖಂಡಿತ ಖಂಡಿತ ಒಂತ ಬರ್ತಾರೆ ಪನ್ಪೆ ಲೆಪ್ಪು ಕೊರ್ನೇಕ ಸೊಲ್ಮೆಲು ಸೊಲ್ಮೆಲು ಸೊಲ್ಮೆ ನಳ್ಳಕ್ಕ ಪಂಡೆರ್ ಆರು ಈ ಒಂಜಿ ಒಗ್ಗರಣೆ ಉಪರ ಗಳಸುವರಿಗೆ ಆ್ಯಂಡ್ ಐಟು ಉಪ್ಪುನಂಚಿನ ಉಪಯೋಗಲದಾದ ಬಂದು ಗೊತ್ತುಜ್ಜಿ ಬಂದು ಆರೋಗ್ಯಕ್ಕೆ ಸಂಬಂಧಪಟ್ಟದನ್ನು ಮತ್ತು ಉಪ್ಪು ನೀ ಬಂದಿದ್ದನ್ನ ಒಂಜಿ ಚಮಚದಾತ ಇರತ ರಸನು ಒಂಜಿ ಚಮಚ ಲಿಂಬೆ ರಸನು ಬೊಕ್ಕ ಸಕ್ಕರೆನ ಬೆರೆತು ದೊತೊಂಡ ಕಾಂಡೆ ಕಕ್ಕುನಂಚಿನ ಬೊಕ್ಕ ಅಜೀರ್ಣ ಆಪಿನಕ್ಲೆಗ್ ಆಪಿನೇಕು ಬಾರಿ ಎಡ್ಡೆ ಬಂದು ಅವಿತ ಒಟ್ಟುಗು ಎಲು ಸರಿಯಾದ ಬುಲೆಯಂದನೇಕು ಪೂರ ಉಪಯೋಗ ಆಪುಣು ಪನ್ಪುನ ವಿಚಾರ ಉಂಡು ನನ್ನ ಬೇವರದ ಇರೆತ ಇರೆನು ತೊಡ್ಡೆನೈ ತೊಟ್ಟು ಪರಂಡ ಎಲುತ ಸೀಕಗೆ ಎಡ್ಡೆ ಪನ್ಪನಂಚಿನ ವಿಚಾರ ಎತ್ತಂಡ ನೆತ್ತ ಇರೆನ ಗೊದ್ದುದು ಅಲೆಕ್ಕು ಪಾರದಲ ಪರೋಲಿ ಅಂಚನೆ ದಿನಾಲ ಕಾಂಡೆ ಒಂಜು ಓರ್ಮಬೆಡ್ದ ಪತ್ತೆ ಇರೆನ ಅಗ್ಗಿಂಡ ಮಧುಮೇಹಗ ಎಡ್ಡೆ ಅಂಚನೆ ಬೊಜ್ಜುಗುಲ ಎಡ್ಡೆ ಮಧುಮೇಹ ಪಂಡ ಶುಗರ್ ಶುಗರ್ಗಲ ಎಡ್ಡೆ ಅಂಚನೆ ಬೊಜ್ಜು ಇತನ್ನ ಆ ಒಂಜು ಸಮಸ್ಯೆಗಳ ಒಂದು ಎಡ್ಡೆ ಹಾಕೊಂಡು ಬಂದು ಅಂಚನೆ ಇರೆನ ಅರೆತದ ಕುರಿ ಆಂಡ ಅವೆಕ್ಕು ಪಾಂಡ ಕುರಿಯ ಕಮ್ಮಿ ಆಪುಂಡು ಪನ್ಪುನಂಚಿನ ವಿಚಾರಲ ಉಂಡು ನನ್ನ ತೂಪುನಿ ಪಂದಿತ್ತಿಂಡ ಬೇವುರೆ ಈ ಒಂಜಿ ಅತ್ತನ ಬೇಸೊಪ್ಪುನು 10 ನಿಮಿಷ ಸರಿಯಾದ ಅರೆತದು ಬೊಂಡ ದೊಟ್ಟು ಪರಂಡ ಮಂಜಲ್ ಸೀಕಕ್ಕೆ ಭಾರಿ ಎಡ್ಡೆ ಅಂತ ಪನ್ಪೆರು ಅಂಚನ ನೆತ್ತ ಕಾಯಿನ ಅರೆತದು ಅವೆಕ್ಕು ಲಿಂಬೆ ರಸ ಬೆರೆತದು ಪೂಜಿಂಡ ಉಮಿಲು ಪಿಜಿನ ಪುರ ಚುಚ್ಚಿನೇಕ್ಕೆ ಭಾರಿ ಎಡ್ಡೆ ಆಪುಂಡು ಬಂದು ಪಂಡ ಇಟ್ಟು ತೂವಲಿ ತಪ್ಪುನು ಅವು ಆ ತಪ್ಪುನು ಸೋಕಡೆ ಎಣ್ಣೆಡೆ ಪುರ ಬೆಚ್ಚ ಮಲ್ತದ ಇನ್ನು ಮುಟ್ಟಾವನಂಚಿ ನಾವು ಅಂಚನೆ ಕಫ ಪಿತ್ತ ಕಮ್ಮಿ ಅವರೆ ಬೇವ್ರೆ ಎಡ್ಡೆ ಮಸ್ತ್ ಎಡ್ಡೆ ಪನ್ಪನಂಚಿನ ಬೇವ್ರೆ ತಪ್ಪು ಬರೀ ಎಡ್ಡೆ ಪನ್ಪನಂಚಿನ ವಿಚಾರಲು ಉಂಡು ಮಸ್ತ್ ಆರೋಗ್ಯಕ್ಕೆ ನೆಕ್ತ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಮಸ್ತ್ ವಿಚಾರಲು ಉಂಡು ಆಂಡ ನಮ್ಮ ಇನ್ನು ದಾದ ಮಲ್ತೊಂದಲ್ಲ ಪಂಡ ಇನ್ನು ಬರೀಕ್ ದೀವೊಂದಿಲ್ಲ ತಟ್ಟೆಡಿತ್ತಿನಲ್ಲ ಬರೀಕ್ ದೀಪ ಅಂಚನೆ ಕಡೆ ಅಶ್ವಕಣ್ಣೆ ಪಂಡರು ಬೇವ್ರದ ತನ ಬೇಸೊಪ್ಪದ ಚಟ್ನಿ ಪುರ ಮಲ್ಪಿರು ಬಂದಲ್ಲ ಬಾರಿ ಎಡ್ಡೆ ಬೇವ್ಸೊಪ್ಪದ ಚಟ್ನಿ ಪಿರಾಕೃದಿಂಚಲ ಚಟ್ಲಿ ಚಟ್ನಿ ಪುರ ಮಂತೊಂದಿದ್ದಿರಿ ಅಂಚನೆ ಬೇವ್ರೆ ಈ ಸಪ್ಪು ಈ ಒಂದು ತಪ್ಪುಡುದಾದಂಡ ನೆಟ್ಟು ಕರ್ಬದಂಶ ಜಾಸ್ತಿ ಇತ್ತನೇ ಇರ್ದಾವ್ರೆ ಒಂದೇನು ಸೇವೆನ ಮಲ್ತಿಂಡ ನೆತ್ತೆರ್ದೊತ್ತಡ ಬಿ ಪಿ ಅಂದನೆ ಸಕ್ಕರೆ ಕಾಯಿಲೆ ಕೊಲೆಸ್ಟ್ರಾಲ್ ಪಂಡ ಚರ್ಬಿನ್ ನಮ್ಮ ಪನ್ಪ ಅದನ್ನ ಕಡೆ ಪನ್ನೊಂದಿತ್ತ ಬೊಜ್ಜು ಬಂದು ಒಂದು ಪುರ ಒಂಜಿ ಹಂತಗು ಕಮ್ಮಿ ಆಪುಂಡು ಒಂದು ಪನ್ಪೆರು ಬಿ ಪಿ ಆದಿಪ್ಪು ಶುಗರ್ ಆದಿಪ್ಪು ಕೊಲೆಸ್ಟ್ರಾಲ್ ಒಂದು ಪುರ ಒಂಜಿ ಹಂತಗು ಕಮ್ಮಿ ಆಪುಂಡು ಪನ್ಪನಂಚಿನ ವಿಚಾರ ಉಂಡು ದಾದನ ಎತ್ತಂಡಲ್ಲ ನಮ್ಮ ವರ ನೀನು ಮನೆ ಮದ್ದು ದಲಕ ಮಲ್ತು ತೂವಲಿ ತನ ಇಲ್ಲದ ಮರ್ದು ದಲಕ ಮಲ್ತು ತೂವಲಿ ನಾನೆಲ್ಲ ಜಾಸ್ತಿ ತಿಂಡ ಡಾಕ್ಟ್ರಿನ ಪೋದು ತೂಪನ ಎಡ್ಡೆ ಡಾಕ್ಟ್ರ ತೂಪವನ ಎಡ್ಡೆ ಪೂರಲ್ಲ ನಮ್ಮ ಇಲ್ಲಲೇ ಮಲ್ಪೊಲಿ ಬಂದು ನಮ್ಮ ಮನೆ ಮಲ್ತೊಂದು ಪೋಂಡ ದುಂಬಗವು ಹೆಚ್ಚ ಒಂದು ಬತ್ತನ ಬರಿ ಭಂಗ ನಂಚ ತುಪ್ಪನಾಗ ಕೆಲವೊಂಜಿ ದುಂಬುದ ಮರ್ದುಲು ಬರೆದಾದುಂಡ ಅವೇನು ಈ ಒಂಜಿ ಬೇಸೊಪ್ಪುಡ್ಲ ಮಲ್ಪೊಲಿ ಪನ್ಪಿನ ವಿಚಾರ ನಿಖಿಲ ಲೆಪ್ಪುಕೊರ್ಲೆ ಪಾತೆರ್ಲೆ ಈ ಒಂಜಿ ಬೇಸೊಪ್ಪುಕು ಇಂಗ್ಲಿಷ್ಡದಾದ ಪನ್ಪಿರು ಬಂದು ಕೇಂದಿತ್ತೆ ನಿಖಿಲೆ ಗೊತ್ತಿಪ್ಪನಂಚಿನ ಉತ್ತರ ನಿಂತೆ ಈ ಕಾರ್ಯಕ್ರಮದ ಪನೋಲಿ ಆಜಿ ಮೂಜಿ ಆಜಿ 4244 ಈ ಒಂಜಿ ಸಂಖ್ಯೆಗೆ ನಲಾತ ಪಾತೆರ್ಗ ಈ ಬಗೆಟು ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಪದಕ್ಕೆ

0: കേനന്ദുള്ള റേഡിയോ സാരംഗ് 7.8 FM എന്ന തൊഴിൽച്ചാവടി നേരപ്രസാരിത കാര്യക്രമം ഇനിത്തെ ഈ കാര്യക്രമത്തിൽ പാത്രം പഞ്ചന വിഷയപ്പെട്ട ബേസൊപ്പുത ബഗേട്ട് പാത്രം ഇത്തെ അൻസനെ ബേസൊപ്പുത ജാത്തു ഉപയോഗലു എന്നത് ബഗേട്ട് പുറ പാത്രന കന്നിക്കുള്ള ലെപ്പു കൊരളി പാത്രലി തുമ്പുത ഭിന്നരുള്ള ഏർപ്പം തൂക്ക ഹലോ നമസ്തേ ಕುಸುಮಾಕರಣ ಕಾರ್ಯಕ್ರಮ ಎದುಕೊಂದಿಲ್ಲ ಪನ್ನೆ ಕುಸುಮಾಕರಣ ಕೋರಿ ಕಜ್ಜಿ ಹೋಗು ಪಾಡುಗ ಬೇಸೊಪ್ಪು ಅನ್ಸ ತೂಪು ನೀ ದಾದ ಬರ ಉಪಯೋಗ ಉಂಡು
1: ಎಲ್ಲ ಒಂಜಿ ಮರ ಇತ್ತು ಸುತ್ತ ದಯ್ಯ ಎಲ್ಲ ಅಲ್ಪ ಮರಿ ಕಲ್ದಲ್ಪ ಇತ್ತೇನೆ ಬೊಕ್ಕ ಅದೇ ತಿನ್ನಿಟ್ಟು ಮಾಡುದು ಬೇತ ಒಂದು ಮಾಲ್ಪು ನಗೆತ್ತೇರೆ ಮತ್ತೆ ಉಪದ್ರ ಇತ್ತೆ ಬೇತ ಕೊಡ್ಡೆ ಆಯ್ತು ನಾವನೆ ಕುಜಾಲಗೆಲ್ಲ ಬರಟ್ಟೆಗೆ ಈ ಬೇಗ ಕಪ್ಪಾಪಿನೇಕ್ ಬೊಕ್ಕ ಅವು ಮೆತ್ತೆಲ್ಲ ಅವೆಲ್ಲ ಮತ್ತೆ ಪೊತ್ತುದು ಕುದ್ದುದು ಎನ್ನೆಡು ಬೊಕ್ಕ ಗೆತ್ತಿ ಓಡ ಕಪ್ಪಾಪುಣ ಎನ್ನೆ ಅವೇನು ಪೂಜೆ ಒಡಿಗೆ ಅಂತೆ ಮರೆ ತರಿಕ್ ಬೊಕ್ಕ ಅವೇ ಇರ್ಪಂಡಾರ ಸುಗರ್ ದಾಖಲೆ ಲೆಡ್ಡೆ ಅಂತ ಕಂಟ್ರೋಲ್ ಬರ್ಪುಣ್ಗೆ ಬೊಕ್ಕ ಕನ್ನದ ದೃಷ್ಟಿ ಲೆಡ್ಡೆ ಆಯ್ತು ಎ ವಿಟಮಿನ್ ಉಂಡು ಕನ್ನದ ದೃಷ್ಟಿಗೆ ಲೆಡ್ಡೆಗೆ ಬೊಕ್ಕ ಅವೇ ಕೊಬ್ಬು ಬಂಡಾರ ಕೊಲೆಸ್ಟ್ರಾಲ್ ಅವು ಈ ಅಗತ್ಯ ಒಪ್ಪಂದಿನ ನಮ್ಮ ಬಂಜಿಡಿತ್ತಿನೆಲ್ಲ ಕರಗ ಉಂಟು ಬೊಚ್ಚಾನಿನ ಎಡ್ಡೆ ಅಂತಿನ ಬೊಚ್ಚಾನ್ಯ ಹೊರಿತ್ತಿನ ಬೊಕ್ಕ ಗ್ಯಾಸ್ಟಿಕ್ ಈ ಮಲಬದ್ಧತೆ ಕೆಲವು ಅಜೀರ್ಣ ಮಾತಕೊಂಡು ಅತಲೆಲ್ಲ ಇಟ್ಟೆ ಅಂತೇಳಿ ಮಸ್ತ್ ಒಂದುಂಡು ಇದು ಬರ್ಲಿ ಅವು ಈ ಸಾಂಬಾರ್ ಒಂಜಿ ತಿಕ್ಕಲ್ಲ ತುಂಬ ತಕೊಂಡಿತ್ತೆ ಹೆಂಗುಲ್ಲ ಗೊತ್ತಿದ್ದೆ ಅದು ಇದೆ ತಿಂತ ಅಲ್ಪಲ್ಲ ಕಜಿಪು ಬಾಳ ಒಂಜಿ ತಿನ್ನ ಗೆದ್ದು ಅಗ್ಗಿ ತಿಂತ ಹೊರ ಕೈ ತುಂದಲ್ಲ ಬೊಕ್ಕ ರುಚಿ ಹಾಕೊಂಡು ಅಗ್ಗಿಟ ಬೊಕ್ಕ ಈಗ ಇಂಗ್ಲಿಷ್ ಕರಿ ಲೀವ್ಸ್
0: ಕರಿ ಲೀವ್ಸ್ ಪನ್ಪೇರಾದಿಪ್ಪು ಕರಿ ಲೀವ್ಸ್ ಪನ್ಪುನಿ ಕಜಿಪುಗ ಪಾಡ್ ನೇಡ್ದವರ ಕರಿ ಲೀವ್ಸ್
1: ಸೊಲ್ಮೆಲು
0: ಕುಸುಮಾಕರಣ ಸೊಲ್ಮೆಲು ಒಂದು ಕುಸುಮಾಕರಣ ಎಪ್ಪು ಕೊಡ್ದು ಪಾತ್ರಿರೋದಿಲ್ಲ ಯಾರು ಪಾತ್ರ ಬಂಡೇರ ತುಂಬಪುರ ತಟ್ಟಡಿ ತಿಕ್ಕಂಡ ಇನ್ನು ದಕ್ಕೊಂದಿತ್ತ ಅಂಡ ಇತ್ತವಿತ ಉಪಯೋಗ ಗೊತ್ತಾಯಿ ಬೊಕ್ಕ ಇನ್ನು ಅಗ್ಗಿದ್ದ ತಿನ್ಪ ಒಂಜಿ ತಿಕ್ಕಂಡಲ್ಲ ಅಗ್ಗಿದ್ದ ತಿನ್ಪ ಅಂದ್ ಅನ್ಸ ನಾನು ಕೇನಂಚಿನ ಪ್ರಶ್ನೆಗೆ ಉತ್ತರ ಕೊರ್ಪಂಚಿನ ಪ್ರಯತ್ನ ಎಲ್ಲ ಮಲ್ತದೇರೆ ಅಕಡೆ ಅಶ್ವಕಣ್ಣೆಲ್ಲ ಪಂಡೇರು ಕರಿ ಲೀವ್ಸ್ ಅನ್ನೋದಕ್ಕೆ ಪನ್ಪೇರು ಪಂದ್ ಕಜಿಪುಗೆ ಪಾಡು ನೇಡ್ದ ಅವರ ನಾನು ಕರಿ ಲೀವ್ಸ್ ಅಂದ್ ಪನ್ಪೇರು ಕರಿ ಪಂಡ ಕಜಿಪು ಲೀವ್ಸ್ ಪಂಡ ಸೊಪ್ಪು ಅನ್ಸ ಅದುಪ್ಪನಾಗ ಅಂದು ವಿಚಾರ ನಿಖಿಲ ಲೆಪ್ಪು ಕೊರ್ಲೆ ಪಾತೆರ್ಲೆ ಈ ಒಂಜಿ ಬೇಸೊಪ್ಪುಡುಪ್ಪು ನಂಚಿನ ಒಂಜ ಆತ ಉಪಯೋಗಲು ದಾದಾಪುರ ಉಂಡು ಪಂದ್ ನಿಖಿಲೆ ಗೊತ್ತಿಪ್ಪು ನಂಚಿನ ವಿಚಾರನ ಲೆಪ್ಪು ಕೊರ್ಲೆ ಪಾತೆರ್ಲೆ ಆಜಿ ಮುಜಿ ಆಜಿ ನಾಲ್ ರಡ್ಡು ಸೊನ್ನೆ ನಾಲ್ ಒರಂಬ ನಾಲ್ ಒರಂಬ ಈ ಒಂಜಿ ಸಂಖ್ಯೆಗ ನಾಲಾತ ಪಾತೆರೆಗ ಅಂಚನೆ ಕೊಡೊಂಜಿ ವಿಷಯ ಇನಿ ಡಾಕ್ಟರ್ ಗಣೇಶ ಮಿನ್ಸಂಕಮರ್ ಗೇನದ ನಡೆ ಕಾರ್ಯಕ್ರಮಡ್ ವಾ ವಿಚಾರನ ಪಾತ್ರೊಂದುಲ್ಲೇರು ಪಂಡ ನಾರಾಯಣ ಗುರು ಅರ್ನ ಜನ್ಮದಿನ ಎಲ್ಲದ ದಿನ ಜಾತ ಇಟ್ಟು ಗೊಂದಲ ಉಂಡು ಆಗಸ್ಟ್ ಇರುವ ಪಂದುಂಡು ಅದನ್ನ ಆಗಸ್ಟ್ 13 ಬಂದ ಅಂಡ ಹೆಚ್ಚಾದ ನಾರಾಯಣ ಗುರುನ ಬ್ರಹ್ಮಶ್ರೀ ನಾರಾಯಣ ಗುರು ಅರ್ನ ಪುಟ್ಟಿನ ದಿನನ ಎಲ್ಲದ ದಿನ ಆಚರಣೆ ಮಲ್ಪಿರು ಅನ್ಸದುಪ್ಪನಾಗ ಆ ಒಂಜಿ ಅರ್ನ ಪುಟ್ಟಿನ ದಿನದ ವಿಚಾರಕ್ಕೆ ಸಂಬಂಧಪಟ್ಟದ್ದು ಅದನ್ನ ಅರ್ನ ಒಂಜಿ ಬಗೆಟ್ ಪಾತಿರು ನಂಚಿನ ಶೂದ್ರ ರುದ್ರನ ಗುಂಡದ ಉಲಾಯ್ದ ಬುಲ್ಪು ಪಂಪನಂಚಿನ ವಿಚಾರಡ್ ಪಾತ್ರರ ಉಲ್ಲೇರು ಬ್ರಹ್ಮಶ್ರೀ ನಾರಾಯಣ ಗುರು ಅರ್ನ ಬಗೆಟ್ ದಾದ ಪನ್ಪೇರು ಪಂದು ನಿಕ್ಲೇಕ್ ಏನೊಂದು ಬಲೆ ಒಂದು ರೇಡಿಯೋ ಸಾರಂಗ್ 107.8 FM ರಂಗ್ ರಂಗದ ಬದುಕು

ಶೂದ್ರ ರುದ್ರನ ಗುಂಡದ ಬುಲ್ಪು ನಾರಾಯಣ ಗುರು. 13ನೇ ಶತಮಾನದ ಭಾರತದ ಚರಿತ್ರೆಡೆ ಅವೇತೋ ಜನ ಸಮಾಜದ ಕುರೆದೆಪ್ಪರೆ ಬೈದಿರಿ, ಯೋಗಿಲು ತ್ಯಾಗಿಲು ದಾಸಿರಿ ಶರಣಿರಿ ಮಾತ್ರ ಅತ್ತಾಂದೆ ಜಾತಿ ಮತ ಧರ್ಮ ದೇವಿರಿ ಪನ್ಪಿ ಪುದರಡಿ ಬಡವುಡು ಸೈಪಿ ಬಡವೆರೆನ ಉದ್ದಾರುಗು. 10ನೇ ಶತಮಾನದ ಮೂಲದ ಕವಿ ಪಂಪಡ್ದು ಪತಿನ ಇನಿ ಕೊಡೆ ಮುಟ್ಟಲ ಯಾನು ತಾನೊಂದು ಪನೊಂದು ಬರೆಪಿನ ಕುಲು ಬರೆವೊಂದು ಕೊರೆಪು ನಕುಲು ಕೊರೆತೊಂದೇ ಉಲ್ಲೇರಿ. ಆಂಡ ವಿದ್ಯೆ ಪನ್ಪಿ ಜ್ಞಾನದ ಬಲುಟ್ಟು ದೇವೆರು ದಾಂತಿನ ಕಲೆಗೆ ಧರ್ಮ ದೇವಸ್ಥಾನುಡ್ದು ವಂಚನೆ ಆತಿನ ಕಲೆಗೆ ನಿಕಲೆಗಲ ಒಂಜಿ ದೇವೆರು ಬೋಡು ಧರ್ಮ ಬೋಡು ನಿಕುಲ್ಲ ನರಮಾನ್ಯ ಲೆಕ್ಕ ಬದುಕೊಡು ಪನೊಂದು ತುದೆತ್ತ ಕಲ್ಲಿಗೆ ಕನ ನೀರದ ಅಭಿಷೇಕ ಮಲ್ತದ ಮಿತ್ತ ಪಂಥದ ದೇವೆರು ನಂಕ ಬುಡ್ಚಿ ನಮ ನಮ್ಮ ದೇವೆರಿನ ಪೂಜೆ ಮಲ್ಪುಗ ಪಂಡದು ಶಿವಲಿಂಗ ತಾಪನೆ ಮಲ್ತೇರು ಪೂಜೆ ಮಲ್ಪುನ ಅಧಿಕಾರ ಕೊರಿಯೇರು ಬ್ರಹ್ಮಶ್ರೀ ನಾರಾಯಣ ಗುರುಕುಲು. ಈ ಗೇನದ ನಡೆಕ್ಕೆ ಯಾನು ಶೂದ್ರ ರುದ್ರನ ಗುಂಡದ ಬುಲ್ಪು ನಾರಾಯಣ ಗುರು ಪನ್ಪಿ ಪುದರು ಕೊರಿಯ ದಾಯಗೆ ಧರ್ಮ ಪನ್ಪಿನವು ಅಧರ್ಮದ ಉಲಯದ ಬೀಜ ಪಂಡದು ಪನ್ಪಿನ ಆ ಕಾಲೋಡು ಲೋಕ ತಿರ್ಗದಿನ ಬೀರ ಸನ್ನೇಸಿ ವಿವೇಕಾನಂದಿರು ಪನ್ಪಿಲೆಕ ಮರ್ಲೆರೆ ಆಸ್ಪತ್ರೆದಂಚ ಮೇಲು ಕೀಳು ಜಾತಿ ಭೇದದ ರೋಗೊಡುತ್ತಿನ ಕೇರಳೋಡು ಪುಟಿನ ನಾರಾಯಣ ಗುರುಕುಲು. ನಡಿರ್ಲಿಡು ಲಕೊಂದು ಇಲ್ಲಿ ಬದುಕು ಸಂಸಾರ ಬುಡ್ದು ಪೋಯಿನ ಸಿದ್ಧಾರ್ಥೆ ಎಂಚ ಬುದ್ಧೆ ಆಯನ ಅಂಚೆನೆ ತನ್ನ ಆಧ್ಯಾತ್ಮ ಸಿದ್ಧಿಡು ಮೌನ ಕ್ರಾಂತಿ ಮಲ್ತಿರು ಮಾನ ಅಪಮಾನದ ತುಟ್ಟು ಕಾಯೊಂದು ನಾಣು ನಾರಾಯಣ ಗುರು ಆಯಿರ್ ಬುಲಿತು ಬುಲಿತದು ಪುರ್ಕು ಕಟದಿನ ಬಡವೇರ್ನ ದಲಿತೇರ್ನ ಕನ ನೀರು ಉಚ್ಚೀರ್ ನಿಶಬ್ದ ನಿಶಬ್ದ ಶಬ್ದ ದಾಚೆಯ ಶಬ್ದ ನಿಶಬ್ದವೆಂದರೂ ಮೌನವಲ್ಲ ನಿಸ್ಸೀಮ ನಿಸ್ಸೀಮ ಸೀಮದಲೆ ನಿಸ್ಸೀಮ ನಿಸ್ಸೀಮವೆಂದರೂ ಶೂನ್ಯವಲ್ಲ ಪನ್ಪಿನ ಕಬಿ ಪಾತೆರದಂಚ ಮೌನ ಕ್ರಾಂತಿಡು ಸಮಾಜ ಪರಿವರ್ತನೆ ಮಲ್ತಿನ ಪರಿವರ್ತನಾ ಶಿಲ್ಪಿ ಬ್ರಹ್ಮಶ್ರೀ ನಾರಾಯಣ ಗುರುಕುಲು. ಪಗೆಟ್ಟು ಪಗೆನು ಗೆಂದರೆ ಆಪುಜಿ ಅವು ತೂತ್ತ ಪುಗೆ ಆಪುಂಡು ಮೋಕೆಡು ತೆಲಿಕೆಡು ಮಾತ್ರ ಪಗೆನು ಗೆಂದರೆ ಸಾಧ್ಯ ಪಂತಿನ ಬುದ್ಧಲೆಕ ತನನು ತಾನು ಗೆಂದದೆ ಲೋಕನು ಗೆಂದುಡು ದಾಸೆರೆ ಪಂತೆರೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಕಲೆನ ಸುರೂ ನಿಕುಲು ಸರಿಮಲ್ತೊಂದು ಬೊಕ್ಕ ಲೋಕ ತಿದ್ದಲೆ ಪಂಡದು ಸಮಾಜದ ಮರಳು ಮನಸ್ಸಿನ ಪೊರ್ಲು ಮಲ್ತೇರಿ ನಾರಾಯಣ ಗುರುಕುಲು. ಜಾತಿ ಮತ ದೇಶ ಪ್ರದೇಶ ಕಾಲದ ಗಡಿ ಕಡತದೆ ಲೋಕದ ಆಯೋಗು ತನನು ಅರ್ಲಾದ ಸಾಧನೆ ಬೋಧನೆ ಕೆಲಸದೊಟ್ಟುಗು ಗುರುವಾದ ಉಂತೀರ್ ದೇಶ ತುಯಿನ ಆಧ್ಯಾತ್ಮ ಯೋಧರೆನ ಕಡೀರ ಪಂತೆಡು ಬರ್ಪಿನ ಇಸ್ಮಯದ ದಾರ್ಶನಿಕೆ ಚಿಂತಕೆ ಅಪ್ಪಟ ಸಮಾಜವಾದಿ ಧಾರ್ಮಿಕ ಪರಂಪರೆಡು ಬರ್ಪಿನ ಅಪರೂಪದ ಸಿದ್ಧಾಂತವಾದಿ ನಾರಾಯಣ ಗುರು. ಧರ್ಮ ಪನ್ಪಿನವು ಸರ್ವೆರೆನ ಜೀವನ ಧರ್ಮಾದುಪ್ಪುಡು ಮನುಷ್ಯತ್ವದ ನೆಲೆನೇ ಧರ್ಮದ ಗುರಿ ಸ್ವಾಭಿಮಾನದ ಬದುಕಿನ ಆತ್ಮವಿಶ್ವಾಸನು ಸ್ವಾಸೊಡು ಪುಟ್ಟಾವುನ ವ್ಯಕ್ತಿತ್ವವು ಶಕ್ತಿ ಕೊರ್ಪಿನ ವಿದ್ಯೆ ವಿನಯ ಉದ್ಯೋಗ ಸಂಸ್ಕೃತಿ ಸಮಾನತೆ ಸಂಘರ್ಷದಾಂತಿನ ಕ್ರಾಂತಿ ಒಂದು ನಾರಾಯಣ ಗುರುಕುಲ್ನ ಜೀವನ ಧರ್ಮ ಆದಿತ್ತಣ್ಣು. ಶೂದ್ರ ವರ್ಗುನು ಶಿಕ್ಷಣ ವ್ಯವಸ್ಥೆಡ್ದು ಅಕ್ಷರಾಭ್ಯಾಸೊಡ್ದು ದೂರದೀಪಿನ ಮನುಸೂತ್ರದ ವರ್ಣ ವಿಧಿತ್ತಂಚ ಬಣ್ಣದಾಂತಿನ ಕುಲು ವಿದ್ಯಾಭ್ಯಾಸ ಮಲ್ಪರೆ ಸಾಧ್ಯನೇ ದಾಂತಿನ ಆ ಕಾಲೋಡು. ಶೂದ್ರಾತಿ ಶೂದ್ರೆರೆಡು ಅಕ್ಷರ ಪ್ರೀತಿನ ಪುಟ್ಟಾಯಿನವು ನಾರಾಯಣ ಗುರು ಮಲ್ತಿನ ಮಾಮಲ್ಲ ಪವಾಡ ಕಲ್ಪುಲೆ ಕಲ್ಪಾಲೆ ಬುಲೇಲೆ ಬುಲೆಪಾಲೆ ಒಗ್ಗಟ್ಟಿಡು ಎಡ್ಡೆ ಬುದ್ಧಿಡು ಒಟ್ಟುಗಾದು ಬದುಕಲೆ ಮಠ ಮಂದಿರ ಮಾತ್ರ ಕಟ್ಟಿಂಡ ಯಾವಂದು ಐತ ಪುಡೆಟ್ಟು ಶಾಲೆಲೇನು ಕಟ್ಟಲೆ ಆಣುಲೆಗೆ ಪೊಣ್ಣುಲೆಗೆ ಸಮಾನ ವಿದ್ಯೆ ಕೊರುಡು ವಿದ್ಯೆ ಕಲ್ಪರೆ ಬಡವು ಬಡತನ ಧರ್ಮ ಜಾತಿ ಪ್ರಾಯ ಅಡ್ಡ ಆವರೆ ಬಲ್ಲಿ ಮಾತೆರೆಗಳ ವಿದ್ಯೆ ಕಲ್ಪನ ಅಧಿಕಾರ ಉಂಡು ಐಕಾತ್ರ ರಾತ್ರಿ ಶಾಲೆ ವಯಸ್ಕರ ಶಿಕ್ಷಣ ಕೇಂದ್ರ ಸ್ವಂತ ಕಾರಡು ತಾನುಂತರೆ ಬೋಡಾದು ಕೈಗಾರಿಕಾ ತರಬೇತಿ ಕೇಂದ್ರಲೇನು ತಾಪನೆ ಮಲ್ತೀರಿ ಸಂಸ್ಕೃತಿ ಸಂಸ್ಕಾರ ಲೋಕ ಜ್ಞಾನೋಗು ಬೋಡಾದು ಅಪ್ಪೆ ಭಾಷೆ
ಸಂಸ್ಕೃತ ಇಂಗ್ಲಿಷ್ ಮಾತಲಾಬೋಡು ಪನೊಂದು ವೇದ ವಿದ್ಯೆಗೆ ಸಂಸ್ಕೃತನು ಇಂಗ್ಲಿಷಿಗೆ ಮಣೆಪಾಡಿಯಿರ್ ಶಿವಗಿರಿಟ್ಟು ವಿದ್ಯಾ ಸಂಸ್ಥೆಲೇನು ಕಟ್ಟಾಯಿರ್ ಹಿಂದೂ ಧರ್ಮದ ಕಠಿಣ ನೀತಿ ಮಿತ್ತ ಪಂಥದ ತೊರಿಪು ದೊಂಕು ಶೋಷಣೆ ದೌರ್ಜನ್ಯ ಬಡವು ಬಾಜಿಲು ಬೇನೆ ಬೆಸರಡು ಕಂಗಾಲಾದು ಬೇತೆ ಧರ್ಮಗು ಮತಾಂತರ ಆಪಿನ ಎತೋ ದಲಿತರೇನು ಅಸ್ಪೃಶ್ಯರೇನು ತನ್ನ ಧಾರ್ಮಿಕ ಕ್ರಾಂತಿದ ಆಯೋಡು ಆತ್ಮವಿಶ್ವಾಸ ಪುಟ್ಟಾದು ಅಕಲ್ನ ಧರ್ಮದ ಉಲೈ ಬದುಕರೆ ಕಲ್ಪಾದು ಸನಾತನ ಹಿಂದೂ ಧರ್ಮಗು ಕಾಪುದೀತಿನಾರು ನಾರಾಯಣ ಗುರುಕುಲು. ನಾರಾಯಣ ಗುರುಕುಲು ಉಂಜಿ ಸ್ವಾಮಿಲ ಅಂದು ಮಲ್ಲ ಹೋರಾಟಗಾರಿಲ ಅಂದು ವಿಶ್ವ ಧರ್ಮದ ತಿರ್ಲೆ ಆರ್ನ ಸಂದೇಶುಡುಂಡು ಇಡೀ ಭಾರತದ ಸಂತ ಸತ್ವಲು ಆರ್ನ ತತ್ವದ ಉಲೈ ಉಂಡು. ತೊಟಿಲ ಬಾಲೆಲೆ ಮದ್ಮೆ ಬಾಲ್ಯ ವಿವಾಹ ಬಹುಪತ್ನಿತ್ವ ಬದಿತ್ತ ಮದ್ಮೆ ಆಡಂಬರದ ಮದ್ಮೆ ನರಮಾನ್ಯನ ದಿವಾಳಿತನದ ಮೂಲ ಮದ್ಯ ವ್ಯಸನುಡ್ದು ಸಮಾಜ ಮುಕ್ತ ಆವುಡು ಮೂಢನಂಬಿಕೆ ಧಾರ್ಮಿಕ ಅಂಧಾನುಕರಣೆ ಉಂತುಡು ಪಂಡೇರ್ ನಿನಡ್ದು ತೀರ್ಥದ ಕಲಿನ ಈ ತೊರ್ತಡ ನಿನಡ್ದು ಮಿತ್ತದ ಕುಲು ಮಿತ್ತು ಕುಲೊಂದು ನಿನನು ತುರ್ಪುವಿರಿ ಪನ್ಪಿ ಪಾತೆರುಡು ಜಾತಿ ಜಾತಿದ ಉಲಯಿತ್ತಿನ ತರಬೇದೊಲಿನ ಕುಡ್ತುದ ಕೀರ್ ಇನಿ ಮಟೊಟ್ಟು ಕುಲೊಂದು ಕಿರೀಟದಿ ಒಂದು ಪೀಠಾಧಿಪತಿ ಪನೊಂದು ರಾಜಕೀಯ ಮಲ್ಪುನ ಕಾದಿ ಸ್ವಾಮಿಲು ಕಾವಿ ಸ್ವಾಮಿಲು ನಾರಾಯಣ ಗುರುಕುಲ್ನ ಕನ್ನಡಿದ ಉಲೈ ನಿಲ್ಕದು ತುವೋಡು ಅಪಗ ಕೊಲ್ಪುಂಡು ನಂಕ್ ನರಮಾನ್ಯ ಮೂಲದ ಮೋಕೆದ ಸೂಕೆ ಶೂದ್ರ ರುದ್ರನ ಗುಂಡದ ಉಲೈದ ಬುಲ್ಪು.

0: ಶೂದ್ರರುದ್ರನ ಗುಂಡದ ಉಲ್ಲಾಯ್ದ ಬುಲ್ಪು ಪನ್ಪನಂಚಿನ ಪೊರ್ಲುದೊಂಜಿ ಪಾತೆರನ ಗೇನದ ನಡೆ ಕಾರ್ಯಕ್ರಮದ ಕೇನನ್ನು ಬರ್ತಾರೆ ಡಾಕ್ಟರ್ ಗಣೇಶ ಮಿನಿ ಸಂಕಮಾರ್ ಬರಿ ಪೊರ್ಲುಡು ಪಾತೆರ್ದಿರು ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಅರ್ನ ಬಗೆಟ್ ಹೊಂಜಾತು ವಿಚಾರಲು ಅಂಚನೆ ಏನಿತ್ತು ಈ ತುಳುಚಾವಡ್ಡು ಪಾತ್ರನ ಉಪನಂಚಿನ ವಿಷಯದಾದ ಪಂಡ ಬೇಸೊಪ್ಪುದ ಬಗೆಟ್ ನಮ್ಮ ಪಾತ್ರನಲ್ಲ ಒಂಜಾತು ಅಂದಿಟ್ಟು ಉಪನಂಚಿನ ಉಪಯೋಗಗಳು ಆರೋಗ್ಯಕ್ಕೆ ಸಂಬಂಧಪಟ್ಟ ನಂಚಿನ ಉಪಯೋಗಗಳು ಪುರ ಬನೊಂದಿತ್ತ ಯಾಕಡೆ ಕುಸುಮಕರಣೆ ಪನೊಂದಿತ್ತಿರು ಕುಜಲ್ಗು ಪುರ ಪಾಡ್ನ ಭಾರಿ ಎಡ್ಡೆ ಅವಿನ ಮೆತ್ತೆ ಅತಂಡ ಬೇಸೊಪ್ಪುನ ಪುರ ಬೆಚ್ಚ ಮಲ್ತದು ಎಣ್ಣೆ ಮಲ್ತದು ಕುಜಲ್ಗು ಪಾಡ್ನ ತರೆ ಕುಜಲ್ ಕಪ್ಪ ಆಪುಂಡು ಅದನ್ನ ಕಪ್ಪ ಆಯ್ನವು ಬುಲ್ದಾಯಿನ ಕುಜಲ್ ಕಪ್ಪ ಆಪುಂಡು ಪನ್ಪನಂಚಿನ ವಿಷಯನ ಪಂಡಿರು ಅಂಚನೆ ಒಂದು ಕರ್ಬದಾಂಶ ಉಪ್ಪುನಂಚಿನ ಒಂಜಿ ದಹಿ ಅಂದ ಪನೊಲಿ ಅತಂಡ ಹೀರೆ ಅಂದ ಪನೊಲಿ ಎಟ್ಲ ಮಸ್ತ್ ಉಪಯೋಗಲು ಉಂಡು ಪಂದು ನನ್ನ ತೂಪುನಿ ಪಂದಿತ್ತಂಡ ಅದಿಟ್ಟು ರಾಸಾಯನಿಕವಾದ ಒಂಜಾತ ಸಂಯೋಜನೆ ನಮ್ಮ ತೂಪುನಿ ಪಂದಿತ್ತಂಡ ಇರತ್ತ ರಾಸಾಯನಿಕ ಸಂಯೋಜನೆ ತೂಪುನಿ ಇತ್ತಂಡ ಅಂದಿಟ್ಟು ಅಜಿಪತ್ತಾಜಿ ಪರ್ಸೆಂಟ್ ದಾತ್ ತೇವಾಂಶ ಉಪ್ಪುಂಡು ಅಂಚನೆ ಆಜಿ ಪರ್ಸೆಂಟ್ ದಾತ ಆಜಿ ಪಾಯಿಂಟ್ ಒಂಜಿ ಪರ್ಸೆಂಟ್ ದಾತ್ ಪ್ರೋಟೀನ್ ಉಪ್ಪುಂಡು ಅಂಚನೆ ಒಂಜಿ ಪರ್ಸೆಂಟ್ ದಾತ್ ಕೊಬ್ಬು ನೆಟ್ಟು ಉಂಡು ಅಂಚನೆ ಸಕ್ಕರೆ ಪಿಷ್ಟದ ಅಂಶ 15% ದಾತುಂಡು ನಾರದಾಂಶ ಆಜಿ ಪರ್ಸೆಂಟ್ ದಾತುಂಡು ಲವಣಾಂಶ 4% ದಾತುಂಡು ಅಂಚನೆ ಪ್ರತಿ 100 ಗ್ರಾಂ ಇರೆಟ್ ಏನ್ಮನ್ನುತ್ತ 10 ಮಿಲಿಗ್ರಾಮ್ ಕ್ಯಾಲ್ಸಿಯಂ ಉಪ್ಪುಂಡು ಅಂಚನೆ 500 ಮಿಲಿಗ್ರಾಮ್ ದಾತ ರಂಜಕ ಉಂಡುಗೆ ಅಂಚನೆ 3.1 ಮಿಲಿಗ್ರಾಮ್ ದಾತ ಕರ್ಬದಾಂಶ ಇತ್ತಂಡ ಪದ್ರಾಡ್ ಸರತ ಆಜಿನೂದು 5 ಕ್ಯಾರೋಟಿನ್ ಅಂದಿಟ್ಟು ಉಪ್ಪುನ ಅಂಚನವು ಅಂಚನೆ 4 ಮಿಲಿಗ್ರಾಮ್ ಸಿ ಜೀವಾತು ಉಂಡು ಬಂದು ಅಂಚನೆ ಒಂದು ರಾಸಾಯನಿಕ ವಿಚಾರ ರಾಸಾಯನಿಕ ಸಂಯೋಜನೆ ಇಂಚ ಇತ್ತಂಡ ಒಂದು ಬೇಸೊಪ್ಪುಡು ಪನಂಚಿನ ಒಂಜಾತ ವಿಚಾರ ನಿಖಿಲ ಲೆಪ್ಪು ಕೊರಲಿ ಪಾತಿರಲಿ ಆಜಿ ಮೂಜಿ ಆಜಿ 4420 4 ಈ ಒಂಜಿ ಸಂಖ್ಯೆಗೆ ಬೇಸೊಪ್ಪುದ ಬಗ್ಗೆ ನಿಖಿಲದ ಉಪ್ಪುನಂಚಿನ ಒಂಜಾತ ವಿಷಯನು ತೆರಿಪಾವಲಿ ಫೋನ್ ಮಲ್ಪೊಲಿ ಅತಂಡ ನಮಕ್ ಸಂದೇಶಲ ಕಡಪುಡಲಿ ವಾಟ್ಸಪ್ಪುಡು ಕಡಪುಡರಾಯನ ಸಂಖ್ಯೆ ಆಜಿ ಮೂಜಿ ಆಜಿ 4420 4 ಈ ಒಂಜಿ ಸಂಖ್ಯೆಗೆ ಇನಿತ ಈ ಕಾರ್ಯಕ್ರಮದ ಲೆಪ್ಪು ಕೊರೆದು ಪಾತಿರಲಿ ಈ ಒಂಜಿ ಬೇಸೊಪ್ಪುದ ಬಗ್ಗೆ ಅನ್ನ ಕಡೆ ಪನೊಂದಿತ್ತು ಒಂಜಾತ ಉಪಯೋಗಗಳು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ದಾದ ಉಪಯೋಗ ಉಂಡು ಅತ್ರ ನಮ್ಮ ಕಜ್ಜಿಪುಡು ಬೆತ್ತ ಬೇತ ರೀತಿಯಿಂದ ನನಗೆ ಗಳಸಾವ ಅತ್ರಿಂದ ಬೇವರದ ಒಂಜಾತ ಚಟ್ನಿ ಪುರ ಮಲ್ತದ ತಿನ್ಪ ಎಂಚಿನಿತ್ತ ನಮ್ಮ ಹಿರಿಯಕುಲು ದಾದ ಮಲ್ತೊಂದಿತ್ತೆರಂದಲ್ಲ ಅವಿಟ್ಟು ಒಂಜಾತ ಆರೋಗ್ಯಕ್ಕೆ ಎಡ್ಡೆ ಪನ್ಪನ ಕಾರಣಗೋಸ್ಕರ ಏನು ಗಳಸ್ತುಪ್ಪಿರು ಅಂಚಿನಲ್ಪ ಅಂಚಿನ ಒಂಜಾತ ಎಡ್ಡೆ ದಾದ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಉಂಡ ಅವೇನ ದೊತ್ತೊಂದು ಅಂಚಿನ ಭಾರಿ ಎಡ್ಡೆ ವಿಚಾರ ಅಂಚನೆ ಲೆಪ್ಪು ಕೊರಲೆ ಪಾತಿರಲೆ ನಿಖಿಲ್ಡೊಪ್ಪುನಂಚಿನ ಒಂಜಾತ ಅನಿಸಿಕೆ ಅಭಿಪ್ರಾಯನ ಪನ್ಲೆ ಪಂದು ಆಜಿ ಮೂಚಿ ಆಜಿ 4420 4 ಈ ಒಂಜಿ ಸಂಖ್ಯೆಗೆ ನಿಖಿಲ್ ಲೆಪ್ಪು ಕೊರಲಿ ಅಂಚನೆ ನಾರಾಯಣ ಗುರುನ್ ಪನ್ನಗಾರ್ನ ತುಳು ಸಿನಿಮೋಡು ಅರ್ನ ವಿಚಾರಕ್ಕೆ ಸಂಬಂಧಪಟ್ಟದ್ದು ತುಳು ಸಿನಿಮಾಲ ಬತ್ತದನ್ನು ಬ್ರಹ್ಮಶ್ರೀ ನಾರಾಯಣ ಗುರು ಪನ್ಪನಂಚಿನ ಒಂಜಿ ಸಿನಿಮಾ ಆಯ್ತು ಬಾರಿ ಪೊರ್ಲುದ ಪದಕುಲ್ಲ ಮೂಡ್ದು ಬತ್ತದಂಡು ಇತ್ತ ನಿಖಿಲ್ಕಿ ಏನಂಚಿನ ಒಂಜಿ ಪದದ ಆದೊಂಡ ಆ ಒಂಜಿ ಸಿನಿಮೋಡು ಇತ್ತು ನಂಚಿನ ಪದ ಅಂಜನೆ ಕುಡೊಂಜಿ ಪದನಲ್ಲಿ ಏನಿದೆ ಈ ಕಾರ್ಯಕ್ರಮ ಕೇನ್ಗ ಕೇನೊಂದು ಪುಲಿ ರೇಡಿಯೋ ಸಾರಂಗ 107.8 FM ಅಂಚನೆ ನಿಖಿಲ ಲೆಪ್ಪು ಕೊಡ್ದು ಪಾತಿರಲಿ ಪಾತಿರಲಿ ಪನ್ನಗ ಕುಡೊಂಜಿ ಬಿನ್ನರಲ್ಲಿ ರೇರ್ಪಂತೂಕ ಹಲೋ ನಮಸ್ತೆ
1: ಹಲೋ ನಮಸ್ತೆ
0: ಹಲೋ ನಮಸ್ತೆ ನಮಸ್ತೆ ಪೂರ್ಣಿಮಕ್ಕ ಕಾರ್ಯಕ್ರಮ ಎದುಕೊಂಡೆ ಪಲ್ಲೆ ಪೂರ್ಣಿಮಕ್ಕ ಏನ್ ಚೊಲ್ಲಾರ
1: ಲೆಕ್ಕ ಮಾಡ್ತಾರೆ ಅನ್ನ ಬೇತೆಕ್ಲ ಪಂಡನ ಏನು ಕೇಂದ್ರ ಏನ ಅಂದಾತ ಅಂದಿ ತೂಯಿನೆ
0: ಬೆಸಟೆ
1: ಪುನ ಸಮ ಉಪ್ಪು ಪಂಡತನ ಬಡ ತೂಪೆಲ ಒಂದ
0: ಅಂಚದೆ
1: ಮಕಂಜಿ ಪ್ರೆಗ್ನೆಂಟ್ ಉಂತನ ಟೈಮ್ ಡ ಪುರ ಇಂದ ಕಕ್ಕುನ ಬರ ಇಟ್ಕೊಂಡದೆ
0: ಅಂದ
1: ಅವು ಐಕ ಇಂದ ಅಲೆ ತೊಟ್ಟಿಗೆ ಇನ್ನ ಒಗ್ಗರಣೆ ಪಾಡ್ದು ಬರಂಡ ಅವು ಕಮ್ಮಿ ಹಾಕೊಂಡು ಅವು ಬಂತಿರು ಕೆಲವರೆಗೆ ಇಟ್ಕೊಂಡದೆ
0: ಅಂದಂದಂದ
1: ಐಟ್ ಕಮ್ಮಿ ಹಾಕೊಂಡು
0: ಬಾರಿ ಎಡ್ಡೆ ಮತ್ತೆ
1: ಇವಾಗ ಜೀರ್ಣ ಶಕ್ತಿ ಅಡ್ಡ ಹಾಕೊಂಡು ಅದೇ ಬೇತೆ ಸ್ಪೆಷಲ್ ಎಲ್ಲ ಗೊತ್ತಿದ್ದೆ ಅನ್ಕ.
0: ಗೊತ್ತಿ ಓಕೆ ಮಸ್ತ್ ಖುಷಿ ಅಂಡ ಪೂರ್ಣಿಮಕ್ಕ ತೋಲೆ ಇರ್ ಪನ್ನಂಚಿನ ಒಂಜಿ ಪಾತ್ರೆ ಉಂಡ ಅದೇ ತೋಲೆ ಯಾಕಡೆ ಪಂಡರ್ ಆ ಇರಟ್ ಒಂಜಿ ಎಗ್ಗೆಡ್ ಒಂಜಿ ದಾದ ಎಸಲು ಉಪ್ಪುಂಡ ಅವಿಟ್ ಏತ್ ಇರೆ ಉಪ್ಪುಣ ಬೆಸ ಸಂಖ್ಯೆ ಉಪ್ಪುಣ ಒಂದು ಪಂಡರ್ ತೂಕ ಐತೆ ನಮ್ಮ ಕಾರ್ಯಕ್ರಮಕ್ಕೆ ಏನೊಂದು ಉಪ್ಪುನಂಚಿನ ಬಿನ್ನೆರ್ನಕ್ಲ ಒಂಜ ಐತೆ ಲೆಕ್ಕ ಪಾಡ್ರೆ ಸುರು ಮಲ್ಪೆರ್ ಅನ್ಸನೆ ಇನ್ನಿ ಬಯ್ಯ ಪೋದು ಎಂಕಲ ಲೆಕ್ಕ ಪಾಡ್ ಅಂದೆ ಅಂಚನ ಇನಿ ಯಾಲ್ಲ ಬಯ್ಯ ಪೋದು ಲೆಕ್ಕ ಪಾಡುವ ಏತುಂಡು ಬಂದ್ರೆ ಮಸ್ತ್ ಖುಷಿ ಅನ್ಕೊಂಡಿ ಮಾತ ಸೊಲ್ಮೆಲ್ಲೆ ಪುಕರ್ನಿಕ ಒಂದು ಸಾಲತ್ತೂರುಡ್ದು ಪೂರ್ಣಿಮಕ್ಕಲೆ ಪೋಡ್ದು ಪಾತೆರೆ ಬೇಸೊಪ್ಪದ ವಿಶೇಷತೆಯನ್ನು ಪುರ ಪಂಡೆರೆ ಆರೋಗ್ಯಕ್ಕೆ ಸಂಬಂಧಪಟ್ಟದಿಲ್ಲ ಅಂದ್ರೆ ಒಂಜು ಪಾತೆರ ಪಂಡೆಡ ಇಟ್ಟು ಬೆಸ ಸಂಖ್ಯೆಡು ಇರೆ ಉಪ್ಪುಣು ಒಂದು ತೂಕ ಇನಿ ನಿಖಿಲ್ಲ ನಾಡ್ಲೆ ಏತು ಇಟ್ಟು ಸಂಖ್ಯೆ ಒಂದು ಇರೆ ಉಪ್ಪುಣು ಬಂದು ಒಂಜು ಎಗ್ಗೆಡು ಲೆಪ್ಪು ಕೊರ್ಲಿ ಇನಿತ ಈ ಕಾರ್ಯಕ್ರಮಡ ನಿಖಿಲೆ ಗೊತ್ತಿಪ್ಪುನಂಚಿನ ವಿಶೇಷತೆಯನ್ನು ತೆರಿಪಾವಲಿ ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶನೈಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆ ಭಾಗವತರು ಪ್ರಶಾಂತ್ ರೈ ಪುತ್ತೂರು, ಚೆಂಡೆ ಹಾಗೂ ಮದ್ದಳೆ ರೋಹಿತ್ ಉಚ್ಚಿಲ, ಜಿತೇಶ್ ಕೋಳಿಯೂರು. ಪಾತ್ರ ಪರಿಚಯ ವಿಕ್ರಮಾದಿತ್ಯ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಶನೇಶ್ಚರ ವಸಂತ ದೇವಾಡಿಗ, ಪುರೋಹಿತ ಹಾಗೂ ನಂದಿಶ್ರೇಷ್ಠಿ, ಶಿರಂಕಲ್ಲು ಪಶುಪತಿ ಶಾಸ್ತ್ರಿ, ಅಲೋಲಿಕೆ ಹಾಗೂ ಸುಶೀಲೆ ರವಿ ಅಲೆವೂರಾಯ, ಚಂದ್ರಶಯನ ಹಾಗೂ ಪದ್ಮಾವತಿ, ದಿನಕರ್ ಎಸ್ ಪಚ್ಚನಾಡಿ. ಇದೀಗ ಶನೇಶ್ಚರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ 4ನೇ ಕಂತು.
1: ಇರು ಮಸ್ತು ಸವಾರಿ ಬಲ್ಪರೆ ಉಂಡು ನಾನು
2: ಬಣ್ಣ ದೆತೋ ನಡೆದ ಹೆಂಗೆ ಇತ್ತು
1: ಅವು ಇರೇಗೆ ಇತ್ತೆ ಸುರು ಬೊಕ್ಕ ಇರ್ರ ಸವಾರಿ
2: ಅಲ್ಲ
1: ಪರೀಕ್ಷೆ ಕೊರಡಗೆ ಪತ್ತೊಲ್ಲೆ ಒಂಜಿ ಬೆಟ್ಟು ಕೊರಲೆ.

ಒಂಜೇ ಪೆಟ್ಟು ಹಾಕಿನಿ ಆನ ಅಯ್ಯ ಪಂಡಿಲ ಕೊನೆ ಕೂದರೆ ನೆಲ ಉಡುದಾಂಡು. ಅಬ್ಬಬ್ಬಾ, ಒಂದು ಶನಿದೇವರನ ಮಾಯನೇ ತೋಜುಂಡು. ಈ ಕುದುರೆದ ಮಿತ್ತೇನು ಅವರ ಕುಲ್ಲುನಾಗ ಗಾಳಿಡೇ ಪೊಯ್ಲೆ ಕೈ ಕಾಂಡು. ಜನನು ಯಾನೇ ಮದತ್ತು ಬುಡಿಯೇ ಏತು ಪುರ್ತಾಂಡು ಗೊತ್ತಿಜ್ಜಿ. ಕುದುರೆ ತ ಬೆರಿಟ ಕೊಲ್ಲು ನಂಚನ ಯಾನು ಎನ್ನ ಊರು ದಾಂಟದು ಎತೇತೋ ಊರು ಕಡತದು ಒಡೆಗೋ ಬತ್ತದು ಎತ್ತಿಯೇ ಮಿತ್ತು ತೂನಾಗ ಅಕ್ಕಾಸ ತೋಜುಂಡು. ತೀರ್ಥ ತೂನಾಗ ಮಲ್ಲ ಮಲ್ಲ ತೋಜೊಂದುಂಡು. ಕುದುರೆ ಎನ್ನ ನಿಯಂತ್ರಣ ಗುತ್ತಿಕೊಂದಿಜ್ಜಿ ಅಂಚಿನಲ್ಪ ನನಂಡಲ ಕೂಡ ಪಿಜಿರಿದು ಪೋಡು ಐಕ ಬಿಡಾದು ಕುದುರೆದ ಮೂಂಕದ ಬಲನ ಬರ್ತದೆ ಪಿರ ಹೋಯ್ತೆ ಇಚ್ಚಂದು ದಿಡ್ಕ ಎನ್ನ ತೀರ್ಥ ಪಾಡ್ದು ಮಿತ್ತು ತೂಪದೆ ಕುದುರೆ ಜೋನಿ ಕಕ್ಕೆ ರಾದು ಬರು. ಅಬ್ಬಬ್ಬಾ, ಇತ್ತೆಂಕರ್ಥ ಒಂದುಂಡು. ಈ ಕುದುರೆ ಸಾಮಾನ್ಯವಾಯಿನವತ್ತು ಆ ಶನಿದೇವರ ಏರುಣಂಚಿನ ವಾಹನ ಆ ಕಕ್ಕೆನೇ ಕುದುರದ ರೂಪಡು ಬೈದಡು. ಅಪಗಣ ಕುದುರೆನ ಮಾರೋಡು ಮಾರೋಣ ಒಂದು ಭತ್ತಿನಂಚಿನ ಕಾರವಾಲೆ ಏರು ಆಯ್ ಬಜೀವರಿ ಬೇರದಾಯತ್ತು ಸ್ವಯಂ ಶನಿದೇವರೇ ಆ ವರು ತಾಳದಿಡಗೆ ಬೈದಿರು ಬಂದ ಸತ್ಯ. ಅಪಗಣ ಶರಿನ ಶನಿದೇವರನ ಆಟ ಅರ್ನ ಗೊಬ್ಬು ಸುರುವಾದ ಪೋಂಡು ಎನ್ನ ಬದುಕಡೆ ಶನಿ ಪೀಡೆ ಪನ್ಪಿಡವು ವಿಪರೀತವಾಗಿನ ಪರಿಣಾಮ ಕೊರೊಂದುಂಡು ಬಂದ ಸತ್ಯವನೇ. ಕರ್ಗಂಡ ಕತ್ತಲೆದ ಪುರ್ತು ಒಂಜಿ ಕಾಡ ನಾಡು ಬದುದಿಯಾನ ಬೂರ್ದೆ ಇಂಚಿನ ಆಂಡು ಪೋಂಡು ಗೊತ್ತಿಜ್ಜಿ ಆಡಿಗೆ ಕಣ್ಣು ಕತ್ತಲೆ ಬತ್ತದ ಏತು ಪೊರ್ತು ನಿದ್ರೆ ಬತ್ತನದು ಗೊತ್ತಿಜ್ಜಿ ಲಕ್ಕದ ತೂನಾಗ ಎನ್ನ ಮೇಯಿಟ್ಟು ಕಾಲಿ ಒರ್ಕುಂಟು ಮಾತ್ರ ಉಂಡು ಒಂಜಿ ಕಾಂಗ್ ಕುಂಟು ಬುಡುಂಡ ಪದ್ವಯ ಬಂಗಾರ ಕಿರೀಟ ಕಡ್ಸಲೆ ಓಲನ್ನ ಕೈಟಿಜ್ಜಿ ಅಪ್ಪಂಗಡೆ ಏರೋ ಕಳುವೆ ಬತ್ತದ ಅವೆನ್ನ ಪೂರ ಕಂಡದಕೊಂಡ ಏರು ಪನ್ಪಡವು ಸತ್ಯವನೇ. ಇತ್ತ ಎನ್ನ ತೂಂಡ ಎಂಕೆ ಗುರುತದಿ ಕಾಲು ಅಂಚಿನಲ್ಪ ಏನ ಎನ್ನ ಊರ್ದಗಳು ಗುರುತ ಬತ್ತಿರ ಸಾಧ್ಯ ಉಂಡ ಪರ್ತೊಡ್ದಂಡ ಯಾನ ಎನ್ನ ಊರಿಗೂ ಪೋಡತ್ತ ವಾಮೈಟ್ ಉಜ್ಜನಾಪುರ ಉಂಡು ಬರ್ಪಿನವೇ ಅರ್ಥ ಒಂದಿಜ್ಜಿ ಸಾಧಿ ತೋಜೊಂದಿಜ್ಜಿ ದುಮ್ಮು ಪೋಪಿನ ಪಿರವು ಪೋಪುನ್ನ ಪಂಡಿತ ಗೊತ್ತಾ ಒಂದಿಜ್ಜಿ ಅಂಡ ಈ ಕಾಡಿಡೆ ಏತು ದಿನ ಇಪ್ಪಿರ ಸಾಧ್ಯ ಉಂಡು ಮುಲ್ಪನೆ ಬರೆಯಲದು ಸೈಪುನೆಗ ಓಲಾಂಡವನ್ನೇ ಊರು ತಿಕ್ಕೊಂಡು ಬಂದದ ದುಂಬು ಪೋಡು ಜಯಪಂಡ ಯಾನು ಶೂರ ವಿಕ್ರಮಿ ಶೂರ.

0: ಸ್ವಾಮಿ ವೆಂಕಟರಮಣ ದೇವರೇ, ಎಂಕ್ಲೆ ಕುಲ ದೇವರೇ, ದಾಯಿಗೂ ಕುಲ ದೇವರು, ವೆಂಕಟರಮಣ ದೇವರು ಬಂಡ ನಾರಾಯಣ ದೇವರು, ನಾರಾಯಣ ದೇವರನ್ನ ಬುಡಿದೀರು ಒಕ್ಕ ಖಂಡನಗ ಖುಷಿ ಅಂಡ ಬುಡದೇ ಅಳಕಿಲ್ಲ ಖುಷಿಯೇ. ವೆಂಕಟರಮಣ ದೇವರ ಪುದರ್ ಬಂಡ ಲಕ್ಷ್ಮೀ ಮಾ ಆಳನಾತೆಗೆ ನಲ್ತದು ನಲ್ತದು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬರ್ಪೇರಿ ಇಂದು ಯಾನು ಬಂಡೆ ಎನ್ನ ಹಿರಿಯ ಪಂಡದು ಕೊರನ ಮಂತ್ರ ವೆಂಕಟರಮಣ ದೇವರನ್ನು ಬುಡೋಡ್ಚಿ ಆರನೇ ನಮ್ಮುಲ ಮಗ ಪಂಡ ಏರಂದು ಗೊತ್ತಾಂಡ ಗೊತ್ತಾಯ್ಯ ವಾ ಕಲ್ಲುಡು ಬದುಕೇಂಡ ಏರಂದು ಅವು ಪಂಡ್ಕೊಂಡು ಅಂದಪ್ಪ ಶ್ರೀಮಾನ್ ನಂದಯ್ಯ ಶ್ರೇಷ್ಠಿಳು
1: ಪಂಡ
0: ಓ ಪ್ರಚಾರ ದುಂಬಿಜ್ಜಾಂಡಿ ಎನ್ನ ಅಜ್ಜನ ಕಾಲೋಡು ಇಂಚ ಇಜ್ಜಾಂಡು ಆಯ್ತವ ಅವಳು ಮೂಳು ತಿಕ್ಕನೇನು ಪತ್ತೊಂದು ಬೇರ ಅಂತೊಂದು ಇತ್ತು ಅವು ಬೇರ ಎಂಕ್ಲೆನವೇ ವರ್ಣಗೂ ಸೇರದ ಅಂದಪ್ಪ ಎಂಕ್ಲನ ವರ್ಣ ಮಂಜಲು ವರ್ಣ ವರ್ಣ ಬಂಡ ಬಣ್ಣ ಮಂಜಲು ಬಂಡದವನ ಅವು ಬುಣ್ಯ ಭಾಡ್ನಂದೇ ಅರ್ಥ ಬುಣ್ಯ ಭಾಡ್ನೆ ಬಂಡದಾಯ್ತ ಒಂಜಿ ಚೂರು ಚೂರು ಇಡಟ್ಟು ಸುಳ್ಳು ಬಣ್ಣೋಳಿ ಅಂದ್ಲೇ ಅರ್ಥ ಸುಳ್ಳು ಉಳ್ಳ ಒಂಜಿ ಕ್ರಮ
1: ಉಂಟು
0: ಲೆಕ್ಕೋಡು ಹೆಚ್ಚ ಸುಳ್ಳು ಬಣ್ಣಿಯರ ಬಲ್ಲಿ ಏತು ಬೋಡ ಆತ ನನವರಿಯಾಗ ಉಪದ್ರಾಯರ ಬಲ್ಲಿ ಉಪದ್ರ ಹಾಪಿ ಲೆಕ್ಕ ಸುಳ್ಳು ಬಣ್ಣಿಯರ ಬಲ್ಲಿ ಅವು ಎಂಕ್ಲನ್ನ ಕಸುಬು ಎಂಕ್ಲನ್ನ ಕುಲಧರ್ಮ ಅಂಚ ಬೇರ ಮಂತೊಂದು ಬತ್ನಕ್ಳಿ ಎಂಕ್ಳ ಅಂದಪ್ಪ ಅಜ್ಜರೆ ಕಾಳಿತ್ತಿನ ಅವಂಜಿ ಬೇರ ಅವು ತೂರು ಊರು ಊರು ಊರು ತಿರ್ಗೊಂದಿತ್ತಿನ ಬೇರ ಎನ್ನ ಪಪ್ಪನ ಕಾಲಕ್ಕೆ ಬಂದಾಗ ಇಂದು ಪೂರ ಆವಂದು ಪಂಡದು ಎಲ್ಲಿ ಅಂಗಡಿ ಹೊಡ್ನ ಇಂದು ತಾಮಲಿಂದ ಪೂರ ಇಂದುವೇ ಅಂಗಡಿ ಇತ್ತಿನ ಎಂಕ್ಳಿಗೆ ದುಂಬು ಈ ತಿಜ್ಜಣ್ಣ ಎಲ್ಲಿಯಾಗಿತ್ತಿನ ಒಂಜಿ ಬಾಜನ ಪಾತ್ರೆ ಪಗಡಿನ ಐನು ಬೇರ ಮಲ್ತೊಂದಿತ್ತಿನ ಯಾನು ತೂಯೆ ತೂಯೆ ತೂಯೆ ದಾಲ ಪ್ರಯೋಜನ ಇಜ್ಜಿಯೇ ಐಟು ಪೂರ ಆ ಪುಂಡ ನಂಕು ಉಳೈ ಬರ್ಪುನ ಅವು ಓಡಿತ್ನಾತು ಬರು ಇಂಚನ ಏತು ಸಮಯ ಉಪ್ಪೋಳಿ ಅದಾಗ ಎಂಕ ನೆನಪ ಎಂಕ್ಲಿನ ಬಣ್ಣ ಮಂಜಲು ಬಣ್ಣ ಪತ್ತು ಪಂಡದು ಬಂಗಾರದ ಬೇರ ಸುರುಮಲ್ತೇನ ಬಂಗಾರದ ಬೇರ ಸುರುಮಲ್ತೇನ ಚೂರು ಚೂರು ಚೂರು ಚೂರು ಚೂರು ಚೂರು ಚೂರು ಅರು ಸೇರೊಂದು ಬತ್ತೆಂಟು ಅರು ಸೇರೊಂದು ಬಂದಾಗ ಇಲ್ಲಿ ಮಲ್ಲೆ ಅಂಡು ಇಲ್ಲಿ ಮಲ್ಲೆ ಅನ್ನಾಗ ಇಲ್ಲಿ ಸೇರಿಸೋ ಮಲ್ಲ ಮೂಜಿ ಮಾಡಿಗೆದ ಒಂಜಿ ಮಹಲೇ ಕಟ್ಟಾಯ ರಂಗು ಮಹಲ್ ಅಂದ ಈಗ ಪುದರ ಕೊಡ್ತ ಅಂದಪ್ಪ ಮದಿಮೆ ಅಂಡು ಮದಿಮೆ ಅಂದ ಅಂಡು ಒಂದು ಬಣ್ಣಗ ಒಂಜಿ ಒಂಜಿ ಬೇಜಾರದ ಸಂಗತಿಲ ಅಂದು ಹೆಚ್ಚ ಸಮಯ ಬುಡಿದಿ ಬಾಲ್ದು ಜಾಳು ಎನ್ನ ಅದೃಷ್ಟ ದೇವತೆ ಅಂದಪ್ಪ ಉಳಾಯಿ ದಂಕದ ಬಂದಾಗನೆ ಅದೃಷ್ಟ ಒಯ್ತಂದುಕೊಂಡತ್ತಾಳು ಅಂದ ಅರಿ ದಂಕಿಯೋಳು ತಿಂಗಳದ ಉಳಾಯಿ ಅಪ್ಪೆ ಪೋಯಳು ಮಿತ್ತು ಮಿತ್ತು ಹೋಯ್ನಕ್ಕೆ ಬೇಜಾರತ್ತು ಒರಿಂಡ ಇಜ್ಜ ಅರಿ ಒರಿಂಡ ಇಜ್ಜ ಅಂಚಪುರ ಭಾಗ್ಯದ ಲಕ್ಷ್ಮಿಯಾದ ಬತ್ತದನ್ನ ಎನ್ನ ಬುಡದಿ ಒಂಜಿ ದಿನ ದಾಯ್ತ ಒಂಜಿ ವಿಶೇಷ ರೋಗ ಊರು ಗಿಡಿ ಬತ್ತದ್ನ ದಮ್ಮು ಕಟ್ಟು ನಾ ಬಂಡು ದಮ್ಮು ದೆಪ್ಪೆರನೇ ರೆಜ್ ಐತು ಸೈತು ಸೈಂಡಲ ಬೇಜಾರ ಇಜ್ಜಂಡಪ್ಪ ಒಂಜಿ ಪುರು ಬಾಲೆನ್ನು ಪೊಣ್ಣು ಬಾಲೆನ್ನು ಎನ್ನ ಮಟ್ಟಲ್ಲಿ ಜಕ್ಕಂದು ಪಾಡದು ಪೋಯಳು ಪೊಣ್ಣು ಬಾಲೆ ಆಲೋಲಿಕೆ ಎಂದು ಕುದರದಿತ್ತೆ ದಿನೊಡ್ದು ದಿನ ಪುರ್ಲ ಗಂಟಲ ಪುಣ್ಣಾದ ಗುಳೆಯಂದುಳ್ಳು ಆಳೆ ಗಾತ್ರ ಯಾನು ಜೀವ ಪತ್ತೊಂದು ಉಳ್ಳೆ ಏರ್ನ ಕೈ ಕಾಣದ ಪಾಡದು ಬುಕ್ಕ ನಂಕು ಜೀವ ಬಿಡೋಳಿಯೋ ಅಂಚ ಆಲೋಚನೆ ಮತ್ತೊಂದು ಪುನಃ ಏರು ಬರ್ಪೇರು ಏರು ತಿಕ್ಕೇರು ಮೋಳೆ ನೊಂಜಿ ತಾಂಟ ಓಡತ್ತ ತಾಗ ಓಡತ್ತ ಏರ್ಯಾರಿಗೂ ಕೊರಿಯರ ಪುಂಡ ಮನಸ್ಸು ಮಲ್ತಂಡ ಈರಗೆ ಕೊರ್ತೊಳಿತಿಲ್ಲ ಈರು ರಾತ್ರಿ ಇಲ್ಲಳು ಪೂಜೆ ಒಂಜಿ ಸರಿಯಾಯಿನ ನರಮಾನಿ ತಿಕ್ಕೊಂಡು ಆಲೋಚನೆ ಮಲ್ತಂದು ಮಲ್ತಂದು ಮಲ್ತಂದು ಮಲ್ತಂದು ಸಾದಿಡೆ ಬದ್ದದ ಅಂಗಡಿ ಬಾಗಿಲು ತಾಡೆ ಮುಟ್ಟಿ ಇಂದು ಎಂದ ಅಂಗಡಿ ತೂಯರ ದಾನೆ ಬೀಗನು ತೂಪುನ ಅವು ನೂದುಂಡು. ನೂದಟ್ಟು ಒಂಜಿ ಮಾತ್ರ ಸರಿಯಾಯ್ ನಾವು ಎಂಕು ಮಾತ್ರ ಗೊತ್ತು ಅಂದು ನೂದು ದಯಗೆ. ಕಳುವೆರು ಬಂಗಾರದ ಅಂಗಡಿಗೆ ಬರ್ಪುನ ಅಥವಾ ಕಳುವೆರು ವಾಂಗ್ ಅಡುಗೆಲ್ಲ ಬರ್ಪುಜಿ. ಕಳುವೆ ಬತ್ತು ನಾಯ ಒವ್ವಪ್ಪ ಬೀಗ ಒವ್ವಪ್ಪ ಬೀಗ ಅಂದು ಒಂಜೊಂಜೆ ದರ್ತೊಂದು ದರ್ತೊಂದು ಫೋನಾಗ ಪುಳ್ಳಿ ಹಾಪು ಸಂಕ ತರ ವೆಚ್ಚ ಇಜ್ಜಿ ಅಂಗಡಿ ಕಾಪುನ ಸರಿ ಆಯ್ನ ಒಂಜೆ ಉಪ್ಪು ನಾವು ಆಯ್ನ ಕೈಕು ದಿಕ್ಕೊಡೆ ಎಂಕು ಮಾತ್ರ ಗೊತ್ತ ಊನು ಆಯ್ನ ದೆತ್ತು ಲೆಕ್ಕ ಅಂಟು ಇಂದುವೇ ನಮ್ಮ ಅಂಗಡಿ ಅಂಗಡಿ ಬಾಕಿಲ್ ದೆಪ್ಪು ನಗನೇ ಕಟ್ಟೆದ ಎದುರುಡುವರಿ ಕುಳ್ಳೊಂದುಳ್ಳೆ
2: ಅಂತ
0: ವಾ ಒಂಜಿ ದರಿದ್ರದ ಏನ್ ಪುಣ್ಯ ಕಾಂಡೆಲ್ಲ ಹಾಕಿದ್ರು ಪೆತ್ತನ ಓಣೆ ಹಾಂಡೆಲ್ಲ ತೂಳಿಯ ಅವು ಜತ್ತಿನಲ್ಲ ಆತದ ಹಿಂಬೆ ಓರ್ರು ಕುಂಟುದಾಯ ಅಲ್ಪನೆ ಜತ್ತೊಂದುಳ್ಳೆ ಇನಿ ಎಂಚ ಬೇರೆ ಹಾಕೊಂಡ ದಾಯ್ತ ಕರ್ಮ ದೇವರೇ ಒಂಜಿ ಊದುಬತ್ತಿ ಪೊತ್ತಾಯ ಲೆಕ್ಕ ಅಂಡ ಪೊತ್ತಾದ ತೆಕ್ಕಾಯ ಲೆಕ್ಕದ ಅಂಡ ಅವು ಬುದ್ಧಿವಂತಿಗೆ ನಂತ ಏಪಲ ಒರಿಪ್ಪನ ಸಾಧಿತು ಓಡು ದುಂಬು ನಂದು ಇತ್ತು ನಯ ನಂದಯ ಶ್ರೇಷ್ಠಿ ಆದಿತ್ತ ಶ್ರೀಮಾನ್ ನಂದಯ ಶ್ರೇಷ್ಠಿ ಆಯ್ ನೆಂಚ ಒರಿಪ್ಪಾದ ಒರಿಪ್ಪಾದ ಗಂಟು ಕಟ್ಟದು ಕಟ್ಟದು ಕಟ್ಟದು ಕಾಸು ಮಲ್ತದು ಮಲ್ತದು ಇಪ್ಪು ದರ ಬತ್ತದ ನಂದಪ್ಪ ಕೆಲವು ದಕ್ಕಳಿಗೆ ಗೊತ್ತಿಜ್ಜಿ ಒಂಜಿ ನಾಯಿ ತಾಂಕನಗಳ ತೋಳಿ ಬುದ್ಧಿವಂತಿಗೆ ಬೋಡು ನಾಯಿಗೆ ಹೆಚ್ಚ ತಿನಿಯರ ಪಾಡಿಯರನೇ ಬಲ್ಲಿ ಅವು ಏ ಫಲ ಬಡವುಡೆ ಉಪ್ಪು ಬಡವಳಿತನದಾದ ಪ್ರಯೋಜನ ಎರಾಂಡ ಉಳಾಯಿ ಬತ್ತಂಡ ಯಾವ ಸೀದ ಹೋದು ಮೇಲುಗೆಲ್ಲ ಆಗಿದೆ ಅಜ್ಞಾನನೇ ಹೋಗ್ಲಿ ಪ್ರಯೋಜನದಾದ ಏರ್ಲ ಬರ್ಪುಜೇರು ಮಲೆ ತಕ್ಕಳೆಲ್ಲ ಬರ್ಪುಜೇರು ಗಣೇಶೋತ್ಸವ ತಕ್ಕಳೆಲ್ಲ ಬರ್ಪುಜೇರು ಕಾಸು ಒರಿಂಡ ಇಜ್ಜ ಅಂಚ ಕ್ರಮ ಬುದ್ಧಿವಂತಿಗೆ ಅಂಚ ಬುದ್ಧಿವಂತಿಗಡೇ ಮಲ್ತದ್ನ ಕಾಸು ಅಂಚ ಊದು ಬತ್ತಿಲ್ಲ ಅಂಚ ಹೆಚ್ಚ ಪೊತ್ತ ಎರನೇ ಬಲ್ಲಿ ದೇವರಿಗೆ ಏತು ಬೋಡು ದೇವರು ಹೊಂಡೆರ ಈತೆ ಪೊತ್ತ ಓಡು ಹೊಂಡದು ಒಂಜಿಡಿ ಬರ್ಚಿ ಒಂಜರ ತೋಜ್ಪಾಬುನ ಧೂಪಂ ಸಮರ್ಪಯಾಮಿ ಎಂದು ಕಾಣ್ಪುನ ನೀರು ಚೊಂಕ ಮುರ್ಕಾಬುನ ದೆತ್ತದು ಎಲ್ಲೆಗೆ ದೆತ್ತದು ಅಂಚ ಬುದ್ಧಿವಂತಿಗಡು ದೇವರಿಗೆ ದೀಪ ಪೊತ್ತಾಯ್ ಕಾಂಡು ಓಯ್ ಕೋಡೆ ಅತ್ತು ಕೋಡೆ ಲಕ್ಕ ಇನಿ ಅತ್ತು ಏತು ಜನ ಅಕ್ಕಮ್ಮ ಚೆನ್ನಮ್ಮ ಮಾಲಮ್ಮ ಪೂರ ಸಾಲ್ ಸಾಲ್ ಸಾಲ್ ಸಾಲ್ ಸಾಲ್ ಬರೋಂದುಳ್ಳಿ ಬರ್ಕೊಂಡ ನನ್ನ ಜಾತ್ರೆ ಉಂಡ ನಾನು ಊರುಡು ಬಚ್ಚದೇ ಉಂಡು ಎಂಕ್ ಬಚ್ಚದೇ ಉಂಡು ಕೊರೆದು ಕೊರೆದು ಕೊರೆದು ಕೊರೆದು ಕೊರೆದು ಕೊರೆದು ಮೂಗುತಿಯ ಸೊಂಟದನ ಕೆಬಿತ್ತನ ತರೆತ್ತನ ಕೊರೆದು ಕೊರೆದು ಕೊರೆದು ಆ ಬೆಟ್ಟದ ಖಾಲಿ ಅದು ಉಂಡು ಇಂಥ ಬೇರ ಅಯ್ಯೋ ದೇವರೇ ಮಧ್ಯಾಹ್ನ ಅದು ಉಂಡತ್ತ ಮಧ್ಯಾಹ್ನ ನನಗದಾಯ್ತ ಮಾಡ್ಕೊಡು ಒಣಸು ಅಣಕು ಅಂತ ಒಣಸು ಮೂಳು ಒಳ್ಳ ಪೋಪುನತ್ತು ನಮ್ಮ ನಮ್ಮ ಇಲ್ಲಳೇ ಉಣ ಆರೋಗ್ಯ ಗೆಡ್ಡೆ ಬಂಜಿ ಗೆಡ್ಡೆ ಉಳಿತಾಯ ಎಡ್ಡೆ ಓಯ್ ಒಣಸುಗ ಪೋಪೆ ಬಂಡದ ಆಲೋಚನೆ ಮಲ್ತಿಂಡ ಅಂದೆ ಕಟ್ಟದ ಮಿತ್ತು ಕುಳ್ಳುನ ಎಡ್ಡೆ ಲಕ್ಷಣದ ಪುಚ್ಚನ ಎಕ್ಕಡ ಗೋಷ್ಠಿ ಮಲ್ತಿದ್ದೆ ಆಯ್ನ ಪಿರಾಣದ ನಾದ ಇನ್ನು ಪುಂಜಕ್ಳು ಬರೊಂದಿತ್ತು ನಾ ಪುಂಜನಕ್ಳೆ ಆ ಪುಂಜನಕ್ಳ ಪಿರಾಣದ ಕೂಡ ನಾದು ಬರೊಂದಿತ್ತು ನೆತ್ತ ತಗೊಂಡ ಪ್ರಯೋಜನ ಇನ್ನು ಒಂಜಿ ದಿನಕ್ಕೂ ಈತು ಬೇರ ಅಂಡ ನಮ್ಮ ಗಲ್ಲಡಿ ಹಿಂಬೆನೇ ಕುಳ್ಳ ಲೆಕ್ಕ ಅಂಡ ಬುಕ್ಕ ಬೇರೆ ಆಯ್ತಾವ ಎಂಕ್ಲ ಐತೈತೆ ಗಂಟು ಬೇನೆ ದಿನಾಲ ಈ ಖಂಡದ ಪುಣಿ ಕಡತದು ಕಡತದು ಇಟ್ಟ ಬರಿಯಾರಲ್ಲ ಕಷ್ಟ ಚೌವನೇ ನಮ್ಮ ಗಲ್ಲೆಡ್ಡು ಕುಳ್ಳುಂಡ ಪ್ರಯೋಜನ ಕನಘಟ್ಟನೇ ಎಂಕ್ ನನ್ನ ಜೌವನ ಉಂಡ ಮದಿಮೆ ಅಂಡ ಸವತಿ ಮಸ್ಸರೆ ಬರು ಪೂಜ್ಯ ಆನೋನಿಕೆ ಪಂಡ ಎನ್ನ ಜೀವ ಉಂಜಿ ಮಲ್ಪೋಳಿ ಜೌವನನ್ನ ಪರಿಚಯ ಮಲ್ತದೆ ನಂಕ್ ಆ ಒಂದಿತ್ತುಂಡ ತೂನಗನೆ ಗತಿ ಗೊತ್ತು ಇಜ್ಜನ್ನದಕ್ಕ ತೋಜುವೆ ಗತ್ ಅವೊಂದು ಜಡ್ಡಿ ಲಾಭ ಉಂಟು ಓಡೇಡೆ ಕೊರ್ಪು ನತ್ತು ಓಡೇಡೆ ಕೊರ್ಂಡ ನಮ್ಮ ಪಿದಾಯಿ ಬೋಪು ನಂಕೆ ಉಳೈ ಮರ್ಪು ಲೆಕ್ಕ ಮಲ್ತಿಂಡ ಪ್ರಯೋಜನ ಬಂಡ ಪ್ರಯೋಜನ ಮೆಲ್ಲ ಕಟ್ಟದಾಡೆ ಹೋದು ಆಯ್ನೊಂದು ವಿಚಾರಣೆ ಮಾಡ್ತೀವಿ ಅವಂದೇ

0: ನಮಸ್ಕಾರ.
1: ನಮಸ್ಕಾರ ಸ್ವಾಮಿ. ಏನಿದು ಗೊತ್ತಾಯ್ತು ಜಂಕ್?
0: ಗೊತ್ತಾಯ್ತು
1: ಅಂದ್ರೆ ಅಂಗಡಿ ಬಾಕಿಲು ಪಾಡಿದ್ನಲ್ಲ,
0: ಅವು ಬಾಕಿಲು ಪಾಡಿದ್ನ ಅಂಗಡಿಯನ್ನ.
1: ಮಧ್ಯಾಹ್ನದ ಹೊರತು ಬಾಕಿಲು ಪಡ್ನದ ಯಾಕಪ್ಪ?
0: ದಾನ ಇಜ್ಜಿ ನಮ್ಮಡ ಮಾಲೆ ಇಜ್ಜಿತ್ತೆ
1: ಅಂದ
0: ಮಾಲೆ ಖರ್ಚಾದ ಬೋಣ.
1: ಓ ಬರೀ ಬೇರನ
0: ನನ ಪೊಸತ್ತು ಬತ್ತದ ಅವಳತ್ತೆ ಮಧ್ಯಾಹ್ನದ ಬೊಕ್ಕ ಬರು
1: ಅಂದ.
0: ಓ ಮಧ್ಯಾಹ್ನ ದಾದಾ ಪುಂಡು ಬಂಜಿದವಳ ಲಡೈ ಸುರಾಪು.
1: ಓ ಇದು ಬಡವನು ಅನ್ನ ಎಂಕಲ ಗೊತ್ತಾಡ್ನು
0: ಬಡ
1: ಎಂಕಲ ಅವು ಯಾವುದಿಲ್ಲ ಇನ್ನು
0: ಲಾಯ್ಕಂಡು.
1: ಓ
0: ಲಾಯ್ಕಂಡು ನಿಕ್ಕ ಬಡವಾಯ್ನ ಎಂಕಲ ಆಯ್ಕಂಡು.
1: ಹೌದಾದ ಈರಿಗೆ ಲಾಯ್ಕ ಬಿನಿ.
0: ಅವು ಸರಿ
1: ಇದು ಇನ್ನ ಪುದರಿಂಚಿನ
0: ಗೊತ್ತಾಯ್ಜ
1: ಯಾಕೆ ಗೊತ್ತಾಯ್ಜಿ?
0: ಇಂದು ತಾಮಲಿಂದಾಪುರ ಅಂದ್ರೆ
1: ಇವ್ರದ
0: ಅಂತ. ಇಂದು ಮುಖ್ಯ ರಸ್ತೆ ಮುಖ್ಯ ಮಾರ್ಗ ಬಂಗಾರದ ಅಂಗಡಿ ದಕ್ಕಳು ಪೂರ ಇಂದೇ ಮಾರ್ಗಡು.
1: ಓ ಒಂದು ಸಾಲ ಸಾಲ ಪೂರ ಬಂಗಾರದ ಅಂಗಡಿ ಅಂತ
0: ಅಂದ ಅಂತ
1: ಭಾರಿ ಶ್ರೀಮಂತ ರೂಪಡು ಪುರ.
0: ಓ ಆ ಅಂಗಡಿ ಉಂಡ ತಮ್ಮಲ್ಲ ಅಂಗಡಿ
1: ಅಂದ
0: ಅವು ಭಾಸ್ಕರ ಶೆಟ್ರದ.
1: ಓ ಆ ರೀತಿ ಬೇರೆಗಳು ಶುರು ಮಾಡ್ದೇರ
0: ಅಂದ ಅಂದ. ಆರೆಣದು ದುಂಬು ಯಾನು ಬೇರೆ ಶುರು ಮಾಡ್ತಾನೆ.
1: ಓ ಇದು ಅರಣ್ಯ ದುಂಬುದಾರು
0: ಅಂದ ಆರು ಪಾಸ ಬೇರೆ
1: ಇರ್ನ ಹಿರಿಯಕ್ಲ ಕಾಲೊಡ್ದು ಇಂಚೆ ಉಂಡದ ಅನ್ನ
0: ಹಿರಿಯಕ್ಲ ಕಾಲಡು ಮಲ್ಲ ಮಲ್ಲ ಇಜ್ಜಾಂಡಿ ಯಾನ ಇದು ಮಲ್ಲೆ ಮಲ್ತನ.
1: ಓಹೋ
0: ಆಯ್ಕೆ ಬುದ್ಧಿವಂತಿಕೆ ಪ್ರಯೋಗ ಮಲ್ತನ.
1: ಓ ಇನ್ನ ಬುದ್ಧಿವಂತ ಹೇಳಿ ಇದು ಮಲ್ಲೆ ಅಂಡವು
0: ಎನ್ನ ಮೋಣ ಹಿಡಿ ಏ ಪದ ಒಂಜಿ ತೆಲಿಕೆ ಬರ್ಬೋದು. ಅವ ಅಭ್ಯಾಸ ಮಾಡ್ತನ.
1: ಅದು ಸ್ವಾಮಿ ಬೇರೆ ಒಂದು ಅಣ್ಣ ಒಂಜಿ ಬಡಿತನ ಅದು ಸಂಗ್ರಹ ಮಾಡ್ತಾ ಬೇರೆ
0: ಗುಟ್ಟು ಇರೇಗೆ ಪಣಾಯ
1: ದಾನೆ
0: ಪಣಪ್ಪೆ ಪಣಪ್ಪು ಜನಿದ್ದಿ ಇನಿ ಅತ್ತಿ ಎಲ್ಲೇ ಪಡು
1: ಅಂದ.
0: ಬಡಾನಾಗ ಉಣೋಡು
1: ಅಂದ
0: ಉಣಿಯರ ಒಟ್ಟಿಗೆ ಏರಾಂಡ ಇತ್ತಿಂದ ಎಡ್ಡ್ಯಾಪು. ಶ್ರೀಮಾನ್ ನಂದಯ್ಯ ಶ್ರೇಷ್ಠಿ ಪಂಡ ಯಾನೆ
1: ನಂದಯ್ಯ ಶೆಟ್ಟರು
0: ಅಂದ. ಶ್ರೀಮಾನ್ ಸೇರಿದ್ನ ಇಂಚಿಪ್ಪ
1: ಅಂದ
0: ಅಂದು ಆ ಛತ್ರ ಉಂಡತ್ತ ಎದುರುದ ಆ ಛತ್ರ ಕಟ್ಟಾಯ ಮುಖ ಶ್ರೀಮಾನ್ ಅಂತ ಸೇರಿದ.
1: ಮಲ್ಲ ಮಲ್ಲ ಜನ ಕುಲೇಗ ಒಂದು ಸೇರುಂಡು
0: ಬತ್ತು ನಕ್ಕಳಿಗೆ
1: ಒಣಸಿ ಮೂಜಿ ಮೂಜಿ ಶ್ರೀ
0: ಅಂದದು
1: ಅಂದ್ರೆ
0: ಬತ್ತು ನಕ್ಕಳು ಉಂಡದು ಪೋಡು ಅಕ್ಕಳನ್ನ ಬಂಜಿ ತಂಪಾಡು ಕೊಂಡದು ಕಟ್ಟ ಆಯ್ನ ಛತ್ರ
1: ವೀರೇನ ಕಟ್ಟಾದಿನಿ
0: ಅಂದ.
1: ಬೇರೆದಾಗಲೇ ಮಾತ್ರ ಈ ಬುದ್ಧಿ ಬತ್ತನ ಇಡ್ಡೆ
0: ಒಂಜಿ ಚೂರು ದಾನ ಮಾಡ್ಕೊಡು ಅಂದು
1: ಅಂದಿ
0: ಮಂಚ ಉಂಡದು ಪೋಯ್ ನಕ್ಕಳು ವರ ಎನ್ನ ಅಂಗಡಿಗೆ ನಿಲ್ಕದು ಪೋಪೇರು.
1: ಎನ್ನ ಅಡಿಗದ ಇವತ್ತಾರಪ್ಪ
0: ಎಕ್ಕಳ ನಿಂಚು ಮೂಳು ಜತ್ತೊಂದು ಇತ್ತತ್ತ
1: ಅಂದು ಸ್ವಾಮಿ
0: ಲಕ್ಕದ ಕುಳ್ಳಿ ಅತ್ತ
1: ಅವ್ರು ಬಾಕಲು ಪಡ್ನ ಶಬ್ದ ಕೇಳಿದಂಗೆ ಎಚ್ಚರಿಕೆ
0: ತೂನಗದೆ ನಿನ್ನಡ ಪಾತೆ ಇರ್ಗ ಅಂದ ಅಂಡ
1: ಅಂದೇ
0: ಎಂದ. ಹಿಂದೆ ಈ ಮಾರ್ಗೋಡಿ ಇತ್ತ ಇಂಚಿಪ್ಪನ ಜೀವ ಹೋಯ್ನ ಅಂತ ತುಜ್ಜಿ
1: ಹಾ
0: ತೂನಾಗ ಭಾರಿ ಪೊರ್ಲುಳ್ಳ
1: ಹ್ಞೂ
0: ಈ ಕನ್ನಡಿ ತೂತನ ಇಜ್ಜ
1: ಭಾರಿ ಸಮಯ ತೂ ಅಂದೆ
0: ಭಾರಿ ಪೊರ್ಲುಳ್ಳ ಲಕ್ಷಣ ಲಕ್ಷಣದ ಪುಚ್ಚೆ
1: ಹ್ಞೂ
0: ಕೈ ಭಾರಿ ಉದ್ದೊಂಡತ್ತ
1: ಹಾ ಒಂದಿನ ಮರಪಾಯ್ ಮರಪಕ್ಕೆ ಸಾಕುಂಡು
0: ಅಂತ. ತೂನಾಗ ಒಂಜಿ ರಾಜ ಲಕ್ಷಣ ತೋಜೊಂದು
1: ರಾಜವಳು ನಮ್ಮವರು ಸ್ವಾಮಿ
0: ಎಂಕದೊಂದು ಆಶ್ಚರ್ಯ ಅಂಡ ರಾಜರು ಕೂಡ ಇಂಚ ಬರ್ಪೇರ ಅಕ್ಕಳು ಕುದುರೆದ ಮಿತ್ತುಕೊಳ್ಳೊಂದು ಆನೆದ ಮಿತ್ತುಕೊಳ್ಳೊಂದು ಬರ್ಪುನ ಅಕ್ಕಳು ಅಂಚ ಅದೊಂದು ಕೇಳುಗ ಈತ ಲಕ್ಷಣದ ಅಕ್ಕಳು ಏರು
1: ಕೊಂಡದು ಏರಿಂದಕ್ಕೆ ನೋಡ
0: ಅಂದು ಒಳಪಡ್ದು ಬತ್ತು
1: ಒಳಪಡ್ದು ಬತ್ತಿನ
0: ಓಡೆ ಪೋಪುನೆ ಪುದರಿ ಎಂಚ ಅಪ್ಪೆ ಏರು ಅಮ್ಮೆ ರೇರು ವಿದ್ಯೆ ಏತು ಕಲ್ತನೆ ಏತು ಗೋತ್ರ ಏತು ಗೋತ್ರ ಓವು ಪೂರವರ ಪಂಡ
1: ಈರೇನ ಜಾತಕನಿಗೇನು ಅದು
0: ಜಾತಕ ತಿಕ್ಕ
1: ಭಾರಿ ದೂರದ ಹೆಸರು
0: ತಿಕ್ಕಂಡ ಎಡ್ಡೆ ಎತ್ತಿನ ಜಾತಕ
1: ಅದು ಭಾರಿ ದೂರ ಹೊಡೆದು ಬರ್ತಾನೆ
0: ಅಂದ
1: ಅಂದ
2: ನಮ್ಮ

0: ಇದುವರೆಗೆ ಇತ್ತೀಚೆಗೆ ಬಜ್ಪೆ ಶನೇಶ್ವರ ದೇವಸ್ಥಾನದಲ್ಲಿ ನಡೆದ ಶ್ರೀ ಶನೇಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ ನಾಲ್ಕನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
0: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸ.

0: നിക്ലിക്കുന്ന പിന്നെ റേഡിയോ സാരംഗ് നോട്ട് 7.8 FM. ഇന്നത്തെ ഈ കാര്യക്രമം ഇഞ്ചിപ്പ സന്ത് അലോഷ്യസ് പരിഗണിത വിശ്വവിദ്യാനിലയട് കർണാടക തുളു സാഹിത്യ അക്കാദമി അഞ്ചനെ സന്ത് അലോഷ്യസ് പരിഗണിത വിശ്വവിദ്യാനിലയ തുളു വിഭാഗ സേരികേട് രാഷ്ട്രീയ വിചാര സങ്കീർണോ തുളു ബരവ് ബാസിത പരിപ്പോ കന്നഡ വിഭാഗത സംശോധന വ്യാസംഗത വിസ്തരണെ ഈ ലേസന ഉദിപന മൽത്ത് പാത്തിർന്ന പെരിയ സാഹിത്യ സംശോധക്ക് ഡോക്ടർ ഇന്ദിര ഹെഗ്ഡെ അർണ പാത്തിരനെ കേനൊന്ന് ബർക്ക
1: ഡോക്ടർ ഇന്ദിര ഹെഗ്ഡെ നിക്കലെ മാത്തരകില ഗൊത്തുണ്ടു നമ്മ നടുട്ടുപ്പുനഞ്ചിന പിരിയ സാഹിത്യലു അഞ്ചനെ ഹിരിയ പിരിയ സംശോധകർ ബൊഡേനാത്ത് സാഹിത്യദ ബുളിച്ചിൽ മന്ത്നാറും ഇനി തായി ഒഞ്ചി ദിനത്ത രാഷ്ട്രീയ വിചാര സങ്കീർണ ആറ് ഉദിപ്പന മൽത്തിര് ഈ പൊറത്തു ആറ് ഉദിപ്പനത പാത്തിര ഈ തൊട്ടുകു നമ്മ പൊസത്താതു സുരുമായി നഞ്ചിന തുളു വിഭാഗ സംബന്ധപ്പെട്ടത് റഡ് എഡ്ഡപ്പുത പാത്ര പാത്രോട് പണിത് കേണൊന്നല്ലേ
2: എന്റെ സീര ദിന സർവ ബന്ധുളേക്ല എന്ന നമസ്കാരം ഇങ്ക സ്വൽമ പന്ത അഭ്യസിച്ചു എന്ന ദുമുത നമസ്കാരം തുളുട്ട നമസ്കാരം നടപ്പുണ്ട് എന്ന അഭിപ്രായം മക്ക ഇനി സന്ത അലോഷ്യസ് പരിഗണിത വിശ്വവിദ്യാലയ ഒക്കെ കർണാടക തുളു സാഹിത്യ അക്കാദമി ഈ രണ്ട് സംസ്ഥകളെ ഒട്ടാത് ഇനി ഒഞ്ചി ഭാരി ശോകദ കാര്യക്രമനോ തുളുത്ത പരിപ്പുനോ തുളുത്ത പരിപ്പ് എതിരു പരത്ത് പോപ്പിലെക്കത്തിനൊന്നി വ്യവസ്ഥ മൽ തന്നില്ലേ അവന് കുറൽ കട്ടണ മൂലക ഉദ്ഘാടന മൽപ്പായത് പൊലിലെത്തിയത് അഞ്ചനെ ഈ ആശയ ഈ തുളുത്ത പരിപ്പ് ബറവ് പരിപ്പ് എതിർപ്പാട് കടൽ സേരട് നേത്രാവത്തിലേക്ക് ഘട്ടമിത്തർന്ന് കുറിച്ച് അഞ്ചി കോലാരപ്പോത് എത്തിനു ഇഞ്ചി നങ്ക് നീര് നീര് ഒരിനച്ചി അഞ്ചാവര ബല്ലി പന്ത് എന്ന മന തുമ്പ ഹാരൈക്കെ മൽത്തത് എന്ന പാത്രം ശുരു മൽപ്പ നെത്ത ശീർഷിക്കെ ഭാരി പൊരുളു തുളു ബറവ് ഭാസ്യത പരിപ്പ് ബറവ് ഭാസ്യത പരിപ്പ് ഏർലവന് സെലക്ട് മൽപ്പട് പുതർ പരിപ്പ് ബാരി ഷോക്കുണ്ട് അഞ്ചിനെ ഈ ബറവ് പരിപ്പുകള മസ്ത് ബെരിസായ ബോർഡ് ഞാൻ തുളുത്ത ബരഹകാർത്തി അത്ത് ഇത്ത മാത്തരണ ഉമേദിട് ഒന്നൊന്ന ശുരുമലത്തെ ബരവരെ വാമൻ നന്ദ വരണ ഉമേദിട് സുരു എന്ന ഒഞ്ച് പുസ്തക അട്ടിലറകണെ പത്ത് പത്തിന് തുളുട്ടു അവനു ദ്രാവിഡ വിശ്വവിദ്യാലയ പ്രകടമലത്തു അൽത്തുവക്ക ഞാൻ ഞാൻ പോത്തിന ക്ഷേത്രകാര്യത അനുഭവലിന് തുളുട്ടു ബര ശുരുമലത്തെ അതക എന്ന ഒഞ്ച് തുളുത്ത ഊർദ ബരഹഗാര മിത്രെ പണ്ഡിയർ മേഡം ഇരി കന്നഡദ വിശാല വ്യാപ്തിയുണ്ട് റീഡേഴ്സ് ഇത് തുളുട്ട് പറയുന്നത് ഏറെ ഓതിയൊരു മേഡമ്മു ഏറെ തിക്കുണു വന്ന് സരി പന്ത് കന്നഡ പറയ പ്രകട്ടാണ്ട് അണ്ട് എന്ന തുളുത്ത ധുനിപ്പുണത്തെ ഉളായി സുരുട്ട് അർദ്ധ പറഞ്ഞിട്ടെ കംപ്ലീറ്റ് മൽപ്പുടേ പന്ത് വന്നിട്ട് അന്ന് പുര പറയ പ്രകടന ഏറ് മക്കുണ്ണത്തെ അക്കാഡമി തൂക്ക പന്തറി കൊർത്ത ബഹുശ ബർപ്പി തിങ്കളുടെ പ്രകട മൽപ്പരും പിന്നെ ആശയമുണ്ട് ദയപ്പണ്ട എന്ന മനസ്സ് തുളുത്ത കിളവ് ഉണ്ടത്തെ എനിക്ക് സുരുട്ട് പാടുന്ന വിഷയം പന്പറ കേട് പാടുന്ന ഭാഷ മക്ക തുളുത്ത ഭാഷ ഉണ്ടത്തെ മക്ക തുളുത്ത കൊഞ്ച് ഇൻട്രാക്ഷൻ ഞാൻ പോയിന ജാഗട് എന്ന വിഷയം മൽത്തിനെ എഞ്ചാ അയത്തെ എന്ന പ്രതികൃതത അകല പ്രതികൃതത അയക്ക് തുളുട്ടെ ഞാൻ പണ്ടിട ഇത്തരം സൊഗട് ആ ശക്തി കന്നഡയാണ് ഭാഷ എന്ന മാതൃഭാഷ തുളു ആണല്ല അക്ഷരഭാഷ കന്നഡ ആയിട്ടത്ര കന്നഡ ആണ്ടല്ല കന്നഡ ശക്തി പർപ്പിച്ചു എങ്കിൽ കന്നഡ ബരഹകാർത്തിൽ എങ്ക കന്നഡ ശക്തി കുറപ്പിച്ചു തുളുട്ടു ഞാൻ ശക്തി കുറപ്പിനത് ശക്തി ബർപ്പിനി കന്നഡ ഞാൻ ശക്തി കുറപ്പിനി ഈ ബർപ്പിനെ കുറപ്പിനെ മസ്ത് വ്യത്യാസം ഉണ്ട് ഒന്നു എന്ന തുളുത്ത ഒന്നു ബക്ക തുളുക്ക് പരിപ്പ് പോലെത്തുന്നത് ഒഞ്ചി കാലടു ശാസന ഭാഷയ അതിൽ ഒന്നത്തെ അല്പാൽപ്പത്തിന് തുളു അത്ത കെല ബ്രാഹ്മണ തുളുട്ടു കൃതിക്കുള്ള ഭയത അൽത്തുപക്ക പരിപ്പടേ ഉന്തുതു നെഞ്ച ഒൽപ്പായിക്ക് അഡ്ഡ പത്തുണ്ട് ഏർത്തടത്തിനി കുന്താപുരുദഞ്ചി ബാർക്കൂറുദഞ്ചി തുളുവ രാജധാനി ബാർക്കൂറുടെ തുളുവിച്ച് ഏത്തമല്ല ബേനദ വിചാര ഒഞ്ചി അക്ഷര ശാസന ലഞ്ചി അണ്ട് ഐഡ് ദും പോലെ ബസ്രൂർ പോലെ ಅವಳು ತುಳುವಕ್ಕ ಹೆಗ್ಗಡತಿ ಕಟ್ಟ ದಿನ ತುಳುವೇಶ್ವರ ದೇವಸ್ಥಾನ ಉಂಟು. ಅವಳ ಪರಿಪೂಂತದ್ರು ಆಂಡಲ ಇತ್ತ ಕೆಲವು ಜನರು ಪೋತಿರತ್ತ ಬೆರಿಯ ಅಲ್ಲು ಏತ್ನ ವಿಷಯ ಹಿಡಿ ಗೊತ್ತಂದೇವು. ಕ್ರಿಸ್ತ ಶಕ 1401 ಶಾಸನ ತುಳುವಕ್ಕ ಹೆಗ್ಗಡಿ ಕಟ್ಟದಳು ಪನ್ಪುಳ ಶಾಸನ. ಅವರು ಕಾಶಿಗೆ ಹೋದು ವಿಶ್ವನಾಥ ಲಿಂಗ ಪತನ ಬಂದಿದ್ರು ವೃತ್ತಿ ಪತನದ್ರು ಇಡೀ ಕುಟುಂಬ ಪೋತಿರು ಕಾಶಿಗೆ ಪಂಡ ಏತ್ತಾಗಲು ಧನಿಕಿರ್ತೂಲೆ. ಆ ಪತನ ಬತ್ತದು ಆ ತುಳುವೇಶ್ವರ ದೇವಸ್ಥಾನ ಕಟ್ಟಿದ್ದೀರಿ ಅಲ್ಲಿ ಆ ಟೈಮ್ ಮಸ್ತ್ ಮಠ ಮನೆಯೆಲ್ಲ ಕಟ್ಟಿದ್ದೀರಿ ಯಾಕಲು ಇತ್ತ ನಂಗೆ ತುಳುವೇಶ್ವರ ಒಂದು ಒಲಿದ್ರೆ ತುಳುವಕ್ಕ ಹೆಗ್ಗಡ್ತಿ ಏರ್ಪಡ್ಪಿನಿಂದ ಅಲ್ಲ ತಿಕ್ಕುಜಿ ನಂಗೆ ಇಂಚ ಅಂಚಿನ ಬಸರೂರುಡು ಇನ್ನು ಯಾಕಲು ಅಕ್ಕಿ ಎನ್ನುವ ಅರಿ ಎನ್ನುವ ಭತ್ತವನ್ನು ಬಾರೆ ಎನ್ನುವ ತೆಂಕಣದ ಮಂಕುಗಳ ಕೇಳಿ ಸರ್ವ ಜ್ಞಾಪ ಅಂದಾಗಲು ನಂಗೆ ಹೆಂಚಿನ ಪಂಪಿನ ಕೋಂಗಿ ಕಟ್ಟಿರು ಆಂಡ ಇನಿ ಒಂಜಿ ಕರಿಯ ಬಂಟ ಪಾಡ್ದನೂ ಹಿಂಕ ಬೆನೆಟ್ಟ ಮಣ್ಣ ಒಂಜಿ ಕೊಡ ಪುಡಿಯರು ಕರಿಯ ಬಂಟ ಪಾಡ್ದನ ಆಯಿತು ಸುರಾಲ್ ತೋಳಾರ್ನ ವಿಷಯ ಉಂಡು ಎಡ ಮೇರ್ನ ಒಂಡಾರು ಕಂಬಳದ ವಿಷಯ ಉಂಡು ಅಕ್ಲೆ ಫೋನ್ ಮಲ್ತೆ ಕೂಡಲೆ ಏರ್ ಕರಿಯ ಬಂಟೆ ಏರ್ ಮಹಂಕಾಳಿ ಪಂದು ಇದೇ ಪಣೆ ರಡ್ಡು ಸತ್ತಿ ಪೋದು ಕ್ಷೇತ್ರ ಕರೆ ಮಲ್ದೆ ಆ ಟೈಮ್ ಒಂದು ರಡ್ಡು ಪುದರ್ಲೆ ಹಿಂಗೆ ತಿಕ್ಕಿದ್ದೀಚಿ ಆಯ್ಕೆ ಹೆಗ್ಗಟ್ಟು ಉರುಳಿರವಳು ಅಂದ ದುರ್ಗಾ ಪೂಜೆಗೆ ನವರಾತ್ರಿಗೆ ಉರುಡೆ ಬತ್ತು ಕುಲ್ದೆ ಉರುಡೆ ಉರುಳೆ ಕರಿಯ ಬಂಟೆಲ್ಲ ಗೊತ್ತುಜಿ ಮಹಂಕಾಳಿಲ್ಲ ಗೊತ್ತುಜ್ಜಿ ನರಬಲಿ ಆತಿನಿ ಆನೆದ ಕಲ್ಲು ಮಹಂಕಾಳಿಗು ಇತ್ತ ನರಬಲಿ ಆತಿನಿ ಅವು ನೆಗಳೆ ಬಾವಿ ಪಂಡ್ರೆ ನೆಗಳೆ ಪಂಡ ಮುದಲೆ ಬೇತ ಜಾತಿ ಒಂದು ಜಾತಿ ಬೇತೆ ಬೇತೆ ಬಿದ್ದ ಉಂಡತೆ ಆಯ್ಕೆ ಗುಯಲ್ಗು ಬೊಕ್ಕ ನರ ಮನುಷ್ಯ ಪಾಡಿರೆ ಬೊಕ್ಕ ಕೋರಿ ಪಾಡಿರ ಒಂಜಿ ಐತಿಹ್ಯ ಉಂಡವಳು ಪಾಡ್ದನ ಆಧಾರ ಇತ್ತ ಅಂಚ ಅಲ್ ಬೊಕ್ಕ ಅಲ್ಪದ ಕೊರಗೆರೆಗಳು ಆಯ್ಕೆ ತುಳುಪಾತಿರು ಇವರು ನಲ್ಕೆದಗಳು ತುಳುಪಾತಿರು ಪಾಣಿರು ತುಳುಪಾತಿರು ಇವರು ದಲಿತರು ತುಳುಪಾತಿರು ಹಾಂ ಬೊಕ್ಕ ಸೋ ಕಾಲ್ಡ್ ಇಂಗ್ಲೀಷ್ ಪನ್ಪರತೆ ಎಂಗ್ಲು ಮಿತ್ತ ಜಾತಿ ದಗಲೆ ಭಾಷೆಲ ತುಳು ಬರ್ಚಿ ಕನ್ನಡಲ ಬರ್ಚಿ ಸಂಸ್ಕೃತಲ ಬೋರ್ಡ್ ಉಂಟಿನ ಸ್ಥಿತಿಗೆ ಬೈದ ನಮ್ಮ ಅಂಚ ಅದು ತುಳು ಭಾಷೆದ ಪರಿಪನು ಒರಿಪನ ಕೆಲಸ ನಮ್ಮದೇ ಅವಡು ಜನ ಭಾಷೆ ಅವಡು ಇಲ್ಲದ ಭಾಷೆ ಅವಡು ಪ್ರತಿ ಒರಿಲ್ಲ ಇನ್ನು ಒಂಜಿ ಹಿಂದಿಡೆ ಪಾತಿರೋರು ಮಾತಿರಲ್ಲ ಊರುಡು ಎರಡ ಕೆಡ ದುಂಬು ಏರ್ ಕೆಡಲ್ಲ ಕನ್ನಡ ಪಾತಿರೊಂದು ಇತ್ತಿರು ಅಂಗಡಿ ಲೇಡೈಟ್ ನೆಟ್ಟು ಇತ್ತು ಹಿಂದಿ ಪಾತಿರೋರು ಡ್ಯಾಗ್ ತುಳು ಬರ್ ಪೂಜ ಆಗಲೇಗು ಆಗಲೇ ಬರಡ ಮನೆ ಮೇಡಮ್ ಹೆಂಗೆ ಕೊಂಚ ರಡ್ಡು ಹಿಂದಿ ದಾಂಡಲ್ಲ ಬರಡ ಅಂತೆ ಆಗಲೇ ಪಾತ್ರೆ ದಾಂಡಲ್ಲ ಎನ್ನ ಹಿಂದಿ ಅಂತ ಇಂಪ್ರೂವ್ ಮಾಡಪ್ಪ ತುಳು ಲಿಪಿ ಇತ್ತನ ಇಜ್ಜ ಅಂದು ನಂಗೆ ಒಲ್ಪಲ್ಲ ತಿಕ್ಕುಜ್ ನಾಗರ ಲಿಪಿಡಿ ಬರೆತಿನ ಕೆಲವು ಕೃತಿಕುಲು ಬುಂಡ ಅವಲ ಬೊಕ್ಕ ಬೊಕ್ಕ ತಿಕ್ಕಿನಿ ಬೊಕ್ಕ ಕೆಲವು ಶಾಸ್ತ್ರ ತಿಗಣು ಆಂಡ ದುಂಬು ಇತ್ತಜ ತುಳು ಭಾಷೆ ಕಡಲ ಬರಿಟ್ಟು ಸಣ್ಣ ಪೊಯ್ಯ ಸೆರೆ ಸೆರೆ ತರ್ಪಾಯರು ಕಡಲ ಬರಿಟ್ಟು ಸಣ್ಣ ಪೊಯ್ಯ ಸೆರೆ ಸೆರೆ ತರ್ಪುಡಾಯರು ಮುಡೈ ಸಿರಿಮುಂಡಳು ಪಾಡಿಯರು ಪೊಯ್ಯಡು ಬರೆಯರು ಅವು ಬರವಾಂಡು ಪೊಯ್ಯಡು ಬರೆಯರು ಬರವಾಂಡು ಬೇರೆದ ಬೇರೆಲು ಬರೋ ಕಲ್ತಿ ಬೊಕ್ಕ ತಾಡಪತ್ರ ಪಂಡ ಪನುಲಿದ ಪತ್ರ ಮಲ್ಪೇರು ಬೇರೆದ ಬೆಲ್ ಲೆಕ್ಕ ಪತ್ರ ಬರೆಯನು ಐಟು ಪನಲಿ ಪತ್ರಗಳು ಬೇರೆದ ಲೆಕ್ಕ ಪತ್ರ ಬರೆ ಹೊಂದಿತ್ತಿರು ಫಲ ಇಪ್ಪತ್ತಿಯರು ಉದ್ದದ್ದ ಬೊಟ್ಟುಡು ಗುಜ್ಜಳೆ ಸರೆವಳಿ ತರ್ಪಾಡಿಯರು ಮುಡೈ ಮುಗುಳು ದೊಂಬುಗು ಪಾಡಿಯರು ಪಡ್ಡೈ ಪಚ್ಚಮಣಿ ದೊಂಬುಗು ದೆಪ್ಪಾಯರು ಮಕ್ತನ ದಿಂತಲಿ ಕಡೆವಲಿ ಕತ್ತಿರು ಕೊಡೆವಲಿ ಮುತ್ತಿಯರು ಬಂಜೆವಲಿ ಬಾವುಗು ಬರ್ಪಾಯರು ಐಪುಂಡಿ ಓಲಿ ಮುಪ್ಪುಂಡಿ ಗ್ರಂಥ ಪತ್ತಿಯರು ಓಲೆ ಪತ್ತದಿಯರು ಗ್ರಂಥ ಪತ್ತಿಯರು ಬಂದು ಅಪ್ಪ ನಾವು ಒಂದು ಆ ಭಾಷೆಡು ಬರೀತೀನಿ ಭಾಷೆ ತುಳು ಅಕ್ಷರವು ತುಳು ಲಿಪಿಯ ಅತ ಅಪ್ಪಕ್ಕನೇ ಕನ್ನಡ ಬೈದ ನಮ್ಮ ಕಲೆಗೆ ಒಂದೊಂದು ಪ್ರಶ್ನೆ ಅದ ನನ್ನ ಜೋಕ್ಲು ನನ್ನ ಸಂಶೋಧನೆ ಮಲ್ಪೆ ತಿಕ್ಕು ಅಲ್ಪಾಂಡಲ ಕಡವ ಶಂಭು ಶರ್ಮೆರ ಮೇರು ವೇ ಮಾದ ಬೆಟ್ಟರಡು ಇತ್ತಿನ ತಾರದ ಒಲಿತ ಬರೀತಿನ ಬೂಕನ್ನು ನಾಡು ಪತದು ಐಟಿತಿನ ವಿಷಯ ಓದುದಿರು ಮಾದ ಭಟ್ಟನ ಹಿರಿಯರು ಕದ್ರಿ ಮಂಜುನಾಥ ದೇವಸ್ಥಾನದ ಪಿರಾಕದ ಪೂಜೆದ ಭಟ್ರನ ವಂಶಧಾರ ಈ ತಾರಿದೊಲಿತ ಓಲದ ಲಿಪಿ ಭಾಷೆ ತುಳು ನೆಟ್ಟು ಶುರುತ 5 ನಷ್ಟ ಆತನು ವರಿನಲ್ಲ ಅಲ್ಪಲ್ಪ ಪೋತನು ಅಜ್ಜಿ ಆಜ್ನೆ ಅಧ್ಯಾಯದ ಬೂಕು ಅಶ್ವ ಅಧ್ಯಾಯದ ಬೂಕು ಒಂದು ಈ ಬೂಕದ ಒಂತೆ ಭಾಗ ಮಂಗಳ ದೇವಸ್ಥಾನದ ಪೂಜೆ ಭಟ್ರಾದ ಇತ್ತಿನ ಸುಬ್ರಹ್ಮಣ್ಯ ಐತಾಳ್ರ ಇತ್ತಂದಿಗೆ ನೀವು ನಾಡು ನಗರು ನಾಡ್ಲೇವು ನೆನಪುರ ನೆತ್ತ ವಿಷಯ மன்ற போப்புச்சான் வச்சு விட்டா அஞ்சா நம்மட துளு லிப்பி இத்தினுக்கு ஒன்று வரவு இத்தினுக்கு வந்து சாட்சி மஞ்சேஸ்வர கோவிந்த பைப்பன் பேர் துளுக்கு சொந்த லிப்பி இத்தினலாம் பிறக்கத பண்ண சார்த்த நல்லது வருஷம் தும்புதா சாசன பாஷ புக்க வரவு பாஷ கன்னடா அவ தந்தை மஸ்து பிறக்கத பண்ண கிறிஸ்தர் ரெண்டே சத்தம் அந்த தீக்கு தீகித்த பகரு பகர நாட்டுக்க உப்புனு துளு பார்த்தரா அத்து கன்னட பார்த்தரா ಈ ದೇಶದ ಪಿರಾಕದ ಭಾಷೆ ತುಳು ಆಂಡಲ ರಾಜಕಾರ್ಯದ ಭಾಷೆ ಕನ್ನಡನೇ ಆದುಪ್ಪುಡು ಪನ್ಪೇರು ಗೋವಿಂದ ಪೈಲ ಒಂದು ಎನ್ನ ಮಸ್ತು ವರ್ಷದ ಜಿಜ್ಞಾಸೆ ಮುಂಜಾನೆ ಅನ್ನ ಮಸ್ತು ಸಂಶೋಧಕರನ ಎದುರ್ದಿಯೇ ಏನು ಇತಿಹಾಸ ಕಡೆ ಮಾಡಿತ್ತಿನರ್ಥ ಎಂಟ್ಲ ಗಿನಿಕ್ಲ ಅಕ್ಷರ ಕಲಿತವ್ರು ಏ ಮಾತ್ರ ಕನ್ನಡ ಅಕ್ಷರ ಕಲಿತ ಕಲ್ಪನೆಗಲ್ಲ ಎಂಕಲೆ ಕನ್ನಡ ಬದ್ಪುಜಿ ಅಂಚಾದುಪ್ಪುನ ಆನಿದ ಕಾಲುಡು ಆನಿದ ಕಾಲುಡು ತುಳುನಾಡದ ಜನಕುಲು ಈ ಕನ್ನಡದಾಗಲ್ಲ ಕನ್ನಡದ ಬರಿಪಿನ ದಾದಾಗತ್ತಿತ್ತು ಕನ್ನಡ ಅಕ್ಷರ ಬಕ್ಕ ಕನ್ನಡದ ಅಕ್ಷರ ಪತ್ರಗಳು ಎಂಚ ವ್ಯವಹಾರ ಮಲ್ತಿರು ಈ ಪ್ರಶ್ನೆಗೆ ಹೆಂಗೆ ಉತ್ತರ ತಿಕ್ಕೊಂಡು ಯಾನು ಎಲ್ಲಿಪ್ಪನ ಶಾಲೆ ಪೋರೆ ಪತ್ತನಾಗ ಎನ್ನ ಅಜ್ಜಿ ಎನ್ನ ಕೈಟ್ ಪತ್ತದ ಪೋನ ಮಲ್ಲಪ್ಪೆ ಪಂಡಿರು ಅವು ಘಟ್ಟದ ಮಿತ್ತಾಗಲ್ಲ ಭಾಷೆ ಮಗ ನಮ್ಮ ಭಾಷೆ ಅತ್ತು ಕನ್ನಡ ಅಂತ ಈ ಘಟ್ಟದ ಮಿತ್ತಾಗಲ್ಲ ಭಾಷೆ ಘಟ್ಟದ ತಿರ್ತೆಂಚ ಬತ್ತನು ನೆಕ್ ಈ ಪ್ರಶ್ನೆನೇ ಅದು ಉರುಂಡು ಇತ್ತೋರ್ತಲ್ಲ ಹೆಂಗೆ ಉತ್ತರ ತಿಕ್ಕ ಪನ್ಪೇರು ನಮ್ಮ ಮದ್ಮ್ಯಾಂಡು ನಮ್ಮ ಅರಸೂರ್ನಗಳು ಗೇರು ಸೊಪ್ಪೆ ಗೇರು ಸೊಪ್ಪೆಡ ತುಳು ಇತ್ತಿನಂತ ಕನ್ನಡ ಇತ್ತಿನತ್ತ ಗೇರು ಸೊಪ್ಪೆದ ಆರಚರು ಅಕ್ಕಲು ಅವೇನು ಮಾತ್ರ ತುಳುನಾಡು ಪನ್ಪಿನಿ ಒಂದೇನು ಆರೇ ಒಂದು ಆಳುವ ಕೇಡಪ್ಪ ಅಂತೀನಿ ನಮ್ಮ ಈ ಭಾಗನು ಆ ಭಾಗ ಮತ್ತು ತುಳುನಾಡು ಅಲ್ಪ ತುಳುವೇ ಇತ್ತು ಒಡೆ ಮೊಟ್ಟೆ ಪಂಡ ಹೊಸ ಪಾಡ್ದನ ಮೇರೆ ಪಾಡ್ದನ ವಿಷಯ ಪಾತಿರವರ ಪಂಡೇರು ಈ ಲೇಟೆಸ್ಟ್ ಕೂಡ ಒಂದು ಪಾಡ್ದನ ತಿಕ್ಕಿದ್ರು ಪಂಡ ಆಯ್ತು ಸಿರಿ ಪುಟ್ಟುನೇ ಸಿರಿ ತೊಟ್ಟಿಲ್ ತುಂಬ ಬರ್ಪಿನಿ ಗೇರು ಸೊಪ್ಪು ಇಡ್ದು ಗೇರು ಸೊಪ್ಪು ಆರಾಮನ ಹಿಡ್ದು ಕಣ್ಣನ ಒಳಗಡೆ ಅದು ಅಲ್ಪಿದಾಡ್ನು ಅಲ್ತು ಪಿದಾಡ್ದು ಬಾಯಿಂದುಡ್ದ ಮಾರ್ಗೊಡೆ ಅದು ಬತ್ತು ಬತ್ತು ಬತ್ತದ ಬಾಕಿ ಮುಲ್ತು ಬೊಕ್ಕ ಅಲ್ಲಿ ನಮ್ಮ ಸಿರಿನ ಪರತಾದಿ ಪತ್ತೋಲು ಬೋಳದ ಕಾಡು ಮುಟ್ಟ ಬರ್ಪೋಲು ಕಾಡದ ಅರಮನೆ ಪೋಪೋಲು ಉತ್ತರ ಅರ್ಧ ಇಜ್ಜಿ ಬೊಕ್ಕ ಒಂದು ಪೂರ್ವಾರ್ಧ ಈತ ಕತೆ ಉಂಡಾಯಿತು ಅಂಚೆ ಅದು ಗೇರು ಸೊಪ್ಪಿಡ್ಲ ತುಳುವೆ ಇತ್ತು ಗೇರು ಸೊಪ್ಪಡೆ ಇತ್ತು ಅಂದ್ರೆ ವ್ಯವಹಾರಿಕ ವಿವಾಹವಡು ಆತ ಮದುವೆದ ವಿಚಾರದ ಹತ್ರ ಕನ್ನಡ ಇಂಚಿ ಪಸರದ ಪಂಪಿನಂಕೆ ಈ ಆಧಾರಡು ಒಪ್ಪೆರೆ ಅಪ್ಪುಚ್ಚು ಅಪ್ಪಣ್ಣ ಚಾಳುಕ್ಯರ್ಡ ಪಲ್ಲವೆರ್ಡ ಹೊಯ್ಸಡೆರ್ಡ ಮಗಳಾತನ ಅಂತೆ ಕುಂಕುಮಾದೇವಿ ಚಿತ್ರವಾಹನನ ಬುಡಿದಿ ಕುಂಕುಮಾದೇವಿ ಅಲ್ಲ ಬಾದಾಮಿದ ಪುಳಿಗೆರೆ ತಾರ ಅಲ್ಲಿ ನಡೆಯ ಮದ್ಮೆ ಅಂತ ಕೊಡ್ರು ರಾಜರು ಜಾತಿ ಜಾತಿ ಆಗಲಿ ಏರೆಗಳ ಮದ್ಮೆ ಅಂತ ಕೊರ್ಪೇರು ಜಾತಿ ಪುನ್ನಂಕ ಪಾಪದಗಲಿ ಈ ಮದ್ಮೆದ ಕರ್ನಾಟಕದ ಹತ್ರ ತುಳು ಮುಲ್ತು ಮಾಯಿಕಾಂಡ ಮಾಯಿಕಾತಜಿ ಬರವು ಪರಿಪು ಬರವದ ಪರಿಪು ಎದುರು ಪೂಜ ಅನ್ಪಿನಂಜಿ ಒಂದೇ ಕಾರಣ ಅದಕ್ಕೂ ಬೊಕ್ಕ ಬೇಕಾದನ ನೆಕ್ ಸರಿಯಾದ ಕಾರಣ ನನ್ನೆಲ್ಲ ತಿಕ್ಕರೆಲ್ಲ ಬಂಗಂಡು ತಿಕ್ಕಿದ್ಜಿ ಅಂಕ ಹೆಂಕಂತ ತಿಕ್ಕಿದ್ಜಿ ಅನ್ನೆಟ್ಟು ಮಸ್ತು ಪುನೇದೆ ತೂವರ ಟ್ರೈಮ್ ಅಲ್ದೆ ಆಯ್ಜಿ ಅಂಕ ಬೊಕ್ಕ ವಿವಾಹ ಸಂಬಂಧೊಡೆ ಬಕ್ಕ ತುಳು ಉಂಟಿದ್ರೆ ಶಾಸನ ಉಡ್ಲ ಬರೀತು ಜೋಡಿ ಬಕ್ಕ ನಂಗೆ ಅಕ್ಷರನೇ ಗೊತ್ತು ಜಿಂದ ಕನ್ನಡ ಬರೆಂಡಲ್ಲ ಏರುವುದು ತುಳು ಬರೆಂಡಲ್ಲ ಏರುವುದು ಅನ್ಪಲ್ಲೆ ಅಕ್ಷರ ಜ್ಞಾನ ಇತ್ತು ಜತೆ ನಂಗೆ ಬ್ರಿಟಿಷರು ಬರ್ತೀವಕ್ಕ ಅಕ್ಷರ ಜ್ಞಾನ ಬರ್ತೀನಿ ಪ್ರಾಣ್ಯರೇಗು ವೇದ ಪಾಠ ಅಗಲ್ ನಗಲ್ಲ ಮಠಕ್ಕುಲಿಡ್ ಕಲ್ಪ ಒಂದಿತ್ತೀರು ನಂಗೆ ಏರ್ಲ ಕಲ್ಪ ಅನ್ನೋ ಗತಿ ಇತ್ತು ಪಣ್ಣ ಅಬ್ರಾಹ್ಮಣ ಜನಾಂಗ ಶೂದ್ರ ಜನಾಂಗ ಅಗಲು ಆ ಜಾತಿಗಳು ಒಪ್ಪಡು ಮಿತ್ತ ಜಾತಿಗಳ ಕಲ್ಪಾತ ಜರ್ ತೀರ್ಥ ಜಾತಿಗಳ ಕಲ್ಪಾತ ಜರ್ ತೀರ್ಥ ಜಾತಿಡು ಪಣ್ಣ ಒಂಜಿ ದಲಿತ ಜಾತಿಡು ಅಕಲ್ಲ ಒಂಜಿ ಸಾಹಿತ್ಯಗ ಜನಪದ ಸಾಹಿತ್ಯ ಶ್ರೀಮಂತ ಸಾಹಿತ್ಯ ಅಡಲ ಇತ್ತು ನಕಳ್ಳ ಮಿತ್ತ ಜಾತಿಡು ಅವಳ ಇತ್ತು ಇನ್ನು ಪಾಡ್ದ ನಾಡ ಪೋಪಿನ ಮಗಲ್ಲ ಕೈತಾರೆ ಇನ್ನು ಕಂಬಳ ಪನಾಡು ಅವಳ ಆಡು ಅವು ಏನೆಲ್ಲ ಎದೆ ಬಿಟ್ಟು ತಿಗಲೆ ಬಿಟ್ಟದ ಪನ್ಪಿರು ಎಂಕಲ್ನ ಕಂಬಳ ಅಂದು ಅಣ್ಣ ಮಲ್ಪನೀರು ಕಂಬಳ ಮಲ್ಪನ ಕಂಬಳ ಮಲ್ಪನ ದಾದ ಗೊತ್ತು ಕಂಬಳದ ವಿಷಯ ದಾಲ ಗೊತ್ತು ಭೂತ ಕಟ್ಟುವರತೆ ಆಯ್ಗೆ ದಾದ ಗೊತ್ತುಂಡು ಭೂತ ಕಟ್ಟನೇ ಗೊತ್ತುಂಡು ಭೂತ ಕಟ್ಟವನ ಆಯ್ಗೆ ದಾದ ಗೊತ್ತುಂಡು ದಾಲ ಗೊತ್ತು ಇತ್ತೆ ನಮ್ಮ ಕಲ್ಲರೂಪಡೆ ಇತ್ತೆ ಮೂರ್ತ ರೂಪ ಕೊಡ್ತೀನಿ ಅಪ್ಪ ನಮ್ಮ ಇತ್ತೆ ನಂಗೆ ಪೂರ ಭೂತ ಗುಲ್ಗೆಲ ಕಲ್ಲು ಜುಮದಿಲ ಕಲ್ಲು ಅಮ್ಮ ಏನ ಬೆರ್ಮೆರ್ಲ ಕಲ್ಲು ಪೂರ ಕಲ್ಲೇ ತುಳು ದೇವರ್ಲ ಕಲ್ಲು ರಾನ ನಮ್ಮ ರಾಮಾಯಣ ಮಹಾಭಾರತ ಅಂಚಿನ ಸ್ಮೃತಿಗಳೇನ ಬುಂಡ ಬಾಕಿ ಪೂರ ಕಲ್ಲದ ದೇವರು ಇಪ್ಪುನತೆ ಪುರಾಣ ಮೂಲ ದೇವರು ಪೂರ ಮನುಷ್ಯ ಸಂಪ್ರದಾಯ ಪರಪ ಮೂಲ ದೇವರು ಪುರ ಕಲ್ಲು ಶಿವಲ ಕಲ್ಲೇತೆ ಆ ಪುರಾಣ ಸೃಷ್ಟಿ ಆತನ ಮೂಲ ರೂಪ ಲಿಂಗ ರೂಪನೇ, ಲಿಂಗ ಖಾಲಿ ಶಿವಲಿಂಗ ರೂಪದಿಂದ ಮೂರಕಲ್ಲ ಶಿವ ಇದು ಉರ್ಲಿ. ಇನ್ನು ಓಲು ಭುವನೇಶ್ವರಡು ಯಾಂತೂದೆ ಮೂರಕಲ್ಲದ ಶಿವಲಿಂಗ ಅವೇನೇ ಮಾತ್ರ ಉದ್ಭವ ಲಿಂಗ ಪಂಪಿಂಗ್ ಮಾಡ ಭೂಮಿ ನೇರ ನಡೆದು ಬರ್ತಾನೆ ಉದ್ಭವ ಲಿಂಗ. ಆ್ಯಕ್ಚುಲಿ ನಮ್ಮ ಬೆರ್ಮೇರ್ಲ ಉದ್ಭವ ಲಿಂಗನೇ ಇತ್ತೇಕ ಲಿಂಗದ ಇದು ಪಾಣಿಪೀಠ ಮಲ್ತಾಡಲ್ಲ ಭೂಮಿ ನೇರ ನಾಟದ ಬರ್ತದೆ. ಏನೇನು ಎನ್ನ ಪುಸ್ತಕಗಳು ಅಪ್ಪೆ ಮಗನ ಸಂಬಂಧ ಕಲ್ಪಿಸೋದೆ ಅವನು ಇತ್ತೆ ಇನ್ನೇ ಒಂದು ಈಡಿಡ್ತದೆ ಮೂಲ ಒಲ ಕುಂದಾಪುರೊಂದಿಗೆ ನೀರದ ಉಲ ಕೈ ಪಡೆದು ಇರ್ತಾನೆ ಲಿಂಗ. ಅವೇ ನೀಗೆ ಅಸ್ಸಾಮಿಡುಂಡು ಅಸ್ಸಾಮಿಡು ಅವಂಜಿ ತುದೆಗೆ ಪೋಪಿನ ಅಂಚಿ ಸಾಗರ ತುದೆಗೆ ಪೋಪಿನ ಶಿವರ ಜೋರಾಟದಲ್ಪ ಶಿವ ದೇವಾಲಯ ಉಂಡತೆ ಆಯಿತು ಶಿವಲಿಂಗನ ನಮ್ಮ ನೀ ಗರ್ಭ ಗರ್ಭ ಲೆಕ್ಕ ಒಂಜಿ ಗುಂಡಿ ಮಲ್ದಿರು ಆಯ್ತ ಉಲಾಯಿ ಇರೆ ಕೈಪಾಡ ತೂರ ಅವಕಾಶ ಕೊರ್ತೀನಿ ಈರವಿನ ಟಚ್ ಮತ್ತು ಫೀಲ್ ಮಲ್ಪಡು ಒಂದು ಶಿವನ ಲಿಂಗನು ಆಯ್ತ ನೀರು ಪಾಣಿ ಪಿಡೋ ಸೀದೆ ಎದುರುದ ಕೆರೆಗೆ ಹೋಗೋಣ ಸಾಗರ ಅಂಚ ಏನು ಅಪ್ಪೆ ಮಗದ ಶವ ನಮ್ಮ ಏನ ಕ್ಷೇತ್ರಕಾರಿ ಆಧಾರತ ಮಾತ್ರ ನಮ್ಮ ಪ್ರವಾಸ ಆಧಾರ ಮಾತ್ರ ಸೇರಿದು ಏನು ಅಪ್ಪೆ ಮಗಕ್ಕೆ ಸಂಬಂಧ ಕಲ್ಪದೆ ಪಾಣಿಪೀಠ ಬಂಡ ಆಯ್ತು ಅರ್ಥತಿ ಪಾರ್ವತಿ ಅಪ್ಪೆ ಲೆಕ್ಕೊಡು. ಮಧುರೈ ಕಾಂಚಿ ಪಂಪಿನ ಪಿರಾಕ್ ತಮಿಳು ಪಾಟಡು ಪಾಟ ಪಂಡ ಪಾಡ್ದನೇ ಮಕನೇನ ನಾಣ್ಣೋಳ್ ಮೇ ಕೋಶರ ಪಂಡ ನಾಲ್ಕು ಭಾಷೆ ತೆರೆಗಳು ಪಂಪಣು. ಆ ನಾಲ್ಕು ಭಾಷೆ ಕನ್ನಡ ತಮಿಳು ತೆಲುಗು ತುಳು ಇಂದು ಪಂಡಿತರ್ನಗಳು ಪನ್ಪಿರ ಅಂಚಾಂಡ 2000 ವರ್ಷದ ಆರಂಭ ಕಾಲಡು ತುಳುನಾಡದ ಕೋಶರು ಗಟ್ಟಿಯಾದ ಉಪ್ಪುಡು. ಒಂದು ಪುರ ಕೆ ವಿ ರಮೇಶ್ ಇತಿಹಾಸಕಾರರನ್ನ ಅಭಿಪ್ರಾಯಗಳು ನಿಗಲು ಏನು ಒಂಜು ಪಂಪೆ ತುಳುತ ವಿಷಯ ತೆರೆಯೋಡನ್ನ ಕೆ ವಿ ರಮೇಶ್ ಗುರುರಾಜ್ ಭಟ್ ಬೊಕ್ಕ ಸೂರ್ಯನಾಥ್ ಕಾಮತ್ ಮೊಗಲ ಒಂದು ವಸಂತ ಶೆಟ್ಟಿ ಬಿ ವಸಂತ ಶೆಟ್ಟಿ ಅದು ಅಕಲಪುರ ಕೃತಿಗಳನ್ನು ಓದುಡು ಓದುಡು ಓದುಡು ಓದುಡು ಏತು ಓದ್ಯಾರ ಓದಿ ಬೊಕ್ಕ ಓದಿನಟ್ಟು ಇತ್ತಿನ ವಿಷಯ ನಡೊಂದು ಪೋಡು ಅದ್ರಲ್ಲಿ ತಪ್ಪಲ ಬರೀದೆ ಅದು ಪತಿ ಇಂದ್ರೆ ಹೆಗ್ಡೆದಾದ ತಪ್ಪ ಬರೀತಾರಂದು ನಿಗಲು ನಾಡ್ದು ಪೋಡು ಬೊಕ್ಕಪ್ಪ ನೋಡು ಒಂದು ಈ ತಪ್ಪು ಬರೀತಾರೊಂದು ಬೊಕ್ಕ ರಮೇಶ್ ಬರೀತನಾಡು ಗುರುರಾಜ್ ಭಟ್ ಬರೀತನಾದು ಅತ್ರ ಈತ ಶತಮಾನಡು ಬರೀನ ಇಂದ್ರೆ ಹೆಗ್ಡೆ ಬರೀತನಾದಪ್ಪು ಇತ್ತ ನಿಗಲು ಪೋನ ತಿಕ್ಕೊಂಡು ಅಂತಲ್ಲಿ ಧೈರ್ಯ ಬದಲಾವಣೆ ನಿತ್ಯ ನಿರಂತರ ಭಾರಿ ಸ್ಪೀಡ್ ಇಡು ಬದಲಾತನ ಭಾರಿ ಸ್ಪೀಡ್ ಇಡು ಕೆಲವು ನಮ್ಮ ಭೂತಲ್ ಪಂಪ ಪರತ ನುಗಿಪಡೆ ಪೊಸತ್ತೋಡಡೆ ಬಂದು ಅಂಡ ಭೂತ ಕಟ್ಟನೇನೇ ಪರತ ನುಗಿಪ ಒಂದುಲ್ಲೇ ಪೊಸತ್ತೋಡ ಒಂದುಲ್ಲೇ ಒಂದೇನು ಏನು ಒಂದಿನ ನ್ಯಾಷನಲ್ ಸೆಮಿನಾರ್ಡು ಆನ್ಲೈನ್ ಸೆಮಿನಾರ್ಡು ನಮ್ಮ ಕತ್ತಲ್ ಸರ್ ಅಪ್ಪಗ ಪ್ರೆಸಿಡೆಂಟ್ ತುಳು ಸಾಹಿತ್ಯ ಕಡೆಯಿಂದ ಅವ್ರನ್ನ ಎದುರೇ ವಿಷಯ ಪ್ರಸ್ತಾಪ ಅಂತೆ ಐ ಕಾರಣ ಅಧ್ಯಕ್ಷ ಭಾಷಣ ಉತ್ತರ ಕೊರಿಯೋದು ದಾದಮಲ್ಪನ ಮೇಡಮು ಪರತ ನುಗಿಪ್ಪನ ಭೂತ ಕಟ್ಟಡಲ್ಲ ಪರತ ನುಗಿಪ್ಪ ಪಂಡ ಅಗಲಿನ ಭೂತ ಕಟ್ಟ ನಗಲ ಪ್ರೀತಿ ಮಲ್ಪ ಸಂಪ್ರೀತಿ ಮಲ್ಪರೆ ಹತ್ರ ಇಜ್ಜಿನಾಂಡ ಎಂಕ್ಲೆಗ್ ಬೊಕ್ಕರ ಕೋಲ ಕಟ್ಟರಲ್ಲೇ ಪೂಜರ್ತೆ ಎಂಕಲ್ಲ ಬಂಜದ ಗುರಮೆ ಗುದ್ಯಾರ್ಮೆ ಪೋಪಿನ ಐಟಿ ಎತ್ತಪ್ಪ ಅಂತ ಎನ್ನ ರಡ್ಡ ಪಾತ್ರ
1: ಆತ್ಮೀಯರೇ ನಿಕ್ಲೆ ಮಾತೇರಿಯಲ್ಲಿ ಗೊತ್ತುಂಡು ಇನಿತಾನಿ ತುಳುತ ಎದುರುಡು ಪುನಂಚಿನ ಸವಾಲು ದಾದಾ ಪಂಡದ್ದು ತುಳು ತುಳು ಭಾಷೆ ಸಾಹಿತ್ಯ ಸಂಸ್ಕೃತಿ ಆ್ಯಂಡ್ ಪೂರ ಭಾರಿ ಪೊರ್ಲುಡು ಬುಡ್ಪಾದ ಬುಡ್ಪಾದು ಮೇಡಮ್ ಪಂಡೀರು ಹಿಂಗೆ ಗೊತ್ತಿಜ್ಜಿ ನಮ್ಮ ಜವಾಬ್ದಾರಿ ದಾದಾ ಪನ್ಪ್ರೇನು ನಮ್ಮ ಅರ್ಥ ಮಂತ್ರಣರು ಅವೇನು ಮನದಟ್ಟು ಮನ್ಪೇರೆ ಮೇಡಮ್ ಮಸ್ತ್ ಪ್ರಯತ್ನ ಮಂತೇರು ಮೇಡಮ್ ಇವ್ರನ್ನ ಪೊರ್ಲ ಕಂಠದ ಉಡಲ್ದಿಂಜಿನ ಪಾತ್ರಲಗು ಸೊನ್ಮೆಲು ಮಸ್ತ್ ಸೊಲ್ಮೆಲು

0: ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ ತುಳು ಪ್ರಸಾರಕ್ಕೆ ಏನಂದಲ್ಲರೆ ನನ್ನ ದುಂಬಗ್ ಕೆಲವೊಂದು ತುಳು ಪದಕ್ಕೂ ಲೆನಕ್ಕೆ ಏನೊಂದು ಬರ್ಕ.

0: ಹೆಂಚಿನ ಮಾತ ಜನಕ್ಳು ಮಾತ
1: ಅಂದಪ್ಪ
0: ತಗೊಂಜ 2,000 ಐತನ ಕೋರ್ಲೆ
1: ಪೋಬಂಡ
0: ಕೊರಂದ ಅಂದೆ.
2: ಹಾಯ್, ಯಾನ್ ಗುರು ಕಿರಣ್ ಪಾತಿರೊಂದುಲ್ಲೆ ನಿಕುಲ್ ಕೇನೊಂದುಲ್ಲಾರು ಸಾರಂಗ್ FM 107.8 FM ಒಂದು ರಂಗ ರಂಗದ ಬದುಕು.

மறைமை கொள்ளியலே வந்து மாற்றங்களாக மாற்றம் யாரும் இல்லை.

నమస్కారం.

ಈತನೇಟ ಕೆಲವೊಂಜಿ ತುಳು ಪದಕುಲಿನಕ್ಕೆ ಏನಂದು ಬರ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೇಲು ಕೇನಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ನಾನು ಯಕ್ಷಗಾನ ಕಲಾವಿದ ಸೂರಿಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: 107.8 FM ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು: ನೇಪಾಳದಲ್ಲಿ ಭೀಕರ ಪ್ರವಾಹ, 150 ಹೆಚ್ಚು ಮಂದಿ ಸಾವು, 133 ಭಾರತೀಯರು ಸೇರಿ 750 ಹೆಚ್ಚು ಜನರು ನಾಪತ್ತೆ. ಇಂದು ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಈರುಳ್ಳಿ ಬೆಲೆ ನಿಯಂತ್ರಣಕ್ಕೆ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮ, ಬಫರ್ ದಾಸ್ತಾನಿನಿಂದ ಮಾರುಕಟ್ಟೆಗೆ ಈರುಳ್ಳಿ ಬಿಡುಗಡೆ. ಅಮೆರಿಕ ವಲಸೆ ವೀಸಾ ಅರ್ಜಿ ಸಲ್ಲಿಕೆಗೆ ತಾತ್ಕಾಲಿಕ ತಡೆ, ಅಧ್ಯಕ್ಷ ಟ್ರಂಪ್ ಆಡಳಿತ ನಿರ್ಧಾರ. ಹಾಗೂ ಪಿಎಸ್ಎ ಬುಡಾಫೆಸ್ಟ್ ಸ್ಕ್ವಾಷ್ ಓಪನ್, ಭಾರತದ ವೀರ್ ಚೋತ್ರಾನಿ ವೆಲವನ್ ಸೆಂಥಿಲ್ ಕುಮಾರ್ ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ: ನೆರೆ ರಾಷ್ಟ ನೇಪಾಳದ ಮಧ್ಯಭಾಗದಲ್ಲಿ ನಿನ್ನೆ ಸಂಭವಿಸಿದ ಭೀಕರ ದಿಢೀರ್ ಪ್ರವಾಹಕ್ಕೆ ಕನಿಷ್ಠ 157 ಜನರು ಮೃತಪಟ್ಟಿದ್ದು 133 ಭಾರತೀಯರು ಸೇರಿದಂತೆ ಸುಮಾರು 750 ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಟಿಬೆಟ್ ಪ್ರದೇಶದಲ್ಲಿ ಮುಂಜಾನೆ 8:37 ಸುಮಾರಿಗೆ ಸಂಭವಿಸಿದ ಭೂಕಂಪನದಿಂದಾಗಿ ಹಿಮನದಿ ಸ್ಫೋಟಗೊಂಡು ಭಾರೀ ಬಂಡೆಗಳು ಕುಸಿದು ಲೆಂಡೆ ಹಾಗೂ ಭೋಟೆ ಕೋಶಿ ನದಿಗಳು ಉಕ್ಕಿ ಹರಿದದ್ದೇ ಈ ವಿಕೋಪಕ್ಕೆ ಪ್ರಮುಖ ಕಾರಣ ಎಂದು ನೇಪಾಳ ಸರ್ಕಾರ ತಿಳಿಸಿದೆ. ತ್ರಿಶೂಲಿ ನದಿಯ ಮೂಲಕ ರಭಸವಾಗಿ ನುಗ್ಗಿದ ಕೆಸರು ಮಿಶ್ರಿತ ನೀರು ರಸುವಾ, ನುವಾಕೋಟ್, ಚಿತ್ವಾನ್, ಘೋರ್ಕಾ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ 100 ಕಿಲೋಮೀಟರ್ ವ್ಯಾಪ್ತಿಯನ್ನು ಜಲಾವೃತಗೊಳಿಸಿದ್ದು ಸೇತುವೆಗಳು ಮತ್ತು ಜಲವಿದ್ಯುತ್ ಯೋಜನೆಗಳನ್ನು ಸಂಪೂರ್ಣ ಧ್ವಂಸಗೊಳಿಸಿದೆ. ಘಟನೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ನೇಪಾಳಕ್ಕೆ ಭಾರತವು ತಕ್ಷಣವೇ ಸ್ಪಂದಿಸಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೇಪಾಳ ಪ್ರಧಾನಿ ಬಾಲೇಂದ್ರ ಶಾ ಅವರೊಂದಿಗೆ ದೂರವಾಣಿ ಸಂವಾದ ನಡೆಸಿ ಅಗತ್ಯ ಮಾನವೀಯ ನೆರವಿನ ಭರವಸೆ ನೀಡಿದ್ದಾರೆ. ಭಾರತ ಸರ್ಕಾರವು ಈಗಾಗಲೇ 10 ಟನ್ಗಳಷ್ಟು ಪರಿಹಾರ ಸಾಮಗ್ರಿಗಳು, ತಾತ್ಕಾಲಿಕ ಡೇರೆಗಳು, ಕಂಬಳಿಗಳು ಹಾಗೂ ತುರ್ತು ಔಷಧಗಳನ್ನು ನೇಪಾಳಕ್ಕೆ ರವಾನಿಸಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳಿದ್ದ ಕನಿಷ್ಠ 50 ಭಾರತೀಯ ಯಾತ್ರಿಕರು ನಾಪತ್ತೆಯಾಗಿದ್ದು ಕಾಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಸಹಾಯವಾಣಿ ಸಂಖ್ಯೆಗಳಾದ 9771851168 ಹಾಗೂ 9779091705 ಕಾರ್ಯಗತಗೊಳಿಸಿದೆ. ವಿಶ್ವಸಂಸ್ಥೆ ಸೇರಿದಂತೆ ವಿವಿಧ ಜಾಗತಿಕ ಸಂಸ್ಥೆಗಳು ಮತ್ತು ಚೀನಾ ಸರ್ಕಾರವು ರಕ್ಷಣಾ ಕಾರ್ಯಾಚರಣೆಗೆ ಬೆಂಬಲ ಸೂಚಿಸಿದ್ದು ನೇಪಾಳ ಸೇನೆ ಹಾಗೂ ಭದ್ರತಾ ಪಡೆಗಳು ಹಗಲಿರುಳು ಪರಿಹಾರ ಕಾರ್ಯಗಳಲ್ಲಿ ತೊಡಗಿವೆ. ಈ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಹಾರ್ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳೊಂದಿಗೆ ನೇಪಾಳದಲ್ಲಿ ಉಂಟಾಗಿರುವ ಪ್ರವಾಹದ ಹಿನ್ನೆಲೆ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿದ್ದಾರೆ. ಪ್ರವಾಹದ ಪ್ರಭಾವ ಎದುರಾಗಬಹುದಾದ ಗಡಿ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ಇರಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ನೇಪಾಳದಲ್ಲಿನ ಸಂಕಷ್ಟದ ಈ ಕಠಿಣ ಗಳಿಗೆಯಲ್ಲಿ ಭಾರತ ಸರ್ಕಾರ ನೇಪಾಳದ ಬೆನ್ನಿಗೆ ದೃಢವಾಗಿ ನಿಂತಿದೆ ಎಂದು ಅವರು ಹೇಳಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026 ನಿಮಿತ್ತ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಭಾಷಣ ಮಾಡಲಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳಲ್ಲಿ ಯುವಜನರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿದ್ದಾರೆ. ಕ್ರೀಡೆ, ಯುವ ನಾಯಕತ್ವ, ನಾಗರಿಕ ಜವಾಬ್ದಾರಿ, ಸ್ವಯಂ ಸೇವಕತನ, ಫಿಟ್ನೆಸ್ ಹಾಗೂ ರಾಷ್ಟ್ರ ನಿರ್ಮಾಣದ ತತ್ವಗಳನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ದೇಶದ ಕ್ರೀಡಾ ಶಕ್ತಿಯ ಜೊತೆಗೆ ಯುವಜನರ ನೇರ ಸಂವಾದಕ್ಕೆ ಹಾದಿ ಮಾಡಿಕೊಡಲಿದೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಕ್ರೀಡಾಸಕ್ತ ಯುವಕರು ಭಾರತದ ಪ್ರಮುಖ ಕ್ರೀಡಾಪಟುಗಳು ಹಾಗೂ ಪದಕ ವಿಜೇತರೊಂದಿಗೆ ನೇರವಾಗಿ ಸಂವಾದ ನಡೆಸುವ ಅಪರೂಪದ ಅವಕಾಶವನ್ನು ಕಲ್ಪಿಸಲಾಗಿದೆ. ಕ್ರೀಡೆ, ಒಲಿಂಪಿಕ್ ಕನಸುಗಳು, ಯುವ ನಾಯಕತ್ವ, ವಿಕಸಿತ ಭಾರತ ಮತ್ತು ನಶಮುಕ್ತ ಯುವ ಎಂಬ 5 ಪ್ರಮುಖ ವಿಷಯಗಳ ಕುರಿತು ಯುವಕರು ತಮ್ಮ ವಿಚಾರಗಳನ್ನು ಮಂಡಿಸಲಿದ್ದಾರೆ. ಮುಂಬರುವ ತಿಂಗಳುಗಳಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕೊರತೆಯಾಗದಂತೆ ತಡೆಯಲು ಹಾಗೂ ದರ ಏರಿಕೆಯನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರವು ತನ್ನ ಬಫರ್ ದಾಸ್ತಾನಿನಿಂದ ಲಭ್ಯವಿರುವ ಈರುಳ್ಳಿಯನ್ನು ಹಂತ ಹಂತವಾಗಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಲು ಪ್ರಾರಂಭಿಸಿದೆ. 2025-26 ಸಾಲಿನಲ್ಲಿ ಅಂದಾಜು 307 ಲಕ್ಷ ಮೆಟ್ರಿಕ್ ಟನ್ಗಿಂತಲೂ ಹೆಚ್ಚು ಈರುಳ್ಳಿ ಉತ್ಪಾದನೆಯಾಗುವ ಸಾಧ್ಯತೆಯಿದ್ದು ದೇಶೀಯ ಬೇಡಿಕೆಯನ್ನು ಪೂರೈಸಲು ಸಾಕಷ್ಟು ದಾಸ್ತಾನಿದೆ ಎಂದು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಉತ್ತಮ ಉತ್ಪಾದನೆ ನಿರೀಕ್ಷೆಯ ಹಿನ್ನೆಲೆಯಲ್ಲಿ ಬೆಲೆ ಸ್ಥಿರೀಕರಣ ನಿಧಿಯ ಬಫರ್ ದಾಸ್ತಾನಿಗಾಗಿ 2026-27 ಸಾಲಿನಲ್ಲಿ 2,00,000 ಮೆಟ್ರಿಕ್ ಟನ್ ರಾಬಿ ಈರುಳ್ಳಿ ಖರೀದಿಸುವ ಗುರಿಯನ್ನು ಸರ್ಕಾರ ನಿಗದಿಪಡಿಸಿದೆ. ಮೇ 15 ಖರೀದಿ ಪ್ರಕ್ರಿಯೆ ಆರಂಭಗೊಂಡಿದ್ದು, ಈಗಾಗಲೇ 1.21 ಲಕ್ಷ ಮೆಟ್ರಿಕ್ ಟನ್ ಈರುಳ್ಳಿಯನ್ನು ಸಂಗ್ರಹಿಸಲಾಗಿದೆ. ಸಾರ್ವಜನಿಕರಿಗೆ ಕೈಗೆಟಕುವ ದರದಲ್ಲಿ ಈರುಳ್ಳಿ ತಲುಪಿಸಲು ಸರ್ಕಾರ ಕ್ರಮ ಕೈಗೊಂಡಿದ್ದು, ರಾಷ್ಟೀಯ ಸಹಕಾರಿ ಗ್ರಾಹಕರ ಒಕ್ಕೂಟ, ರಾಷ್ಟೀಯ ಕೃಷಿ ಸಹಕಾರ ಮಾರಾಟ ಒಕ್ಕೂಟ ಸಫಲ್ ಹಾಗೂ ಕೇಂದ್ರ ಭಂಡಾರದ ಚಿಲ್ಲರೆ ಮಳಿಗೆಗಳು ಮತ್ತು ಸಂಚಾರಿ ವ್ಯಾನ್ಗಳ ಮೂಲಕ ಪ್ರತಿ ಕೆಜಿಗೆ 35 ರೂಪಾಯಿಯಂತೆ ಈರುಳ್ಳಿ ಮಾರಾಟ ಮಾಡಲಾಗುವುದು ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಇದೇ ವೇಳೆ ಮಹಾರಾಷ್ಟದ ನಾಸಿಕ್ನಿಂದ ಸುಮಾರು 800 ಮೆಟ್ರಿಕ್ ಟನ್ ಈರುಳ್ಳಿಯನ್ನು ಹೊತ್ತ ಮೊದಲ ಕಾಂದಾ ಎಕ್ಸ್ಪ್ರೆಸ್ ರೈಲು ದೆಹಲಿಗೆ ಪ್ರಯಾಣಿಸಿದೆ. ರಸ್ತೆ ಸಾರಿಗೆಯ ಮೂಲಕವೂ ದೇಶದ ಪ್ರಮುಖ ಬಳಕೆ ಕೇಂದ್ರಗಳಿಗೆ ಈರುಳ್ಳಿ ಪೂರೈಕೆಯನ್ನು ಚುರುಕುಗೊಳಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಅಮೆರಿಕದ ಸಾರ್ವಜನಿಕ ಸೌಲಭ್ಯಗಳ ಮೇಲಿನ ಅವಲಂಬನೆಯನ್ನು ತಡೆಯುವ ಉದ್ದೇಶದಿಂದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಆಡಳಿತ ಜಗತ್ತಿನಾದ್ಯಂತ ವಲಸೆ ವೀಸಾ ಅರ್ಜಿ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ತಡೆಹಿಡಿದಿದೆ. ಅಕ್ರಮ ವಲಸೆ ತಡೆ ಹಾಗೂ ಗ್ರೀನ್ ಕಾರ್ಡ್ ನಿಯಮಗಳನ್ನು ಬಿಗಿಗೊಳಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಅರ್ಜಿದಾರರ ಅರ್ಹತೆಯನ್ನು ಸಮಗ್ರವಾಗಿ ಹಾಗೂ ನಿಖರವಾಗಿ ಮೌಲ್ಯಮಾಪನ ಮಾಡಲು ರಾಯಭಾರ ಕಚೇರಿಯ ಅಧಿಕಾರಿಗಳಿಗೆ ಸೂಕ್ತ ತರಬೇತಿ ನೀಡಲಾಗುತ್ತಿದೆ ಎಂದು ವರದಿಯಾಗಿದೆ. ಭಾರತೀಯ ತಂತ್ರಜ್ಞರನ್ನು ಒಳಗೊಂಡಂತೆ ಪ್ರಮುಖ ತಂತ್ರಜ್ಞಾನ ಸಂಸ್ಥೆಗಳು ವ್ಯಾಪಕವಾಗಿ ಬಳಸುವ H-1B ವೀಸಾ ಅರ್ಜಿ ಶುಲ್ಕವನ್ನು 1,03,265 ಅಮೆರಿಕ ಡಾಲರ್ಗೆ ಏರಿಸಲು ಸರ್ಕಾರ ಪ್ರಸ್ತಾಪಿಸಿದೆ. ಸರ್ಕಾರ ಪ್ರಸ್ತಾಪಿಸಿದ ಮರುದಿನವೇ ಈ ಕ್ರಮ ಕೈಗೊಳ್ಳಲಾಗಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ಅವರು ಗುಜರಾತ್ ವಿದ್ಯಾಪೀಠದ 72ನೇ ಘಟಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಅಹಮದಾಬಾದ್ನಲ್ಲಿ ನಡೆಯಲಿರುವ ಮುಂಬರುವ ಒಲಿಂಪಿಕ್ ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟದ ಸಿದ್ದತೆಗಳ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಚಿವರು ಮೊದಲು ಹರಿಕೃಷ್ಣ ಫೌಂಡೇಶನ್ ಅಭಿವೃದ್ಧಿಪಡಿಸಿದ ಅಮ್ರೇಲಿ ಜಿಲ್ಲೆಯ ದುದಲಾದಲ್ಲಿ ಹೊಸದಾಗಿ ನಿರ್ಮಿಸಲಾದ ಹೆಟ್ ನೀ ಹವೇಲಿ ಸರೋವರವನ್ನು ಉದ್ಘಾಟಿಸಲಿದ್ದಾರೆ. ನಂತರ ಮುಂಬರುವ ಒಲಿಂಪಿಕ್ ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟದ ಸಿದ್ದತೆಗಳನ್ನು ಪರೀಕ್ಷಿಸಲು ಅಹಮದಾಬಾದ್ನ ಸರ್ಕ್ಯೂಟ್ ಹೌಸ್ ಅನೆಕ್ಸ್ನಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮಧ್ಯಾಹ್ನ ಸಚಿವರು ಗುಜರಾತ್ ವಿದ್ಯಾಪೀಠದ 72ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಮತ್ತು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಂತರ ಸಚಿವರು ತಲ್ತೇಜ್ನಲ್ಲಿ ಟ್ರೋಕಾ ಫಾರ್ಮಾಸ್ಯೂಟಿಕಲ್ಸ್ ಆಯೋಜಿಸಿರುವ ಆರ್ವಿ ಪಟೇಲ್ ಫಾರ್ಮಿನೋವಾ ಪ್ರಶಸ್ತಿ 2026 ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಘಟ್ಲೋಡಿಯಾ ಕ್ಷೇತ್ರದ ಭೋಪಾಲ್ನಲ್ಲಿ ಲೋಕದರ್ಬಾರ್ನಲ್ಲಿ ಅಲ್ಲಿನ ನಿವಾಸಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಭಾರತದ ವೀರ್ ಚೋತ್ರಾನಿ ಮತ್ತು ವೆಲವನ್ ಸೆಂಥಿಲ್ ಕುಮಾರ್ ಪಿಎಸ್ಎ ಬುಡಪೆಸ್ಟ್ ಸ್ಕ್ವಾಶ್ ಓಪನ್ನ ಸೆಮಿಫೈನಲ್ ತಲುಪಿದ್ದಾರೆ. ವೀರ್ ಚೋತ್ರಾನಿ ಕ್ವಾರ್ಟರ್ ಫೈನಲ್ನಲ್ಲಿ ಈಜಿಪ್ಟ್ನ ಮೊಹಮ್ಮದ್ ಎಲ್ ಶರ್ಬನಿ ಅವರನ್ನು 3-1 ಅಂತರದಿಂದ ಸೋಲಿಸಿದರೆ ವೆಲವನ್ ಸೆಂಥಿಲ್ ಕುಮಾರ್ ನಿನ್ನೆ ಮಲೇಷ್ಯಾದ ಐನ್ ಯೋ ಯಂಗ್ ಅವರನ್ನು 3-0 ಅಂತರದಿಂದ ಸೋಲಿಸಿದರು. ಇಂದು ಸಂಜೆ ನಡೆಯುವ ಸೆಮಿಫೈನಲ್ನಲ್ಲಿ ಇಬ್ಬರು ಭಾರತೀಯ ಆಟಗಾರರು ಪರಸ್ಪರ ಮುಖಾಮುಖಿಯಾಗಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೇಪಾಳದಲ್ಲಿ ಭೀಕರ ಪ್ರವಾಹ, 150ಕ್ಕೂ ಹೆಚ್ಚು ಮಂದಿ ಸಾವು, 133 ಭಾರತೀಯರು ಸೇರಿ 750ಕ್ಕೂ ಹೆಚ್ಚು ಜನರು ನಾಪತ್ತೆ. ಇಂದು ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಈರುಳ್ಳಿ ಬೆಲೆ ನಿಯಂತ್ರಣಕ್ಕೆ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮ, ಬಫರ್ ದಾಸ್ತಾನಿನಿಂದ ಮಾರುಕಟ್ಟೆಗೆ ಈರುಳ್ಳಿ ಬಿಡುಗಡೆ. ಅಮೆರಿಕ ವಲಸೆ ವೀಸಾ ಅರ್ಜಿ ಸಲ್ಲಿಕೆಗೆ ತಾತ್ಕಾಲಿಕ ತಡೆ, ಅಧ್ಯಕ್ಷ ಟ್ರಂಪ್ ಆಡಳಿತ ನಿರ್ಧಾರ. ಹಾಗೂ ಪಿಎಸ್ಎ ಬುಡಾಪೆಸ್ಟ್ ಸ್ಕ್ವಾಶ್ ಓಪನ್, ಭಾರತದ ವೀರ್ ಚೋತ್ರಾನಿ ವೆಲವೆನ್ ಸೆಂಥಿಲ್ ಕುಮಾರ್ ಸೆಮಿಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
5: ಹಾಯ್, ನಾನು ನಿಮ್ಮ ನಿಹಾಲ್ತಾ ಅವರು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಕೇಳುಗ್ರೆ ಕೇಳ್ತಾ ಇರೋದು ಇದು ರೇಡಿ ಸಾರುಂಗುನ್ 07.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಸೈಫ್ ಕುತ್ತಾರ್. ಕೇಳುಗ್ರೆ, ಇಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಬೇಗ ಆಗುವ, ಸುಲಭವಾದ ಮತ್ತು ಎಲ್ಲರಿಗೂ ಇಷ್ಟವಾಗುವಂತಹ ತ್ವರಿತ ಪನ್ನೀರ್ ಬುರ್ಜಿ, ಅಂದರೆ ಕ್ವಿಕ್ ಪನ್ನೀರ್ ಬುರ್ಜಿ, ಅದರ ರೆಸಿಪಿಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಇದು ಸಸ್ಯಾಹಾರಿಗಳಿಗೆ ಉತ್ತಮ ಆಯ್ಕೆ ಮತ್ತು ಚಪಾತಿ, ಪರೋಟ ಅಥವಾ ಬ್ರೆಡ್ ಜೊತೆಗೆ ಚೆನ್ನಾಗಿ ಹೊಂದುತ್ತೆ. ತ್ವರಿತ ಪನ್ನೀರ್ ಬುರ್ಜಿ, ಕ್ವಿಕ್ ಪನ್ನೀರ್ ಬುರ್ಜಿಯ ಸಮಯ 10 ನಿಮಿಷಗಳು, ಪೂರ್ವ ಸಿದ್ಧತಾ ಸಮಯ 5 ನಿಮಿಷ, ಅಡುಗೆಗೆ ಸಮಯ 5 ನಿಮಿಷ. ತ್ವರಿತ ಪನ್ನೀರ್ ಬುರ್ಜಿ ಮಾಡಲು ಬೇಕಾಗುವ ಸಾಮಗ್ರಿ: ಪನ್ನೀರ್ ತುರಿದ ಅಥವಾ ಸಣ್ಣಗೆ 100 ಗ್ರಾಂ, ಈರುಳ್ಳಿ 1 ಮಧ್ಯಮ ಗಾತ್ರದ್ದು, ಟೊಮೆಟೊ 1 ಮಧ್ಯಮ ಗಾತ್ರದ್ದು, ಹಸಿಮೆಣಸಿನಕಾಯಿ ಸಣ್ಣಗೆ, ಖಾರಕ್ಕೆ ತಕ್ಕಂತೆ 1 ಅಥವಾ 2, ಎಣ್ಣೆ ಅಥವಾ ಬೆಣ್ಣೆ 2 ಚಮಚ, ಜೀರಿಗೆ 1/2 ಚಮಚ, ಅರಿಶಿನ ಪುಡಿ 1/4 ಚಮಚ, ಗರಂ ಮಸಾಲ 1/2 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು 2 ಚಮಚ. ಮಾಡುವ ವಿಧಾನ: 1 ಬಾಣಲೆಯಲ್ಲಿ ಎಣ್ಣೆ ಅಥವಾ ಬೆಣ್ಣೆಯನ್ನು ಹಾಕಿ ಬಿಸಿ ಮಾಡಿ. ಎಣ್ಣೆ ಬಿಸಿಯಾದ ನಂತರ ಜೀರಿಗೆ ಹಾಕಿ. ಜೀರಿಗೆ ಚಟಪಟ ಎಂದ ಕೂಡಲೇ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಸೇರಿಸಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವವರೆಗೂ ಹುರಿಯಿರಿ. ಈಗ ಟೊಮೆಟೊ ಸೇರಿಸಿ. ಟೊಮೆಟೊ ಮೆತ್ತಗಾಗುವವರೆಗೆ ಚೆನ್ನಾಗಿ ಹುರಿಯಿರಿ. ಇದಕ್ಕೆ ಅರಿಶಿನ ಪುಡಿ, ಗರಂ ಮಸಾಲ ಮತ್ತು ಉಪ್ಪನ್ನು ಸೇರಿಸಿ. ಎಲ್ಲವನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಮಸಾಲ ಸುವಾಸನೆ ಬರುವವರೆಗೆ 30 ಸೆಕೆಂಡುಗಳ ಕಾಲ ಹುರಿಯಿರಿ. ನಂತರ ತುರಿದ ಪುಡಿ ಮಾಡಿದ ಪನ್ನೀರನ್ನು ಸೇರಿಸಿ. ಮಸಾಲ ಪನ್ನೀರಿಗೆ ಚೆನ್ನಾಗಿ ಹಿಡಿಯುವಂತೆ ನಿಧಾನವಾಗಿ ಮಿಶ್ರಣ ಮಾಡಿ. ಪನ್ನೀರನ್ನು 1-2 ನಿಮಿಷ ಬೇಯಿಸಿ, ನಂತರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕರಿಸಿ. ಈಗ ನಿಮ್ಮ ಬಿಸಿ ಬಿಸಿ ತ್ವರಿತ ಪನ್ನೀರ್ ಬುರ್ಜಿ ಸಿದ್ಧ. ಇದನ್ನು ಚಪಾತಿ, ಪರೋಟ ಅಥವಾ ಬ್ರೆಡ್ ಟೋಸ್ಟ್ ಜೊತೆಗೆ ತಕ್ಷಣ ಸವಿಯಬಹುದು. ಹಾಗೆಯೇ ಕೇಳುಗರೆ, 10 ನಿಮಿಷದಲ್ಲಿ ತಯಾರಿಸಬಹುದಾದ ಮತ್ತೊಂದು ಜನಪ್ರಿಯ ಮತ್ತು ಸುಲಭ ರೆಸಿಪಿಯನ್ನು ಹೇಳಿಕೊಡ್ತಿದ್ದೀನಿ. ಈ ಬಾರಿ ದಕ್ಷಿಣ ಭಾರತದ ಪ್ರಸಿದ್ಧ ತಿಂಡಿ ದಿಢೀರ್ ಅವಲಕ್ಕಿ ಒಗ್ಗರಣೆ. ಇದನ್ನು ತಯಾರಿಸಲಿಕ್ಕೆ ಹೆಚ್ಚು ಸಾಮಗ್ರಿ ಬೇಕು ಅಂತ ಇಲ್ಲ, ಹಾಗಾಗಿ ಅಡುಗೆ ಮನೆಯಲ್ಲಿ ಇದನ್ನು ಸುಲಭವಾಗಿ ಮಾಡಬಹುದು. ಇದಕ್ಕೆ ಸಮಯ 10 ನಿಮಿಷ, ಪೂರ್ವ ಸಿದ್ಧತಾ ಸಮಯ 3 ನಿಮಿಷ, ಅಡುಗೆ ಸಮಯ 7 ನಿಮಿಷ. 1.5 ಕಪ್ ದಪ್ಪ ಅವಲಕ್ಕಿ, 2 ಚಮಚ ಎಣ್ಣೆ, 1/2 ಚಮಚ ಸಾಸಿವೆ, 1/4 ಚಮಚ ಜೀರಿಗೆ, 2 ಚಮಚ ಕಡಲೆ ಬೀಜ, 1 ಚಮಚ ಕಡಲೆಬೇಳೆ, ಕರಿಬೇವು 6-8 ಎಲೆ, ಹಸಿಮೆಣಸಿನಕಾಯಿ, ಖಾರಕ್ಕೆ ತಕ್ಕಂತೆ 1 ಅಥವಾ 2, ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು 1/2 ಮಧ್ಯಮ ಗಾತ್ರದ್ದು, ಅರಿಶಿನ ಪುಡಿ 1/4 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆರಸ 1/2 ಚಮಚ, ಅಲಂಕಾರಕ್ಕೆ ಬೇಕಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ಮಾಡುವ ವಿಧಾನ: 1 ದೊಡ್ಡ ಪಾತ್ರೆಗೆ ಅವಲಕ್ಕಿಯನ್ನು ಹಾಕಬೇಕು. ಅವಲಕ್ಕಿಯನ್ನು 1 ಬಾರಿ ನೀರಿನಲ್ಲಿ ಹಾಕಿ ತಕ್ಷಣವೇ ನೀರನ್ನು ಬಸಿದು ಹಾಕಬೇಕು. ಅಂದರೆ ಅಲ್ಲಿ ಅವಲಕ್ಕಿ ಮೆತ್ತಗಾಗಬಾರ್ದು, ಹೀಗಾಗಿ ನೆನೆಸುವ ಅಗತ್ಯವಿಲ್ಲ, ಕೇವಲ ತೊಳೆಯಬಹುದು. ತೊಳೆದ ಅವಲಕ್ಕಿಗೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನು ಹಾಗೆ ಇಡಬೇಕು. 1 ಬಾಣಲೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕಿ ಅವು ಸಿಡಿಯಲು ಪ್ರಾರಂಭಿಸಿದ ಕೂಡಲೇ ಕಡಲೆಬೇಳೆ ಮತ್ತು ಕಡಲೆ ಬೀಜವನ್ನು ಸೇರಿಸಿ. ಕಡಲೆ ಬೀಜ ಸ್ವಲ್ಪ ಕೆಂಪಗಾದ ನಂತರ ಕರಿಬೇವು ಮತ್ತು ಹಸಿಮೆಣಸಿನಕಾಯಿಯನ್ನು ಸೇರಿಸಿ. ಈಗ ಈರುಳ್ಳಿಯನ್ನು ಸೇರಿಸಬಹುದು. ಈರುಳ್ಳಿ ತಿಳಿ ಗುಲಾಬಿ ಬಣ್ಣಕ್ಕೆ ಬರುವವರೆಗೂ ಅಥವಾ ಮೆತ್ತಗಾಗುವವರೆಗೂ ಹುರಿಯಿರಿ. ಬಾಣಲೆಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಸಿದ್ಧಪಡಿಸಿದ ಅವಲಕ್ಕಿ ಮಿಶ್ರಣವನ್ನು ಸೇರಿಸಿ. ಎಲ್ಲವೂ ಚೆನ್ನಾಗಿ ಬೆರೆಯುವಂತೆ ನಿಧಾನವಾಗಿ ಮಿಶ್ರಣ ಮಾಡಿ. ಈ ಹಂತದಲ್ಲಿ ಉಪ್ಪು ನೋಡಿಕೊಂಡು ಬೇಕಿದ್ರೆ ಸೇರಿಸಿ. 1 ನಿಮಿಷ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಇರಿಸಿ.
ಇದರಿಂದ ಅವಲಕ್ಕಿ ಒಗ್ಗರಣೆಯ ರುಚಿಯನ್ನು ಹೀರಿಕೊಳ್ಳುತ್ತೆ. ಮುಚ್ಚಳ ತೆಗೆದು ನಿಂಬೆ ರಸ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ತುರಿದ ತೆಂಗಿನಕಾಯಿಯನ್ನು ಹಾಕಿ ಅಲಂಕರಿಸಬಹುದು. ಈಗ ರುಚಿಯಾದ ಮತ್ತು ಆರೋಗ್ಯಕರವಾದ ದಿಢೀರ್ ಅವಲಕ್ಕಿ ಒಗ್ಗರಣೆ ಸಿದ್ಧವಾಗಿದೆ. ಆದರೆ ಒಂದು ನೆನಪಿಡಿ, ಅವಲಕ್ಕಿಯನ್ನು ನೀರಿನಲ್ಲಿ ಹೆಚ್ಚು ಹೊತ್ತು ನೆನೆಸಿದರೆ ಮೆತ್ತಗಾಗುತ್ತೆ, ಕೇವಲ ಒಮ್ಮೆ ತೊಳೆದರೆ ಸಾಕು. ಹಾಗೆಯೇ ಕೇಳುಗರೆ, ಇನ್ನೊಂದು ರೆಸಿಪಿ ಸಿಹಿ ತಿಂಡಿಯ ಬಗ್ಗೆ. ಇದನ್ನು ತಯಾರಿಸಲಿಕ್ಕೆ ತುಂಬ ಸುಲಭ ಮತ್ತು ಹಬ್ಬಗಳ ಸಮಯದಲ್ಲೂ ತಕ್ಷಣ ಮಾಡಬಹುದು. ಇದರ ಹೆಸರು ಇನ್ಸ್ಟಂಟ್ ಕೋಕೋನಟ್ ಲಡ್ಡು, ಅಂದರೆ ದಿಢೀರ್ ತೆಂಗಿನಕಾಯಿ ಲಡ್ಡು. ಇದರ ಸಮಯ 10 ನಿಮಿಷ, ಪೂರ್ವ ಸಿದ್ಧತಾ ಸಮಯ 2 ನಿಮಿಷ, ಅಡುಗೆ ಸಮಯ 8 ನಿಮಿಷ. ಇದಕ್ಕೆ ಬೇಕಾಗುವ ಸಾಮಗ್ರಿ: 1.5 ಕಪ್ 1/2 ತೆಂಗಿನಕಾಯಿ ತುರಿ, 1/2 ಕಪ್ ಹಾಲು, 1/2 ಕಪ್ ಸಕ್ಕರೆ, 1/2 ಕಪ್ ಹಾಲಿನ ಪುಡಿ, 1/4 ಚಮಚ ಏಲಕ್ಕಿ ಪುಡಿ, 1 ಚಮಚ ತುಪ್ಪ. ಅಲಂಕಾರಕ್ಕೆ ಬೇಕಾಗಿ ಗೋಡಂಬಿ ಅಥವಾ ಬಾದಾಮಿ. ಇದನ್ನು ಮಾಡುವ ವಿಧಾನ: 1 ನಾನ್ಸ್ಟಿಕ್ ಬಾಣಲೆಗೆ ತುಪ್ಪ ಹಾಕಿ ಬಿಸಿ ಮಾಡಿ. ತುಪ್ಪ ಕರಗಿದ ನಂತರ 1 ತೆಂಗಿನಕಾಯಿ ತುರಿಯನ್ನು ಹಾಕಿ. ಇದನ್ನು ಸುಮಾರು 1-2 ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲಿ ಹುರಿಯಿರಿ. ಅಂದರೆ ಬಣ್ಣ ಬದಲಾಗಬಾರದು, ತೆಂಗಿನಕಾಯಿಯ ಹಸಿ ವಾಸನೆ ಹೋದರೆ ಮಾತ್ರ ಸಾಕು. ಈಗ ಬಿಸಿ ಮಾಡಿದ ಬಾಣಲೆಗೆ ಹಾಲು ಮತ್ತು ಸಕ್ಕರೆಯನ್ನು ಸೇರಿಸಿ. ಸಕ್ಕರೆ ಸಂಪೂರ್ಣವಾಗಿ ಕರಗಿ ಮಿಶ್ರಣವು ಗಟ್ಟಿಯಾಗಲು ಪ್ರಾರಂಭವಾಗುವವರೆಗೆ ಚೆನ್ನಾಗಿ ಮಿಶ್ರಣ ಮಾಡುತ್ತಾ ಇರಿ. ಅಂದರೆ ಸುಮಾರು 3-4 ನಿಮಿಷ. ಈ ಹಂತದಲ್ಲಿ ನಿಮ್ಮಲ್ಲಿ ಹಾಲಿನ ಪುಡಿ ಇದ್ದರೆ ಅದನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಶ್ರಣ ಮಾಡಿ. ಹಾಲಿನ ಪುಡಿ ಹಾಕುವುದರಿಂದ ಲಡ್ಡು ಹೆಚ್ಚು ರುಚಿಯಾಗುತ್ತೆ ಮತ್ತು ಬೇಗ ಗಟ್ಟಿಯಾಗುತ್ತೆ. ಇನ್ನು ಮಿಶ್ರಣವು ಬಾಣಲೆಯಿಂದ ಬೇರ್ಪಡಲು ಪ್ರಾರಂಭಿಸಿದಾಗ, 1 ಉಂಡೆ ಕಟ್ಟಲು ಬರುವಷ್ಟು ಗಟ್ಟಿಯಾದಾಗ ಒಲೆಯನ್ನು ಆಫ್ ಮಾಡಿ. ಇದಕ್ಕೆ ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಮಿಶ್ರಣವನ್ನು ತಟ್ಟೆಗೆ ಹಾಕಿ ಸ್ವಲ್ಪ ಆರಲು ಬಿಡಿ. ಕೈ ಸುಡದಷ್ಟು ಬಿಸಿ ಇದ್ದರೆ ಸಾಕು. ಕೈಗೆ ಸ್ವಲ್ಪ ತುಪ್ಪವನ್ನು ಸವರಿಕೊಂಡು ಮಿಶ್ರಣವನ್ನು ಸಣ್ಣ ಭಾಗವನ್ನಾಗಿ ತೆಗೆದುಕೊಂಡು ಗಟ್ಟಿಯಾದ ಲಡ್ಡುಗಳಾಗಿ ಸುತ್ತಿ. ಪ್ರತಿ ಲಡ್ಡು ಮೇಲೆ 1 ಗೋಡಂಬಿ ಅಥವಾ ಬಾದಾಮಿ ಇಟ್ಟು ಅಲಂಕರಿಸಿ. ಹೆಚ್ಚು ಸುಂದರವಾಗಿ ಕಾಣಲಿಕ್ಕೆ ಕಟ್ಟಿದ ಲಡ್ಡುವನ್ನು 1 ತೆಂಗಿನಕಾಯಿ ತುರಿಯಲ್ಲಿ ಹೊರಗೆ ಲೇಪಿಸಬಹುದು. ಈಗ ಕೇವಲ 10 ನಿಮಿಷದಲ್ಲಿ ರುಚಿಯಾದ ದಿಢೀರ್ ತೆಂಗಿನಕಾಯಿ ಲಡ್ಡು ಸಿದ್ಧ. ಇದನ್ನು ತಕ್ಷಣವೇ ತಿನ್ನಲು ಕೂಡ ಕೊಡಬಹುದು. ಇದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟವಾಗುವಂತಹ ಸಿಹಿ ತಿಂಡಿ. ಕೇಳುಗ್ರೆ, ಇದು ಇಂದಿನ ಅಡುಗೆ ಮನೆ ಕಾರ್ಯಕ್ರಮದ 3 ರೆಸಿಪಿಗಳು. ಮುಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಇನ್ನಷ್ಟು ರೆಸಿಪಿಯೊಂದಿಗೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಮನುಷ್ಯ ಸಮಾಜ ಜೀವಿ, ಅವನು ಸಮಾಜದೊಟ್ಟಿಗೆ ಜೀವಿಸನು. ಸಮಾಜತೆ ಬಿಟ್ಟುಟ್ಟು ಅವನಿಗೂ ಪ್ರತ್ಯೇಕ ಅಸ್ತಿತ್ವ ಇಲ್ಲ. ಅವನು ತಂಡು ಜೀವನ ಸಾರ್ಥಕಾವನೆಂಗೆ ಮಾನವೀಯತೆ ಪಿನ ಸೌಹಾರ್ದತೆ ಜೀವನದಲ್ಲಿ ಅಳವಡಿಸನು. ಮಾನವೀಯತೆ ಚೆನ್ನೆಂಗೆ ಪಿರ್ಸಪಾಡು ವರ್ಮೆಪಾಡು. ಮನುಷ್ಯ ತಂಡು ಸಂತೃಪ್ತಿಡು ತಂಡು ಉಲ್ಗಮೆ ಕಾನೂಗು ಮಾನವೀಯತೆ ಪಿನ ಸೌಹಾರ್ದತೆ ಅವನು ಜೀವನದಲ್ಲಿ ಸಹಕರಿಕರು. ಮಿರ್ಗತ್ತು ಕಾಂಡಿ ಶ್ರೇಷ್ಠಮಾಯಿಟ್ಟುಳ್ಳೋ ಮನುಷ್ಯ ತಂಡು ಜೀವನತೆ ಸಾರ್ಥಕಗೊಳಿಸಗು. ಈ ಸಮಾನತೆ, ಈ ಮಾನವೀಯತೆ ಪಿನ ಸೌಹಾರ್ದತೆ ಇದು ಜೀವನದಲ್ಲಿ ರೂಢಿಸಿರೋ ಚೊಮ್ಮೆ ಅಗತ್ಯ. ಮನುಷ್ಯರು ಅಭ್ಯುದಯ, ಪ್ರಗತಿ, ವಿಕಾಸ ಎಲ್ಲಂ ಅವನು ಜೀವನತೋ ಶ್ರೀಮಂತಿಕೆಲ ಪಿನ ಜೀವನತೆ ರೂಪಿಸಿಯೋ ವಿಧಾನದಲ್ಲಿ ಸಾಧಿಸಿಟ್ಟು ಕಾಟ್ರೆ. ಜೀವನದಲ್ಲಿ ಸುಖ ಸಂದೋಲ ಪಿನ್ನ ನೆಮ್ಮದಿ ಕಿಟ್ಟು ನಿಂಗೆ ಸಮಾನತೆ, ಸೌಹಾರ್ದತೆ, ಮಾನವೀಯತೆ ಪಿನ ಪ್ರಾಮಾಣಿಕತೆ ಜೀವನದಲ್ಲಿ ನೊರೆಂಜಿಟ್ಟಿಕ್ಕನು. ಪ್ರತಿಯೊರು ಧರ್ಮಂ ಮಾನವೀಯ ಮೌಲ್ಯತೆಗೆ ಅನುಗುಣಮಾಯಿಟ್ಟು ಜೀವನತೆ ರೂಪಿಸೋಗು ಕರೆ ಕೊಡ್ತರು. ಅಂಗನಮೆ ಮಾನವೀಯ ಏಕತೆ ಪಿನ ಸೌಹಾರ್ದತೆ ಚೆಲ್ರದು ಎಲ್ಲ ಧರ್ಮತೋ ಸಂದೇಶ ಮಾಯಿಟ್ಟಿಕ್ಕಡು. ಮನುಷ್ಯ ಆಗಾಸಲು ಪಕ್ಕಿರ ಪೋಲೆ ಪಾರೋಗು ಪಡ್ಚಿರ, ತನ್ನಿಲು ಮೀನ್ರ ಪೋಲೆ ನೀಂದೋಗು ಪಡ್ಚಿರ. ಐತಂಗ ಈ ಭೂಮಿಲು ಮನುಷ್ಯರ ಪೋಲೆ ಜೀವಿಸೋಗು ಇನ್ನೂ ಪಡಿಚಿಟ್ಲೆ. ಇದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಚನ್ನು ಫಲಕ ನೇರಾಯ ಫಲಕ. ದ್ವೇಷ ಮಚ್ಚಾರ ಹಸದು ಪಿನ್ನ ಒಡ ಪರಪರೊಟ್ಟುಗೂ ಪರಸ್ಪರ ಕಚ್ಚಾಟ ಚೆಲ್ರದು ಜೀವನತೋ ವಾಸ್ತವಿಕತೆರೆ ಇಲ್ಲಾಂಟಾಕರೆ. ದ್ವೇಷತಿಲಾಯಿಟ್ಟು ದ್ವೇಷ ಪರಕಡು, ಅಲ್ಲಾಂಟೆ ದ್ವೇಷ ಚೆಲ್ರದು ನಾಶತಗು ಮೂಲ ಕಾರಣ ಆಯಿಟಿಕಡು. ಐತಂಗ ಈ ಜೀವನದಲ್ಲಿ ಮಾನವೀಯತೆ ಪಿನ ಸೌಹಾರ್ದತೆ ತಂಡತ್ತರ ಸಂದೋಲತೆ ಬೇರೆ ಏದೂ ಖಂಡಿತ ತಂಡ್ರಲೆ ತರಗು ಸಾಧ್ಯಮಿಲ್ಲ. ಇದು ನೇರಾಯು ಫಲಕ. ನೆರಡಂಗಲೊಟ್ಟುಗೂ ಎಪ್ಪಂ ಅನ್ಯೋನ್ಯತಲು ಪಿರಿಸಪಾಡಲು ಒರ್ಮೆಪಾಡಲು ಸೌಹಾರ್ದತಲಿಕ್ಕೊನು ಚೆನ್ನಟ್ಟು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಲೋಕತ್ತು ಸಮಗ್ರ ಮಾನವ ಕೋಟಿಗೂ ಕೂಡ ಕರೆ ಕೊಡ್ತರು. ನಂಗ ಇನ್ನೊರ್ತರೊಟ್ಟುಗೂ ಸೌಹಾರ್ದತಲು ಪಿನ ಮಾನವೀಯ ದೃಷ್ಟಿಯಲ್ಲಿ ವರ್ತಿಸಿಯಪ್ಪ. ಇನ್ನೊರ್ತಂ ನಂಗಲೆ ಪಿರಿಸತಲು ಕಂಡಪ್ಪ ಮಾತ್ರ ಈ ಮಾನವೀಯತರ ಮೌಲ್ಯ ನಂಗಗೂ ಅರ್ಥಾವರು. ಇನ್ಸಾನು ತಾಲ್ಚಿ ಮೇಲೆ ವರ್ತಿಸಿಯಪ್ಪ ಜೀವನದಲ್ಲಿ ಶಾಂತಿ ಸೊಬರು ಸಮಾಧಾನತೆ ಸಾಧಿಸೋಗು ಸಾಧ್ಯ. ಅವರು ಪಿರಿಸಪಾಡಲು ಒರ್ಮೆಪಾಡಲು ಕಿರ್ಫತ್ತಲು ಸೌಹಾರ್ದತಲು ಮಾನವೀಯತಲು ಅವರು ಪುದಿಯು ಜೀವನ ಬೀರಿಡು. ಅಲ್ಲಾಂಟೆ ಜೀವನದಲ್ಲಿ ಇನ್ನೂ ಮಿಂಜನು ಚೆಲ್ರೋ ಅವರು ಆಸಕ್ತಿ ನೊರೆಯಿರು. ನಲ್ಲೋ ನಡವಡಿ ನಲ್ಲೋ ಬಿಸಿಯ ನಲ್ಲೋ ಯೋಚನೆ ಒಡಪರ ಪುರೊಟ್ಟುಗೂ ನೊರೆಂಜು ಪಿರಿಸಪ್ಪಾಡು ಪಿನ್ನ ಕಿರ್ಫ ಇದೆಲ್ಲ ಜೀವನದಲ್ಲಿ ನೊರೆಂಜಪ್ಪ ನಂಗಲಿ ಜೀವನ ಕೂಡ ಸಾರ್ಥಕ. ಅವರು ಸಮಾಜದಲ್ಲಿ ಆಚಾರ ವಿಚಾರ ಭಾಷೆ ನಂಬಿಕೆ ನಡವಡಿಲೆಲ್ಲ ವ್ಯತ್ಯಾಸ ಇಕ್ಕರು. ಐತಂಗ ನಂಗೆ ಎಲ್ಲರೂ ಮನುಷ್ಯಮಾರು ಚೆಲ್ರೋ ನೆಲಲು ಜೀವನದಲ್ಲಿ ಒರ್ಮಿಚ್ಚು ಕೂಡಿಯಪ್ಪ. ಈ ಜೀವನ ಚೆಲ್ರದು ಅರ್ಥಪೂರ್ಣ ಆವುಡು. ಸಹೋದರತೆ ಪಿನ ಮಾನವೀಯತೆ ಚೆಲ್ರದು ಎಲ್ಲ ಜನಾಂಗತ್ತೋ ಆಲ್ಮಾರುಡು ಹೃದಯತೆ ಒನ್ನಾಕರು. ಪಿರ್ಸಪ್ಪಾಡು ಒರ್ಮೆಪಾಡು ಕಿರ್ಫ ಸಮಾನತೆ ಪಿನ ಸಹೋದರತೆ ಜೀವನದಲ್ಲಿ ಅಳವಡಿಸಿರದೆ ಮಾನವೀಯತೆ. ಜೀವನದಲ್ಲಿ ತಂಡೋರ್ತರೋ ನಲ್ಲರ ಮಾತ್ರ ಬಿಯಾರಿಕಿರೋನು ಸ್ವಾರ್ಥಿ. ತಂಡು ಪೋಲಮೆ ಎನಿವರ್ತಂ ಚೆಲ್ರದೆ ಮಾನವ ಧರ್ಮತ್ತು ಮೂಲ ಮಂತ್ರ ಆಯಿಟಿಕ್ಕಡು. ಪಡಚೋಂಡ ನೆನಪು ಜೀವನತ್ತು ಉದ್ದೇಶ ಪಿನ ಸಾರ್ಥಕತರು ಮುನ್ನಲು ಬೇಯಿಚಿಟ್ಟು ಮಾನವೀಯತೆ ಪಿನ ಸೌಹಾರ್ದತೆಲೆ ಪಿರಿಸಪ್ಪಾಡು ಒರ್ಮೆಪಾಡಲು ಜೀವನತೆ ಮುನ್ನಲು ಕೊಂಪೋನು. ಅಪ್ಪ ಮಾತ್ರ ಈ ಜೀವನ ಚೆಲ್ರದೆ ಸಾರ್ಥಕ ಅವರು ಅರ್ಥಪೂರ್ಣ ಆವರು. ಶ್ರೋತೃಗಳೇ, ಇದುವರೆಗೂ ಬ್ಯಾರಿಡು ಹಿರಿಯ ಲೇಖಕ ಕವಿ ಪಿನ ಚಿಂತಕಾಯಿಟ್ಟುಳು ಕೆ ಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಅಯಲ್ಡು ನಲ್ಲ ತೆರು ಬುಕ್ಕಲ್ ನಿಂಡತ್ತು ಜೀವನತ್ತೆ ಪ್ರತಿಬಿಂಬಿಸಿರೋ ಮಾನವೀಯತೆ ಪಿನ ಸೌಹಾರ್ದತೆ ಈ ಏಳ್ತಂಗ ಕೇಟೊಂಡ್ ಬಂದಾರೆ.

ಶ್ರೋತೃಗಳ ಇದುವರೆಗೂ ಬ್ಯಾರಿಡು ಹಿರಿಯ ಲೇಖಕ ಚಿಂತಕ ಆಯಿಟುಲು ಕೆಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಎಲ್ದಿಯೋ ನಂಗಲೆ ನಂಗಮೇ ತೆರಿಯೋನು ಈ ಊರು ಎಲ್ತಂಗ ಕೇಟೊಂಡು ಬಂದಾರೆ ಎಪ್ಪಂ ಕೇಟೊಂಡಿಕ್ಕರು ಇದು ರೇಡಿಯೋ ಸಾರಂಗುನ್ 07.8 FM ರಂಗ್ ರಂಗ್ರು ಜೀವನ.

0: ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಒಲವಿನಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ಜಿ ಹೇಡೋಡು. ಇವತ್ತು ನಿಮ್ಮ ಇಷ್ಟದ ಹಾಡನ್ನು ಕೊಡೋಕೆ ಅಂತ ಬಂದಿದ್ದೀನಿ. ಒಂದೊಂದು ಹಾಡು ಒಂದೊಂದು ಸರ್ತಿ ನಮಗೆ ಕೇಳೋಣ ಅನ್ನಿಸ್ತದೆ, ಆಯಾ ಸಂದರ್ಭಕ್ಕೆ ತಕ್ಕಂತೆ ಹಾಡನ್ನು ಕೇಳಬೇಕಂತ ಅನ್ನಿಸ್ತದೆ. ಇವತ್ತು ನಿಮ್ಮ ಇಷ್ಟದ ಹಾಡನ್ನು ಕೇಳುವಂಥ ಸಮಯ, ಕರೆ ಮಾಡಿ 6364240949 ಈ ಸಂಖ್ಯೆಗೆ. ನಿಮ್ಮ ಇಷ್ಟದ ಹಾಡು ಯಾವುದು ಅಂತ ನಮಗೆ ಗೊತ್ತಿಲ್ಲ, ಆದರೆ ಹಾಡನ್ನು ನಾವು ಪ್ರಸಾರ ಮಾಡ್ತೇವೆ, ಅದರ ಹಾಡನ್ನು ನೀವು ಕೇಳಬೇಕು. ಕೇಳಬೇಕಾದ್ರೆ ಈ ನಿಮ್ಮ ಅದು ಒಲವಿನ ಹಾಡು ಆಗಿರಬೇಕಲ್ವ? ಅದು ಏ ಹಾಡು, ಇಂಥದೇ ಹಾಡು ಇವತ್ತು ಕೇಳಬೇಕನ್ನಿಸ್ತದೆ, ಏನೋ ಈ ಹಾಡು ಮತ್ತೆ ಮತ್ತೆ ನೆನಪಾಗ್ತದೆ ಅನ್ನೋದಾದರೆ ಯಾವುದು ನಿಮ್ಮ ಒಲವಿನ ಹಾಡು? ಒಬ್ಬರು ಕಾಲ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡೋದು? ನಮಸ್ತೆ, ಯಾರು ಮಾತಾಡೋದು?
1: ಅಶೋಕ್ ಮಂಗಳದೇವಿಂದ.
0: ಅಶೋಕ್ ಮಂಗಳದೇವಿಂದ. ಅಶೋಕ್ ಅಣ್ಣ, ಯಾವ ಹಾಡು ಬೇಕು ಇವತ್ತು?
1: ನಂಗೆ ಸನಾದಿಯಪ್ಪನ ಚಿತ್ರದ್ದು.
0: ಸನಾದಿಯಪ್ಪನ,
1: ಅದರಲ್ಲಿ ಯಾವ್ದೊಂದು ಒಳ್ಳೆ ಹಾಡು?
0: ಸನಾದಿಯಪ್ಪನದಲ್ಲಿ ಸನಾದಿ ನುಡಿಸಿದವರು ಯಾರು?
1: ರಾಜ್ಕುಮಾರ್.
0: ಅದೇ ರಾಜ್ಕುಮಾರ್ ಒಂದು ಸನಾದಿಯಪ್ಪನದಲ್ಲಿ.
1: ನಾನು ನೋಡಿ ನೆನಪಿಲ್ಲ.
0: ನೆನಪಿದೆಯಾ? ಬಿಸ್ಮಿಲ್ಲಾ ಖಾನ್ ಅವರು ನುಡಿಸಿದಂತ ಸನಾದಿ.
1: ಒಳ್ಳೆ ಹಾಡು ಹಾಕಿ.
0: ಯಾವ್ದು ಆಗುತ್ತೆ
1: ಹಾಡು? ಯಾವ್ದಾಗ್ಬೋದು. ಮತ್ತೆ ನಮ್ಮ ಕೆಲವು ಕೇಳುಗರೆಲ್ಲ ಸವಾಲೆ ಮಾಡುದು ಅಂತ ಗೊತ್ತಿಲ್ಲ.
0: ಅದೇ ಸನಾದಿ ಅಪ್ಪಣ ಯಾಕೆ ಇಷ್ಟ ಆಗುತ್ತೆ?
1: ಸನಾದಿ ಅಪ್ಪಣ ಒಳ್ಳೆ ಹಾಡು,
0: ಒಳ್ಳೆ ಸ್ಟೋರಿ ಇದೆ ಅಲ್ವಾ? ತಂದೆ ಮಗನ ಅಜ್ಜ ಪುಳ್ಳಿಯ, ಹೌದಲ್ವಾ? ಕಲಾವಿದನ ಒಂದು ನೋವಿದೆ ಅದರಲ್ಲಿ, ಅದ್ಭುತಲ್ವಾ?
1: ನೋಡಿದೆ,
0: ನೆನಪು ಕಡಿಮೆ ಆಗಿದೆ. ಈಗ ರಾಜ್ಕುಮಾರ್ ಅವರು ಅದ್ಭುತ ಅಭಿನಯ, ಜಯಪ್ರದ ಅವರು ಕೂಡ ಅಭಿನಯಿಸಿದ್ದಾರೆ. ಅದೇ ಜಯಪ್ರದ ಅವರು ಕೂಡ ಅದರಲ್ಲಿ ಅಭಿನಯಿಸಿದ್ದಾರೆ ಅಲ್ವಾ? ಓಕೆ, ಖಂಡಿತ ನಿಮ್ಮ ಇಷ್ಟದ ಹಾಡನ್ನು ಪ್ರಸಾರ ಮಾಡ್ತೇವೆ. ಸನಾದಿಯಪ್ಪನ ರಾಜ್ಕುಮಾರ್ ಅಭಿನಯ ಮತ್ತು ಜಯಪ್ರದ ಅವರ ಅಭಿನಯದ ಬಹಳ ಒಂದು ಸೂಪರ್ ಹಿಟ್ ಆದಂಥ ಒಂದು ಕಾಲದಲ್ಲಿ ಒಂದು ಹವಾವನ್ನು ಸೃಷ್ಟಿಸಿದಂಥ ಮೂವಿ ಇದು. ಎಲ್ಲರೂ ಇಷ್ಟಪಟ್ಟಂತ ಮತ್ತೆ ಮತ್ತೆ ಈ ಹಾಡನ್ನು ಕೇಳಬೇಕನ್ನಿಸ್ತಾನೆ. ಸನಾದಿ ಅಂತೂ ಸೂಪರ್ ಆಗಿ ಬಿಸ್ಮಿಲ್ಲಾ ಖಾನ್ ಅವರು ಇವಾಗ ಬಿಸ್ಮಿಲ್ಲಾ ಖಾನ್ ಅವರ ಒಂದು ಈ ಸನಾದಿನ ಕೇಳಿದ್ರೆ ನಾವು ಅದ್ಭುತ ಸಂಗೀತ ಲೋಕದಲ್ಲಿ ಜರ್ನಿ ಮಾಡ್ತೇವೆ. ಕೇಳುಗರೆ, ನೀವು ಕೂಡ ಕರೆ ಮಾಡಿ. ನಿಮ್ಮ ಇಷ್ಟದ ಹಾಡನ್ನು ಕೇಳೋಕ್ಕೆ ಕೇವಲ ಒಂದು ಗಂಟೆ ಸಮಯ ಮಾತ್ರ ಇರೋದು, ಮತ್ತೆ ಮತ್ತೆ ಮತ್ತೆ ಅಂದರೆ ನಿಮಗೆ ಕರೆ ಸಿಗೋದು ಹೋಗ್ಬೋದು. ಟ್ರೈ ಮಾಡಿ. ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡೋದು? ಅಮ್ಮನಿ ಕಾರ್ಕಳದಿಂದ. ಹೇಳಿ ಅಮ್ಮನಿ ಅವರೇ. ಹಾ, ಚೆನ್ನಾಗಿದ್ದೀನಿ, ಸೂಪರ್ ಆಗಿದ್ದೀನಿ. ಓಕೆ ಓಕೆ, ಯಾವ ಹಾಡು ಇವತ್ತು? ಟುಡೇ ಸ್ಪೆಷಲ್ ಯಾವ್ದು ನಿಮ್ದು? ಟುಡೇ ಸ್ಪೆಷಲ್ ಹಾಡು ಸಾಂಗ್ ಯಾವ್ದು ಅಂತ? ಸ್ಪೆಷಲ್ ಸಾಂಗ್ ಹಿಂದಿ. ಹಿಂದಿಯಲ್ಲಿ ಯಾವ ಯಾವ ಯಾವ ನಂಬರು? ಹಿಂದಿಯಲ್ಲಿ ಯಾವ ನಂಬರು ಅಂತ? ರಾಜ ಹಿಂದೂಸ್ತಾನಿ ಮೂವಿಯಿಂದ. ಪುಚ್ಚು ಜರ ಹಾಡಿ. ನಿಮ್ಗೆ ಅಷ್ಟೊಂದು ಸಿರಿ ಕಂಠ ಇದೆ ನಿಮ್ದು.
2: ಒಂದು ಲೈನ್ ಹಾಡ್ತೇನೆ.
0: ಹಾಡಿ ಹಾಡಿ.

0: ವಾ ವಾ ವಾ, ಸೂಪರ್
1: ಸೂಪರ್
0: ಆಗಿ ಹಾಡಿದ್ರಿ. ಇನ್ನೊಂದು ಈ ಕೆಲವು ಲೈನ್ ಆಡಿದ್ರೆ ನಮಗೆ ಒಂದು ಈ ಸಾಂಗ್ ಅನ್ನು ಪ್ಲೇ ಮಾಡುವ ಅಂತ ಅಥವಾ ಸರ್ಚ್ ಮಾಡುವ ಕೆಲಸ ಉಳಿತಿತ್ತು ಅಂತ. ಏನು ಹೇಳಿ, ಅದಕ್ಕೆ ನೀವು ಹಾಡಲಿಲ್ಲ, ನೀವು ಕೇಳುಗರ ಒಂದು ಅವರಿಗೆ ಸಮಾಧಾನ ಆಗಲಿ ಅಂತಲ್ವಾ. ಚೆನ್ನಾಗಿ ಹಾಡಿದ್ರಿ, ಏನು ರಿಮಾರ್ಕ್ ಇಲ್ಲ, ಏನು ರಿಮಾರ್ಕ್ ಇಲ್ಲ, ಚೆನ್ನಾಗಿ ಹಾಡಿದ್ರಿ. ಆಯ್ತಾ, ಓಕೆ, ನಿಮ್ಮ ಸಾಂಗನ್ನು ಖಂಡಿತ ಪ್ರಸಾರ ಮಾಡ್ತೇವೆ. ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಓಕೆ, ನಮ್ಮ ಇವರು ಅಶೋಕ್ ಮಂಗಳದೇವಿ, ಮತ್ತು ಇವರು ನಮ್ಮ ಅಮ್ಮನಿಯವರು ಕೂಡ ಒಂದು ಅವರ ಇಷ್ಟದ ಹಾಡನ್ನು ಕೇಳಿದರೆ ಈಗ ಬ್ಯಾಕ್ ಟು ಬ್ಯಾಕ್ ಎರಡು ಸಾಂಗ್ಸನ್ನು ಕೇಳ್ಕೊಂಡು ಬರೋಣ.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮತ್ತೊಮ್ಮೆ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರೇ, ನಿಮ್ಮ ಇಷ್ಟದ ಹಾಡನ್ನು ಕೇಳುವಂತ ಕಾರ್ಯಕ್ರಮ ಒಲವಿನ ಹಾಡು. ಒಬ್ರು ಕಾಲ್ ಮಾಡಿದ್ದಾರೆ. ಹಲೋ, ನಮಸ್ತೆ
5: ಸರ್. ಮಾರಿ ಕಣಿವೆಯಿಂದ ರಾಜ್ಕುಮಾರ್ ಸರ್.
4: ಮಾರಿ
5: ಕಣಿವೆ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ.
4: ಚಿತ್ರದುರ್ಗ ಜಿಲ್ಲೆಯಿಂದ? ಓಕೆ ಓಕೆ. ಯಾವ ಹಾಡನ್ನು ಕೇಳ್ತೀರಿ
5: ಸರ್? ಮೌನ ಗೀತೆಯಲ್ಲಿ ನಗುವ ಹೂವು ಅಂತ ಹೇಳುವಂತಾಗಿದೆ ನೋಡಿ ಸರ್.
4: ಮೌನ ಗೀತೆ ಮೂವಿಯಾ?
5: ಹೌದು, ಕನ್ನಡ ಫಿಲಂ.
4: ಕನ್ನಡ ಫಿಲ್ಮ್ ಅಲ್ಲಿ ನಗುವ
5: ಹೂ,
4: ನಗುವ ಹೂನ್ ಹಾಡಬಹುದಾ?
5: ಬರೋದಿಲ್ಲ ಸರ್,
4: ಹಾಡಕ್ಕೆ ಬರೋದಿಲ್ಲ. ಅಂದ್ರೆ ನಗ್ಲಿಕ್ಕೆ ಬರ್ತದೆ, ಚೆನ್ನಾಗಿ ನಗ್ತೀರಿ ನೀವಲ್ವಾ? ಅದಕ್ಕೆ ನಗುವ ಹಾವು ಅದಕ್ಕೆ ಕೇಳೋದು. ಹಾಡಕ್ಕೆ ಬರಲ್ಲ, ನಗೋದಕ್ಕೆ ಬರುತ್ತೆ. ಬೇಕಾದ್ರೆ ಎಷ್ಟು ಬೇಕಾದ್ರೂ ನಗ್ತೀನಿ, ಹಾಡಕ್ಕಂತೂ ಬೇಡಪ್ಪ ಅಂತ ಹೇಳ್ತೀರಿ. ಓಕೆ, ನಗುವ ಹೂವು ಯಾಕೆ ಇಷ್ಟ ಆಗುತ್ತೆ? ಸಿಗ್ಬಹುದೇ ಅಂತ ಹೇಳ್ತಾ ಇದ್ರಿ? ಅಂದ್ರೆ ನಿಮ್ಮ ಇಷ್ಟದ ಹೂವು ಯಾವ್ದು?
5: ಗುಲಾಬಿನೇ ಅಲ್ವಾ ಸರ್, ಪ್ರೀತಿ ಪ್ರೇಮ.
4: ತುಂಬಾ ಫೇವರಿಟ್ ಅಂದ್ರೆ ಗುಲಾಬಿ. ಗುಲಾಬಿ ಇಷ್ಟ ಆಗುದು, ಮುಳ್ಳು ಇದೆ ಅದರಲ್ಲಿ. ಅದಕ್ಕೆ ಇಷ್ಟ ಅಲ್ವಾ, ಮುಳ್ಳು ಮತ್ತು ಏನೋ ಹೂವು ಜೊತೆ ಇರುವಂತ ಹೂವು ಅದಲ್ವಾ, ಮುಳ್ಳಿನ ಹೂವು ಅದು. ಓಕೆ, ಮುಳ್ಳಿನ ಗುಲಾಬಿ ಅಂತ ಒಂದು ಮೂವಿ ಕೂಡ ಇದೆ. ಓಕೆ, ನಿಮ್ಮ ನಗುವ ಹೂವು ಏನು ಅಂತ ನಾವು ಕೂಡ ಹಾಡು ಕೇಳ್ಕೊಂಡು ನಗ್ತೀವಿ. ನಮ್ಗೆ ಕೇಳ್ಕೊರು ಕೂಡ ನಗ್ಬಹುದಲ್ವಾ?
5: ಓಕೆ,
4: ಹೀಗೆ ನಗ್ ನಗ್ತಾ ಇರಿ ಹಾಡು ಕೇಳ್ಕೊಂಡು. ಓಕೆ, ಎಲ್ರು ಮನೆಯವರೆಲ್ಲ ನಗ್ತಾ ಇರಿ ಹಾಡನ್ನು ಕೇಳ್ಕೊಂಡು. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ.
5: ಓಕೆ
4: ಓಕೆ. ಚಿತ್ರದುರ್ಗದಿಂದ ನಮ್ಮ ಕೇಳುಗರು ಕರೆ ಮಾಡಿ ಅವರ ಇಷ್ಟದ ಹಾಡನ್ನು ಕೇಳಿದ್ದಾರೆ. ಹಾಗೆ ಕೇಳುಗರೆ, ನಿಮ್ಮ ಇಷ್ಟದ ಹಾಡು ಯಾವುದು? ಯಾವುದು, ಯಾವ ಅಂದರೆ ಹೀರೋ ಇರ್ಬೋದು ಅಥವಾ ಬೇರೆ ಬೇರೆ ಹೀರೋಗಳ ಒಂದು ಅಭಿನಯದ ಹಾಡು. ಕೆಲವರಿಗಂತೂ ಇಂಥವರೇ ಅಂಬರೀಶ್, ರಾಜ್ಕುಮಾರ್ ಅಂತ ಬೇರೆ ಬೇರೆ ಹೀರೋಗಳ ಹಾಡುಗಳು ಇಷ್ಟ ಆಗುತ್ತೆ. ಹಲೋ, ನಮಸ್ತೆ.
5: ಹಲೋ, ನಮಸ್ತೆ ಸರ್.
4: ಕುಸುಮಾಕರ, ನಮಸ್ತೆ. ಕುಸುಮಾಕರ ಕೊಟ್ಟರೆ ನಾನು ತಪ್ಪಿ ಬೀಳೋದೆ. ಕುಸುಮಾಕರದಿಂದ ಕೊಟ್ಟಾರ ಅಂತ ಹೇಳ್ತೀನಿ, ಕೊಟ್ಟಾರದಿಂದ ಕುಸುಮಾಕರ. ಓಕೆ,
5: ಬೆಟ್ಟದಿಂದ
4: ಹೌದು, ಹೇಳಿ ಹೇಳಿ ಹೇಳಿ. ಯಾವ
5: ಹೌದು, ನಸೀಬ್ ಚಿತ್ರದಿಂದ.
4: ನಸೀಬ್, ಒಳ್ಳೆ ನಸೀಬ್ ಇದೆ, ಹಾಗೆ ಕಾಲ್ ಸಿಕ್ತು ನಿಮ್ಗೆ. ನಸೀಬ್,
5: ನಾನು ಸುಮ್ಮನೆ ಅವ್ರು ಮಾತಾಡಿ ಆದಾಗ ಸ್ವಲ್ಪ ಒತ್ತಿದೆ, ಸಿಕ್ಕಿದ್ರೆ ಸಿಗ್ತದೆ ಅಂತ, ಅದಕ್ಕೆ ಮತ್ತೆ ಓಡಿ ಬಂದದ್ದು. ಹಾಗೆ
4: ನೋಡಿ ಹೇಗಿದೆ ನಸೀಬು. ಅದೇ ನಸೀಬ್, ನಸೀಬ್ ಸಿನಿಮಾದನ್ನೇ ಹಾಡಬೇಕು ನಿಮ್ಗೆ ಈಗ.
5: ಹೌದು, ಅಪ್ನ ಅಪ್ನ ನಸೀಬೇ ಸರ್,
4: ಅಪ್ನ ಅಪ್ನ ನಸೀಬ್. ಆದ್ರೆ ಹಾಡು ಯಾವ್ದು
5: ಅದರಲ್ಲಿ? ಜಾನ್ ಜಾನಿ ಜನಾರ್ದನ್ ತರಂ ಪಂ.
4: ಹಾಡಿ ಬಿಡಿ, ನೀವು ಹಾಡಿದ್ರೆ ಖುಷಿ ಆಗುತ್ತೆ ಕೇಳಕ್ಕೆ.
5: ಅದರದ್ದು ನೆನಪಿಲ್ಲ. ಜಾನ್ ಜಾನಿ ಜನಾರ್ದನ್ ತರಂ ಪಂ ಪಂ ಪಂ, ಅರೆ ಜಾನ್ ಜಾನಿ ಜನಾರ್ದನ್ ತರಂ ಪಂ ಪಂ ಪಂ. ಸಾಹೇಬ್ ನೇ ಬುಲವಾಯ ಹಾಜಿರ್ ಹೋ ಮೈ ಆಯ ಓ ಯಾರೋ ಕಾ ಮೈ ಯಾರ್ ದುಶ್ಮನೋ ಕಾ ದುಶ್ಮನ್ ದೇ ತನಾತನ್.
4: ವಾ ವಾ, ಏನ್ರಿ ಲಾಸ್ಟ್ಗೆ ಒಂದು ಪಂಚ್ ಕೊಟ್ರಿ ಅಲ್ವಾ, ಒಳ್ಳೆ. ಓಕೆ, ನಸೀಬ್ ಚೆನ್ನಾಗಿದೆ.
5: ಹೀರೋಗಳೆಲ್ಲ ಬರ್ತಾರೆ ಆ ಫಿಲ್ಮ್ ಅಲ್ಲಿ,
4: ಅದಕ್ಕೆ ಹಾಡು ಇಷ್ಟ. ನೋಡಿದಿರಾ ಮೂವಿ? ಅದು ಎಷ್ಟನೇ ವರ್ಷದಲ್ಲಿ ನೀವು ನೋಡಿದ್ದು?
5: ಅದು ತುಂಬಾ 70-75 ಅದರ ಒಳಗೆ. ಏನ ಡೌಟ್?
4: 75 ಅದರ ಒಳಗೆ. ಯಾವ ಥಿಯೇಟರ್ ಅಲ್ಲಿ ನೋಡಿದ್ದು ನೆನಪಿದೆಯಾ ಸ್ವಲ್ಪ?
5: ಥಿಯೇಟರ್ ಮತ್ತೆ ಇಲ್ಲಿ ನೋಡಿದ್ದೆ. ಅದು ಇಲ್ಲಿ ಮತ್ತೆ ನೋಡಿ, ಪೂನಾದಲ್ಲಿ ನೋಡಿದೆ. ಅದು
4: ಪೂನಾದಲ್ಲಿ ಅಲ್ಲಿ ಕೆಲಸ ಮಾಡುವಾಗ ನೋಡಿದ್ದೆ.
5: ಮತ್ತೆ ಬರುವಾಗ ಆಗಲ್ಲ.
4: ಒಂದು
5: ಮತ್ತೆ ಓಲ್ಡ್ ಬರ್ತದಲ್ಲ ಹಾಗೆ.
4: ಓಕೆ ಓಕೆ ಓಕೆ.
5: ಹೀಗೆ ಅದು ಇರುವಾಗ ನಾವು ಇಲ್ಲಿ ಸಿನಿಮಾ ಬರುವಾಗ ಸನ್ನದಿದ್ರು.
4: ಆದ್ರೆ ಇಲ್ಲಿ ಮಂಗಳೂರಲ್ಲಿ ಮತ್ತು ಪೂನಾದಲ್ಲಿ ನೋಡಿದಿರಿ. ಹಾಗೆ
5: ಈಗ ಇಲ್ಲಿ ಸೆಂಟ್ರಲ್ ಅಲ್ಲಿ ನೋಡಿದ್ದೇನೆ.
4: ಓ, ಸೆಂಟ್ರಲ್ ಟಾಕೀಸ್ ಅಲ್ಲಿ. ಅದೆಲ್ಲ ನೆನಪುಗಳು ಬರ್ತಾ ಇದೆ ಈ ಹಾಡನ್ನು ಕೇಳುವಾಗ.
5: ಟಿವಿಯಲ್ಲಿ ಬೇಕಾದಾಗ ಹಾಕಿ ನೋಡಬಹುದು,
4: ಕೇಳಬಹುದು. ಹಾಗೆ ನಮ್ಮ ಸಾರಂಗದಲ್ಲಿ ಕೇಳುವ ಅಂತ ಅನಿಸ್ತು ನಿಮ್ಗೆ, ಅದಕ್ಕೆ ಕರೆ ಮಾಡಿದ್ರಿ. ನಸೀಬ್ ಚೆನ್ನಾಗಿತ್ತು ನಿಮ್ಗೆ ಈ ಹಾಡು ಕೇಳುವ ಭಾಗ್ಯ ಸಿಕ್ಕಿತು.
5: ಹಾಡು ಕೇಳುವುದಂತಲ್ಲ, ನಿಮ್ಮ ಹತ್ರೆಲ್ಲ ಮಾತಾಡುದೊಂದು ಖುಷಿ. ಹಾಗೆ ಹಾಡು ಯಾವಾಗಲೂ ನಾವು ಕೇಳ್ಬಹುದು ಇಲ್ಲಿ.
4: ಓ, ಮಾತಾಡ್ಲಿಕ್ಕೆ ಬೇಕಾಗಿ ಮಾತಾಡೋ ಜೊತೆ ಅಂದ್ರೆ ಡಬಲ್ ಧಮಾಕ ನಿಮ್ಗೆ, ಒಂದ್ ಕಡೆ ಮಾತಾಡಬೇಕು.
5: ಹಾಗೆ ಖುಷಿಯಲ್ಲಿ ಈಗ ಎಲ್ಲರೂ ಕೂಡ ಕೇಳುಗರು. ಮತ್ತೆ ಹೇಗೆ ಮಾಡುದು, ಹಾಡು ಬೇಕಾದ್ರೆ ನಾವು ಕೇಳುದಿಲ್ಲ ಮೊಬೈಲ್.
4: ಒಂದ್ ಕಡೆ
5: ಮಾತಾಡುವ ಆಸೆ ನಿಮ್ಮ ಹತ್ರ.
4: ಸರಿ ಸರಿ, ಒಂದ್ ಕಡೆ ಹಾಡು ಕೇಳಿದಾಗೆ. ಹೌದು, ಒಂದ್ ಕಡೆ ಹಾಡು ಕೇಳಿದಾಗೆ ಆಯ್ತು, ಇನ್ನೊಂದ್ ಕಡೆ ಏನೋ ಮಾತಾಡಿದಾಗೆ ಕೂಡ ಆಯ್ತು. ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮ್ ಹತ್ರ ಮಾತಾಡಿ ನನಗೂ ಕೂಡ ಖುಷಿ ಆಯ್ತು. ಹೀಗೆ ಮಾತಾಡ್ತಾ ಇರಿ, ನಗನಗ್ತಾ ಮಾತಾಡ್ತಾ ಇರಿ.
5: ಓಕೆ,
4: ಕರೆ ಮಾಡ್ತಾ ಇರಿ. ಓಕೆ, ಕರೆ ಮಾಡಿದೆ. ಓಕೆ, ಧನ್ಯವಾದಗಳು ಕುಸುಮಾಕರಣ ಅವರಿಗೆ. ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳನ್ನು ಚಿತ್ರದುರ್ಗದ ಕೇಳುಗರು ಹಾಗೆಯೇ ನಮ್ಮ ಕುಸುಮಾಕರ್ ಕೊಟ್ಟಾರದವರು ಇಬ್ಬರಿಗೆ ಒಂದು ಇವತ್ತು ಏನು ನಸೀಬು ಚೆನ್ನಾಗಿದೆ ಅವರ ಒಂದು ಹಾಡು. ಈಗ ಇನ್ನೇನು ಪ್ರಸಾರ ಆಗ್ತಾ ಇದೆ, ಕೇಳ್ಕೊಂಡು ಬರೋಣ. ಒಲಿವಿನ ಹಾಡು ಕಾರ್ಯಕ್ರಮ ಮುಂದುವರಿಯುತ್ತೆ.

ಮೂಡುಬಿದಿರೆ ಇದೇ ಆಗಸ್ಟ್ 28 ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಮೂಡಿ ಬರುವ ಹಲೋ ಡಾಕ್ಟರ್ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವೈದ್ಯರು ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ಹಿರಿಯ ಹೃದ್ರೋಗ ತಜ್ಞರು ಆಗಿರುವಂತಹ ಡಾಕ್ಟರ್ ಮನೀಶ್ ರೈ. ವಿಷಯ, ಯುವಜನರಲ್ಲಿ ಹೆಚ್ಚುತ್ತಿರುವ ಹೃದಯ ಸಂಬಂಧಿ ಸಮಸ್ಯೆಗಳು. ನೀವು ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. 6364240949. ತಪ್ಪದೇ ಕೇಳಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

0: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ ನಾಳೆ ಸಂಡೇ ಝೂಗ್ ಹೋಗೋಣ ಪ್ಲೀಸ್.
0: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
2: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
0: ಒಲವಿನ ಹಾಡು, ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಾನು ಇದ್ದೀನಿ ಆರ್ ಚೇಡುವಾಡು. ಇವತ್ತು ನಿಮ್ಮ ಇಷ್ಟದ ಹಾಡು ನೀವು ಯಾವುದಂತ ಹೇಳಬೇಕು, ಆದರೆ ಫಟಾಫಟ್ ನೀವು ಹೇಳಿದ ಹಾಗೆ ನಮ್ಮ ನಿಮ್ಮ ಇಷ್ಟದ ಹಾಡು ಪ್ರಸಾರ ಆಗುತ್ತೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ. ನೀವು ಕರೆ ಮಾಡಬೇಕು, ಒಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಕರೆ ಮಾಡುವಂಥ ಸಂಖ್ಯೆ 6364204944. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಇನ್ನು ಕೆಲವೇ ನಿಮಿಷಗಳು ಮಾತ್ರ ನಿಮಗೆ ಲಭ್ಯ ಇದೆ ಈ ಹಾಡನ್ನು ಪ್ರಸಾರ ಮಾಡೋಕ್ಕೆ, ನಿಮ್ಮ ಇಷ್ಟದ ಹಾಡನ್ನು ಕೇಳುವಂಥ ಒಂದು. ನಮಸ್ತೆ ನಮಸ್ತೆ, ಯಾರು ಮಾತಾಡೋದು? ಅದ್ಯಪಾಡಿದ್ದು ಹಂಚ. ಹಾಂ, ಸುಶೀಲಕ್ಕ ಹೆಂಚವಲ್ಲರು ಮನಸ್ ಮಾತ ಗಟ್ಟಿ ಮಲ್ತಾರ? ಓ ಕಜಿಪು ಅಂದೆ. ಹಾಂ ಹಾಂ, ಹಂಚ ಬೊಂಬೆ ಬಾರದ ಬೊಂಬೆ ಬೊಂಬೆ ಬಣ್ಣಕ್ಕೆ ಬೇತೆ ಮಾತು ಬೊಂಬೆ ಹಂಚ. ಓಕೆ, ಹಾಂ ಕಜಿಪ ಮಾತು ಲಾಯಕಿತ್ತಂಡ ಅದೇ ಐಕೆ ಬರ್ಸ ಕಮ್ಮಿ ಉಂಡ ಐಕೆ ಬರ್ಸ ಬರ್ಪಿನ ಬರ್ಸದ ಪದಕ್ಕೆ ಏನು ಬರೈತೆ? ಹಿಂದಿ ಅವೇ ಹಿಂದಿಡು ಬರ್ಸ ಅರ್ಪಣ ಉಂಡು ಪದ್ಯ. ಓ ಜೋರು ಬರ್ಸ ಅಲ್ಲ ಕಮ್ಮಿ ಬರ್ಸ ಟಿಪ್ಪು ಟಿಪ್ಪು ಬೇಡ ಅತ್ತೆ ಅವೇ ಹಿಂದಿಡು ಕೆಲವು ಬರ್ಸದ ಪದ ಉಂಡು ಟಿಪ್ಪು ಟಿಪ್ಪು ಉಂಡ ಒಂತ ಒಂತ ಬರ್ಪಣ ಟಿಪ್ಪು ಟಿಪ್ಪು ಬರ್ಸ ಪಾಣಿ ಹೋ ಪದ ಬನ್ಲೆ. ಹಾಂ ಚೀಸ್ ಬಡಿ ಹೇ ಮಸ್ತಿ ಮಸ್ತಿ ಪಂಡ್ರೆ ಬರ್ಪುಂಡೆ ಪದ ಒಕ್ಕ ಕಾಲಿ ಕೇನು ಮಾತ್ರ ಕುಸುಮಗ್ರಣ್ಣ ಇರಲಿ ಕೊಡಪ್ಪ ನೋಡೆ. ಸರಿ ಸರಿ ಸರಿ, ಭಾರಿ ಲಾಯಕದ ಪದ ಮಾತ್ರ. ತುಂಬ ಚೀಸ್ ಬಡಿಯೇ ಮಸ್ತಿ ಮಸ್ತಿ. ಹಾಂ ಸೌಖ್ಯ ಸೌಖ್ಯ ಪನ್ಲೆ ಪನ್ಲೆ ಇರ್ನ ಇಷ್ಟದ ಪದವನ್ನು ಪ್ರಸಾರ ಮಲ್ಪ. ಹ್ಞೂ ಭಾರಿ ಸೌಕದ ಒಂದು ಪದ ಕೇಂದ್ರ ಸೊಲ್ಮೇಲು. ಓಕೆ, ನಮ್ಮ ಅದ್ಯಪಾಡಿಯಿಂದ ಸುಶೀಲಕ್ಕ ಅವರು ಒಂದು ಹಾಡನ್ನು ಕೇಳಿದ್ದಾರೆ. ಮಳೆ ಕಡಿಮೆ ಆಗಿದೆ ಅಂತ ಹೇಳಿದರೆ ಏನೋ ಮಳೆಯ ಹಾಡು ಕೇಳ್ತಾರೆ ಅಂತ ಅಂದ್ಕೊಂಡೆ. ಹಾಗೆ ಹಿಂದಿ ಹಾಡಲ್ಲಿ ಮಳೆಯ ಹಾಡುಗಳು ತುಂಬ ಇದೆ, ಆದರೆ ಅವರು ಚೀಸ್ ಬಡಿ ಮಸ್ತ್ ಮಸ್ತ್ ಅನ್ನುವ ಒಂದು ಮಸ್ತ್ ಮಸ್ತ್ ಹಾಡನ್ನು ಕೇಳಿದರೆ ಹಾಗೆ ಜಬರ್ದಸ್ತ ಹಾಡು ಇದು, ಭಾಳ ಖುಷಿ ಕೊಡುವಂಥ ಹಾಡು ಕೂಡ. ಮ್ಯೂಸಿಕ್ ಅಂತೂ ಸೂಪರ್ ಆಗಿದೆ, ಹಾಡು ಕೂಡ ಬಹಳ, ಲಿರಿಕ್ಸ್ ಕೂಡ ಭಾಳ. ಒಂದು ಒಂದು ಟೈಮಲ್ಲಿ ಒಂದು ಸೂಪರ್ ಹಿಟ್ ಆದಂಥ ಹಾಡು ಕೂಡ ಇದು, ಎವರ್ ಗ್ರೀನ್ ಹಾಡು ಅಂತ ಕೇಳ್ಬೋದು. ಹಾಗೆ ಕೇಳಿದ್ರೆ ನಿಮ್ಮ ಇಷ್ಟದ ಹಾಡನ್ನು ಕೇಳುವಂಥ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳ್ಬೋದು. ಯಾಕಂದರೆ ಇದಂತೂ ನಿಮಗೆ ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಒಬ್ಬರು ಕಾಲರ್ ಇದ್ದಾರೆ ಅಂದರೆ ಯಾಕೋ ಮಾತಾಡ್ತಾ ಇಲ್ಲ. ಓಕೆ, ಕರೆ ಮಾಡಿ ಮಾತನಾಡಿ ನಿಮಗಾಗಿ. ಹಲೋ ನಮಸ್ತೆ ನಮಸ್ತೆ. ಹಾಸನ ಜಿಲ್ಲೆ ಹಿಡ್ದೆ ಸಂಕಪಣೆ ಇರ್ನ ಒಂಜಿ ಹಾಸನ ಹೊಡೆದು ಇಂಜಿ ತುಳುತ್ತ ಒಂಜಿ ಪಾತ್ರೆ ಕೇಳಗ ಇಂಕ್ಳಿಗೊಂಜಿ ಮೈ ಇರ್ಮೇನ ಹಾಕೊಂಡು ಎಂಚ ತುಳುತ್ತ ಬಳಗ ಉಂಡ ಅತೆ ಅತೆ ಸಂಕಪಣ್ಣ ಸಂಕಪಣ್ಣ ಹಾಸನ ಹೊಡೆ ಬರೋ ತುಳುತ್ತ ಬಳಗ ಉಂಡ ಹಾಸನ ಹೊಡು ತುಳು ಕುಟ್ಟ ಉಂಡು ಇಂಚದಾರತ್ತ ನಮ್ಮ ತೊಕ್ಕೊಡ್ದಾರು ಅದೇ ತೊಕ್ಕೊಟ್ಟಿಗೆ ಕೈತಲ್ಲ ಅಬ್ಬಾರು ಗಟ್ಟಾಗ ಹೋಗಿದ್ದೀನಿ. ಓ ಅಂಚ ಎಷ್ಟು ಸಮಯ ಅಂಡ್ ಅಂಚೆ ಹಾಸನ ಆಗ್ಬೋದು ಗಟ್ಟುಡೆ. ಸಾಧಾರಣ ಎಷ್ಟು ವರ್ಷ ಬನ್ನುಲಿ? ಓ ಈ ಪುಟ್ಟನಗಡೆ ಬಂದ ಅಜ್ಪತ್ತಾರು ಮೂವತ್ತು ಸರಿ ಕರೀದಿನ ನೆಪಗ. ಸರಿ ಎಂಚಿನ ಮಲ್ ತೊಂದ್ರೆ ರೀ ಆಸ್ತ ನೋಡು. ಓ ಅಂಚ ಅಂಚ ಅಂಜಿ ಆಸ್ತ ನೋಡಿಲ್ಲರ ಅಂದ್ರೆ ನಮ್ಮ ತುಳು ಅಪ್ಪಿನ ಮೋಕೆ ಉಂಡು ಉಡಲ್ ಅದೇ ಕುಡ್ಲಕ್ ಬರಂದು ಪೂರ ಅಂಚನವರ ಸಾರಂಗ ಬಲ್ಲೆತ್ತ. ಸರಿ ಸರಿ ಅಂದ ಅಪರೂಪ ಬರ್ಪಣಿ ಅಪರೂಪ ಬತ್ತನ ನಿಕ್ಲಿ ಒಂಚೂರು ಮೂಕಿಡ್ ಬರ್ತಾರ ಅವ್ರು ಇಜ್ಜನ ಬರ ಪಾಡ್ ಮಾರಿ ಅಂಚ. ಅಂಚ ಓಕೆ ಊ ಪದಲ್ಲ ಪಂಡ್ರೆ ಬರ್ಪುಂಡೆ ಮೂಕಿದ ಸಿಂಗರಿ ಪ್ರಸಾರ ಮಲ್ಪಡೆ. ದಯಮಂತ್ ಪ್ರಸಾರ ಮಲ್ಪ ಅಂಚನ ಸಿಂಗರಿ ಒಲ್ತ ಅಂದ್ ಬಂದಾಗ್ಲೇ ಅರೆ ಅಡಿಗ ಆಸನ ಕಟ್ಬಿಡುವ ಏರು ಮೂಕಿದ ಸಿಂಗರಿ ಓಲ್ಲಿರ ಕೆಟ್ಟದಾಗ್ಲಿ ಆಸನ ಹೊಡಿರ್ ಕೈ ಚಳ್ಳಿ ಉರ್ಲಿರ್ ಅಪಕಡೆ ಒಂದು ಬೇಲೆಜ್ಜಿ. ಸರಿ ಇರ್ನ ಇಷ್ಟದ ಪದನ ಕೇಣ ಪಾತ್ರ ಕತೆ ಮಲ್ತಿನಿಕ್ ಸೊಲ್ಮೇಲು ಸೊಲ್ಮೇಲು. ಓಕೆ ನಮ್ಮ ಆಸನದಲ್ಲಿ ಇದ್ರೂ ಕೂಡ ತುಳು ಒಂದು ತುಳುನಾಡಿನ ತುಳು ಭಾಷೆ ಬಗ್ಗೆ ಒಂದು ಪ್ರೀತಿಯನ್ನು ಹಂಚುತ್ತಾ ಇರುವ ಹಾಗೆ ತುಳುವಿನಲ್ಲಿ ಅವರು ಯಾವಾಗಲೂ ಮಾತಾಡ್ತಾ ಇರೋದು. ಓಕೆ ಬ್ಯಾಕ್ ಟು ಬ್ಯಾಕ್ ಇಬ್ಬರೂ ನಮ್ಮ ಕೇಳುಗರಿಗಾಗಿ ಇಷ್ಟದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಒಲವಿನ ಹಾಡು ಕಾರ್ಯಕ್ರಮ ಮುಂದುವರಿಯುತ್ತೆ, ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
3: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
4: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
5: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಒಲವಿನ ಹೊಳೆವು ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಸಮಯ ಆಗ್ತಾ ಬಂದಿದೆ. ಹಲವಾರು ಕೇಳುಗರು ತಮ್ಮ ಇಷ್ಟದ ಹಾಡನ್ನು ಕೇಳಿದ್ದಾರೆ. ಅಂತೂ ಅವರ ಇಷ್ಟದ ಹಾಡನ್ನು ನಾವು ಕೂಡ ಕೇಳಿದ್ದೇವೆ, ನಮಗೆ ಕೂಡ ಖುಷಿಯಾಗಿದೆ. ಬಹಳ ಒಳ್ಳೆಯ ಹಾಡುಗಳನ್ನು ಕೇಳಿದ್ದಾರೆ. ಇನ್ನು ಮುಂದಿನ ಗುರುವಾರ ಮತ್ತೆ ಸಿಗ್ತೀನಿ. ಇಲ್ಲಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕೇಳ್ತಾಯಿರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ಸಮಾಜಮುಖಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸ್ವಾಗತ. ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಿರುವವರು, ಸಮಾಜಮುಖಿ ವ್ಯಕ್ತಿತ್ವಗಳು ತನ್ನ ಬದುಕಿನಲ್ಲಿ ಬಹುಪಾಲನ್ನು ಸಮಾಜದ ಜೊತೆ ಸಮಾಜದ ಹಿತಕ್ಕಾಗಿ ಕಳೆಯುವಂಥ ವ್ಯಕ್ತಿತ್ವಗಳು, ಇಂಥವರನ್ನು ಪರಿಚಯ ಮಾಡುವಂಥ ವಿಶೇಷವಾದಂಥ ಕಾರ್ಯಕ್ರಮ ಸಮಾಜಮುಖಿಯಲ್ಲಿ. ಇವತ್ತಿನ ಈ ಹೊತ್ತು ನಮ್ಮ ಜೊತೆಗೆ ಇರುವವರು ಪರಿಸರ ಪ್ರೇಮಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಮರಗಳು ಅಥವಾ ಸ್ವಚ್ಛತೆ ಈ ಬಗೆಗೆ ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಅನೇಕ, ಇವೆಲ್ಲದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಶ್ರೀ ಪಿ ಕೃಷ್ಣಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ನಾವು ಮಾತಾಡಬೇಕಾಗಿದೆ. ಮೊದಲಿಗೆ ಅವರಿಗೆ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಸರ್ ನಮಸ್ಕಾರ. ಎಸ್ ಸರ್ ಜೊತೆ ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ಅವರ ಪರಿಚಯವನ್ನು ನಾವು ಅವರ ಹತ್ರನೇ ಕೇಳ್ತೇನೆ, ಅವರು ಮಾಡಿದಂಥ ಕೆಲಸಗಳ ಬಗ್ಗೆ. ಅದಕ್ಕಿಂತ ಮುಂಚೆ ಸಣ್ಣ ಇಂಟ್ರೋ ಅವರ ಬಗ್ಗೆ ಕೇಳ್ತಾ ಬನ್ನಿ. ಪರಿಸರವಾದಿ ಪಿ ಕೃಷ್ಣಪ್ಪ ಬೊಂದೇಲ್ ಇವರು ತಮ್ಮ ನಿವೃತ್ತ ಜೀವನವನ್ನ ಪ್ರಕೃತಿ ಸೇವೆಗೆ ಮೀಸಲಿಟ್ಟ ಹಿರಿಯ ಪರಿಸರ ಪ್ರೇಮಿ. ಮಂಗಳೂರಿನ ಬೊಂದೇಲ್ ಪರಿಸರದಲ್ಲಿ ಸಸಿಗಳನ್ನು ನೆಟ್ಟು ನೀರುಣಿಸಿ ಅವುಗಳನ್ನು ಮರವಾಗಿ ಬೆಳೆಸುವ ಮೂಲಕ ನಗರದಲ್ಲಿ ಹಸಿರು ವೇದಿಕೆಯನ್ನು ಹೆಚ್ಚಿಸಲು ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ. ಪರಿಸರ ಸೇವೆ ಮತ್ತು ಕಾಳಜಿಯ ಮೂಲಕ ಬೊಂದೇಲ್ ಮೈದಾನದ ಸುತ್ತಮುತ್ತ ನೂರಾರು ಸಸಿಗಳನ್ನು ನೆಟ್ಟು ಪೋಷಣೆ ಮಾಡಿ ಮರವಾಗುವವರೆಗೆ ಸಂರಕ್ಷಣೆ ಮಾಡಿದವರು. ಶಾಲಾ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಪರಿಸರ ಮತ್ತು ಸಸಿ ನೆಡುವುದರ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಿದವರು. ವಿವಿಧ ಕೃಷಿ, ತೋಟಗಾರಿಕೆ ಮತ್ತು ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳಲ್ಲಿ ಹಲವು ಜಾತಿಯ ಹಲಸು ಹಾಗೂ ಇತರ ಸಸ್ಯಗಳ ಪ್ರದರ್ಶನ ಮತ್ತು ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು. ಕರ್ನಾಟಕ ಸರ್ಕಾರದ ಅರಣ್ಯ ಮಿತ್ರ ಪ್ರಶಸ್ತಿ, ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಅನೇಕರು ಇವರ ಸೇವೆಯನ್ನು ಗುರುತಿಸಿ ಗೌರವಿಸಿದ್ದಾರೆ. ಪರಿಸರ ಕಾಳಜಿ, ಸ್ವಚ್ಛತೆಯ ಬಗೆಗಿನ ಜಾಗೃತಿಯೂ ಕೂಡ ಕೃಷ್ಣಪ್ಪ ಅವರ ಬಹಳ ಪ್ರಮುಖವಾದಂಥ ಸೇವೆ. 85 ವರ್ಷ ವಯಸ್ಸಿನ ಪಿ ಕೃಷ್ಣಪ್ಪ ಅವರ ಪರಿಸರ ಕಾಳಜಿ ಇಂದಿನ ಪೀಳಿಗೆಗೆ ಒಂದೊಳ್ಳೆ ಪಾಠ. ಇಂತಹ ವ್ಯಕ್ತಿತ್ವ ಇವತ್ತಿನ ಈ ದಿನದ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಬನ್ನಿ ಪಿ ಕೃಷ್ಣಪ್ಪ ಅವರ ಜೊತೆ ಮಾತಾಡೋಣ, ಅವರ ಜೀವನಾನುಭವಕ್ಕೆ ಕಿವಿಯಾಗೋಣ. ಸರ್ ನಮಸ್ಕಾರ, ಹೇಗಿದ್ದೀರಿ?
1: ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಆರಾಮಾಗಿದ್ದೀನಿ
0: ಸರ್. ನಿಮ್ಮ ಹ್ಯಾಟ್ ಇದೆಯಲ್ಲ ಟೊಪ್ಪಿ, ಅದರ ಒಂದು ರಹಸ್ಯ ಏನು ಸರ್? ಹೆಚ್ಚಾಗಿ ನಾನು ನೋಡುವಾಗ ಟೊಪ್ಪಿಯಲ್ಲಿ ಇರ್ತೀನಿ, ಏನ್ ಕತೆ
1: ಅಂದ್ರೆ ಸ್ವಲ್ಪ ಇದಾಗಿದೆ ತಲೆ ಹಾಗಾಗಿ ಕವರ್ ಮಾಡೋದಷ್ಟೇ.
0: ಕೂದಲು ಕಡಿಮೆ ಇದೆ ಅಂತ ಗೊತ್ತಾಗಬಾರ್ದು ಅಂತ.
1: ಹಾಗೆ
0: ಕೂದಲು ಹೋಗಿದ್ದು ನಿಮ್ಮ ಅನುಭವದಿಂದ
1: ಅನುಭವ
0: ಅಲ್ವಾ? ಸೊ ಅದನ್ನ ನೀವು ತೋರಿಸಬೇಕು. ಸಂತೋಷ ಸರ್, ಬಹಳ ಸಂತೋಷ ನಿಮ್ ಜೊತೆ ಕೂತು ಮಾತಾಡೋದು ಅಂತ ಹೇಳಿದ್ರೆ ಬಹಳ ಸಂತೋಷ. ಸರ್ ನೀವು ಮೂಲತಃ ಎಲ್ಲಿ ಸರ್ ನಿಮ್ಮ ಊರು?
1: ನಮ್ಮ ಊರು ಚಂದ್ರಾಪಟ್ಟಣ ತಾಲೂಕು ಬಾಗೂರು ಹೋಬಳಿ ನುಗ್ಗೇಹಳ್ಳಿ ಚೊಕ್ಕೇನಹಳ್ಳಿ ಅಂತ ಚೊಕ್ಕೇನಹಳ್ಳಿ ಹಾಸನ್ ಡಿಸ್ಟ್ರಿಕ್ಟ್.
0: ಹಾಸನ್ ಡಿಸ್ಟ್ರಿಕ್ಟ್ ನೀವು ಕಲ್ತಿದ್ದಲ್ಲ ಅಲ್ಲೇ?
1: ಹೌದೌದು,
0: ವಿದ್ಯಾಭ್ಯಾಸ
1: ವಿದ್ಯಾಭ್ಯಾಸ ಎಲ್ಲ ಅಲ್ಲೇ. ಜಾಸ್ತಿ ಏನು ಕಲೀಲಿಲ್ಲ, ಸಾಧಾರಣ ವಿದ್ಯಾಭ್ಯಾಸ ಅಷ್ಟೇ. ನವಲೆ ಅನ್ನೋ ಜಾಗದಲ್ಲಿ, ನವಲೆ ನಾಗರ ನವಲೆ.
0: ಓಕೆ, ಅಲ್ಲಿ ಓಕೆ ಓಕೆ. ಆ ಊರಿನ ಹೆಸರು ಅಲ್ವಾ? ಈಗಲೂ ಕೂಡ ಅಪರೂಪಕ್ಕೆ ಹೋಗ್ತೀರಾ ಹೇಗೆ?
1: ಅಲ್ಲಿ ಅಕ್ಕನ ಮಕ್ಕಳು ಎಲ್ಲ ಇದ್ದಾರೆ, ಅವಾಗ ಅವಾಗ ಯಾವ್ದಾರ ಫಂಕ್ಷನ್ ಇದ್ರೆ ಹೋಗ್ತೀವಿ.
0: ಈಗಂತೂ ನೀವು ಮಂಗಳೂರಿನವರಾಗಿದ್ದೀರಿ?
1: ಈಗ ಮಂಗಳೂರಿನವರೇ
0: ಅಲ್ವಾ,
1: ಮಕ್ಕಳೆಲ್ಲ ದೊಡ್ಡವರಾದ್ರು, ಇಲ್ಲೇ ವಿದ್ಯಾಭ್ಯಾಸ ಎಲ್ಲ, ಹಾಗಾಗಿ ಇಲ್ಲೇ ಎಲ್ಲ ಮಕ್ಕಳು ಕಲ್ತರು. ಇಲ್ಲೇ ಕೆಲ್ಸಕ್ಕಿದ್ದಾರೆ ಕೆಲವರು, ಹಾಗೆ ಕೆಲವರು ಹೊರಗಡೆ ಇದ್ದಾರೆ. ಹಾಗೆಲ್ಲ
0: ಯಾವಾಗ ಸರ್ ಮಂಗಳೂರಿನ ಕಡೆಗೆ ಬಂದದ್ದು ಯಾವಾಗ ನೀವು ಆ ಕಡೆಯಿಂದ?
1: ನಾವು ಬಂದಿದ್ದು ಇಲ್ಲಿ 1960.
0: ಓ, 60ರಲ್ಲಿ ಬಂದಿದ್ದೀರಿ?
1: ಹೌದು.
0: ಓಕೆ, ಎಲ್ಲಿಗೆ ಬಂದಿದ್ದು?
1: ಕುದುರೆಮುಖ.
0: ಹಾ, ಕುದುರೆ.

0: ಚಿಕ್ಕಮಗಳೂರು ಡಿಸ್ಟಿಕ್.
1: ಅಂದ್ರೆ ನಿಮ್ಗೆ ಕೆಲಸ ಸಿಕ್ಕಿದ್ ಬಂದಿದ್ದ ಅಲ್ಲ?
0: ಈಗ ಕೆಲಸ ಹುಡುಕಿ ಬಂದಿದ್ದು. ಆಮೇಲೆ ಕೆಲಸ ಸಿಕ್ಕಿತ್ತು
1: ಕುದುರೆಮುಖದಲ್ಲಿ.
0: ಕುದುರೆಮುಖದಲ್ಲಿ NMDC,
1: NMDC
0: ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್. ಅದು ಇದು ಬೋರ್ವೆಲ್ ಇತರನೇ ಟೆಸ್ಟಿಂಗ್, ಅದು ಡೈಮಂಡ್ ಡ್ರಿಲ್ಲಿಂಗ್ ಯೂನಿಟ್ ಅಂತ ಹೇಳಿ ಪರಿಶೋಧನೆ. ಖನಿಜ ಪರಿಶೋಧನೆ ಮಾಡ ಅಂತ ಇದು ಫುಲ್ ಇಡೀ ಕುದುರೆಮುಖದಲ್ಲಿ ಎಷ್ಟು ಎಕರೆ ಜಾಗ ಇದೆ ಅಷ್ಟಕ್ಕೂ ಸರ್ವೆ ಮಾಡಿ ಅಲ್ಲ ಡ್ರಿಲ್ ಮಾಡಿ ಅದರ ಕೋರ್ ತೆಗೆದು ಪರಿಶೋಧನೆ ಮಾಡಿ ಎಲ್ಲೆಲ್ಲಿ ಕಬ್ಬಿಣ ಹದಿರು ಸಿಗ್ತದೆ ಮಾರ್ಕ್ ಮಾಡೋದಕ್ಕೆ NMDC.
1: ನಿಮ್ದೇನಿತ್ತು ಸರ್ ಅಲ್ಲಿ ರೋಲ್?
0: ಅದರಲ್ಲಿ ನಮ್ಮದು ಟೆಕ್ನಿಷಿಯನ್, ಡ್ರೈವರ್ ಆಗಿ ಫಸ್ಟ್ ಟೈಮ್. ಯಾವುದು ಜಾಸ್ತಿ ಇಲ್ಲ, ಬರೀ ಹಳ್ಳಿ ಅಲ್ಲಿ ಕಾಡು, ಅದೇ ಬರೀ ಕಷ್ಟದಲ್ಲಿ ಜೀವನ. ಎಲ್ಲೋ ಒಂದು ಮನೆ, ನಮಗೆ ಕಳಸ ಅನ್ನೋ ಜಾಗಕ್ಕೆ ಬರಬೇಕು, ಯಾವ್ದಾರ ಸಾಮಾನ್
1: ತರಬೇಕಾದ್ರೆ. ನೀವು ಅಲ್ಲಿ ಇದ್ರಿ, ಕುದುರೆಮುಖ ಮೈನ್ ಈಗ ಮುಚ್ಚಿ ಹೋಗಿದೆ, ಅಲ್ಲೂ ಕೂಡ ಇದ್ರಿ? ಈಗ ಆ ಜಾಗವನ್ನು ನೋಡುವಾಗ ತುಂಬಾ ಬೇಸರ ಆಗುತ್ತಲ್ಲ?
0: ಹೌದೌದು, ತುಂಬಾ. ಅಲ್ಲಿ ನಾವು ಫಸ್ಟ್ ಅಲ್ಲಿ ಫೌಂಡರು, ಅಲ್ಲೆಲ್ಲ ಗುಡಿಸಲಲ್ಲಿದ್ದು ನಾವು, ಗುಡಿಸಲು ಕ್ಯಾಂಪ್ ಹಾಕಿದ್ದು. ಅಲ್ಲಿ ಹಳ್ಳಿಗಳವರೆಲ್ಲ ಇದ್ರು, ದೂರ ದೂರ ಇದ್ರು, ಅವರೆಲ್ಲ ಸಹಾಯಕ್ಕೆ ಬರ್ತಿದ್ರು ನಮ್ಮ ಕೆಲಸಕ್ಕೆಲ್ಲ. ಹುಲ್ಲಿನ ಮನೆಯೆಲ್ಲ ಕಟ್ಟಿ ಕೊಡ್ತಾ ಇದ್ರು, ಆಗ ಸಂಬಳನು ಬಾರಿ ಕಮ್ಮಿ. ಆಗ ಅಲ್ಲೇ ಇದ್ಕೊಂಡಿರುವಾಗ ಹಾಗೆ ಎಲ್ಲ ಆಯ್ತು, ಒಂದಲ್ಲ ಒಂದು ಎರಡಾಯ್ತು, ಇದಾಯ್ತು, ಸೀಟದ ತಗಡಾಯ್ತು, ಮನೆ ಆಯ್ತು. ಕೆಲವು ಆಫೀಸರ್ಸ್ ಬಂದರು, ಒಂದೆರಡು ವೆಹಿಕಲ್ ಆಯ್ತು. ಹಾಗೆ ಸ್ವಲ್ಪ ಸ್ವಲ್ಪ
1: ಅಲ್ಲಿ ಆ ಶಾಲೆ ಇದೆ ಅಲ್ವಾ, ಈಗ
0: ಕುದುರೆಮುಖ ಮಾಡಿದ್ದು,
1: ಪಾರ್ಕ್ ಇದೆ, ಅದೆಲ್ಲ ಈಗ ಪಾಳ್ವೆ, ಅದೆಲ್ಲ ಇರುವಾಗ ನೀವಿದ್ರಿ ಅಲ್ಲಿ?
0: ಆ ನಂತರ ನಾವು ಬಿಹಾರಕ್ಕೆ ಹೋದ್ವಿ, ಅಲ್ಲಿಂದ ಟ್ರಾನ್ಸ್ಫರ್ ಆಯ್ತು NMDC. ಅದು ಸಿಸ್ಟರ್ ಪ್ರಾಜೆಕ್ಟ್ NMDC ಬಿಹಾರ. ಅಲ್ಲಿ ಮೆಗಾತಬರು ಅಂತ ಹೇಳಿ ಅಲ್ಲಿಗೆ ಟ್ರಾನ್ಸ್ಫರ್ ಆಯ್ತು. ಇಲ್ಲಿ ಏನಿಲ್ಲ, ಆಯ್ತು, ಸರ್ವೆ ಮುಗೀತು, ಡ್ರಿಲ್ಲಿಂಗ್ ಮುಗೀತು, ಮತ್ತೆ ಸಿಸ್ಟರ್ ಪ್ರಾಜೆಕ್ಟ್ಗೆ ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲಿದ್ದು ಅಲ್ಲಿ ಒಂದು 3 ವರ್ಷ ಅಲ್ಲಿ ದಂಡಕಾರಣ್ಯದಲ್ಲಿ. ಅಲ್ಲಿಂದ ಇದಾಗಿರುವಾಗಲೇ ಇವ್ರದ್ದು ಪೇಪರ್ನಲ್ಲೆಲ್ಲ ಬಂತು, ಕುದುರೆಮುಖ ಇರಾನ್ ಡೆಲಿಗೇಷನ್. ಆಗ ಇರಾನ್ ಹಣ ಕೊಟ್ಟಿದೆ, ಇಂದ್ರಮ್ಮ ಇದ್ರು ಆಗ. ಆಗ ಸರಿ, ಇವರು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ಶುರು ಮಾಡಿದ್ದಾರೆ. ಆಗ ನಾವು ಪೇಪರ್ನಲ್ಲಿ ನೋಡಿದ್ದೆ ಅಲ್ಲಿ ಕುದುರೆಮುಖ ಹೀಗೆ ಹೀಗೆ ಅಂತ ಹೇಳಿ. ಮತ್ತೆ ನಮ್ಮ ಒಂದೆರಡು ಫ್ರೆಂಡ್ಸ್ ಕೂಡ ನಮಗೆ ಪತ್ರ ಬರೆದಿದ್ರು, ಈಗ ಅಲ್ಲಿಂದ ನೀವು ಬನ್ನಿ, ಇಲ್ಲಿ ಚಾಲು ಆಗ್ತದೆ. ಹಾಗೆ ಹಾಗೆ ಅಲ್ಲಿಂದ ಬಂದ್ವಿ ಇಲ್ಲಿಗೆ, ಅದು ಟ್ರಾನ್ಸ್ಫರೇ.
1: ಓಕೆ,
0: ಇಲ್ಲಿಗೆ ಬರುವಾಗ ಇದೆ ಎಲ್ಲ ಬಿಲ್ಡಿಂಗು, ಅದೇ ಒಂದೊಂದಾಗಿ ಆಯ್ತು. ದುಡ್ಡು ಸಿಕ್ಕಿತ್ತಲ್ಲ, ಹಾಗೆ ಯಾರ ಹತ್ರಲ್ಲೂ ಇಷ್ಟು ದುಡ್ಡು ಇಲ್ಲಲ್ಲ. ಇರಾನು ಶಾ ಮಹಾರಾಜ್ ಇದ್ರು, ಅವರು ಹಣ ಎಲ್ಲ ಕೊಟ್ಟರು, 1500 crore ಇದು ಪ್ರಾಜೆಕ್ಟ್. ಆಗ ಬಂದ್ರು ಧರ್ಮಸ್ಥಳ ಹೆಗ್ಗಡೆ ಅವರು ಎಲ್ಲರೂ ಬಂದು ಜಾತ ಮಾಡಿ ಪೂಜೆ ಎಲ್ಲ ಮಾಡಿ, ಆಗ ನಾವಿದ್ದೀವಿ ಇಲ್ಲಿ. ಕುಮೇನಿ ಇದ್ದ, ಇವರಿದ್ರು ಶಾ ಇದ್ರು
1: ಜೊತೆಗೆ,
0: ಅಲ್ಲ ಕುಮೇನಿ ಅಲ್ಲ
1: ಶಾ. ಓಕೆ,
0: ಆಗ ಪ್ರಾಜೆಕ್ಟ್ ಆಯ್ತು, ಒಂದಲ್ಲ ಒಂದು ಬಂತು, ಎಲ್ಲ ಆಯ್ತು, ಮಿಷನರಿಗಳು ಬಂದು ಕ್ಯಾಂಪ್ ಆಯ್ತು, ಬೇಕಾದಷ್ಟು ಸೌಲಭ್ಯಗಳು ಆಗ್ತಾ ಆಗ್ತಾ ಆಗ್ತಾ
1: ಬಂತು. ಬಂತು ಅಲ್ವಾ,
0: ಆ ಟೈಮ್ನಲ್ಲಿ ಶಿಪ್ ಬರ್ಲಿಕ್ಕೆ ಶುರುವಾಯ್ತು ಇಲ್ಲಿಗೆ ಪ್ರಾಜೆಕ್ಟ್ಗೆ.
1: ಓಲ್ಡ್ ಬೋಟ್ಗೆ ಅಲ್ವಾ?
0: ಹೌದು, ನಮ್ಮ ಪಣಂಬೂರು ಪೋಸ್ಟ್ ಇಲ್ಲಿಗೆ. ಅಲ್ಲಿಗೆ ಬೇಕಾದ ಮಿಷಿನರಿಗಳೆಲ್ಲ ಇಲ್ಲಿ ಬರ್ತಿತ್ತು, ದೊಡ್ಡ ದೊಡ್ಡ ಮಿಷಿನರಿ, ಹೆವಿ ಹೆವಿ ಅರ್ತ್ ಮೂವರ್ಸ್. ಆಗ ಇಲ್ಲಿಗೆ ಒಂದು ಆಪರೇಟರ್ ಬೇಕಿತ್ತು ಪಣಂಬೂರಿಗೆ. ಆಗ ನಾವು ಅಲ್ಲಿಂದ, ಅಲ್ಲಿ ಅಷ್ಟೇನು ಆಗಲಿಲ್ಲ, ಶಾಲೆಗೆಲ್ಲ ಏನು ಬರಲಿಲ್ಲ, ಇನ್ನು ಮಕ್ಕಳೆಲ್ಲ ಚಿಕ್ಕವಾಗಿದ್ರು. ಹಾಗೆ ಇದ್ದಾಗ ಸರಿ ಇಲ್ಲಿಗೆ ಬಂದ್ವಿ ನಾವು
1: ಮಂಗಳೂರಿಗೆ
0: ಬಂದು, ಇಲ್ಲಿ ಕ್ಯಾಂಪ್ ಕಾವೂರು ಕ್ವಾರ್ಟರ್ಸ್ ಎಲ್ಲ ಆಯ್ತು. ಸ್ವಲ್ಪ ದಿವಸ ಬಾಡಿಗೆ ಮನೆಯಲ್ಲಿ ಅಲ್ಲಿ ಅಲ್ಲೇ ಇದ್ದು, ನಂತರ ಕ್ವಾರ್ಟರ್ ಸಿಕ್ಕಿತ್ತು, ಕ್ವಾರ್ಟರ್ಸ್ನಲ್ಲಿ ಇದ್ದು. ಆಗ ಮಕ್ಕಳೆಲ್ಲ ದೊಡ್ಡವರಾದ್ರು, ಅಲ್ಲೇ ಶಾಲೆ ಗಿಲೆ ಎಲ್ಲ ಇಲ್ಲಿ, ಕೆಲವು ಶಾಲೆ ಇಲ್ಲಿ ಕಲ್ತರು ನಮ್ಮ, ಕೆಲವೆಲ್ಲ ಅಲ್ಲಿ ಇಲ್ಲೆಲ್ಲ ಶಾಲೆ ಕಲ್ತರು ಮಕ್ಕಳೆಲ್ಲ. ಆಗ ಇರುವಾಗ ತುಂಬ ಹಾರ್ಡ್ ವರ್ಕ್
1: ಅಲ್ವಾ,
0: ತುಂಬ ಮಿಷಿನರಿ ಬರ್ತಾ ಇತ್ತು, ಇಳಿಸಬೇಕು ಇಲ್ಲಿಂದ ಅನ್ಲೋಡ್ ಮಾಡಬೇಕು ಕ್ರೈನ್ನಿಂದ, 120 ಟನ್ ಕೆಪಾಸಿಟಿ ಕ್ರೈನು, ಅದರ ಆಪರೇಟರ್ ನಾನು. ಇಲ್ಲಿ ಬರೋ ಅಂತ ಬರ್ತಾನೆ ಇಲ್ಲಿ ಆ ಶಿಪ್ನಿಂದ ಅನ್ಲೋಡು, ಮತ್ತೆ 100 ಟನ್ ಕೆಪಾಸಿಟಿ ಟ್ರೈಲರ್ ಕ್ಯಾಮೆಲ್ ಅಂತ ಅದಕ್ಕೆ ಲೋಡ್ ಮಾಡಿಕೊಂಡು, ಮತ್ತೆ ಅಲ್ಲಿ ಒಂದು ಕ್ರೈನ್ ಉಂಟು ಪ್ರಾಜೆಕ್ಟಲ್ಲಿ, ಈ ಸ್ಕ್ಯಾಮೆಲ್ನ ಡ್ರೈವ್ ಮಾಡಿಕೊಂಡು ಆ ಘಾಟ್ ಸೆಕ್ಷನಲ್ಲಿ ಹೋಗಿ ಅಲ್ಲಿ ಅನ್ಲೋಡ್ ಮಾಡಿ ವಾಪಸ್ ಬರಬೇಕು, ಮತ್ತೆ ಇಲ್ಲಿ ಲೋಡ್ ಮಾಡಬೇಕು. ಜಾಸ್ತಿ ಲೋಡ್ ಇದ್ದಿದ್ದನ್ನು ತಗೊಂಡೋಗಿ ಅಲ್ಲಿ, ಈಗ ದೀಪಕ್ ಪೆಟ್ರೋಲ್ ಪಂಪ್ ಅಂತ ಹೇಳಿದ್ದೆ ನೋಡಿ, ಲೇಡೌನ್ ಏರಿಯಾದಾಗ ನಮ್ಮದು, ಅಲ್ಲಿ ಅನ್ಲೋಡ್ ಮಾಡಬೇಕು. ಲೋಡಿಂಗ್ ಅನ್ಲೋಡಿಂಗ್ ಟ್ರಾನ್ಸ್ಪೋರ್ಟಿಂಗ್, ಲೋಡಿಂಗ್ ಅನ್ಲೋಡಿಂಗ್ ಟ್ರಾನ್ಸ್ಪೋರ್ಟಿಂಗ್, ಹೀಗೆ ಇತ್ತು. ಆವಾಗ ಮೆಟ್ಕಮ್ ಅನ್ನೋದೊಂದು ಇವರಿಗೆ ಸಿಕ್ಕಿತ್ತು ಕಾಂಟ್ರಾಕ್ಟ್. ಆಗ ಅವರದ್ದು ಟೈಮ್ ಬಾಂಡ್ ಪ್ರಾಜೆಕ್ಟ್, ರೆಸ್ಟ್ ಗಿಸ್ಟ್ ಮಾಡಲಿಕ್ಕಿಲ್ಲ, ಭಾನುವಾರ ಏನೂ ಗೊತ್ತಿಲ್ಲ, ಓವರ್ ಟೈಮ್ ಇಲ್ಲ, ಹಾಗೆ ದುಡಿಸಿದರು ಎಲ್ಲ. ಹಾಗೆ ಎಲ್ಲ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ವಿ, ಅಲ್ಲಿ ಇಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ನಿಂತ್ಕೊಂಡು, ಹಗಲು ರಾತ್ರಿ ಗೊತ್ತಿಲ್ಲ ಮಾಡಿದ್ದೇ ಬಂತು. ಅಷ್ಟರೊಳಗೆ ಯುದ್ಧ ಶುರು ಆಯಿತು, ಶಾ ಮಹಾರಾಜನ್ನ ಅಲ್ಲಿ ಓಡಿಸಿದ್ರು, ಕುಮೇನಿ ಬಂದ. ಕುಮೇನಿ ಬರುವಾಗೆಲ್ಲ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು, ನಮ್ಮ ಮಂಗಳೂರಿಗೆ ಓರ್ ಬರ್ಲಿಕ್ಕೆ ಶುರುವಾಯಿತು ಪೈಪ್ ಲೈನ್ನಲ್ಲಿ, ಮತ್ತು ಶಿಪ್ಪಿಗೂ ಲೋಡ್ ಆಗ್ತು. ಅಂತ ಟೈಮ್ನಲ್ಲಿ ಕುಮೇನಿದು ಇದು ಎಲ್ಲ ಯುದ್ಧವೇ, ಹಾಗೆ ಯುದ್ಧ ಅದು ಇದು ಅಂದ್ಕೊಂಡು ಬಾರಿ
1: ಇದಾಯ್ತು, ಇದೆ ಇವತ್ತು ಇದೆ ಯುದ್ಧ.
0: ಆಮೇಲೆ ಅಲ್ಲಿಂದ ಎಲ್ಲ ಇದಾಯ್ತು, ಅಲ್ಲಿಗೆ ಮತ್ತೆ ನಾವು ಕೂಡ ಇಲ್ಲಿಂದ ಮನಸ್ಸು ಇದಾಯಿತು, ಕಷ್ಟಪಟ್ಟು ಸುಖ ಇಲ್ಲ ಯಾವುದು ನಮಗೆ ಇದಿಲ್ಲ. ಮತ್ತೆ ಅಂತೇಳಿ ನಾನು ಅಲ್ಲಿಂದ ಸ್ವಲ್ಪ ದಿವಸ ಫಾರಿನ್ಗೆ ಹೋಗುವ ಅಂತ ಹೋದೆ.
1: ಎಲ್ಲಿ ಹೋದ್ರಿ?
0: ಇರಾನ್ ಅಲ್ಲ, ಇರಾಕ್.
1: ಇರಾಕ್,
0: ಇರಾಕ್. ಅಲ್ಲಿ ಹೋಗಿ ಸುಖ ಉಂಟ? ಇರಾನ್ ಇರಾಕ್ ಯುದ್ಧ,
1: ಓಕೆ,
0: ಅಲ್ಲಿ ಕೂಡ ಇದೇ
1: ಎಲ್ಲ ಕಡೆಯಲ್ಲಿ ಯುದ್ಧವೇ
0: ಇದ್ದೇವೆ. ಅದೇ ಕನ್ನಡದಲ್ಲಿ ಗಾದೆ ಹೇಳ್ತಾರೆ ನೋಡಿ, ಹೆಗ್ಗಣ ಪರದೇಶ ಹೋದ್ರೂ ನೆಲಕ್ಕರಿ ತಪ್ಪದಿಲ್ಲ ಅಂತ. ನಾವು ಹಾಗೆ ಅಲ್ಲಿ ಹೋಗಿನ್ನು ಯುದ್ಧ. ಒಂದು ದಿವಸ ನಡರಾತ್ರಿಯಲ್ಲಿ ಅಲ್ಲಿ ಪೊಲೀಸ್ ಎಲ್ಲ ಬಂದು ನಮ್ಮನ್ನ ಕ್ಯಾಂಪ್ನಿಂದ ಹೊರಗಡೆ ಹಾಕಿತ್ತು, ಟ್ರೆಂಚ್ ಒಳಗೆ ಹೋಗಿ ಮಲಗಿದ್ದು. ಟ್ರೆಂಚ್ ಎಲ್ಲ ಜಾತಿ ಎಲ್ಲ ಇದ್ದಾರೆ ಅದರಲ್ಲಿ, ಪಾಕಿಸ್ತಾನ, ಜಪಾನೀಸು, ಚೈನೀಸ್ ಎಲ್ಲ. ಮತ್ತೆ ಹಾಗೆ ಒಂದು ವರ್ಷ ಹಾಗೆ ಹೀಗೆ ಹಾಗೆ ಹೀಗೆ ಕಷ್ಟಪಟ್ಟು ಕೆಲಸ ಮಾಡಿ ಬಂದು ಆಮೇಲೆ ಇಲ್ಲೇ ಎಲ್ಲ ಇದು ಮಾಡಿದ್ವಿ, ಸಣ್ಣ ಪುಟ್ಟ ಕೆಲಸ ಬೈಕಂಬಾಡಿ, ಆಮೇಲೆ ಹೀಗೆ ಕೆಲವೆಲ್ಲ ಕೆಲಸ
1: ಮಾಡಿಕೊಂಡು
0: ಮಕ್ಕಳೆಲ್ಲ ವಿದ್ಯಾಭ್ಯಾಸ ಮುಗಿಸಿದ್ರು, ಸ್ವಲ್ಪ ಅವರಿಗೆ ಕೆಲಸ ಸಿಕ್ಕಿತ್ತು. ಆಮೇಲೆ ನಾನು ಸ್ವಂತ ಲಾರಿಯೆಲ್ಲ ತೆಗೆದು ಸ್ವಲ್ಪ ದುಡಿದೆ, ಸ್ವಂತ ಲಾರಿಯೇ ಲೋನ್ ತೆಗೆದೆ. ಆಮೇಲೆ ಅದು ಕೂಡ ಕೈಗೆ ಬರಲಿಲ್ಲ ಸರಿಗೆ, ಲಾಸು ಅದು ಇದು ಅಂದ್ಕೊಂಡು ಎಲ್ಲ ಆಯಿತು. ಬಾಡಿಗೆನೂ ಇಲ್ಲ ಆಗ, ಇಲ್ಲಿಂದ ಹುಬ್ಳಿಗೆ ಜಾಸ್ತಿ ಅಂದರೆ 700 ರೂಪಾಯಿ.
1: ಇದು 70ರ ಸಮಯ ಹೇಳೋದ ನೀವು? ಯಾವಾಗ?
0: 70. ಆಮೇಲೆ ಸರಿ ಅದು ಬಿಟ್ಟಾಯ್ತು, ಬಿಟ್ಟು ಹೀಗೆ ಪರಿಸರದ ಬಗ್ಗೆ.
1: ಆವಾಗದಿಂದ ಶುರುವಾಗಿದ್ದು ನಿಮಗೆ ಪರಿಸರದ ಪರಿಸರದ ಬಗ್ಗೆ ಕಾಳಜಿ ಯಾವಾಗ ಹುಟ್ಟಿದೆ ಆ್ಯಕ್ಚುಲಿ, ಏನು ಕಾರಣ?
0: ಇದೇ ನಮ್ಮ ಒಂದ್ಸಲ ಸಾಲು ಮರದ ತಿಮ್ಮಕ್ಕ ಬಂದಿದ್ರು ಮುಲ್ಕಿಗೆ,
1: ಮುಲ್ಕಿಗೆ
0: ನಾನು ಹೋಗಿದ್ದೆ ಅಲ್ಲಿ.
1: ಯಾವಾಗ ಸರ್ ಇದು?
0: ಇದು
1: ಸುಮಾರು ಅದೇ 70ರ ಸಮಯದ
0: 80 90 90 80ರಲ್ಲಿ. ಆಗ ಹೋದಾಗ ಈಗ ನಮಗೆ ಕೂಡ ಅದರ ಮೇಲೆ ಆಸೆ ಆಯಿತು. ಆಗ ಕೆಲವೆಲ್ಲ ಬ್ಯಾನರು ಎಲ್ಲ ಮಾಡಿಕೊಂಡು ನಾನೇ ಸ್ವಂತ ಖರ್ಚಿಂದ, ಇದು ಫ್ಲೆಕ್ಸ್ ಎಲ್ಲ ನೋಡಿರ್ಬೇಕು ನೀವು ಕೆಲವುದೆಲ್ಲ
1: ಫೋಟೋಸ್. ಹೌದು,
0: ಫೋಟೋಸ್ ನಂದು ಬಯೋಡಾಟ್ನಲ್ಲಿ ಅದರಲ್ಲ. ಹಾಗೆ ಅವೆಲ್ಲ ಮಾಡಿ ಸ್ವಂತ ಖರ್ಚಿಂದ ಮಾಡಿ ಇದು ಮಾಡಿದ್ವಿ. ಅಲ್ಲಿ ಹೋಗಿ ಒಂದೊಂದು ವರ್ಷ ಅವ್ರ ಗಿಡ ಎಲ್ಲ ನೆಟ್ಟು ಅವ್ರಿಗೆ ಒಟ್ಟಿಗೂಡಿ, ಅದು ಚರ್ಚಲ್ಲಿ, ಅಲ್ಲಿಂದ ಶುರು. ಮತ್ತೆ ಇಲ್ಲಿ ಪಿ ಟಿ ಉಷಾ ಬಂದರು ಮಂಗಳ ಸ್ಟೇಡಿಯಂ ಅವರೊಟ್ಟಿಗೆ. ಆಗೆಲ್ಲ ಮಾಧವ್ ಉಳ್ಳಾಳರು ಇರಲಿಲ್ಲ ನಮ್ಮೊಟ್ಟಿಗೆ, ಅವಳಿನ್ನ ಪರಿಚಯ ಆಗಿರಲಿಲ್ಲ. ಹಾಗೆ ಫುಲ್ಲು ಮ್ಯಾಂಗ್ಳೂರು ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲ ಗಿಡ ನೆಡೋದಕ್ಕೆ, ಕಾಲೇಜು ಶಾಲೆ ಕಾಲೇಜು ಶ್ಮಶಾನ ದೇವಸ್ಥಾನ ಇಲ್ಲಿ ಎಲ್ಲ.
1: ಎಷ್ಟಾಗಿರ್ಬೋದು ಸರ್ ಇಷ್ಟವರೆಗೆ ನೀವು ಸಾಧಾರಣ ನೆಟ್ಟಿದ್ದು?
0: ಈಗ ಒಂದು ಸುಮಾರು ಅಂತ ಅಂದ್ರೆ ಕಮ್ ಸೆ ಕಮ್ ಒಂದು 3,000 4,000 ಮೇಲೆ ಆಗಿರು
1: ಅಲ್ವಾ. ಸೊ ಅದ್ರಲ್ಲಿ ಕೂಡ ಬೋಂದೆಲಲ್ಲಿ ಸ್ವಲ್ಪ
0: ಬೋಂದೆಲ್ಲೇ ಜಾಸ್ತಿ
1: ಜಾಸ್ತಿ ಇದೆ.
0: ಬಂದು ತಾವು ನೋಡಿದ್ರೆ
1: ಅಲ್ವಾ,
0: ಎಸಿ ತರ ಉಂಟು ಈಗ ಅಲ್ಲಿ.
1: ಅದು ಎಲ್ಲಿ ಸರ್ ನಂಗೆ ಬರಬೇಕು, ಎಲ್ಲಿ ನೆಟ್ಟಿದ್ ನೀವು?
0: ನೀವು ಬನ್ನಿ ಒಮ್ಮೆ ಬನ್ನಿ, ದಯವಿಟ್ಟು ಬರಬೇಕು.
1: ನಿಮ್ಮ ಮನೆಯ ಸುತ್ತಮುತ್ತ?
0: ಅಲ್ಲೇ ಸುತ್ತಮುತ್ತ ಅಲ್ಲೇ.
1: ಅಂದ್ರೆ ಜಾಗ? ಅದು
0: ಜಾಗ ಗೌರ್ಮೆಂಟ್ ಮನೆ ಹತ್ತಿರ ಫುಲ್ಲು ನೆಟ್ಟು. ಈಗಲೂ ನಾನೇ ಸ್ವಂತ ಗಿಡ ಮಾಡ್ತೀನಿ. ಬೀಜ ಎಲ್ಲ
1: ಬೀಜ ಹಾಕಿ ಕಸಿ ಎಲ್ಲ ಕಟ್ತೀರಾ?
0: ಕಸಿ ಅಲ್ಲ, ಬೀಜ ಹಾಕಿ ಗಿಡ ಮಾಡೋದು, ಗಿಡ ನೆಡೋದು. ಬೀಜ ಎಲ್ಲ ಸಿಗ್ತದೆ. ಈಗ ದೊಡ್ಡ ಮರ ಆಗಿದೆ, ಹೊಂಗೆ ಹೆಬ್ಬಲಸು ಹಿಪ್ಪಲಿ ಇದೆಲ್ಲ ಬೀಜ ಬೀಳ್ತದಲ್ಲ, ಅದನ್ನು ಕಲೆಕ್ಟ್ ಮಾಡಿ ಎಲ್ಲ ತೊಟ್ಟೆಯಲ್ಲಿ ಹಾಕಿ ಗಿಡ ಮಾಡಿ ಗಿಡ ಅಲ್ಲಲ್ಲಿ ಕೊಡೋದು ಉಂಟು ಫ್ರೀಯಾಗಿ. ಮತ್ತೆ ಕೆಲವು ಕಡೆ ಕರೆದಾಗ ಹೋಗಿ ಫ್ರೀಯಾಗಿ ಮಾಡಲಿಕ್ಕೆ ಬರಲಿಕ್ಕೆ ಮಾಡಿ ಬರಲಿಕ್ಕೆ ಉಂಟು. ಮೊನ್ನೆ ಕೂಡ ಅಲ್ಲಿ ಮಾಡಿದ್ದೆವು ನಾವು ಇಲ್ಲಿ ಪದವ ಶಾಲೆಯಲ್ಲಿ, ಮತ್ತೆ ಅಲ್ಲಿ ಕಾಪಿಕಾಡ್ ಶಾಲೆಯಲ್ಲಿ, ಪಂಜಮುಗುರು ಶಾಲೆಯಲ್ಲಿ. ಹೀಗೆ ಗಿಡ ನಾವೇ ಕೊಂಡೋಗ್ತೀವಿ. ಹಾಗೆ ತುಂಬಾ ಉಂಟು ಫೋಟೋ ಎಲ್ಲ.
1: ನೀವೇ ಬೆಳೆಸಿದಂತ
0: ಗಿಡ ಉಂಟು
1: ಗಿಡಗಳು?
0: ಮತ್ತೆ ಹೆಚ್ಚಿನ ಗಿಡ ಬೇಕಾದ್ರೆ ಜಾಸ್ತಿ ಯಾರನ್ನ ಹೇಳಿದ್ರೆ ನಾವು ಅಲ್ಲಿ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ತಗೊಂಬಂದು ಅಲ್ಲಿ ಅವ್ರಿಗೆ ಎಷ್ಟು ಬೇಕಷ್ಟು ಗಿಡ ಅಲ್ಲಿ ಸಪ್ಲೈ ಮಾಡಿ ಅಲ್ಲಿ ನಾವು ಗಿಡ ನೆಡ್ತೀವಿ.
1: ಓಕೆ, ಈಗ ಮಂಗಳೂರಲ್ಲಿ ಆ ವ್ಯವಸ್ಥೆಗೆ ಜಾಗ ಎಲ್ಲ ಇದೆಯಾ ಗಿಡ ನೆಡ್ಲಿಕ್ಕೆ? ಹೇಗಿದೆ ಈಗ ಮಂಗಳೂರು ಸದ್ಯಕ್ಕೆ?
0: ಜಾಗ ಕಮ್ಮಿ, ಆದ್ರೂ ನೆಟ್ಟು ಗಿಡ ಆದ್ರೂ ಬದುಕಿಸ್ಬೇಕಲ್ಲ. ಬೇಡ ಜಾಗ ಇದ್ದಿದ್ದ ಜಾಗದಲ್ಲಿ ನೆಟ್ಟರು ಅದನ್ನು ಪಾಲನೆ ಪೋಷಣೆ ಸಂರಕ್ಷಣೆ ಇದಿಲ್ಲವೇ ಇಲ್ಲ
1: ಅಲ್ವಾ.
0: ಈಗ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ನಿಮಗೆ ಕಣ್ಣಿ ಕಾಣ ಹಾಗೆ ಕುದುರೆಮ್ಮ ಕ್ವಾರ್ಟರ್ಸಿಂದ ಕಾವೂರುವರೆಗೂ, ಕುದುರೆಮ್ಮ ಕ್ವಾರ್ಟರ್ಸಿಂದ ಪಚನಾಡಿವರೆಗೂ ನೆಟ್ಟದ್ದು ಗಿಡಗಳು. ಒಂದಲ್ಲ ಒಂದು ಕಂಪನಿ, ಒಂದಲ್ಲ ಒಂದು ಡಿಪಾರ್ಟ್ಮೆಂಟ್, ಒಂದಲ್ಲ ಒಂದು ಕ್ಲಬ್, ಒಂದಲ್ಲ ಒಂದು ಕ್ಲಬ್ ನೆಡ್ತಾ ಇರೋದು. ಒಂದು ಗಿಡ ಕೂಡ ಇಲ್ಲ
1: ಅದೇ ಗುಂಡಿಯಲ್ಲಿ. ನೆಕ್ಸ್ಟ್ ಇಯರ್ ಮತ್ತೆ ನೆಡೋದು?
0: ಈ ಸಲ ಇವರು ಲೈನ್ಸ್ ಕ್ಲಬ್ನವ್ರು ಬಂದರು ನೆಟ್ಟರು, ಅವರು ಬಂದರು ನೆಟ್ಟರು. ಕುದುರೆಮುಖದವರು ನೆಟ್ಟು ಡ್ರಮ್ ಹಾಕಿದ್ರು ಅದಕ್ಕೆ ದನಗಿನ ಎಲ್ಲ ತಿನ್ನಬಾರ್ದು ಅಂತ. ಆದ್ರೂ ಡ್ರಮ್ಮು ಇಲ್ಲ ಗಿಡನೂ ಇಲ್ಲ.
1: ಏನು ಕಾರಣ ಸರ್?
0: ಎಲ್ಲ ನೀರು ಹಾಕಬೇಕಲ್ಲ,
1: ಖಾಲಿ ನೆಡೋದು ಮಾತ್ರ ಅಲ್ಲ ಅಂತ.
0: ಸಾಕಲ್ಲ ವನಮಹೋತ್ಸವ ಅಂತ ದೊಡ್ಡದಾಗಿ ಬಾಯಿ ಬಿಚ್ಚಿ ಹೇಳಿ
1: ಫೋಟೋ ಎಲ್ಲ
0: ಚಪ್ಪಲ್ಲ ಹಾಕಿ ಶೆಕೆನೆಲ್ಲ ಕೊಟ್ಟರು ಬರಲಿಲ್ಲ ಗಿಡ. ಸ್ವಂತ ಮಗುವಿಗಿಂತ ಜಾಸ್ತಿ ಹುಷಾರು ಮಾಡಿದರೆ ಗಿಡ ಹಾಕ ಬಂದು ನೋಡಿ, ನೀವು ಬಂದು ಒಂದ್ಸಲ ನೋಡಿದರೆ ಆಹ್ ಅಂತ ಹೇಳ್ತೀರಿ, ನೀವು ಬಾಯಿ ಮೇಲೆ ಕೈ ಇಡ್ತೀರಿ. ನಾನು ಬಿದಿರು ಪ್ರತಿಯೊಂದು ಜಾತಿ ಗಿಡ ಬೆಳೆಸಿನಿ, ಹೊಂಗೆ ಹೆಬ್ಬಲಸು ಬೀಟೆ ಸಾಗುವಾನಿ ಹುಣಸೆ ನಾನಾ ಥರದ ಗಿಡಗಳು ಸಿಕ್ಕಿದ್ದ ಬೀಜ ಎಲ್ಲ ತಂದು ಈಗಲೂ ಕೊಡು. ಮೊನ್ನೆ ಕೂಡ ಸ್ವಲ್ಪ ಹೊಂಗೆ ಬೀಜ ತಂದೆ, ಅದು ಗಿಡ ನೆಡ್ಲಿಕ್ಕೆ ಹಾಕಿದೀವಿ.
1: ಈಗ ಸರ್ಕಾರಿ ಜಾಗದಲ್ಲಿ ನೆಡುವಾಗ ಏನಾದ್ರು ಪರ್ಮಿಷನ್ ಎಲ್ಲ ಕೇಳಬೇಕಾ ಸರ್? ಹೇಗೆ ಅದು?
0: ಯಾವುದು ಕೇಳಲಿಲ್ಲ, ಒಟ್ರಾಸಿ ಒಬ್ಬೊಬ್ರು ಹೇಳ್ತಾರೆ ಮಂತ್ರಿಗಳು ಬಂದ್ರೆ ಎಲ್ಲ ಜಾಗದಲ್ಲಿ ನೆಡಿ ಹಸಿರೀಕರಣ ಮಾಡಿ ಉಸಿರಾಟ ಆಗಬೇಕು ಹಾಗೆ ಹೀಗೆ. ಇನ್ನು ಕೆಲವು ದಿವಸದಲ್ಲಿ ಸಿಲಿಂಡರ್ ಎಗಲಿ ಕಟ್ಟಿಕೊಂಡು ನಡೆಯುವಂತ ಕಾಲ ಬಂದಿತ್ತು. ಈಗೆಲ್ಲ ಭಾಷಣ ಮಾಡ್ತಾರೆ, ಆಗ ಭಾಷಣ ಮಾಡುವಾಗ ನಮಗೆ ಅನಿಸ್ತದೆ ನಾವು ಇಲ್ಲಿ ಯಾಕೆ ನೆಡಬಾರದು ಇಷ್ಟಿದು ನಮ್ಮ ಸ್ವಂತ ಖರ್ಚಿಂದ ನೀರು ಬಿಲ್ ಬರ್ತದೆ ನಮಗೆ, ಕಾರ್ಪೊರೇಷನ್ ಬಿಲ್ ಕೊಡ್ತಾರಲ್ಲ. ಹಾಗೆ ನಾನು ಮಗ ಇವರು ಎಲ್ಲ ಕಷ್ಟಪಟ್ಟು ನೀರಾಕಿ ಬೆಳೆಸಿ ದನ ಓಡಿಸಿ ಬೆಂಕಿಯವ್ರನ್ನ ಅದು ಬೆಂಕಿ ಹಾಕ್ತಾರೆ ಕೆಲವು ಮಕ್ಕಳು ಶಾಲೆ ಬಿಟ್ಟು ಬರುವ ಅಲ್ಲಲ್ಲಿ ಬೆಂಕಿ ಪಟ್ಟಣ ಬಿಸಾಡಿರ್ತಾರೆ ಕಿಡಿಗಳು. ಇವರಿಗೊಂದು ಖುಷಿ ಹಚ್ಚಿದ್ರು ಆಯ್ತು, ಒಂದು ಸ್ವಲ್ಪ ಬೆಂಕಿ ಬಂದ್ರೆ ಎಲ್ಲ ಗಿಡ ಹೋಯ್ತು. ಹಾಗೆ ಅದು ನೋಡೋದು ದನ ನೋಡೋದು
1: ಎಲ್ಲ ಕೆಲಸಕ್ಕೆ ಮನೆಯಿಂದ ನಿಮ್ಗೆ ಸಪೋರ್ಟ್ ಇದೆಯಾ ಅಂತಲ್ವಾ?
0: ಹೌದು, ಸ್ವಲ್ಪ ಇವರು ಇದ್ದಾರೆ
1: ಅಲ್ವಾ,
0: ಮಗ ಇದ್ದಾರೆ
1: ನಿಮ್ಮ ಪ್ರೋಗ್ರಾಮ್ಗೆ ನಿಮ್ಮ ಜೊತೆ ಸೊಸೆಯವರ ಜೊತೆಗೆ ಬರ್ತಾರೆ ಅಲ್ವಾ, ನಿಮ್ಗೆ ಸಪೋರ್ಟಿವ್
0: ಹಾಗೆ ಮಾಡ್ತಾರೆ. ಹಾಗೆಂದ್ರೆ ಗಿಡ ಹಾಗೆ ಉಳಿದಿದ್ದಾವೆ. ಈಗಲೂ ಕೂಡ ಮೊನ್ನೆ ನಾವು ನೆಟ್ಟು ವಿಶ್ವ ಪರಿಸರ ದಿನ,
1: ಹೌದು,
0: ದಾರಿಯಲ್ಲೇ ಕಾಣ್ತದೆ ಗ್ರೌಂಡಲ್ಲಿ, ಇನ್ನೂ ನೆಡ್ಲಿಕ್ಕುಂಟು. ಈ ಭಾನುವಾರ ಸ್ವಲ್ಪ ನೆಡಬೇಕು. ಮತ್ತೆ ನಮ್ಮ ಪೃಥ್ವಿ ಸ್ವಯಂ ಸೇವಕರು ಅಂತೇಳಿ ನಮ್ಮ ಒಂದು ಇದುಂಟು ಸಂಸ್ಥೆ ಇಲ್ಲೇ ಪದನಂಗಡಿ. ಹಾಗೆ ನಾವೆಲ್ಲ ಸೇರಿಬಿಟ್ಟು ಗಿಡ ನೆಡ್ತೀವಿ. ಮತ್ತೆ ಅವರಿಗೆಲ್ಲ ಸ್ವಲ್ಪ ಸ್ವಲ್ಪ ಏನಾದ್ರು ಫಲಹಾರ ಅದೇ ಇದೆಲ್ಲ ನಾವೇ ಫ್ರೆಂಡ್ಸ್ನಲ್ಲಿ ಇದು ಮಾಡ್ತೀವಿ. ಮತ್ತೆ ಅಲ್ಲಿ ಮೇರಿಲಲ್ಲಿ ಒಂದು ಪಾರ್ಕ್ ಉಂಟು, ಆ ಪಾರ್ಕ್ನು ಡೆವಲಪ್ ಮಾಡಿದ್ವಿ. ಯಾರು ಇವರೆಲ್ಲ ಮುಂಚೆ ಯಾರೋ ಪಾರ್ಕ್ ಮಾಡಿದ್ರು ಮೇರಿಲಲ್ಲಿ, ಅಲ್ಲಿ ನೋಡೋರಿಲ್ಲ, ಆಳು ಬಿದ್ದಿತ್ತು. ಅದು ನಾವು ಈಗ ತಗೊಂಡು ಅದನ್ನೆಲ್ಲ ಹುಲ್ಲು ಅದು ಇದು ತೆಗೆದೆಲ್ಲ ಗಿಡ ಎಲ್ಲ ನೆಡ್ತೀವಿ. ಸ್ವಲ್ಪ ಈ ಮುತ್ತೂಟ್ ಫೈನಾನ್ಸ್ನವರೆಲ್ಲ ಸ್ವಲ್ಪ ಏನೋ
1: ಸಮಥಿಂಗ್ ಸಹಕಾರ ಮಾಡ್ತಾರೆ.
0: ಹಾಗೆ ಸ್ವಲ್ಪ ಬೇಲಿ ಗೀಲಿ ಎಲ್ಲ ಮಾಡಿದ್ವಿ.
1: ಈ ಸಲ ತುಂಬಾ ಸೆಕೆ ಸೆಕೆ ಅಂತ ನಾವು ಹೇಳ್ತಿದ್ವಿ. ನಿಮ್ಗೆ ಆ ಸೆಕೆಯ ಫೀಲ್ ಹೆಚ್ಚಾಗ್ಲಿಲ್ವಾ ಅಂತ ಸುತ್ತಮುತ್ತ?
0: ಅಲ್ಲಿ ಹತ್ತಿರ ಇರೋದು ಅಷ್ಟು ಕಾಣಲಿಲ್ಲ. ಕಾರಣ ಹತ್ತಿರ ಗಿಡ
1: ಇದೆ,
0: ತುಂಬಾ ಒಳ್ಳೆ ಇದು. ಈಗಲೂ ಕೂಡ ನಮಗೆ ಹಗಲೊತ್ತು ಬೆಳಕು ಕಾಣಲ್ಲ, ಅಷ್ಟು ಕತ್ತಲೆ
1: ಕತ್ತಲೆ. ಅದರ ಮಧ್ಯೆ ಮನೆ ಮಿಯಾವಾಕಿ ಟೈಪ್ ಅಲ್ಲೇ ಮಾಡಿದಿರ
0: ಎಲ್ಲ? ಹೌದು, ಈಗ ಸಿಕ್ಕಿದ ಕಡೆ ನೆಡದೆ.
1: ಅದರ ಕಾನ್ಸೆಪ್ಟ್ ಹಾಗೆ ಅಲ್ವಾ, ಹತ್ರ ಹತ್ರ ನೆಡೋದು ಅದು ಎತ್ತರಕ್ಕೆ ಹೋಗುತ್ತೆ ಅಲ್ವಾ. ನಗರಾರಣ್ಯ,
0: ನಗರಾರಣ್ಯ,
1: ಅರ್ಬನ್ ಫಾರೆಸ್ಟ್ ಕಾನ್ಸೆಪ್ಟ್ ಮಂಗಳೂರಲ್ಲಿ ಕೆಲವು ಕಡೆ ಇದೆ ಅಂತ ಮಿಯಾವಾಕಿಗಳನ್ನ ಮಾಡಿದ್ದಾರೆ.
0: ಮಾಡಿದ್ದಾರೆ ಇಲ್ಲಿ, ಮಾಡಿದ್ದಾರೆ ಪದ ಮುಂದೆ ಬಸ್ ಸ್ಟಾಪ್ ಹತ್ರ. ಮತ್ತೆ ಇನ್ನು ಕೆಲವು ಕಡೆ ಅಲ್ಲಿ ಮಾಡಿದೀವಿ ನಾವು, ಎಲ್ಲಿ ಎನ್ ಎಸ್ ಎಸ್ ಸ್ಕೂಲು ಸೂರತ್ಕಲ್.
1: ಎನ್ ಐ ಟಿ ಓಕೆ. ಇಷ್ಟೆಲ್ಲ
0: ನಾವು ಮಾಧವ್ ಉಳ್ಳಾಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರೆಲ್ಲ ಸೇರಿ ನಾವು ಮಾಡಿದ್ದೀವಿ
1: ಅಲ್ಲಿ. ಸೊ ಇಷ್ಟೆಲ್ಲ ಮಾಡುವಾಗ ಸರ್ ನಿಮ್ಗೆ ಹೇಗೆ ಅನ್ಸುತ್ತೆ, ಮಂಗಳೂರಿನ ಜನರ ಸ್ಪಂದನೆ ಹೇಗಿದೆ ಅಂತ ಅನ್ಸುತ್ತೆ?
0: ಆದ್ರೆ ನಾನೊಂದು ನಿಜವಾಗಿ ಹೇಳ್ಬೇಕಂತ ಅಂದ್ರೆ ನೆಡ್ತಾರೆ, ಭಾರಿ ಉತ್ಸಾಹವಾಗಿ ನೆಡ್ತಾರೆ ಹೆಂಗಸರು ಮಕ್ಕಳು ಎಲ್ಲ. ಆದರೆ ಈ ಮಾರನೇ ದಿವಸ ತಿರುಗಿ ನೋಡೋದಿಲ್ಲ, ಅದು ಒಂದು. ಎರಡನೇದಾಗಿ ನೋಡಿದ್ರೂ ಕೂಡ ಅದನ್ನು ಏನಾದ್ರು ಮಾಡಬೇಕು, ಒಂದು ಗಿಡ ಹಾಳಾಗ್ತದೆ ದನ ತಿಂತದೆ, ಅದನ್ನು ನಾವು ನೋಡಿ ಸುಮ್ಮನೆ ಇರಬಾರ್ದು, ಅದು ಸ್ವಲ್ಪ ಬೆದರಿಸುವ ಓಡಿಸುವ ಆ ಮನಸ್ಸಿಲ್ಲ. ಅದು ತಿಂತಾ ಇರ್ತದೆ, ಫೋಟೋ ತೆಗಿತಾರೆ, ಆ ಫೋಟೋ ಫಾರೆಸ್ಟಿಗೆ ಕಳಿಸಿರಿ, ಫಾರೆಸ್ಟ್ ಬಂದು ಓಡಿಸ್ತದ ದನ ಇಲ್ಲ, ಅವ್ರು ಯಾವಾಗ ಬರಲಿ.
1: ಹೌದು,
0: ಅದೇ ರೀತಿ ಬೆಂಕಿ, ಬೆಂಕಿ ಕಾಡು ಕಿಚ್ಚ ಆಗ್ತಾ ಇದೆ, ಬೇಯ್ತಾ ಇದೆ, ಒಂದೆರಡು ಗಿಡ ಸುಟ್ಟು ಇನ್ನು ಬಾಕಿ ಇದ್ದ ಗಿಡ ಸುಡ್ಲಿಕ್ಕೆ ಉಂಟು ಹತ್ತಿರ. ಅಷ್ಟು ಕೂಡ ನೋಡಿ ಭಾರಿ ಖುಷಿಯಾಗಿ ಅವರು ಫೋಟೋ ತೆಗಿತಾರೆ.
1: ನೀರು ಹಾಕೋದಿಲ್ಲ,
0: ನೀರು ಹಾಕೋದಿಲ್ಲ. ಯಾರಿಗಾರು ಒಂದು ಹೇಳಿ ದೊಡ್ಡವರಿಗೆ ಅಥವಾ ಅವರನ್ನ ಕರೆದು ಏನಾರ ಮಾಡಿದ ಸೊಪ್ಪೋ ಸದೆಯ ಮಣ್ಣು ಏನಾರು ಒಂದು ಹಾಕಿ ಸ್ವಲ್ಪ ಆದರೂ ಅರ್ಧ ಗಿಡನಾದರೂ ಉಳಿಸಿದ್ರೆ ಆ ನಾನೊಂದು ಗಿಡ ಉಳಿಸಿದೆ ಅನ್ನೋ ಮನೋಭಾವನೆ ಬೇಕು, ಬದ್ಧತೆ ಬೇಕು. ಅದು ಇಲ್ಲಾಂದ್ರೆ ಈಗ ಹತ್ತು ಗಿಡ ಇದೆ ಅಂತ ಹೇಳಿ ನೀವು ಸುಡ್ತಾ ಇದೆ, ಈ ಕಡೆಯಿಂದ ಬಂತು ಒಂಬತ್ತನೇ ಗಿಡಕ್ಕೆ ಬಂತು, ಆದ್ರೂ ಒಂದಾದರೂ ಉಳಿಸುವ ಬಾಕಿ ಗಿಡ ಅನ್ನೋ ಭಾವನೆ ಮಕ್ಕಳಲ್ಲಿ ಬರಬೇಕು. ಯಾರು ಮಾಡಲ್ಲ, ಹೇ ನೋಡಿ ಹೇಗೆ ಸುಡ್ತಾ ಇದೆ ಆ ಶಬ್ದ, ಫೋಟೋ ತೆಗೆದ್ರು ಈ ಪೊಸಿಷನ್ ಬಂದರು ಆ ಪೊಸಿಷನ್ಗೆ ಬಂದರು, ನೀನು ಆ ಕಡೆ ನಿಲ್ಲು, ಇದೆ ಗಿಡ ಹೋಯ್ತು
1: ಅಲ್ವಾ.
0: ಇಂಥದ್ದು ಜಾಸ್ತಿ ನಮ್ಮ ನೀವೇ ನಿಮಗೆ ನಿಮ್ಮ ಕಣ್ಣೆದುರಿಗೆ ಇದೆ. ಕೆ ಪಿ ಟಿಯ ಇದರಿಂದ ಇಲ್ಲಿ ಇಲ್ಲಿವರೆಗೆ ನಂತೂರವರೆಗೂ ಗಿಡ ನೆಟ್ಟರು ಕರ್ನಾಟಕ ಇದು ಬ್ಯಾಂಕ್ ಒಳ್ಳೆ ಗಿಡ ನೆಟ್ಟರು, ಅದಕ್ಕೆ ಭಾರಿ ಗ್ರಿಲ್ ಎಲ್ಲ ಇಟ್ಟರು, ಲಕ್ಷಗಟ್ಟಲೆ ಖರ್ಚು ಮಾಡಿದರು. ಈಗ ನೋಡಿ ಗಿಡವೂ ಇಲ್ಲ, ಆ ಬ್ರ್ಯಾಂಕಿಟ್ ಹೋಗೋದು ಹೋಯ್ತು ಹೋಗೋ ಕಡೆ, ಗಿಡ ಒಂದಿಲ್ಲ, ಎಷ್ಟು ಲಕ್ಷ ಖರ್ಚು ಮಾಡಿದರು. ಹಾಗೆ ಅದೆಲ್ಲ ಆಗ ಆಗಬಾರ್ದು. ನಮ್ಮ ಕಡೆ ಬಂದು ನೋಡಿ ನೀವು, ನಾವು ನೆಟ್ಟದ ಗಿಡ ಎಷ್ಟು ಚೆನ್ನಾಗಿದ್ದಾವೆ.
1: ಒಂದು ಗಿಡ ನೆಟ್ಟರೆ ಅಟ್ಲೀಸ್ಟ್ ಒಂದು ಎಷ್ಟು ಸಮಯ ನಾವು ತುಂಬಾ ಕೇರ್ ತಗೊಂಡು ನೋಡಬೇಕು ಅಂತ ಹೇಳಿ,
0: ಒಂದು 3 ವರ್ಷ ಸಾಕಿದ್ರೆ ಸಾಕು.
1: 3 ವರ್ಷ ನೋಡಬೇಕು,
0: 3 ವರ್ಷ ಸಾಕಿದ್ಮೇಲೆ ನೀವು ನೀರು ಹಾಕದಿದ್ರೂ ತೊಂದರೆ ಇಲ್ಲ,
1: ಓಕೆ
0: ಬದುಕುತ್ತದೆ.
1: ಈ ಮಂಗಳೂರಿನ ಈ ವಾತಾವರಣಕ್ಕೆ ಯಾವುದೆಲ್ಲ ಒಳ್ಳೇದು ಅಂತ ಅನ್ಕೊಳ್ತೀರಿ ಸರ್? ಯಾವಾಗ
0: ಹೊಂಗೆ
1: ಹೊಂಗೆ
0: ಮಂಗಳೂರು ವಾತಾವರಣಕ್ಕೆ ಹೊಂಗೆ ಮತ್ತೆ ಬಲಿಗೆ ಬೆಳಿಗ್ಗೆ ಅಂತ ಅಂದ್ರೆ ಅಲ್ಲಿ ಉಂಟಲ್ಲ ಇಲ್ಲಿ ಆ ಪ್ರಾಜೆಕ್ಟ್ನಲ್ಲಿ ಉಂಟು ಕುದುರೆಮುಖ ಬಲಿಗಾ ಫೋಲ್ ಅಂತೇಳಿ, ಬರೀ ದೊಡ್ಡ ಫೋಲ್ ಅದು ಮರ, ಅದು ರೈಲ್ವೆ ಟ್ರ್ಯಾಕಿಗೆಲ್ಲ ಹಾಕ್ತಿದ್ರು ಮುಂಚೆ, ಈಗ ಅಲ್ಲ ಸಿಮೆಂಟ್ ಅಲ್ಲ. ಮತ್ತೆ ಅದರದೇ ಇತ್ತು ಎಲೆಕ್ಟ್ರಿಕಲ್ ಫೋಲ್, ಜ್ಞಾಪಕ ಇದೆಯೇನು ತಮಗೆ ಮುಂಚೆ?
1: ಹೌದೌದು, ಮರದ್ದು
0: ಮರದ್ದು
1: ಫೋಲ್,
0: ಅದರದೇ ಫೋಲ್ ಬಲಿಗ.
1: ಓಕೆ ಓಕೆ ಓಕೆ. ಈಗ
0: ಬರೀ ಗಟ್ಟು ಮುಟ್ಟು ಫೋಲು
1: ಈಗ ನೋಡ್ಲಿಕ್ಕೆ ಸಿಗೋದಿಲ್ಲ.
0: ಇಲ್ಲ, ಎಲೆಕ್ಟ್ರಿಕಲ್ಗೆ ಅದೇ, ಟೆಲಿಫೋನಿಗೂ ಅದೇ, ರೈಲ್ವೆಗೂ ಅದೇ.
1: ರೈಲ್ವೆ
0: ಮೇಲೆ
1: ಮರ ಅದು ಬಲಿಗ.
0: ಪೀಸ್ ಪ್ಲೇಟ್ ಅಂತ ಅದು ಬರ್ತಿತ್ತು. ಅಲ್ಲಿ ಕೂಪ್ ಇತ್ತು, ಕೇರಳದ ಒಂದು ಕಾಂಟ್ರಾಕ್ಟ್ ಅಲ್ಲಿ ಕೂಪ್ ಮರ ಕುಯ್ಯೋದಲ್ಲಿ ಸೈಜ್ ಮಾಡೋದು, ಕೊಂಡೋಗೋದು ಭದ್ರಾವತಿ, ಶಿವಮೊಗ್ಗ, ಚಿಕ್ಕಮಗಳೂರು ಎಲ್ಲ. ಅದರಲ್ಲೇ ಟ್ರ್ಯಾಕ್, ರೈಲ್ವೆ ಟ್ರ್ಯಾಕ್ ಇದು ಕಬ್ಬಿಣ ಎರಡು ಕೂಡಬೇಕಾದ್ರೆ ಇದು ಸೈಡ್ ಸ್ಲಿಪ್ಪರ್.
1: ಅದು
0: ಈಗೆಲ್ಲ ಕಾಂಕ್ರೀಟ್ ಅಲ್ಲ. ಹಾಗೆ ಬಲಿಗ ಫೋಲು ಬೇಕು, ಬಲಿಗ ಒಳ್ಳೆ ಆಗ್ತದೆ, ಬೇವು ಒಳ್ಳೆ ಆಗ್ತದೆ. ಆದರೆ ಬೇವು ದುರುಪಯೋಗ ಜಾಸ್ತಿ, ಎಲ್ಲಿಗೂ ಬೆಳೀಲಿಕ್ಕೆ ಬಿಡೋದಿಲ್ಲ. ಅವ್ರಿಗೆ ಬೇಕಾದ ಎರಡು ಗೆಲ್ಲು ಮುಂಗಿರ್ತಾರೆ. ಹಾಗೆ ನಾವು ಇಲ್ಲಿ ತಾಲೂಕು ಆಫೀಸ್ ಹತ್ರ ನೆಟ್ಟಿದ್ದು ಸುಮಾರು ಅಷ್ಟು ದೊಡ್ಡದಾಯ್ತು, ಒಳ್ಳೆ ಕಾಣ್ತಿತ್ತು ಬರುವಾಗ, ನೀರು ಗಿರು ಎಲ್ಲ ಹಾಕಿ ಒಳ್ಳೇದಾಗಿ. ಉಗಾದಿ ಒಂದು ಬಂತು, ಉಗಾದಿ ಬಂದು ಮಾರನೇ ದಿವಸ ಗಿಡ ಬೋಳ
1: ಬೇವು ಬೆಲ್ಲ
0: ಎಲೆ ಎಲ್ಲ ತಗೊಂಡೋಗೋ ಬದಲು ಗೆಲ್ಲೆ ಮುರಿದ್ರು. ಹಾಗೆ ಆಗಬಾರ್ದಲ್ಲ, ಸ್ವಂತ ಖರ್ಚಿನಿಂದ ನಾವು ಮಾಡ್ತೀವಿ, ಸ್ವಂತ ನೀರಿಂದ ಹಾಕಿ ಗಿಡ ಬೆಳೆಸಿದ್ವಿ ಸರಿ, ಅದು ಬೇರೆ. ಬೇರೆ ಕಡೆ ಹೋಗಿ ನಾವು ನೆಟ್ಟರೆ ಅವಾಗವಾಗ ನಾವು ಹೋಗಿ ನೋಡ್ತೀವಿ,
1: ಕೆಲವೊಂದು ಮನಸ್ಥಿತಿ ಸರ್ ಯಾಕೆ ಹಾಗೆ ಅಂತ ಗೊತ್ತಾಗೋದಿಲ್ಲ. ಯಾರ್ಯಾರು ನೆಟ್ಟಿದ್ದನ್ನ ಕೊಂಡೋಗೋದ್ರಲ್ಲಿ ಸಂತೋಷ. ರೀಸೆಂಟ್ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ, ಉತ್ತರ ಪ್ರದೇಶದಲ್ಲಿ ಎಲ್ಲೋ ಒಂದು ರೋಡ್ ನ ಇದರಲ್ಲಿ ಸರ್ಕಾರ ಏನೋ ಎಲ್ಲ ಹಾಕಿದೆ, ಚಂದ ಹೂವಿನ ಗಿಡಗಳನ್ನು. ಅದನ್ನ ಬಂದು ಕೊಂಡೋಗೋರು ಯಾರು ಗೊತ್ತಾಗ್ತದೆ ಸರ್? ಕಾರ್ ಅಲ್ಲಿ ಬಂದು ಇಟ್ಕೊಂಡೋಗೋದು. ಅಷ್ಟು ಖರ್ಚಿನ ಕಾರ್ ತಕೊಳ್ಳಿಕ್ಕೆ ಆಗ್ತದೆ? ಒಂದು 50 ರೂಪಾಯಿ 100 ರೂಪಾಯಿ ತಕೊಳ್ಳಿಕ್ಕೆ ಅಷ್ಟು ಒಂದು ಆಸೆ.
0: ಈಗ ನಮ್ಮ ಕಾಪು, ಅಲ್ಲಿ ಕಾಪುಯಿಂದ ಉಡುಪಿವರೆಗೂ ರಸ್ತೆಯಲ್ಲಿ ಬದಿಯಲ್ಲಿ ಡಿವೈಡರ್ನ ಗಿಡ ನೆಟ್ಟಿದ್ದಾರೆ, ಕಣಗಳು ಒಳ್ಳೆ ಕೆಂಪು ಜಾತಿ, ಬೇರೆ ಬೇರೆ ಜಾತಿ. ಅಲ್ಲಿ ಒಂದ್ಸಲ ನೋಡೋವಾಗ ಎಲ್ಲ ಹೂ ಬಿಟ್ಟಿತ್ತು ಒಮ್ಮೆ ನಾವು ಹೋಗುವಾಗ. ಈಗ ನೋಡಿದರೆ ಗೆಲ್ಲು ಎಲ್ಲ ಈಗ ಬಿದ್ದಿರೋದು, ಆಗ ಮುರಿದಿದ್ದು. ಅದು ಕತ್ತಿಬೇಕು ಕಡಿಲಿಕ್ಕೆ, ಇಲ್ಲಾಂದರೆ ಈಗ ಎಳಿಬೇಕು. ಸಿಗದು ಈಗ ಸಿಗದು ಹೋಗುವಾಗ ತೊಗಲು ಸಮೇತ ಬರ್ತದೆ, ಒಣಗ್ತದೆ. ಆಗೆಲ್ಲ ಅದರ ಹೂವು ಈಗ ಮಾರ್ತಾರೆ ಕಟ್ಟಿ, ಅದರಿಂದ ಹೂವು. ಮತ್ತೆ ಇಲ್ಲಿ ತೊಕೊಟ್ಟು ಈ ಸೈಡ್ನಲ್ಲಿ ನೋಡಿ, ಹುಲ್ಲಿದೆ ಹೂವು, ಅಲ್ಲಿ ತರ್ತಾರೆ ಹೂವು. ಹೂವು ಮಾರೋರು ನೋಡಿ, ಎಲ್ಲ ಹೂ ಮಾರೋರ ಹತ್ರ ಆ ಹೂ ಇದೆ. ಹಾಗೆ ಎಲ್ಲ ದುರುಪಯೋಗ ಜಾಸ್ತಿ. ಮತ್ತೆ ಹರಳಿಮಲ ನೆಡ್ಬೋದು, ಹರಳಿಮಲ ನೆಡ್ಲಿಕ್ಕೆ ಜಾಸ್ತಿ ಜಾಗ
1: ಬೇಕು. ಮತ್ತೆ ಕದಂಬ ನೆಡ್ತಾರಲ್ಲ,
0: ಕದಂಬ ನೆಡ್ಬೇಕು. ಕದಂಬ ನೆಟ್ಟರೆ ಏನಾಗ್ತದೆ ಅಂದ್ರೆ ಅದು ಕಾಡಿನಲ್ಲಿ ನೆಡ್ಬೇಕು.
1: ಹೌದು,
0: ಇಂಥ ಜಾಗದಲ್ಲೆಲ್ಲ ನೆಟ್ಟರೆ ಕಾರಣ ಏನು ಗೊತ್ತಾ, ಬೇರೆ ಗಿಡನ ಬದುಕೋದಕ್ಕೆ ಬಿಡೋದಿಲ್ಲ. ಒಂದು, ಎರಡನೇದಾಗಿ 25 ಫೀಟ್ ಕೊಂಬೆ ಹೋಗಿ ಗೆಲ್ಲು ಅದರ ಗೆಲ್ಲಿ ಹೀಗೆ ಹೋಗ್ತದೆ ಹೀಗೆ. ಮತ್ತೆ ಅಕ್ಕಪಕ್ಕದವರಿಗೆ ತೊಂದರೆ, ಮತ್ತೆ ಎಲೆಕ್ಟ್ರಿಕ್ ಬಾರ್ ತೊಂದರೆ, ಮತ್ತೆ ನಮ್ಮ ಬೇರೆ ಗಿಡಗಳು ಬರೋದಿಲ್ಲ. ಅದು ಕಾಡಿಗೆ ಲೈಕ್
1: ಅಲ್ವಾ,
0: ಕದಂಬ ವನವಾಸಿನಿ ಅಲ್ಲಿ.
1: ಹೌದೌದು,
0: ಅವರಿಗೆ ಅಮ್ಮನಿಗೆ ಅದು ಭಾರಿ ಪ್ರೀತಿ
1: ಪ್ರೀತಿ ಅಂತ. ಹೌದು ಕೇಳುಗರೆ, ನಮ್ಮ ಕೃಷ್ಣಬಸ್ಸರ ಜೊತೆ ಮಾತಾಡ್ತಿದ್ದೇವೆ. ಅವರ ಜೀವನದ ಅನುಭವಗಳನ್ನು ಬಹಳ ಚೆನ್ನಾಗಿ ಹಂಚಿಕೊಳ್ತಿದ್ದಾರೆ, ಅವರು ನೋಡಿದಂತ ಅನುಭವಗಳು ಅಥವಾ ಅವ್ರು ಮಾಡ್ತಿರುವಂತ ಕೆಲಸಗಳು. ಸೊ ನೀವು ಕೂಡ ಕರೆಯನ್ನ ಮಾಡಿ, ನಿಮ್ಮಲ್ಲಿ ಏನಾದರೂ ಮಾತಾಡ್ಲಿಕ್ಕಿದ್ರೆ, ನಿಮ್ಮದೇನಾದರೂ ಅನುಭವಗಳಿದ್ರೆ ಖಂಡಿತವಾಗಿಯೂ ಕಾಲ್ ಮಾಡ್ಬೋದು. ಇನ್ನು ಕಾಲ್ ಮಾಡಬೇಕ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡಿ. ಒಬ್ಬ ಏನು ಬೇರೆ ಬೇರೆ ಸಂದರ್ಭಗಳಲ್ಲಿ ಪರಿಸರಕ್ಕಾಗಿ ತನ್ನನ್ನು ತಾನು ತೊಡಗಿಸಿ ಕೊಂಡಿರುವಂಥ ವ್ಯಕ್ತಿತ್ವ ಅದು ಕೃಷ್ಣಪ್ಪ ಅವರು. ಮಾತಾಡ್ತಿದ್ದೀವಿ ಅವ್ರ ಜೊತೆ ನಾವು. ನೀವು ಕೂಡ ಕರೆಯನ್ನು ಮಾಡ್ಬೋದು, 6364204949 ಈ ಸಂಖ್ಯೆ ಕರೆಯನ್ನು ಮಾಡಿ ಅನ್ನೋದನ್ನು ಹೇಳ್ತಾ. ಇನ್ನು ಕೃಷ್ಣಪ್ಪ ಸರ್, ಈಗ ಒಬ್ರು ಕಾಲರ್ ಇದ್ದಾರೆ, ಮಾತಾಡಿ ಬಿಡುವ ಯಾರು ಅಂತ ನೋಡುವ. ಹಲೋ ನಮಸ್ಕಾರ. ನಮಸ್ತೆ, ಮಾತಾಡಿ ಸರ್, ಹತ್ರ ಮಾತಾಡಿ.
0: ನಮಸ್ಕಾರ, ಹೇಳಿ ಹೇಳಿ ಹೇಳಿ ಮೇಡಮ್. ನಾನು ಚೆನ್ನಾಗಿದ್ದೀನಿ, ಆರಾಮಾಗೆ ಇದ್ದೀನಿ. ತಾವೆಲ್ಲ ಹೇಗಿದ್ದೀರಿ?
2: ನಾನು ಚೆನ್ನಾಗಿದ್ದೇನಲ್ಲ, ನಿಮ್ದು ಮಾತು ಕೇಳಿಕ್ಕೆ ತುಂಬಾ ಖುಷಿಯಾಗಿದ್ದೆ. ಎಷ್ಟು ಕಷ್ಟ ಪಟ್ಟು ಪಟ್ಟು ನೀವು ಈಚೆ ಬಂದಿದ್ದೀರಿ, ಮತ್ತೆ ಫಸ್ಟ್ ಹೇಳಿದ್ರಲ್ಲ ಹ್ಯಾಟ್ ಹ್ಯಾಟ್ ಈಗ ಕತೆ ಸ್ವಲ್ಪ ಕೇಳುವಾಗ ನಂಗೆ ಎಲ್ಲ ನಂಗೆ ಎಷ್ಟು ಸ್ವಲ್ಪ ಸಿಕ್ಕಿದ್ರು ಸಾಕು ನಂಗೆ ಬರೋದು ಅದೇ ಅದು ಕೇಳುವಾಗ ತುಂಬಾ
0: ಒಳ್ಳೇದು ಒಳ್ಳೇದು. ಸಂತೋಷ ನಿಮ್ಮ ಮಾತು ಕೇಳಿ ನಮಗೆ.
2: ಆಯ್ತು, ನಮ್ಮ ಸ್ಟುಡಿಯೋಗೆ ಬಂದು ನೀವೆಲ್ಲ ಇಷ್ಟು ಮಾತನಾಡಿದ್ದಕ್ಕೆ ಧನ್ಯವಾದಗಳು ಸರ್.
0: ತಮಗೂ ಸಹ ತಮಗೂ ಸಹ ತಮಗೂ ಧನ್ಯವಾದಗಳು.
1: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಎಸ್, ಕೆಲವರೆ ಕಾಲ್ ಮಾಡಿ ಕಾಲ್ ಮಾಡಬೇಕು. ಸಂಖ್ಯೆ 6364204949 ಈ ಸಂಖ್ಯೆ ಕರೆಯನ್ನು ಮಾಡ್ಬೋದು. ಕೃಷ್ಣಪ್ಪ ಅವರ ಜೀವನದ ಬೇರೆ ಬೇರೆ ಅನುಭವಗಳನ್ನು ಬಹಳ ಚೆನ್ನಾಗಿ ಹಂಚಿಕೊಳ್ತಾರೆ. ನೋಡಿ, 85 ವರ್ಷಗಳ ಹಿಂದಿನವರ ಅನುಭವ ಇವತ್ತಿನ ಈ ದಿನದ ಕಾಲಘಟ್ಟದವರೆಗೂ ಕೂಡ ಬೇರೆ ಬೇರೆ ಅವರು ಮಜಲುಗಳನ್ನು ನೋಡಿದವರು. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
3: ನಮಸ್ತೆ ಸರ್, ಜಯಪ್ರಕಾಶ್ ಚಿಕ್ಕೂರ್ ಮಾತಾಡೋದು.
1: ಮಾತಾಡಿ ಜಯಪ್ರಕಾಶ್ ಅವರೇ.
3: ಸರ್ ನಮಸ್ತೆ ಸರ್, ನಿಮ್ಗೆ
0: ನಮಸ್ಕಾರ. ನಮಸ್ಕಾರ ಸರ್, ಜಯಪ್ರಕಾಶ್ ಅವರು ನಮಸ್ಕಾರ.
3: ನಮಸ್ತೆ
0: ನಮಸ್ತೆ. 88 ನಮ್ದು ವಯಸ್ಸು.
1: ನಾನು 3 ಕಡಿಮೆ ಹೇಳಿದೆ, 88 ಅಂತೆ.
0: 88. ಕೇಳಿ ಹೇಳಿ ಸರ್, ತಾವ್ ಹೇಗಿದ್ದೀರಿ?
3: ನಾನು ಚೆನ್ನಾಗಿದ್ದೇನೆ ಸರ್.
0: ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
3: ಎಕ್ಕೂರು.
0: ಎಕ್ಕೂರು, ಎಕ್ಕೂರು.
3: ನೀವು ಭೂಮಿ ತಾಯಿಯ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ ತುಂಬಾ ಸಮಯದಿಂದ.
0: ಹೌದೌದೌದೌದು ಹೌದು.
3: ನಿಮ್ಮ ಬಗ್ಗೆ ನಾನು ಕೇಳಿದ್ದೇನೆ, ಓದಿದ್ದೇನೆ ಕೂಡ.
0: ಹೌದು, ಎಕ್ಕೂರಿಗೆ ನಾವು ಅವಾಗ ಬರ್ತಾ ಇದ್ದು. ನಾವು ಅಲ್ಲಿ ಕೆಲವೆಲ್ಲ ಫಿಶರೀಸಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರ್ತಾ ಇದ್ದು. ಕೆಲವೆಲ್ಲ ಸಲಹೆ ಕೇಳಲಿಕ್ಕಾಗಿ ಅವ್ರ ಹತ್ರ. ಮತ್ತೆ
3: ಒಳ್ಳೇದಾಗ್ಲಿ ಸರ್ ನಿಮ್ಗೆ.
0: ಆಯ್ತು ಸರ್, ಧನ್ಯವಾದ. ಧನ್ಯವಾದ
3: ಸರ್, ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು.
0: ಧನ್ಯವಾದಗಳು. ಆಯ್ತು,
1: ಎಸ್. ಮಂಗಳೂರಿನ ಬೇರೆ ಬೇರೆ ವಿಷಯಗಳನ್ನು ನೀವು ಹಂಚ್ಕೊಳ್ತಾ ಇದ್ದೀರಿ. ಈಗ ನಾನು ಹೇಳ್ತಾ ಇದ್ದೆ, ಹೆಚ್ಚಾಗಿ ಈಗ ಫ್ಲ್ಯಾಟ್ಗಳು ಲೆಕ್ಕಕ್ಕಿಂತ ಹೆಚ್ಚಿದೆ, ಇಂಡಿಪೆಂಡೆಂಟ್ ಮನೆಗಳು ತುಂಬ ಕಡಿಮೆ. ಕೇಳ್ತೇನೆ, ಅದಕ್ಕಿಂತ ಮುಂಚೆ ಒಬ್ರು ಕಾಲ್ ಇದ್ದಾರೆ, ಯಾರಂತ ನೋಡುವ. ನಮಸ್ಕಾರ. ನಮಸ್ತೆ. ಹೌದೌದು, ಎಸ್ ಎಸ್, ನಮ್ಮ ಇವರು ಅಮ್ಮಣ್ಣಿಯವರಲ್ವ? ಅಮ್ಮಣ್ಣಿಯವರು ಕಾರ್ಕಳದಿಂದ ಮಾತಾಡ್ತಿದ್ದಾರೆ.
0: ಮೇಡಮ್ ನಮಸ್ಕಾರ. ನಮಸ್ಕಾರ.
4: ನಮಸ್ತೆ ಸರ್, ನಿಮ್ಮ ಮಾತು ಕೇಳುವಾಗಲೇ ತುಂಬಾ ಖುಷಿ ಆಯ್ತು ಸರ್.
0: ತುಂಬಾ ಸಂತೋಷ.
4: ಮತ್ತೆ ಏನಂದ್ರೆ ಸರ್, ಈಗ ನೀವು ಹೇಳುವಾಗ ಯಾರ ಕರಳು ಕೂಡ ಕಿತ್ತೋಗುತ್ತೆ ಸರ್. ಹೇಗೆ ಅಂದ್ರೆ, ನೀವೀಗ ಒಂದು ಹೇಳಿದ್ರಿ, ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ನಾವು ಗಿಡ ನೆಟ್ಟು ನೀರು ಹಾಕಿ ನೆಟ್ಟು ಅದನ್ನು ಕಿತ್ಕೊಂಡೇ ಹೋಗ್ತಾರೆ, ಮರುದಿನ ಎಲ್ಲ ಪಾಯಸ ಮಾಡಿ ಬಿಡ್ತಾರೆ ಅದ್ರದ್ದು.
0: ಅದೇ ಅದೇ ಅದೇ ಮೇಡಮ್, ಜಾಸ್ತಿ ಆಗದ ಅಂತದೇ ದುರುಪಯೋಗನೇ ಜಾಸ್ತಿ. ನಾವಿಲ್ಲಿ ಮ್ಯಾಂಗ್ಳೂರ್ನಲ್ಲಿ ಬೇವಿನ ಗಿಡ ಎಲ್ಲ ನೆಟ್ಟು ಅನುಭವಿಸಿದೀವಿ, ಬೇವಿನ ಗಿಡನೇ ಮುರ್ಕೊಂಡು ಹೋಗ್ತಾರೆ. ಇದು ದೇವರಿಗೆ ಇಡ್ಲಿಕ್ಕೆ ಹೂವಿನ ಇದು ಸಂತೆಯಲ್ಲಿ ಸಿಗ್ತದೆ ಹೂವು, ಇಲ್ಲಿ ಸಿಕ್ಕದೇ ಏನಿಲ್ಲ. ದಿನನಿತ್ಯ ಅವ್ರದ್ದು ಇದೇ ಕೆಲಸ, ಬರೋದು ಹೂ ತೆಗೆಯೋದು ಎಲ್ಲ ಗೆಲ್ಲು ಮುರಿಯೋದು. ಹೀಗೆ
4: ಜನರಿಗೆ ಗೊತ್ತಾಗುದಿಲ್ಲ ಅಂತ. ಅದೇ ನಿಮ್ಮ ಮಾತು ಕೇಳ್ಬೇಕಾದ್ರೆ ಸರ್, ಅಂತಹ ಒಂದು ಭಾವನೆ ನೀವ್ ಹೇಳುವಾಗ ನಮ್ಗೂ ಬೇಜಾರಾಗ್ತದೆ. ಯಾಕಂದ್ರೆ ನಿಜವಾಗಿ ಮನುಷ್ಯ ಇಷ್ಟು ಅರ್ಥ ಮಾಡ್ಕೊಳ್ಳಲ್ಲ. ಮತ್ತೊಂದು ಬೆಂಕಿ ಸುಡುವಾಗಲ ಅಷ್ಟೇ ಕಾಡು ಕಿಚ್ಚು ಆಗ್ತದೆ, ಅಥವಾ ಎಲ್ಲೋ ಕಣ್ಣ ಮುಂದೆ ಆದ್ರೂ ಕೂಡ ಫೋಟೋ ತೆಗಿತಾ ಇರ್ತಾರೆ. ಇದೊಂದು ಎಂತ, ಅದೊಂದು ಕೀಟಲೆ, ಅದೊಂಥರ ತುಂಟಾಟ ಕೀಟಲೆ, ಪ್ರಕೃತಿ ನಾಶ. ನೀವೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಿ ಸರ್, ಅದನ್ನು ಉಳಿಸುವಷ್ಟು ಮನಸ್ಸಿಲ್ಲ ಅಲ್ಲ ಜನರಿಗೆ ಅಂತ.
0: ಹೌದು ಮೇಡಮ್, ಧನ್ಯವಾದ.
1: ಸಂತೋಷ
0: ಮಾತಯ್ಯ, ಸಂತೋಷ ಆಯ್ತು.
1: ಥ್ಯಾಂಕ್ ಯು, ಥ್ಯಾಂಕ್ ಯು,
0: ಧನ್ಯವಾದ. ತಮಗೂ ಸಹ
1: ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್, ಹೀಗೆ ಯಾರಾದರೂ ಕಿತ್ಕೊಂಡು ಹೋಗುವವರು ಎದುರಲ್ಲಿ ಸಿಕ್ಕಿದ್ರೆ ನೀವು ಬೈತೀರಾ?
0: ಬೈಬಾರ್ದಲ್ಲ,
1: ಬೈದಿಲ್ಲ.
0: ನಾವು ಕೇಳೋದು, ಏನಪ್ಪ ನಿಮಗೆ ಬೇಕಾಗಿದೆ ಎರಡೆಲೆ, ಯಾಕೆ ಕೊಂಡೋಗ್ತೀರಿ ಇಷ್ಟೊಂದು ಅಂತ ಕೇಳೋದು. ಅವರು ಮಾತಾಡ್ತಾರೆ ಉಲ್ಟಾ, ಮತ್ತೇನು
1: ಮಾತಾಡ್ಲಿಕ್ಕೆ
0: ಬೇಕಾಗಿತ್ತು. ಒಂದು ಗಿಲ್ಲು ಕಂಡ್ರು ನಿಮ್ದೇನೋಯ್ತು, ಹಾಗೆ ಸುಮ್ಮನಾಗದು, ಮತ್ತೇನು ಮಾಡ್ಲಿಕ್ಕಾಗಲ್ಲ.
1: ತುಳು ಕಲ್ತಿದೀರಾ?
0: ತುಳು ಬರ್ತದೆ,
1: ಬರ್ತದೆ ಅಷ್ಟು ಸಾಕು ಅಲ್ವಾ?
0: ಸ್ವಲ್ಪ ಹಾಗೆ
1: ಕೇಳ್ತಾ ಇದ್ದೆ. ಈ ಫ್ಲಾಟ್ಗಳು ಹೆಚ್ಚಾಗಿದೆ, ಅವರಿಗೆ ನೀವು ಹೇಳುವಂತ ಮಾತೇನು ಸರ್? ಮನೆಯಲ್ಲೇ ಈಗ ಪರಿಸರ, ಅವರೊಬ್ರು ಪ್ರೇಮಿ, ಅವರಿಗೆ ಒಂದು ಗಿಡ ನೆಡಬೇಕು ಅಂತೇಳಿ ಅವಕಾಶ ಇಲ್ಲ, ಜಾಗ ಇಲ್ಲ ಅಂತ ಅವರು ಏನ್ ಮಾಡ್ಬೋದು?
0: ಅವರು ಸಾಧಾರಣ ಅವ್ರ ಮನೆ ಒಳಗಡೆನೆ ಕೆಲವೆಲ್ಲ ಗಿಡ ನೆಡಬಹುದು
1: ಇದರಲ್ಲಿ,
0: ಪಾಟಲ್ ನೆಟ್ಕೊಂಡು ಕೆಲವೆಲ್ಲ ಇಂಡೋರ್ ಪ್ಲಾಂಟ್ಗಳಿಗೆಲ್ಲ ಬೇಕಾದಷ್ಟು ಸಿಗ್ತವೆ, ಅದನ್ನು ಮಾಡ್ಬೋದು. ತುಳಸಿ ಬೇಕಾದ್ರೆ ಇದು ಮಾಡ್ಕೋಬಹುದು. ಈಗೆಲ್ಲ ಮಾಡಬೇಕು.
1: ಏನು ಇಲ್ದಿದ್ರು ಕೂಡ ಅಲ್ಲಿ ಸುತ್ತಮುತ್ತ ಇದ್ದಕ್ಕೇನಾದ್ರೂ ಹಾಕಿ ನೀರನ್ನು ಹಾಕಿದ್ರು ಪೋಷಿಸಬಹುದು.
0: ಹೊರಗಡೆ ಮಾತ್ರ ಕೆಳಗಡೆ ಒಳ್ಳೊಳ್ಳೆ ಗಿಡ ನೆಡಬಹುದು,
1: ನೆಡಬಹುದು.
0: ಮೇಲೆ ಇಲ್ಲ, ಕೆಳಗಡೆ ಕಾಂಪೌಂಡ್ ಒಳಗೆ ಅಲ್ಲಿ ಇಲ್ಲಿ ಅಲ್ಲಿ ಬಂದು ಏನಾರ ಮಾಡಿಕೊಂಡು ವಿಹಾರ ತರ ಕೂತ್ಕೊಂಡು ಒಂದು ಹೊಂಗೆ ಮರ ನೆಟ್ಟರು ಸಾಕು, ಯಾವ್ದು ಬೇಡ.
1: ಹೊಂಗೆ ಮರ ದೊಡ್ಡದಾಗೋದಕ್ಕೆ
0: ದೊಡ್ಡದಾಗಲ್ಲ,
1: ಒಂದು
0: ಹೊಂಗೆ ಮರ ನೆಟ್ಟರೆ ನಾಲ್ಕು ವರ್ಷದಲ್ಲಿ ಫಸ್ಟ್ ಕ್ಲಾಸ್ ಒಂದು ನಾಲ್ಕು ಜನಕ್ಕೆ ನೆರಳು
1: ಸಿಗ್ತದೆ,
0: ನಾಲ್ಕು ಜನ
1: ಕೂತ್ಕೋಬಹುದು.
0: ಹಾಗೆ ರೌಂಡ್ ಆಗ್ತದೆ, ಒಳ್ಳೆ ನೆರಳು. ಆರೋಗ್ಯಕ್ಕೆ ನಂಬರ್ ಒನ್
1: ಹೊಂಗೆ,
0: ಹೊಂಗೆ ಮರದ ನೆರಳು.
1: ಎಸ್, ಕೇಳುಗರೆ, ಕೃಷ್ಣಬಸವ ಜೊತೆ ಮಾತಾಡ್ತಿದ್ದೇವೆ. ನಿಮ್ಗೆ ಕೂಡ ಕರೆಯನ್ನು ಮಾಡಲಿಕ್ಕಿದ್ರೆ ಕಾಲ್ ಮಾಡಿ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡ್ಬೋದು. ನಿಮ್ಮ ಮಾತುಗಳನ್ನು, ನಿಮ್ಮ ಅನಿಸಿಕೆಗಳನ್ನು ಅಥವಾ ನಿಮ್ಮದೇನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ಕೇಳ್ಬೋದು ಅಂತ ಹೇಳ್ತಾರೆ. ಸರ್, ನಿಮಗೆ ಕವನ ಎಲ್ಲ ಬರಿತೀರಿ, ಅದೆಲ್ಲ ಹವ್ಯಾಸ ಇದೆ, ಯಾವುದರ ಬಗ್ಗೆ ಬರೆಯೋದು? ಪ್ರಕೃತಿ ಬಗ್ಗೆನಾ ಹೆಚ್ಚಾಗಿ?
0: ಪ್ರಕೃತಿ ಬಗ್ಗೆ.
1: ಪ್ರಕೃತಿ ಬಗ್ಗೆ ನೋಡು, ಒಂದೆರಡು ಇದ್ರೆ ಏನಾದರೂ ಕೇಳುವ ನಿಮ್ಮ ಕವನಗಳನ್ನೆಲ್ಲ. ಕವನ ನೀವು ಯಾವುದಕ್ಕೆ ಸರ್ ಹೆಚ್ಚಾಗಿ?
0: ಪರಿಸರದ್ದೆ.
1: ಯಾವುದು ಪುಸ್ತಕ, ಐ ಮೀನ್ ಪೇಪರ್ ಅಲ್ಲಿ ಏನಾದರೂ ರಿಲೀಸ್ ಆಗ್ತಾ ಬರ್ತಿತ್ತು? ಹಾಗೆ
0: ಬರ್ತಿತ್ತು.
1: ನೋಡು, ಒಂದು ಯಾವ್ದಾದ್ರು ಹೇಳಿ ಸರ್.
0: ಅಲ್ಲಿಗಳು ನೋಡು ಸೌಂದರ್ಯದ ಒಡತಿ, ಅಚ್ಚ ಹಸಿರು ಸೀರೆಯನ್ನುಟ್ಟ ಸುಂದರಿತಿ, ಎಲ್ಲರಿಗೂ ಉಸಿರಾಗಿ ಇರುವ ನನ್ನೊಡತಿ, ಭೂ ದೊರೆಗೆ ಇವಳೆ ಹೊಳೆಯುವ ಮೂಗುತಿ, ಕಾಡುತಿಹೊಳು ಸೊಬಗಿನಲ್ಲಿ ಪ್ರೇಯಸಿ, ಕಾರಣಕರ್ತಳು ನನ್ನೊಡಲ ವಸುಂದರತಿ, ಇಹಕು ಪರಕು ಇವಳೆ ಜೊತೆಗಾರ್ತಿ, ನನ್ಮೇಲೆ ಮನಸ್ಸಿಗೆ ಕಾಯಿತಿಗಳು ನನ್ನ ಧರಿತ್ರಿ, ಹಸಿದಾಗ ಅನ್ನದಾತೆಯಾಗಿ ಉಣಬಡಿಸಿದವಳು, ದಣಿದಾಗ ಆಸರೆಯ ನೆರಳಾಗಿ ನಿಂತವಳು, ಕೈ ಹಿಡಿದು ನಡೆಸುವ ತಾಯಿಯಾಗಿ ಜೊತೆಗಿರುವವಳು ಭೂಧರಿತ್ರಿ, ಮಳೆಗೆ ಕಾರಣಳು ನನ್ನೊಡತಿ, ಇಳೆಗೆ ಅವಳೆ ಸೌಂದರ್ಯವತಿ, ಇಬ್ಬನಿಗಳ ಮುದ್ದಿನ ಸೋದರಿಗೆ ಅಚ್ಚ ಹಸಿರು ರಾಶಿಯ ಒಡತಿ, ಜೀವ ಸಂಕುಲ ಸಕಲ ಕಾರ್ಯಗಳ ಶ್ರೇಷ್ಠದಾತಿ, ಏರು ಪೇರುಗಳ ಸರಿದೂಗಿಸಿಕೊಂಡು ಕಾಯುವ ಯಶೋಧರತಿ, ಸಮೃದ್ಧಿ ಬದುಕಿನ ಹೊಂಗಿರಣದ ಬೆಳಕು ಚೆಲ್ಲುವ ಪುಣ್ಯದಾತ್ರಿ, ನಮ್ಮ ಉಳಿವಿಗಾಗಿ ಶ್ರಮಿಸುವ ವಸುಮತಿಯ ಕೈ ಹಿಡಿದು ಬೆಳೆಸುವ ವಿನಮೃತಿ. ಜೈ.
1: ವಾ,
0: ನಮಸ್ಕಾರ.
1: ಎಸ್ ಎಸ್ ಎಸ್, ಬಹಳ ಚೆನ್ನಾಗಿದೆ ಕವನಗಳು ಅಲ್ವಾ? ಫ್ರೀ ಇದ್ದಾಗ ಇಂಥ ಕವನಗಳನ್ನು ಬರೆಯೋದು
0: ಬರೆಯೋದಲ್ಲ.
1: ಜೊತೆಗೆ ಒಂದಿಷ್ಟು ಸ್ವಚ್ಛತೆಯ ಜಾಗೃತಿ
0: ಅಭಿಯಾನಗಳು. ಮ್ಯಾಂಗ್ಳೂರ್ನ ಸ್ವಚ್ಛ ಭಾರತ ಮಾಡಿದ್ ನಾವು, ಅಮಲ ಭಾರತ ನೋಡಿದ್ರಲ್ಲ ಬಯೋಡಾಟ್ನಲ್ಲಿ.
1: ಹೌದೌದು,
0: ಮಾತಾ ಅಮೃತಾನಂದ ಮೈ ಅವರು ಬಂದ್ರು, ಬಂದು ಇಲ್ಲೇ ಜೀವರಾಜ್ ಸೊರಕೇರ್ ಮನೆಯಲ್ಲಿ ಕೂತರು. ಏನಿಲ್ಲ ಇಲ್ಲಿ ಮಂಗಳೂರಿನಲ್ಲಿ, ನಮ್ಮ ಎಸ್ ಸಿ ಎಸ್ ಹಾಸ್ಪಿಟಲ್ ಅವರು ಅವ್ರ ಮನೆಯಲ್ಲಿ ಜಾಗ ಕೊಟ್ಟರು ಅಮ್ಮ ಬರುವಾಗ. ಅವರಿದ್ರು ಅಲ್ಲಿ, ಆಗ ಅವರೇ ಹೇಳಿದ್ದು ಫಸ್ಟು ಇಲ್ಲಿ ಕ್ಲೀನ್ ಮಾಡುವ ಅಂತ. ಎಲ್ಲಿ ನಮ್ಮ ಇದುಂಟಲ್ಲ ಮಾರ್ಕೆಟ್,
1: ಸೆಂಟ್ರಲ್ ಮಾರ್ಕೆಟ್,
0: ಜನರಲ್ ಮಾರ್ಕೆಟ್, ಅದು ಮೂರು ಲಾರಿ ಕಸ ಸಿಕ್ಕಿತ್ತಲ್ಲಿ, ಮೂರು ಲಾರಿ.
1: ಓಕೆ,
0: ನಾವು ಕ್ಲೀನ್ ಮಾಡಿದ್ದು. ಅಮ್ಮ ಕೂಡ ಇದ್ರು,
1: ಅಮೃತಾನಂದಮಯಿ.
0: ಅಮೃತಾನಂದಮಯಿ ಅಲ್ಲಿಂದ ಸ್ಟಾರ್ಟ್ ಅಮಲ ಭಾರತ ಅಂತೇಳಿ. ಆಗ ನಾನು ಅದ್ರ ಮೇಯ್ನ್, ನಾನು ಎಲ್ಲ ಅವರು ಅಲ್ಲಿಂದ ಎಲ್ಲ ಕಡೆ ಹೋಗ್ತಾ ಇದ್ದು. ಕುಂದಾಪುರದವರೆಗೆ ಹೋಗಿದ್ವಿ ನಾವು. ಮತ್ತೆ ಯಾವ್ದಾರ ದೊಡ್ಡ ದೊಡ್ಡ ಫಂಕ್ಷನ್ ಎಲ್ಲ ಇದ್ರೆ ಅಲ್ಲೆಲ್ಲ ಬಿಸಾಡಿದ್ನೆಲ್ಲ ನಾವು ಎಕ್ಕದು, ಕ್ಲೀನ್ ಮಾಡೋದು, ಬರೋದು, ಬೋರ್ಡ್ ಹಾಕೋದು, ಬ್ಯಾನರ್ ಇಟ್ಕೊಂಡು ಎಲ್ಲ ಪ್ರಚಾರ ಮಾಡೋದು ಅಮಲ ಭಾರತದ ಬಗ್ಗೆ. ಇಷ್ಟೆಲ್ಲ ಇಲ್ಲೂ ಕೂಡ ಮಾಡಿದ್ವಿ ನಾವು ಇಲ್ಲಿ. ನಿಮಗೆ ಗೊತ್ತಿರಬೇಕು ಶರ್ಮಾ ಅವರು, ಶರ್ಮಾ ಡಿ ಸಿ ಅಸಿಸ್ಟೆಂಟ್ ಡಿ ಸಿ ಅವರು, ಮತ್ತು ನಮ್ಮ ಶಾಂತರಾಮ್ ಶೆಟ್ಟಿ, ಇವರೆಲ್ಲ ಇಲ್ಲಿಂದ ಮಾಡಿದ್ವಿ ನಾವು ಇದೇ ರೋಡ್. ಹಾಗೆ ಈ ಮೂಲೆಯಲ್ಲಿ ಸ್ವಲ್ಪ ಗಿಡ ನೆಟ್ಟಿದ್ದು ನೋಡಿ ಅಲ್ಲಿ.
1: ಈಗಲೂ ಕೂಡ ಜಾಗೃತಿ ಕೆಲಸ ಮಾಡ್ತಾ ಇದ್ದೀರಿ ನೀವು?
0: ಹೌದು
1: ಅಲ್ವಾ,
0: ಹೌದು. ಸ್ವಚ್ಛ ಭಾರತ ಎಲ್ಲ ಭಾನುವಾರ ಈಗ ಮಾಡ್ತಾ ಇದ್ವಿ ನಾವು ಮೇರಿ ಇಲ್ಲಿ ಒಂದು ಪಾರ್ಕ್ ಅಲ್ಲಿ. ಹಾಗೆ ನಾವು ಮಾಡಿ ಮಾಡಿ ಆರು ವರ್ಷ ನಾವು ಮಾಡಿದ್ವಿ ಸ್ವಚ್ಛ ಭಾರತ. ಎಲ್ಲಿ ನೋಡಿದ್ರು ಮಾಡಿದ್ವಿ. ಎಲ್ಲಾಯ್ತು, ಬಂದು ಇಲ್ಲಿ ದೊಡ್ಡ ದೊಡ್ಡ ಫಂಕ್ಷನ್ ಮಾಡಿದ್ವಿ ನಾವು. ಅಮ್ಮ ಅವರು ಬಂದರು, ಅಮ್ಮ ಬಂದು ಎಲ್ಲ ಹೇಳಿ ಎಷ್ಟೋ ಬೋನಸ್ ಅದು ಇದು ಎಲ್ಲ ಕೆಲಸದವರಿಗೆಲ್ಲ ಕೊಟ್ಟು ಸೀರೆ ಅಡ್ವಾನ್ಸ್ ಅದು ಇದು ಹಣ ಬಂಗಾರ ಇಷ್ಟೆಲ್ಲ ಮಾಡಿ ಪರಿಸರದ ಬಗ್ಗೆ ಮಾತ್ರ ಮಾತಾಡಿದ್ರು ಅವರು. ಅಮ್ಮ ಬಂದ್ರೆ ಎರಡು ದಿವಸ ಇಲ್ಲಿ ಇರ್ತಾರೆ, ಈ ಸಲ ಬಂದ್ರಲ್ಲ.
1: ಹೌದು, ಬಂದಿದ್ರು.
0: ಹಾಗೆ ವಾಲಂಟಿಯರ್ಸ್ ಎಲ್ಲ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಎಲ್ಲ ಮಾಡಿ ಪ್ರಯೋಜನ ಇಲ್ಲ. ಹಾ, ನಾವೆಲ್ಲ ಕ್ಲೀನ್ ಮಾಡಿದ್ವಿ
1: ಅಲ್ವಾ,
0: ಮಾರನೇ ದಿವಸ ನೋಡ್ರಿ ಅಲ್ಲಿ ಬಿದ್ದಿದೆ
1: ಅಲ್ವಾ,
0: ನಾವೇನ್ ಮಾಡೋದು.
1: ಹಾಗಾದ್ರೆ ವಿಚಾರಗಳು ಬದಲಾಗಬೇಕು.
0: ಆಮೇಲೆ ಹೇಳಿದ್ರು, ಇವರೇ ಹೇಳಿದ್ರು ಸೊರಕೆ ಅವರು, ಜನ ಬದಲಾಗೋದಿಲ್ಲ ಮರೇರ, ನಾವು ಇನ್ನೂ ಇದನ್ನೇ ಮಾಡ್ತಾ ಇದ್ರೆ ಲೈಫ್ ಫುಲ್ ಇದನ್ನೇ ಮಾಡ್ತಾ
1: ಇರ್ಬೇಕು.
0: ಆಮೇಲೆ ಅಮೃತ ಇವ್ರನ್ನ ಕರೆದಿವಿ ನಾವು, ಯಾರನ್ನ, ಜರ್ತಕಾನಂದ ಸ್ವಾಮಿ ಅವ್ರನ್ನ,
1: ಜಿತಕಾಮಾನಂದ ರಾಮಕೃಷ್ಣ
0: ಮಠದಲ್ಲಿ, ಇಲ್ಲಿಗೆ ಇಲ್ಲಿಗೆ ನಮ್ಮ ಇದಕ್ಕೆ ನಾವು ಮೀಟಿಂಗ್ ಇಲ್ಲಿ ಮಾಡೋದು ಎಸ್ ಸಿ ಎಸ್ ಆಸ್ಪತ್ರೆಯಲ್ಲಿ ಇವ್ರ ಹತ್ರ ಸೊರಕೆ ಅವರು. ಆಮೇಲೆ ಶುರು ನಮ್ದು ಎಲ್ಲ ಡ್ರೆಸ್ ಎಲ್ಲ ಹಾಕಿ ಡ್ರೆಸ್ ಹಾಕಿ ಸ್ವಚ್ಛ ಭಾರತ ಅವ್ರ ಜೊತೆ ಮಾಡಿದ್ವಿ ನಾವು. ಅವರು ಲಕ್ಷಗಟ್ಟಲೆ ಖರ್ಚು ಮಾಡಿದ್ರು ಅವಾಗ ಅವ್ರದ್ದು. ಅಲ್ಲಿ ಒಂದೂವರೆ ವರ್ಷ ಹಿರಿಯ ನಾಗರಿಕರ ಯೂನಿಟ್ ಅಂತೇಳಿ ನಾವು, ನಮ್ದು ಹಿರಿಯ ನಾಗರಿಕರ ಸಂಘ ಉಂಟು ಇಲ್ಲಿ, ನಾವು ಎಲ್ಲ ನಾವು ಮಾಡಿದ್ವಿ, ಅವರು ಮಾಡಿದ್ರು ಇಲ್ಲಿ
1: ಕ್ಯಾಂಪೇನ್ ಅದು
0: ಎಲ್ಲ ಮಾಡಿದ್ವಿ. ಅವರು ಕೂಡ ಬೇಕಾದಷ್ಟು ಖರ್ಚು ಮಾಡಿದ್ರು, ಎಲ್ಲ ಆಯ್ತು. ದುರುಪಯೋಗ ಅಲ್ಲಿ
1: ಪಾರ್ಕ್
0: ಒಂದಾಯ್ತು, ಅಲ್ಲಿ ಕೂಡ ದುರುಪಯೋಗ,
1: ಒಂದಿಷ್ಟು ಬ್ಲಾಕ್ ಸ್ಪಾಟ್,
0: ಅಲ್ಲಿ ಒಂದು ಪಾರ್ಕ್, ಇಲ್ಲಿ ಅದೆಂತ ಜೈಲ್ ರೋಡ್ ಇಂದ ಮುಂದೆ ಅಲ್ಲಿ ಬಂದಿವಿ ನಾವು, ಪ್ರಯೋಜನ ಇಲ್ಲ. ಎಲ್ಲ ಜನ ಬಂದರು, ಕಾಫಿ ತಿಂಡಿ ಊಟ ಸಿಟ್ಟಿ ಶರ್ಟು ಟೋಪಿ ಎಲ್ಲ ಸಿಕ್ಕಿತ್ತು. ಏನು ಮಾಡೋದು, ಅಲ್ಲಿ ಕೆಲವೆಲ್ಲ ಲಾರಿಗಳು ಅದು ಇದೆಲ್ಲ ಹಾಳಾಗಿ ಬಿದ್ದಿದ್ದ ಪಡೀಲ್ ಸೈಡ್ನಲ್ಲಿ, ಅದನ್ನೆಲ್ಲ ಸೈಡ್ಗಿಟ್ಟು ದೂರ ಇಟ್ಟು ಪೇಂಟ್ ಹಾಕಿ ಗಿಡ ಎಲ್ಲ ಮಾಡಿದರು ಪಾಪ. ಈಗಲೂ ಏನು ಪ್ರಯೋಜನ, ಮತ್ತು ಈಗ ಮತ್ತೆ ಶುರು ಮಾಡಿದ್ದಾರೆ ಒಂದು ತಿಂಗಳಿಂದ ಮತ್ತೆ ಮಾಡುವ.
1: ಅಂದ್ರೆ
0: ಏನು ಪ್ರಯೋಜನ ಇಲ್ಲ,
1: ಬದಲಾಗಬೇಕಾಗಿರೋದು ಮನಸ್ಥಿತಿ,
0: ಮನಸ್ಸು. ಇಲ್ಲಿ ಕೆ ಎಸ್ ಆರ್ ಟಿ ಸಿಲಿ ಅದೇ ಇದರಲ್ಲಿ ಗಣಪತಿ ಇಡ್ತಾರಲ್ಲ ಈ ಕಡೆ, ಅಲ್ಲಿ ಈ ತರ ರೆಡ್ ಫುಲ್ ಉಗುಳಿ ಉಗುಳಿ ಲೇಬರ್ಸ್
1: ಅಲ್ವಾ,
0: ತಂಬಾಕಿದು ನಾವು ಕ್ಲೀನ್ ಮಾಡೋದು ಉಗುಳು. ಮತ್ತೆ ಸ್ವಾಮಿ ಹತ್ರ ಡೈರೆಕ್ಟ್ ಹೇಳಿದ್ವಿ, ಸರ್ ನೀವು ಸ್ವಾಮಿ ಒಂದು ಕೆಲಸ ಮಾಡಿ, ಫಸ್ಟ್ ನಾವು ಶರಣ ಮಾಡ್ತೀವಿ ಅವ್ರನ್ನ, ಆಮೇಲೆ ಮಾತಾಡ್ತೀವಿ ಬರ್ತಾರೆ. ಅಲ್ಲಿ ಒಂದು ಸಲಕೆ ಇಡಬೇಕು,
1: ಏಕಗಮ್ಯಾನಂದ ಸ್ವಾಮೀಜಿ ಇದ್ರಲ್ಲ, ಜತಕಾನಂದ ಸ್ವಾಮೀಜಿ ಮತ್ತೆ ಏಕಗಮ್ಯಾನಂದ ಸ್ವಾಮೀಜಿ ಇಬ್ಬರಿದ್ರು.
0: ಆಯ್ತು ಕೃಷ್ಣಪ್ಪ ಅವರು ಒಳ್ಳೆ ಸಲಹೆ ಕೊಟ್ರಿ ಅಂತೇಳಿ ಮಾಡಿದ್ರು ಅಲ್ಲಿ, ಅಲ್ಲಿ ಹಾಕಿ ಸಿಮೆಂಟ್ ಹಾಕಿ ಎಲ್ಲ ಹಾಕಿ ಕೊಟ್ರು. ಅಲ್ಲಿ ಕೂಡಬಾರ್ದು, ಕೂಡ್ಲಿಕ್ಕಿಲ್ಲ. ಈಗ ಅಲ್ಲಿ ಕೂಡೋದಿಲ್ಲ, ಬೇರೆ ಕಡೆಯಿಂದ ಕಲ್ಲು ಈ ಇದು ಉಂಟಲ್ಲ ಎಂತ ಕೇಸರು ಇಂಟರ್ಲಾಕ್ ಎಲ್ಲೆಲ್ಲಿಂದ ತಂದು ಗೋಡೆ ಬದಿಗೆ ಇಟ್ಟು ಅಲ್ಲಿ ಕೂತ್ಕೊಂತಾರೆ ಲೇಬರ್ಸ್ ಉಗುಳೋದು ಮಲ ಎಷ್ಟು. ಈಗ ಹೋಗಿ ನೋಡಿ ಅಲ್ಲಿ ಒಂದು ಇಬ್ಬರು ಮಲಗಿದ್ದಾರೆ ಅಲ್ಲ ಟೈಟಾಗಿ, ಇಂಥದ್ದೆಲ್ಲ ಇದೆ ಅಲ್ಲಿ. ಎಷ್ಟು ಹೇಳೋದು, ಪೊಲೀಸ್ನವ್ರು ಬಂದು ಓಡಿಸ್ತಾರೆ, ಮತ್ತೆ ಬಂದು ಮಲಗ್ತಾನೆ ಉಗುಳ್ತಾನೆ ಅಲ್ಲೇ. ಏನೋ ದೇವ್ರದಿಂದ ಈ ಸ್ವಾಮಿಯವ್ರಿಗೆ ಕಟ್ಟಿದ್ದು ಇದು ಉಂಟು, ರಾಡಲ್ಲಿ ಉಂಟು, ಯಾವತ್ತು ಹೋಗ್ತದೋ ಗೊತ್ತಿಲ್ಲ. ಅಳ್ಳಾಡಿಸಿದಾರೆ ಒಂದ್ಸಲ ಅದನ್ನು ಹೋಗ್ಲಿಕ್ಕೆ, ಅಂದ್ರೆ ಉದ್ದ ಉಂಟು ಕೊಂಡೋಗ್ಲಿಕ್ಕೆ ಕಷ್ಟ, ಕಾಲಕ್ರಮೇಣ ಹೋಗ್ತದೆ. ಇಂಥ ಮನಸ್ಥಿತಿ ಅಲ್ಲಿ ಲೇಬರ್ಗಳೇ ಆಗಲಿ ಅವ್ರನ್ನ ಅಲ್ಲಿಂದ ಓಡಿಸ್ಬೇಕು ಅಂತ ಅಂದರೆ ಏನಾರು ಅವ್ರಿಗೆ ಒಂದೊಂದು ಮಾಡಬೇಕು, ಇಲ್ಲಿ ಕೂಡಬಾರ್ದು ಎಲ್ಲರೂ ಈ ರೀತಿ ಶೆಡ್ಡಲ್ಲಿ ಇಲ್ಲ. ಹಗಲು ರಾತ್ರಿ ಅಲ್ಲೇ ಕಾಯೋದು ಹುಗಳೋದು ತಿನ್ನೋದು ಎಲ್ಲ ಅಲ್ಲೇ ಮಾಡ್ತಾರೆ. ಏನು ಮಾಡೋದು ಅವರಿಗೆ, ನಮ್ಮಿಂದ ಏನು ಮಾಡಲಿಕ್ಕೆ ಆಗಲ್ಲ ಸರ್ ಅಂತ ಹೇಳಿದ್ವಿ ನಾವು ಒಂದ್ಸಲ. ಅದಕ್ಕೆ ಅವರು ಹೇಳಿದರು, ಬಿಡಿ ಹೋಗಲಿ ಅಲ್ಲಿ ಬೇಡ ಇನ್ನು, ನೀವು ಬೇರೆ ಕಡೆ ಹೋಗಿ ಅಂದರು. ಆಮೇಲೆ ಬಿಜೈ ಕೊಟ್ಟರು ನಮ್ಗೆ ಇಲ್ಲಿ ಇಲ್ಲಿ ಮಾಡಿದ್ವಿ ಸ್ವಲ್ಪ ದಿವಸ. ಆಗ ಚರ್ಚ್ ಮುಂದೆ ಸ್ವಲ್ಪ ಕ್ಲೀನ್ ಉಂಟು, ಚರ್ಚ್ ರೋಡ್ ಚರ್ಚಿಂದ ಹಿಡಿದು ಜೈಲ್ವರೆಗೂ ಒಳ್ಳೆ ಕ್ಲೀನ್ ಉಂಟು, ಎಲ್ಲಿ ಕಸ ಬಿದ್ದಿಲ್ಲ.
1: ಸೊ ಒಟ್ಟಲ್ಲಿ ಬೇರೆ ಬೇರೆ ರೀತಿಯ ಜಾಗೃತಿಗಳು ನಿರಂತರವಾಗಿ ಆಗ್ತಾ ಇದೆ, ಮನಸ್ಸು ಬದಲಾಗಬೇಕು ಅಂತ.
0: ನೂರು ಸಲ ಹೇಳಿದ್ರು ಅವ್ರಿಗೆ, ನಾನು ಸ್ವಂತ ಖರ್ಚಿಂದ ಒಂದೊಂದು ಬೋರ್ಡಿಗೆ ₹100, ದಯವಿಟ್ಟು ಇಲ್ಲಿ ಕಸ ಕಡ್ಡಿಗಳನ್ನು ಹಾಕಬಾರದು, ನಾನೇ ಅಲ್ಲಿ ಹೊಯ್ಯೋದು ಇಲ್ಲಿ ಹೊಯ್ಯೋದು ಅಲ್ಲೊಂದು, ಮತ್ತೆ ಪ್ರಜ್ಞಾವಂತ ನಾಗರಿಕರಲ್ಲಿ ವಿನಯಂತಿ, ದಯವಿಟ್ಟು ಕಸಕಡ್ಡಿಗಳನ್ನು ಹಾಕಬಾರದು. ಬೋರ್ಡ್ ಇಲ್ಲ, ಬೋರ್ಡ್ ಇದ್ರೂ ಅಲ್ಲಿಗೆ ಕಸ ಎಲ್ಲ ತಂದು ಬಿಸಾಡ್ತಾರೆ. ಮೊನ್ನೆ ಕೂಡ ನಾವು ತೋರಿಸ್ಲಿಕ್ಕೆ ಈಗ ಇದು ಉಂಟು, ಫೋನ್ನಲ್ಲಿ ಉಂಟು, ಎಲ್ಲ ಉಂಟು, ಬೇಕಿಲ್ಲದ ಕೆಲಸ ಎಲ್ಲ ಅಲ್ಲಿ ಉಂಟು. ಮತ್ತೆ ಕೆಲವು ಸಿರಂಜಿ ಇಂಥವುಗಳೆಲ್ಲ ನಾವು ಫೋಟೋ ತೆಗೆದು ಕಾರ್ಪೊರೇಷನಿಗೆ ಕಳಿಸಿದ್ವಿ, ಈಗೆಲ್ಲ ಉಂಟು ಅಂತ. ಒಂದ್ಸಲ ಬಂದರು, ಕ್ಲೀನ್ ಮಾಡಿ ಹೋದ್ರು ಅಷ್ಟೇ. ಯಾರೂ ಗತಿಯಿಲ್ಲ, ಏನು ಬ್ಯಾಗ್. ನಮ್ಮ ಮನೆ ಮುಂದೆ ಗಾಡಿ ಬರ್ತದೆ ಅನೌನ್ಸ್ ಮಾಡಿಕೊಂಡು, ನಮ್ಮ ಟ್ಯಾಕ್ಸ್ ಕಟ್ ಆಗ್ತದೆ. ಮನುಷ್ಯನಿಗೆ ಅಷ್ಟು ಬುದ್ಧಿ ಇಲ್ಲ, ಆ ಗಾಡಿ ಕೊಡೋದಪ್ಪ ಮನೆ ಮುಂದೆ, ಜಾಸ್ತಿ ನಡೆಯೋದು ಬೇಡ. ಆಗ ಮಾಡಿದ್ರು ಬಿಸಾಡದೆ ಮನೆ ಮುಂದೆ ಬಂದು ಗಾಡಿ ಹೇಳಿ ಅವರು ಪಾಪ ತಗೊಂಡೋಗ್ತಾರೆ. ಆದ್ರೂ ಇದೆ
1: ಅಲ್ವಾ. ಸೊ ಇದ್ರ ಜೊತೆಗೆ ಬೇರೆ ಯಾವೆಲ್ಲ ಹವ್ಯಾಸ ಇದೆ ಕೃಷ್ಣಪ್ಪ ಸರ್ ಅವರಿಗೆ?
0: ನಮಗೆ ಸ್ವಚ್ಛ ಭಾರತ,
1: ಸ್ವಚ್ಛ ಭಾರತ ಬಿಟ್ಟು
0: ಬೀಜದುಂಡೆ ಕಾರ್ಯಕ್ರಮ.
1: ಬೀಜದುಂಡೆ ಅಂದ್ರೆ ಬೀಜದುಂಡೆ ಮಾಡಿ ಬಿಸಾಡೋದು ಅಲ್ವಾ?
0: ಬಿಸಾಡೋದು ಬೀಜದುಂಡೆ ಕಾರ್ಯಕ್ರಮ. ಮತ್ತೆ ತಂಬಾಕು ನಿಷೇಧ, ಅದರ ಇಲ್ಲಿಂದ ಜಾಥಾ ಮಾಡಿದ್ವಿ ನಾವು. ಇಲ್ಲಿಂದ ಎರಡು ಮೂರು ವರ್ಷ ಶರ್ಮ ಇದ್ರು, ಎಲ್ಲ ಇದ್ರು, ನಾನೇ ಅದಕ್ಕೆ ಸ್ಪೀಚ್ ಎಲ್ಲ ಕೊಟ್ಟುಕೊಂಡು ಹೋಗುದು ಟೌನ್ ಹಾಲ್ ಇದ್ವು, ಅದು ಪ್ರಯೋಜನ ಇಲ್ಲ. ಹಾಗೆಲ್ಲ ಮಾಡ್ತೀವಿ ನಾವು ಬೀಜದುಂಡೆ ಕಾರ್ಯಕ್ರಮ, ಸ್ವಚ್ಛ ಭಾರತ ಮತ್ತು ತಂಬಾಕು ನಿಷೇಧ.
1: ಓಕೆ. ಸೊ ಒಟ್ಟಿನಲ್ಲಿ ಸರ್ ನೀವು ಹೇಳುವುದಾದ್ರೆ ಒಂದು ಸಂತೃಪ್ತಿ ಅಂತ ಇದೆ ಈ ಎಲ್ಲ ಕೆಲಸದಲ್ಲಿ, ಹಿಂತಿರುಗಿ ನೋಡಿದ್ರೆ ಮನಸ್ಸಿಗೆ ಒಂದು ಸಂತೃಪ್ತಿ ಇದೆಯಾ?
0: ಇದೆ, ನನಗೆ ತೃಪ್ತಿ ಇದೆ. ಸಾಯಂಕಾಲ ಆದ್ರೂ ಕೂಡ ನಾನು ಈಗಲೂ ಕೆಲಸ ಮಾಡ್ತೇನೆ. ಬೈತಾರೆ ಇವರೆಲ್ಲ ಮನೆಯಲ್ಲಿ, ಜೋರು ಮಾಡ್ತಾರೆ, ಯಾಕೆ ಹೋಗ್ತೀರಿ, ಏನಿದೆ, ಗಾಳಿ ಬಂತು, ಅಲ್ಲಿ ಮರ ಬಿತ್ತು, ಹಾಗೆ ತುಂಬ ಹೇಳ್ತಾರೆ. ಸ್ವಲ್ಪ ಮಳೆ ಬಂದ್ರೆ ಇವರು ಕೊಡೆ ತಗೊಂಡು ಓಡಿ ಬರ್ತಾರೆ ಗುಡ್ಡೆಗೆ, ಹಾಗೆ ಬೈತಾರೆ. ಬೈಸ್ಕೊಳ್ಳೋದು ಮತ್ತೇನು ಮಾಡೋದು, ಈಗ ಸ್ವಲ್ಪ ಕೆಲಸ ಮಾಡೋದು, ಗೊಬ್ಬರ ಹಾಕೋದು, ನೀರು ಹಾಕೋದು, ಹೀಗೆ ಮಾಡೋದು.
1: ಈಗ ನಿಮ್ಮ ಮನೆ ಕಡೆ ನೋಡ್ಲಿಕ್ಕೆ ಯಾರಾದ್ರೂ ಬರ್ಬೋದು ಮನಸ್ಸಿದ್ರೆ
0: ಬನ್ನಿ. ಹೌದು, ತಾವೊಂದ್ಸಲ ಬರ್ಬೇಕು.
1: ಬರ್ಬೇಕು, ಬರ್ತೇನೆ ಬರ್ತೇನೆ. ಬೋಂದಿಲ್ ಅಲ್ವಾ? ಬೋಂದಿಲ್ ಚರ್ಚಿನ ಹತ್ರ? ಹಾ,
0: ಬೋಂದಿಲ್ ಚರ್ಚಿಂದ ಸ್ವಲ್ಪ ಮುಂದೆ
1: ಮುಂದೆ ಪಚ್ಚನಡಿ ಹೋಗುವ ರೂಟ್
0: ಅಲ್ಲ, ಸ್ವಲ್ಪ ಮುಂದೆ ಬಂದ್ರೆ ಗುಂಡ್ರಾವ್ ರೋಡ್ ಅಂತ ಹೇಳಿ ಅದೆಲ್ಲ, ಅದು ಕಷ್ಟ ಆಗ್ತದೆ, ಅದು ನಿಮಗೆ ಅದೆಲ್ಲ ಆಗಲ್ಲ. ಸೀದಾ ಬೋಂದಲ್ ಸರ್ಕಸ್ ಅಲ್ಲಿ ಬರ್ಬೇಕು, ಮತ್ತೆ ಸೀದಾ ಕಾವೂರ್ ಕಡೆ ಹೋಗ್ಬೇಕು. ಕಾವೂರ್ ಕಡೆ ಹೋಗುವಾಗ ಅಲ್ಲಿ ಮಧ್ಯದಲ್ಲಿ ಕೋರಿಯಂಡ್ರ ಹೋಟ್ಲ್ ಉಂಟು. ಆ ಕೋರಿಯಂಡ್ರ ಹೋಟ್ಲಿಂದ ಲೆಫ್ಟ್ ತಿರುಗಬೇಕು, ಲೆಫ್ಟ್ ತಿರುಗಿ ಸೀದಾ ಮನೆಗೆ
1: ಬರ್ತದೆ.
0: ಅದೇ ಮನೆ ಹಿಂಭಾಗ ನಮ್ಮ ನರ್ಸರಿಗಳೆಲ್ಲ.
1: ಓಕೆ, ನರ್ಸರಿ ಇದೆ.
0: ಅದೇ ಗಿಡ ಎಲ್ಲ ನೆಟ್ಟು ಬೀಜ ಇದ್ದು ಉಂಡೆ ಬೀಜ ಎಲ್ಲ ಹಾಕಿ ಬೆಳೆಸೋದೆಲ್ಲ, ಇದು ಮಾರ್ಲಿಕ್ಕೆ ಯಾವುದೂ ಇಲ್ಲ, ಬಂದವರಿಗೆ ಫ್ರೀ ಕೊಡ್ತೀವಿ. ಈ ಸಲ ಹಣಸಿನಕಾಯಿ ಬಂಪರ್ ನಾಲ್ಕೈದು ಮರದಲ್ಲಿ ಬಿಟ್ಟಿತ್ತು, ಎಲ್ಲರಿಗೆ ಬಂದವರಿಗೆಲ್ಲ ಕೊಟ್ಟು
1: ಕೊಟ್ಟದ್ದೆ.
0: ಮೊನ್ನೆವರಿಗೆ ಇತ್ತು ಅಳಿಲು, ಅದು ಕಾಗೆ ಎಲ್ಲ, ಜೇನುಗೂಡು ಇದಕ್ಕೆಲ್ಲ ಉಪಯೋಗ ಆಯ್ತು. ಅಳಿಲೆಲ್ಲ ಬಾರಿ ಖುಷಿ, ಅಳಿಲು ಕಾಗೆ ಎಲ್ಲ ಎಲ್ಲಿ ನೋಡ್ರು ಬೀಜ ಬಿದ್ದಿದೆ. ಈಗ ನಮ್ಮ ಕಾಡೊಳಗೆ ತಿರುಗುವಾಗ ಬಿಳಿ ಬಿಳಿ ಎಲ್ಲ ಕಡೆ.
1: ಹಾಗೆ ನಿಮ್ಮ ಹೆಸರಿನ ಮುಂದೆ ಒಂದು ಪಿ ಅಂತ ಇದೆ ಅಲ್ವಾ? ಪಿ ಕೃಷ್ಣಪ್ಪ. ಪಿ ಹೇಳಿದ್ರೆ ಏನ್ ಸರ್?
0: ಪಿ ಅಂದ್ರೆ ಪಣಿಕರ.
1: ಪಣಿಕರ ಅಲ್ವಾ? ಸೊ ನಾವು ಮಾತ್ರ ಪರಿಸರ ಅಂತ ಹೇಳ್ಬೋದು.
0: ಹೌದೌದು, ಒಳ್ಳೇದೇ ಪರಿಸರ.
1: ಪರಿಸರ ಕೃಷ್ಣಪ್ಪ
0: ಆಗ್ಲಿ, ಒಳ್ಳೆ ಸಂತೋಷ
1: ಅಲ್ವಾ? ಬಹಳ ಸಂತೋಷ ಸರ್. ಒಂದು ಗಂಟೆಗಳ ಕಾಲ ನಾವು ಮಾತಾಡಿದ್ವಿ, ಅನೇಕ ಸಂಗತಿಗಳನ್ನ ಹಂಚಿಕೊಂಡ್ರಿ. ಒಬ್ರು ಕಾಲರ್ ಇದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
5: ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿದ್ದೀನಿ. ನಮಸ್ಕಾರ ಕೃಷ್ಣರಾಯರಿಗೆ. ನಮಸ್ಕಾರ.
0: ನಮಸ್ಕಾರ.
5: ತುಂಬಾ ಅಭಿನಂದನೆಗಳು ಸರ್.
0: ಅಪರೂಪವಾದ
5: ಅಪರೂಪವಾದ ತುಂಬಾ ಶ್ಲಾಘನೀಯ ಸೇವೆಯನ್ನು ಮಾಡಿದ್ದೀರಿ. ಕರ್ಮಯೋಗಿಗಳು ನೀವು, ಮಹಾಯೋಗಿಗಳು, ಅದಕ್ಕೆ ಅಭಿನಂದನೆ. ನಿಮ್ಮ ಆಶೀರ್ವಾದ ನಾವು ಬೇಡ್ಕೊಳ್ತೀವಿ.
0: ತುಂಬಾ ಸಂತೋಷ
5: ನಿಮ್ಮಂತವರು ಬಂದು ನಮ್ಗೆ ಒಂದು ಮಾರ್ಗದರ್ಶನ ಮಾಡಿದ್ರಿ. ಪ್ರಣಾಮಗಳು ನಿಮ್ಗೆ. ಹರೇ ಕೃಷ್ಣ, ರಾಧೆ ರಾಧೆ, ಜಯ ಜಗನ್ನಾಥ್.
1: ಥ್ಯಾಂಕ್ ಯು,
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು.
1: ಓಕೆ,
0: ಧನ್ಯವಾದ, ಧನ್ಯವಾದ.
1: ಎಸ್. ಎಸ್ ಶ್ರೋತೃಗಳೇ, ನೀವು ಕೂಡ ಕೊನೆಯ ಒಂದೆರಡು ನಿಮಿಷಗಳು ಮಾತ್ರ ಬಾಕಿ ಉಳಿದಿದೆ. ನಿಮ್ದೇನಾದರೂ ಅನಿಸಿಕೆ ಹೇಳಿದರೆ ಖಂಡಿತವಾಗಿಯೂ ಹಂಚಿಕೊಳ್ಬಹುದು, ಕರೆಯನ್ನು ಮಾಡಬಹುದು. ಕೃಷ್ಣಪ್ಪ ಅವ್ರ ಜೊತೆ ನಾವು ಮಾತಾಡ್ತಿದ್ದೀವಿ, ಅವರ ಜೀವನದ ಬೇರೆ ಬೇರೆ ವಿಷಯಗಳನ್ನು ಅವರು ಹಂಚಿಕೊಳ್ತಾ ಇದ್ದಾರೆ. ಪರಿಸರದ ಬಗೆಗಿನ ಅವರ ಕಾಳಜಿ, ಅವರು ಮಾಡಿದಂಥ ಕೆಲಸಗಳು, ಅಥವಾ ಈ ಪರಿಸರದ ಕಾಳಜಿ ಬಗ್ಗೆ ಕೆಲವೊಂದಿಷ್ಟು ಎಲ್ಲರೂ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಈ ನಾಗರಿಕರಲ್ಲಿ ಕೆಲವೊಂದಿಷ್ಟು ಜನರು ಮಾಡುವಂಥ ಕೆಲವು ವರ್ತನೆಗಳು, ಇವೆಲ್ಲವೂ ಕೂಡ ಹೇಗೆ ಸಮಾಜಕ್ಕೆ ತೊಂದರೆಯನ್ನು ಕೊಡ್ತದೆ, ಇವೆಲ್ಲವನ್ನು ಕೂಡ ಅವರು ಮಾತಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಹಳ ದೊಡ್ಡ ಅನುಭವಿ. ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಮುಂದಿನ ಕಾಲರ್, ನಮಸ್ಕಾರ. ಹಲೋ, ನಮಸ್ಕಾರ.
6: ಹಲೋ,
1: ನಮಸ್ತೆ. ನಮಸ್ತೆ,
6: ಪೂರ್ಣಿಮಾ.
1: ಪೂರ್ಣಿಮಾ ಅವರೇ, ಮಾತಾಡಿ ಮಾತಾಡಿ.
6: ನಮಸ್ತೆ ಸರ್.
0: ನಮಸ್ಕಾರ. ನಮಸ್ಕಾರ ಮೇಡಮ್, ಹೇಳಿ.
6: ನಿಮ್ಮ ಬಗ್ಗೆ ಎಲ್ಲ ಕೇಳಿ ತುಂಬಾ ಖುಷಿ ಆಯ್ತು. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ.
0: ಒಳ್ಳೆ ಸಂತೋಷ,
6: ತುಂಬಾ
0: ಸಂತೋಷ ಆಯ್ತು. ಹೇಳಿ.
6: ನಿಮ್ಮ ಈ ಮಾತುಗಳೆಲ್ಲ ತುಂಬಾ ಜನರಿಗೆ ಪ್ರೇರಣೆ ಆಗ್ತೇವೆ, ಖುಷಿ ಆಯ್ತು ಕೇಳಿ. ಧನ್ಯವಾದಗಳು.
0: ಧನ್ಯವಾದ, ಧನ್ಯವಾದ ತಮಗೂ ಸಹ.
1: ಓಕೆ ಓಕೆ ಓಕೆ. ಎಸ್, ಒಟ್ಟಿನಲ್ಲಿ ಮಾಡುವಂಥ ಕೆಲಸಗಳು ಮತ್ತೊಬ್ಬರಿಗೆ ಪ್ರೇರಣೆ ಆಗೋದಿದೆಯಲ್ಲ, ಅದು ಸಣ್ಣ ಮಾತಲ್ಲ ಅಂತ. ಯಾಕೆಂತೇಳಿದರೆ ನಮ್ಮ ಕೃಷ್ಣಪ್ಪ ಸರ್ ಅವರಿಗೆ 88 ನೋಡಿ, ನಾನು ಕಡಿಮೆ ಹೇಳ್ತಿದ್ದೇನೆ, 88 ವರ್ಷಗಳು. ಆದರೆ ಅವರ ಮಾತಾಡುವಂಥವ್ರ ಹುಮ್ಮಸ್ಸೆಲ್ಲ ನೋಡುವಾಗ ಇಲ್ಲ 25-30 ಅಂತ ಅಂದ್ಕೊಡ್ಬೇಕು ನಾವು. ಸೊ ಆ ಒಂದು ಹುಮ್ಮಸ್ ಅವರಲ್ಲಿದೆ, ಅದು ತುಂಬ ಇಂಪಾರ್ಟೆಂಟ್ ಅಂತ. ಯಾವುದೇ ಒಳ್ಳೆ ಕೆಲಸಗಳಿಗೆ ಏಜ್ ಅನ್ನೋದು ಲಿಮಿಟ್ ಅಲ್ಲ ಅಂತ, ಮಾಡುವಂಥ ಮನಸ್ಸಿರಬೇಕು ಅನ್ನೋದು ತುಂಬ ಮುಖ್ಯ. ಸೊ ಅದಕ್ಕೊಂದು ಒಳ್ಳೆ ಉದಾಹರಣೆ ಅಂತೇಳಿದರೆ ಅದು ಕೃಷ್ಣಪ್ಪ ಸರ್ ಅಂತ ನಾನು ಹೇಳ್ತಾ ಇರುವಂಥದ್ದು. ಸರ್, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. 1 ಗಂಟೆಗಳ ಕಾಲ ಅನೇಕ ವಿಷಯಗಳನ್ನು ಮಾತಾಡಿದ್ವಿ, ನಿಮ್ಮ ಅನುಭವಗಳನ್ನು ನೀವು ಹಂಚಿಕೊಂಡ್ರಿ. ಕೊನೆಯದಾಗಿ ಕೇಳ್ತಿರುವಂತ ನಮ್ಮೆಲ್ಲ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ನನಗೆ ಹೇಳಬೇಕು ಅಂತಂದ್ರೆ ಎಲ್ಲರಿಗೂ ಒಂದು ಎಲ್ಲ ಗಿಡ ನೆಡೋದಕ್ಕಿಂತ ಎಲ್ಲ ಶಾಲಾ ಕಾಲೇಜಿಗೆ ಹೋಗಿ ಎಲ್ಲ ಮಕ್ಕಳಿಗೆ ಹೇಳಬೇಕು, ಮಕ್ಕಳೇ ನೀವು ನಿಮ್ಮ ತಂದೆ ತಾಯಿಗಳೊಟ್ಟಿಗೆ ಸೇರಿಯೋ, ನಿಮ್ಮ ಸ್ನೇಹಿತರೊಟ್ಟಿಗೆ ಸೇರಿಯೋ ಒಂದೊಂದು ಗಿಡ. ನಿಮ್ಮ ಬರ್ತ್ಡೇ ದಿವಸ, ನಿಮ್ಮ ಹುಟ್ಟುಹಬ್ಬದ ದಿವಸ ತುಂಬ ಖರ್ಚು ಮಾಡಬೇಡಿ. ಅದು ಇದು ಬೆಲೂನು ದಾಂದೂನ್ ಕೇಕ್ ಅಂದ್ಕೊಂಡು ಸುಮ್ಮನೆ ಎಲ್ಲ ರಿಬ್ಬನ್ನು ಅದು ಇದು ಮೈಕೆಲ್ಲ ಇಟ್ಟುಕೊಂಡು ದರ್ಬಾರ್ ಮಾಡೋದಕ್ಕಿಂತ, ತುಂಬ ಖರ್ಚು ಮಾಡೋದಕ್ಕಿಂತ ತಂದೆ ತಾಯಿ ಸ್ನೇಹಿತರೊಡಗೂಡಿ ನೀವು ಒಂದು ಗಿಡ ನೆಡಿ ನಿಮ್ಮ ಬರ್ತ್ಡೇ ದಿವಸ. ಹಾಗೆ ನಿಮ್ಮ ಸ್ನೇಹಿತರಿಗೂ ಹೇಳಿ, ಎಲ್ಲ ಶಾಲಾ ಕಾಲೇಜಿನ ಮಕ್ಕಳೆಲ್ಲರಿಗೂ ಒಂದೊಂದು ಗಿಡ ನೆಡಬೇಕು ಅವ್ರ ಬರ್ತ್ಡೇ ದಿವಸ. ಆ ಶಾಲೆಯಲ್ಲಿ ನೆಡ್ಬೋದು, ಚರ್ಚಲ್ಲಿ ನೆಡ್ಬೋದು, ದೇವಸ್ಥಾನದಲ್ಲಿ ನೆಡ್ಬೋದು, ಮಸೀದಿಯಲ್ಲಿ ನೆಡ್ಬೋದು, ಎಲ್ಲಾದರೂ ಜಾಗ ಖಾಲಿ ಇದ್ರೆ ಅಲ್ಲಿ ನೆಡ್ಬೋದು. ಯಾರು ನಿಮಗೆ ಬೇಡ ಅಂತ ಹೇಳಲ್ಲ. ಅಕಸ್ಮಾತ್ ನಿಮಗೆ ಬರ್ತ್ಡೇ ದಿವಸ ಗಿಡ ಬೇಕು ಅಂತಂದ್ರೆ ನಾನು ಬೇಕಾದ್ರೆ ನಿಮಗೆ ನಾನು ಕೊಡ್ತೀನಿ ಅಂತ ಗಿಡ ಬೇಕು ಅಂತ ಹೇಳಿದರೆ ಸಾಕು, ನೀವು ಬಂದು ಇದೇ ಈಗೊಂದು ಮಾಡಿ ನಮ್ಮ ಪರಿಸರನ ಉಳಿಸಬೇಕಾದ್ರೆ ಇದೊಂದೇ ದಾರಿ.
1: ಖಾಲಿ ನೆಡೋದು ಮಾತ್ರ ಅಲ್ಲ,
0: ಪಾಲನೆ ಪೋಷಣೆ ಮಾಡಬೇಕು. ನೀವು 2 ವರ್ಷ ಮಾಡಿದ್ರೆ ಸಾಕು. ಹಾಗೆ ನೀವು ಮಾಡೋದಾದ್ರೆ ನೋಡಿ,
1: 10-15 ವರ್ಷ ಆಗುವಾಗ ತೋರಿಸಬಹುದು ನೋಡಿ.
0: ನೀವು ಬೇರೆ ಕಡೆ ಎಲ್ಲ ಟ್ರಾನ್ಸ್ಫರ್ ಆಗಿ ನೌಕರಿಯಲ್ಲಿ ಇದ್ದು ಹೋಗುವಾಗ ನೀವು ಅಕಸ್ಮಾತ್ ನಿಮ್ಮ ಊರಿಗೆ ಬಂದಾಗ ನಿಮ್ಮ ಸ್ನೇಹಿತರೊಡಗೆ ಹುಡುಕಿ ಹೇಳ್ಬೋದು, ನೋಡು ನಾನು ನೆಟ್ಟ ಗಿಡ ಇದು, ಪದವ ಶಾಲೆ ಇದು, ಎಲ್ಲ ಸ್ಕೂಲ್ನಲ್ಲಿ ನಾನು ನೆಟ್ಟಿದ್ದು ನೋಡಿ, ಎಷ್ಟು ದೊಡ್ಡಾಗಿ ಬೆಳೆದಿದೆ, ಹಣ್ಣು ಬಿಟ್ಟಿದೆ ಅಂತೆಲ್ಲ ಹೇಳುವಾಗ ಎಷ್ಟು ಸಂತೋಷ ಆಗ್ತದೆ ನೋಡಿ. ಹಾಗೆ ನೀವು ಒಂದೊಂದು ಗಿಡ ನೆಟ್ಟರೂ ನಮ್ಮ ಬೆಂಗಳೂರು ಹಸಿರೀಕರಣ ಅನ್ನ ಇದಕ್ಕೆ ಆ ಮಾತಿಗೊಂದು ವ್ಯಾಲಿ ಬರ್ತದೆ, ಮತ್ತೆ ನಮ್ಮ ಬೆಂಗಳೂರು ಮುಂದುವರಿತದೆ, ಎಲ್ಲರಿಗೂ ಆರೋಗ್ಯವೂ ಆಗ್ತದೆ. ಆ ಥರ ಮನಸ್ಸು ಬೇಕು, ಬದ್ಧತೆ ಇಟ್ಟುಕೊಂಡು ನೀವು ಮಾಡಬೇಕು. ಮಾಡೋದಾದ್ರೆ ನೋಡಿ, ನೀವು ಹುಟ್ಟು ಹೋಗ್ಬೇಕು ಒಂದು ಗಿಡ ನೆಡಿ, ಬೇರೆ ಎಂಥದ್ದು ಬೇಡ. ಅದು ವಿಶ್ವ ಪರಿಸರ ದಿನ, ಆ ದಿನ ವನಮಹೋತ್ಸವ ಇದೆಲ್ಲ ಮಾಡ್ಕೊಂಡು ಹೇಳ್ತಾರೆ, ಮಾಡೋರು ಮಾಡಲಿ, ನೀವು ಮಾಡೋದಂತ ಕೆಲಸ ಇಷ್ಟೇ. ಹುಟ್ಟು ಹಬ್ಬದ ದಿವಸ ಒಂದು ಗಿಡ ದಯವಿಟ್ಟು ನೆಡಿ, ನಿಮ್ಮ ತಂದೆ ತಾಯಿಗಳೊಟ್ಟಿಗೆ, ನಿಮ್ಮ ತಂದೆ ಹೆಸರಿನಲ್ಲಿಯೋ ತಾಯಿ ಹೆಸರಿನಲ್ಲೋ ನಿಮ್ಮ ತಮ್ಮಂದಿರ ಹೆಸರಿನಲ್ಲಿ ಒಂದು ಗಿಡ ನೋಡಿ. ಈಗ ಗೌರ್ಮೆಂಟ್ಗಳು ದೊಡ್ಡ ದೊಡ್ಡ ನಮ್ಮ ಪ್ರಧಾನ ಮಂತ್ರಿಗಳು ಕೂಡ ಹೇಳಿದ್ದಾರೆ ನೋಡಿ, ಮಾಕಾ ನಮ್ಮೆ ಏಕ್ ಪೇಡ್ ಅಂತ ಹೇಳಿದರು. ಮತ್ತೆ ತಾಯಂದಿರ ಇದ್ರ ಮೊನ್ನೆ ಕೂಡ ಹೇಳಿದರು ಅವರು, ಮೊನ್ನೆ ನಿಮ್ಮ ತಾಯಿ ಹೆಸರಿನಲ್ಲಿ ಗಿಡ ನೆಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಲ್ಲ ಮಾಡಿ ನಮ್ಮ ಭರತ ಶೆಟ್ಟರು ಕೂಡ ಅಲ್ಲಿ ಕೆಲವರಿಗೆ ಹೇಳಿದ್ದಾರೆ, ಅಲ್ಲಿ ನೀವು ಕೂಡ ಗಿಡ ನೆಡಿ, 5 ಗಿಡ ನಾವು ಕೊಡ್ತೀವಿ, ಪಾಲನೆ ಪೋಷಣೆ ಎಲ್ಲ ಮಾಡಿ ಅದನ್ನು ತೋರಿಸಿ ವಿಡಿಯೋ ಅಲ್ಲೇ ನಮಗೆ ಬಂದು ನಿಮಗೇನಾದರೂ ನಾವು ಅದರ ಬಗ್ಗೆ ಸಹಾಯ ಮಾಡ್ತೀವಿ ಅಂತೇಳಿ ಕೂಡ ಹೇಳಿದ್ದಾರೆ. ಈಗೆಲ್ಲ ಕೆಲವು ಕಡೆ ಎಲ್ಲ ಹೇಳ್ತಾ ಇರುವಾಗಲೂ ಕೂಡ ಇನ್ನೂ ಅದರದ್ದು ಬಗ್ಗೆ ಯಾರೂ ಸರಿಯಾಗಿ ಮಾಡ್ತಾ ಇಲ್ಲ. ಹಾಗೆ ನೀವು ದಯವಿಟ್ಟು ಶಾಲಾ ಮಕ್ಕಳೇ ದಯವಿಟ್ಟು ನಿಮ್ಮ ಹುಟ್ಟಿದ ಹಬ್ಬದ ದಿವಸ ಒಂದು ಗಿಡ ನೆಡಬೇಕು, ಇದೇ ನನ್ನ ಪ್ರತಿಜ್ಞೆ ನಿಮ್ಮಲ್ಲಿ.
1: ಓಕೆ, ಥ್ಯಾಂಕ್ ಯು. ಬಹಳ ಅಮೂಲ್ಯವಾದಂಥ ಸಮಯ ನಮ್ಮ ಜೊತೆ ಕೊಟ್ಟಿದ್ದೀರಿ, ಅಮೂಲ್ಯವಾದಂಥ ವಿಷಯಗಳನ್ನು ಹಂಚಿಕೊಂಡಿದ್ದೀರಿ. ನಿಮ್ಮ ಯೋಚನೆ ಯೋಜನೆಗಳು ಹೀಗೇ ಮುಂದುವರಿಯಲಿ, ನಮ್ಮಂಥವರಿಗೆ ಸ್ಫೂರ್ತಿಯಾಗಲಿ ಅನ್ನೋದು ನಮ್ಮ ಒಂದು ವಿಷಯ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಥ್ಯಾಂಕ್ ಯು,
0: ಧನ್ಯವಾದ ಸರ್.
1: ಯಸ್, ಥ್ಯಾಂಕ್ ಯು ಸೋ ಮಚ್. ಶ್ರೋತೃಗಳೇ, ಪಿ ಕೃಷ್ಣಪ್ಪ ಅವ್ರ ಜೊತೆ ಮಾತಾಡಿದ್ವಿ. ಅವರ ಮಾತೇ ನಮಗೊಂದು ಅನುಭವವನ್ನು ಕೊಡುವಂಥದ್ದು, ಅವರಿಗೆ ಇನ್ನಷ್ಟು ಶಕ್ತಿಯನ್ನು ದೇವರು ಕೊಡಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಕಾರ್ಯಕ್ರಮವನ್ನು ಮುಗಿಸ್ತಾ ಮುಂದಿನ ಮತ್ತೊಂದು ಸಮಾಜಮುಖಿ ವ್ಯಕ್ತಿತ್ವವನ್ನು ಪರಿಚಯಿಸ್ತಾ ಮತ್ತೆ ಸಿಗ್ತೇನೆ. ಕೇಳ್ತಾರೆ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

ಕೇಳುಗರೆ, ಇದೇ ಆಗಸ್ಟ್ 28 ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಮೂಡಿಬರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವೈದ್ಯರು ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ಹಿರಿಯ ಹೃದ್ರೋಗ ತಜ್ಞರು ಆಗಿರುವಂತಹ ಡಾಕ್ಟರ್ ಮನೀಷ್ ರೈ. ವಿಷಯ, ಯುವಜನರಲ್ಲಿ ಹೆಚ್ಚುತ್ತಿರುವ ಹೃದಯ ಸಂಬಂಧಿ ಸಮಸ್ಯೆಗಳು. ನೀವು ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. 6364240949. ತಪ್ಪದೇ ಕೇಳಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಹನ್ನೆರಡನೇ ಶತಮಾನದ ಶರಣಪಂಥದ ಪ್ರಮುಖರು ಬಸವಣ್ಣವರು. ಅವರ ಜೀವನಾನೇ ಒಂದು ಅಮರ ಜ್ಯೋತಿ ಅಂತ ಬರೀತಾರೆ. ಅದು ಎಷ್ಟು ದೊಡ್ಡ ಜ್ಯೋತಿ ಅಂತಂದರೆ ಅದರ ದಿವ್ಯ ಪ್ರಭೆಯೊಳಗೆ ಹಲವಾರು ಶತಮಾನಗಳವರೆಗೆ ಎಷ್ಟೊಂದು ಜನ ಮುಮುಕ್ಷುಗಳು ತಮ್ಮ ಜೀವನದ ದಾರಿಯನ್ನು ಕಂಡುಕೊಂಡಿದ್ದಾರೆ ಅಂತ ಅದ್ಭುತ ಅನಿಸುತ್ತೆ. ಯಾರಾದರೂ ಒಬ್ಬರು ಸಾಧಕರು ಒಳ್ಳೆಯ ಕೆಲಸ ಮಾಡಿದಾಗ 10 ವರ್ಷ 50 ವರ್ಷ 100 ವರ್ಷ ನೆನೆಯೋದು ಉಂಟು, ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ. ಆದರೆ ಒಬ್ಬ ವ್ಯಕ್ತಿ ಹೋಗಿ 800-900 ವರ್ಷಗಳ ನಂತರ ಕೂಡ ಆತನ ನೆನೆಸ್ಕೊಂಡು ನಮ್ಮ ಜೀವನಕ್ಕೆ ಮಾರ್ಗದರ್ಶಿ ಆದವರು ಇವರು ಅಂತ ಹೇಳುವಂಥದ್ದಾಗಲಿ, ಅವ್ರ ಮಾತನ್ನು ನೆನೆಸ್ಕೊಂಡು ನಮ್ಮ ಜೀವನಕ್ಕೆ ಇವತ್ತು ಮಾರ್ಗದರ್ಶಿಯಾಗಿದೆಯಲ್ಲ ಮಾತುಗಳು ಅಂತ ಅನ್ಸ್ಕೊಳ್ಳೋದಾಗಲಿ ಸಾಮಾನ್ಯ ಕೆಲಸ ಅಲ್ಲ ಅಂತ ಅದ್ಭುತ ಸಾಧನೆಯನ್ನು ಬಸವಣ್ಣವ್ರು ಮಾಡಿದವರು. ಅದರಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕಂತೂ ಅವರ ಕೊಡುಗೆ ದೊಡ್ಡದಾದಂಥದ್ದು. ಇವತ್ತು ನಾವು ಛಂದಸ್ಸಿನ ದೃಷ್ಟಿಯಿಂದ ಯಾವ ಕಾವ್ಯ ಪ್ರಭೇದಗಳನ್ನು ನಮ್ಮ ವೈಶಿಷ್ಟ್ಯ ಅಂತ ಹೇಳಿ ಹೆಮ್ಮೆ ಪಡ್ತೇವೋ ಅವುಗಳಲ್ಲಿ ಬಹುತೇಕ ಬಹಳ ಹೆಚ್ಚಿದ್ದಕ್ಕೆ ಮೂಲ ಪ್ರೇರಕರು ಅಥವಾ ಪ್ರಬಲ ಪೋಷಕರು ಆಗಿದ್ದವರು ಬಸವಣ್ಣವರು. ವಚನ ವಾಂಗ್ಮಯವನ್ನೇ ಸೃಷ್ಟಿ ಮಾಡಿಬಿಟ್ರು, ಆ ಥರದೊಂದು ಪ್ರಕಾರವನ್ನೇ ಸೃಷ್ಟಿ ಮಾಡೋಗಾಯಿತು. ಬಸವಣ್ಣ ಒಬ್ಬ ಋಷಿಯಾಗಿ, ಸುಧಾರಕರಾಗಿ, ಕವಿಯಾಗಿ ಪ್ರಚಾರ ಮಾಡಿ ಬರೆದು ಜಗಮಾನ್ಯರಾಗಿದ್ದಾರೆ, ನಮ್ಮೆಲ್ಲರಿಗೂ ಪೂಜ್ಯರಾಗಿದ್ದಾರೆ.

0: रेडियो सारंग 107.8 FM।
1: ಒಂದ್ ಕಡೆ ಡಾಕ್ಟರ್ ಎಲ್ ಬಸವರಾಜವರು, ಅವ್ರ ಬಗ್ಗೆ ನನ್ನ ವೈಯಕ್ತಿಕ ದೊಡ್ಡ ಗೌರವ, ದೊಡ್ಡ ಸಂಶೋಧನಕಾರ. ಇವತ್ತು ವಚನ ಸಾಹಿತ್ಯದ ಬಗ್ಗೆ ಬಹು ದೊಡ್ಡ ಸಂಶೋಧನೆ ಮಾಡಿದವರು ಅಂದರೆ ಎಲ್ ಬಸವರಾಜವರು. ಅವರೊಂದು ಮಾತನ್ನು ಬರೀತಾರೆ, ಎಷ್ಟು ಚೆನ್ನಾಗಿರೋ ಮಾತು ಅಂತಂದರೆ, ಈ ವಚನ ಸಾಹಿತ್ಯಕ್ಕೆ ಅನ್ವಯ ಆಗುವಾಗ ಬರೆದಂಥ ಮಾತು. ಅವ್ರ ಮಾತನ್ನು ಹಾಗೆ ಓದಬೇಕು ನಾನು. ಭಾರತವು ವಿಶಾಲವಾದ ಧಾರ್ಮಿಕ ತತ್ವಗಳಿಗೆ ಸುಪ್ರಸಿದ್ಧವಾದಂತೆ ಸಂಕುಚಿತ ಭಾವನೆಗಳಿಗೂ ಕುಪ್ರಸಿದ್ಧವಾಗಿದೆ. ಎಷ್ಟು ವಿಶಾಲವಾದ ವಿಚಾರಗಳನ್ನು ನಾವು ಕೊಟ್ಟಿದ್ದೇವೆ, ಅದಕ್ಕೊಂದು ಕಡೆ ಹೆಮ್ಮೆ ಪಡೋದಾದರೆ ಎಷ್ಟೋ ಜನವಾದಂಥ ಕುತ್ಸಿತವಾದಂಥ ತುಂಬ ಸಂಕುಚಿತ ಭಾವನೆಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ ಅಂತ ದುಃಖ ಪಡಬೇಕಾಗುತ್ತೆ. ಎರಡೂ ನಮ್ಮಲ್ಲಿದೆ ನೋಡಿ ಹೇಗಿದೆ. ದೃಷ್ಟಾರರ ಆತ್ಮವಿಶ್ವಾಸದ ಬ್ರಹ್ಮವಾದ ಸಾಮಾಜಿಕ ವ್ಯವಸ್ಥೆಯ ವರ್ಣಾಶ್ರಮ ವಿಭಾಗ, ಸಮರ್ಪಣ ರೂಪದ ಯಜ್ಞ ಯಾಗ ಮತ್ತಿತರ ಸಂಕೇತ ಸದಾಚಾರಗಳು, ಇದು ಒಂದು ಭಾಗ. ಆಗಿನ ಕಾಲದ ಉಪನಿಷತ್ಕಾರರಾಗಲಿ ವೇದರ್ಶಿಗಳಾಗಲಿ ಕಂಡರಿಸಿದಂಥ ಬ್ರಹ್ಮವಾದ ಅಂತ ಏನಿತ್ತು, ಕಣ್ಣು ಮುಂದೆ ಒಂದು ಬ್ರಹ್ಮದ ಸಾಕ್ಷಾತ್ಕಾರ ತಂದಿಟ್ಟಿದ್ರು. ಬ್ರಹ್ಮವನ್ನು ಯಾರು ಕಂಡಿದ್ದಾರೆ? ಕಾಣದೆ ಹೋದರೂ ಕೂಡ ಜೀವನದ ಉನ್ನತ ಮಾರ್ಗಕ್ಕೆ ಒಂದು ಗುರಿ ಅಂತ ಇರಬೇಕಾಗತ್ತೆ. ಯಾವಾಗ ಒಂದು ಸಾಧನೆ ಮಾರ್ಗದಲ್ಲಿ ಗುರಿ ಇಲ್ಲದೆ ಹೋದರೆ ನಮಗೇನೂ ಆಗೋದಿಲ್ಲ. ಅಂಥ ಒಂದು ಗುರಿಯನ್ನು ಕಲ್ಪಿಸಿ ಬ್ರಹ್ಮ ಅಂತ ಒಂದು ಶಕ್ತಿ ಇದೆ ಅಂತ ಹೇಳಿ ಆ ಬ್ರಹ್ಮವಾದವನ್ನು ಹೇಳಿ ಸಾಮಾಜಿಕ ವ್ಯವಸ್ಥೆ ಚೆನ್ನಾಗಿ ಆಗಲಿ ಎಂದು ಒಂದು ವರ್ಣಾಶ್ರಮ ಧರ್ಮವನ್ನು ರಚನೆ ಮಾಡಿದರು. ಅದು ವರ್ಣಾಶ್ರಮ ಧರ್ಮ ಎಷ್ಟು ಚೆನ್ನಾಗಿತ್ತು ಅಂದರೆ, ಇವತ್ತಿಗೆ ಕೂಡ ವರ್ಣಾಶ್ರಮ ಒಂದಿಟ್ಟು ಬಿಟ್ಟು ಬದುಕೋಕ್ಕಾಗಲ್ಲ ನಮಗೆ. ನಾವು ತುಂಬ ಬಾಲಿಶವಾಗಿ ಮಾತಾಡ್ತೇವೆ ಕೆಲವೊಂದು ಸಲ, ವರ್ಣಾಶ್ರಮ ಧರ್ಮದಿಂದಾನೇ ನಮ್ಮ ಸಮಾಜ ಹಾಳಾಯಿತು ಅಂತ. ವರ್ಣ ಬೇರೆ, ಜಾತಿ ಬೇರೆ ಅಂತ ನಮ್ಗೆ ಅರ್ಥವೇ ಆಗಲಿಲ್ಲ. ಜಾತಿ ವರ್ಣಾಶ್ರಮ ಕೆಟ್ಟು ಹೋದದ ರೂಪ, ವರ್ಣಾಶ್ರಮ ಅವಶ್ಯಕತೆ ಬೇಕಾಗುವಂಥದ್ದು, ಬದುಕೋಕೆ ಆಗಲ್ಲ ನಮಗೆ. ಇದಕ್ಕೊಂದೆಲ್ಲ ಹೇಳಿದ್ದೆ ನಾನು, ವಿವೇಕಾನಂದರು ಭಾಳ ಚಂದ ಹೇಳ್ತಾರೆ, ವರ್ಣಾಶ್ರಮ ಇಲ್ಲದೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಒಂದೇ ದಿವಸದಲ್ಲಿ ನಾವು ನಾಲ್ಕು ವರ್ಣಗಳಲ್ಲಿ ಇರ್ತೇವೆ. ಬೆಳಗ್ಗೆ ಪೂಜೆ ಮಾಡಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ

ಹೇಳುವಾಗ ನೀವು ಬ್ರಾಹ್ಮಣರಾಗಿದ್ದೀರಿ, ಮತ್ತೊಬ್ಬರಿಗೋಸ್ಕರ ಹೋರಾಡುವಾಗ ಕ್ಷತ್ರಿಯರಾಗಿದ್ದೀರಿ. ಈಗ ಸೈನಿಕರಿದ್ದಾರೆ, ಅಷ್ಟೊಂದು ಜನ ಸೈನಿಕರಿದ್ದಾರೆ, ಯಾವ್ಯಾವುದೋ ಮತದಲ್ಲಿ ಹುಟ್ಟಿ ಬಂದಂಥ ಸೈನಿಕರಿದ್ದಾರೆ, ಆದರೆ ಅವರು ವರ್ಣಾಶ್ರಮ ಧರ್ಮದಲ್ಲಿ ಎಲ್ಲರೂ ಕ್ಷತ್ರಿಯರೇ. ನಾನು ಹೇಳ್ತಿರ್ತೀನಿ, ಮೇಷ್ಟ್ರು ಏನು ಪಾಠ ಮಾಡ್ತಾರೆ, ಅತ್ಯಂತ ತುಂಬ ಮನಸ್ಸಿನಿಂದ ಮಕ್ಕಳ ಮೇಲೆ ಪ್ರೀತಿಯಿಂದ ಪಾಠ ಮಾಡುವಂಥ ಮಾಸ್ಟರ್ ಎಲ್ಲನೂ ಬ್ರಾಹ್ಮಣರೇ. ಯಾಕಂದರೆ ಡೆಫಿನೇಷನ್ ಇದೆ ಬ್ರಾಹ್ಮಣರು ಯಾರು ಅಂತ, ಅಧ್ಯಯನಂ ಅಧ್ಯಾಪನಂ ಬ್ರಾಹ್ಮಣಸ್ಯ ವೃತ್ತಿ. ಯಾರು ಓದುತ್ತಾನೋ, ಮಕ್ಕಳಿಗೆ ಪಾಠ ಹೇಳಿಕೊಡ್ತಾನೋ ಅವನು ಬ್ರಾಹ್ಮಣ. ಮನೆಯಲ್ಲಿ ಮತ ಬೇರೆ ಇರ್ಬೋದು ಹುಟ್ಟಿದಿಂದ, ಆದರೆ ವರ್ಣಾಶ್ರಮ ಧರ್ಮದಲ್ಲಿ ನಾನು ಒಪ್ಪಿಕೊಂಡಂಥ ವೃತ್ತಿ ಮತ್ತೊಬ್ಬರಿಗೆ ಪಾಠ ಮಾಡುವಂಥದ್ದು. ಆದ್ದರಿಂದ ಮತ್ತೊಬ್ಬರಿಗೋಸ್ಕರ ಒಳ್ಳೆಯದನ್ನು ಚಿಂತೆ ಮಾಡುವಂಥದ್ದು, ಇದು ವಂಶ ಪರಂಪರವಾಗಿ ತಂದೆಯಿಂದ ರಕ್ತದ ಬರುವಂಥದ್ದಲ್ಲ, ಇದು ಅದು ಮನೋಪ್ರವೃತ್ತಿಯಿಂದ ಬರುವಂಥದ್ದು. ಆ ನಂತರ ಮೂರನೇದು ವಿವೇಕಾನಂದ ಹೇಳೋದು, ಪಲ್ಯ ತರಕಾರಿ ತರೋಕೆ ಹೋಗ್ತೀವಿ ನಾವು, ಚೌಕಾಸಿ ಮಾಡ್ತೀವಿ, ಯಾಕಪ್ಪ 20 ರೂಪಾಯಿ 15 ರೂಪಾಯಿ ಕೊಡಲ್ವಾ, ನಾನು ಚೌಕಾಸಿ ಮಾಡ್ತೀರಲ್ಲ, ಆ ವೈಶ್ಯರಾಗಿದ್ದೀರಿ. ಮತ್ತು ಯಾರದೋ ನೌಕರಿ ಮಾಡೋಕ್ಕೆ ಹೋಗ್ತೀರಲ್ಲ, ಅಟೆಂಡೆನ್ಸ್ ಹಾಕಿ, ಅಲ್ಲಿ ಶೂದ್ರರಾಗಿದ್ದೀರಿ. ಒಂದೇ ದಿವಸದಲ್ಲಿ 4 ವರ್ಣಗಳಲ್ಲಿರ್ತೇವೆ, ವರ್ಣ ಬಿಡೋಕ್ಕಾಗೋದಿಲ್ಲ. ಅಂಥ ಒಳ್ಳೆ ವರ್ಣಾಶ್ರಮ ಧರ್ಮವನ್ನು ಮಾಡಿದಂಥ ವ್ಯವಸ್ಥೆ ಇತ್ತು. ಆದರೆ ಅದು ಒಂದು ಭಾಗ ಆದರೆ ಮುಂದೇನಾಯಿತು, ಕರ್ಮಠರ ಮತ್ತು ವಿಧಿವಾದಿಗಳ ಮುಖ್ಯವಾಗಿ ಸ್ವಾರ್ಥಿಗಳ ರಾದ್ಧಾಂತದಿಂದ ಇದೆಲ್ಲ ವರ್ಣಾಶ್ರಮ ಧರ್ಮ ಕೆಟ್ಟದ್ದು, ಸ್ವಾರ್ಥದಿಂದ ಕೆಟ್ಟದ್ದು.

0: ಒಬ್ಬ ರಾಜ ಚೆನ್ನಾಗಿದ್ದ, ಒಳ್ಳೆ ರಾಜ, ಸಮರ್ಥ ರಾಜ, ರಾಜವನ್ನು ಚೆನ್ನಾಗಿ ನೋಡ್ಕೊತಾ ಇದ್ದ. ಅವನ ಮಗ ಮೂರ್ಖ.
1: ರೇಡಿಯೋ ಸಾರಂಗ್,
0: ಅವನಿಗೆ ಮಗನಿಗೂ ನಾನು ಸಿಕ್ಕಂತ ಸೌಭಾಗ್ಯ ಸಿಗ್ಬೇಕು. ಅದಕ್ಕೆ ಅವನೇನ್ ಮಾಡ್ದ, ರಾಜನ ಮಗ ರಾಜ ಅಂತ ಮಾಡ್ಕೊಂಡ. ಶಕ್ತಿ ಇಲ್ಲದೆ ಹೋದ್ರು ಅಳಬುರುಕನಾದ್ರೂ ರಾಜ ಆದ. ಒಬ್ಬ ಬ್ರಾಹ್ಮಣ ಚೆನ್ನಾಗಿ ಓದ್ಕೊಂಡವನು, ಬ್ರಹ್ಮರ್ಷಿ ಆಗಿದ್ದು, ಅವನ ಮಗ ದಡ್ಡ ಆದ, ಓದ್ಲಿಲ್ಲ ಅವನು, ಅವನಿಗೆ ಶಕ್ತಿ ಸಾಲಲಿಲ್ಲ. ಆದರೆ ರಾಜರು ಬಂದು ನಮಸ್ಕಾರ ಮಾಡ್ತಾ ಇದ್ರಲ್ಲ ಋಷಿಗಳಿಗೆ, ಇವರಿಗೆ ಅದಕ್ಕೆ ನನ್ನ ಮಗನೂ ಆಗಲಿ, ಅವಕಾಶ ಸಿಗಲಿ ಅಂತ ಹೇಳಿ ಬ್ರಾಹ್ಮಣನ ಮಗ ಬ್ರಾಹ್ಮಣ ಅಂತ ಮಾಡ. ಇದೇ ಸ್ವಾರ್ಥದಿಂದ ಆದಂಥದ್ದು. ಆದ್ದರಿಂದ ಯಾವಾಗ ಸ್ವಾರ್ಥ ಬಂತೋ ವರ್ಣಾಶ್ರಮ ಕೆಟ್ಟು ಜಾತಿ ಪದ್ಧತಿ ಬಂತು. ಅದಕ್ಕೆ ಎಷ್ಟು ಚಂದ ಬರೀತಾರೆ ಅವರು, ಕರ್ಮಠರ ಮತ್ತು ವಿಧಿವಾದಿಗಳ, ಏನು ಕೇಳಿದ್ರು ನಮ್ಮ ಕೈಯಲ್ಲಿ ಏನಿದೆಯಪ್ಪ ವಿಧಿ ಮಾಡಿಸ್ದಂಗೆ ಅನ್ನುವಂಥ ವಿಧಿವಾದಿಗಳ, ಅದರಲ್ಲೂ ಮುಖ್ಯವಾಗಿ ಸ್ವಾರ್ಥಿಗಳ ರಾದ್ಧಾಂತದಿಂದ ಇದೇನಾಯಿತು ಅಂತ ದೊಡ್ಡ ಚಿಂತನೆ, ಕನಸಿತ್ತಲ್ಲ ದೊಡ್ಡ ಕನಸು, ಅದೆಷ್ಟು ಚೆಂದ ಅವ್ರ ಮಾತು, ಅದನ್ನೇ ಓದಬೇಕು. ಅಹಂಕಾರದಲ್ಲಿ ವಿಷಮಿಸಿ, ಅಸ್ತವ್ಯಸ್ತದಲ್ಲಿ ತಳಮಳಿಸಿ, ಅಸ್ಪೃಶ್ಯತೆಯಲ್ಲಿ ನಾರುತ್ತ, ಅರ್ಥರಹಿತ ವಿಧಿ ನಿಷೇಧಗಳಲ್ಲಿ ಸಾಂಕ್ರಾಮಿಕವಾಯಿತು. ಅವ್ರು ಹೇಳುವ ಹಾಗೆ ಏನಾಯಿತು ಅಂದರೆ, ಅಹಂಕಾರದಲ್ಲಿ ವಿಷಮಿಸಿ, ನಮ್ಮ ಧರ್ಮನೇ ಶ್ರೇಷ್ಠ, ನಮ್ಮಂಥ ಧರ್ಮ ಇನ್ನು ಯಾವುದೂ ಇಲ್ಲ ಅಂತ ಹೇಳ್ಕೊಂಡೇ ಹೋದಿ ಹೊರತಾಗಿ ಧರ್ಮ ಅರ್ಥವೇ ಆಗಲಿಲ್ಲ. ನಮ್ಮ ಅಜ್ಜ ಒಂದು ಹೇಳೋನು ಪ್ರಾವರ್ಬ್ ಇದ್ದಂಗಿತ್ತದು. ಅವ್ರು ಹೇಳ್ತಾ ಇದ್ರಂತೆ ಯಾರೋ, ನಮ್ಮ ಅಜ್ಜ ಯಾವಾಗಲೂ ಆನೆ ಮೇಲೆ ಅಡ್ಡಾಡ್ತಿದ್ರು, ನಮ್ಮಪ್ಪ ಕುದುರೆ ಬಿಟ್ಟು ಕೆಳಗೆ ಇಳಿಲಿಲ್ಲ. ಹೌದಪ್ಪ ನಿನ್ನ ಹಣೆ ಬಾರ ಏನು, ಕಾಲಲ್ಲಿ ಚಪ್ಪಲಿ ಇಲ್ಲ ಅಂತ ಬರೀ ಅದನ್ನೇ ಹೇಳ್ಕೊಂಡು ಕಾಲ ಕಳೆದ್ವಿ. ನಮ್ಮದು ದೊಡ್ಡದು, ಭಾಳ ದೊಡ್ಡದ ಧರ್ಮ ನಮ್ಮದು, ಅದು ಧರ್ಮ ಅರ್ಥ ಮಾಡ್ಕೊಳ್ಳಿಲ್ಲ ನಾವು. ಡಿ ವಿ ಜಿ ಕೂಡ ಬರೀತಾರೆ ಹಳೆ ಕಾಲದ ಹೇಳ್ಕೊಂಡು ಇರಬೇಡ್ರಪ್ಪ, ನಿಮಗೆಷ್ಟು ಬಂದಿದೆ ಹೇಳ್ರು ಅದನ್ನು. ಅದಕ್ಕೆ ಅಹಂಕಾರದಲ್ಲಿ ವಿಷಮಿಸಿ, ಅಸ್ತವ್ಯಸ್ತದಲ್ಲಿ ತಳಮಳಿಸಿ, ನಿಜ ಅರ್ಥ ಆಗಲಿಲ್ಲ, ಹಳೇದು ಬಿಡೋಕ್ಕಾಗ್ತಾ ಇಲ್ಲ, ಹೊಸದು ಹೊಂದ್ಕೊಳ್ಳೋಕ್ಕಾಗ್ತಾ ಇಲ್ಲ, ತಳಮಳ ಆಗಿ ಹೋಯ್ತು ನಮಗೆ, ಅಸ್ತವ್ಯಸ್ತದಲ್ಲಿ ತಳಮಳಿಸಿ, ಅಸ್ಪೃಶ್ಯತೆಯಲ್ಲಿ ನಾರುತ್ತ, ನಾವು ಯಾರನ್ನೂ ಮುಟ್ಸ್ಕೋಬೇಡ ಅಂದ್ಬಿಟ್ವಿ. ಯಾರನ್ನ ಮುಟ್ಸ್ಕೋಬೇಡ ಅಂದ್ವಿ ನಾವು? ಈಗ ನೀವು ಕಲ್ಪನೆ ಮಾಡ್ಕೊಳ್ಳಿ, ಯಾರನ್ನು ಮುಟ್ಸ್ಕೋಬೇಡ ಅಂತ ಈಗೆಲ್ಲ ಕ್ಲಾಸಿಫೈ ಮಾಡ್ಕೊಂಡಿದ್ವಿ ನಾವು. ಅದು ಹಂಗೆ ಇರಲಿಲ್ಲಲ್ಲ ಮೊದಲು. ಮುಂದೆ ಬರ್ತದೆ, ಬಸವಣ್ಣವರೇ ಬರೀತಾರೆ, ವ್ಯಾಸ ಯಾರ ಮಗ? ವ್ಯಾಸರು ನಮಗೆ ಮಹಾಭಾರತ ಕೊಟ್ಟಂಥ ವ್ಯಾಸ ಮಹರ್ಷಿಗಳು ಅಂತೀವಿ. ಯಾವ ಜಾತಿ ಹುಡುಕ್ತೀರಿ ನೀವು ಅವ್ರನ್ನ? ವಾಲ್ಮೀಕಿ ಯಾವ ಜಾತಿ ಅಂತ ಹುಡುಕ್ತೀರಿ ಅಲ್ವಾ? ಆದ್ದರಿಂದ ಅವಾಗ ಮುಟ್ಸ್ಕೋಬೇಡ ಅಂತಿರಲಿಲ್ಲ. ವಿವೇಕಾನಂದರು 100 ವರ್ಷದಿಂದ ಭಾಳ ಗಟ್ಟಿಯಾಗಿ ಹೇಳಿದರು, ನಮ್ಮ ದುರ್ದೈವ ಏನಾಗಿದೆ ಅಂದರೆ ನಮ್ಮ ಧರ್ಮ ಟಚ್ ಮೀ ನಾಟ್ ರಿಲಿಜನ್ ಆಗಿದೆ, ಟಚ್ ಮೀ ನಾಟ್, ಮುಟ್ಸ್ಕೋಬೇಡ, ಅವ್ರು ಮುಟ್ಸ್ಕೋಬೇಡ, ಇವ್ರು ಮುಟ್ಸ್ಕೋಬೇಡ ಅಂತ ಹೇಳಿ ಬೌಂಡ್ರಿ ಹಾಕ್ಕೊಂಡು ಹೋಗಿದ್ದೀವಿ ನಾವು. ಹಾಳು ಅದಕ್ಕೆ ಹೇಳ್ತಾರೆ, ಅಸ್ಪೃಶ್ಯತೆಯಲ್ಲಿ ನಾರುತ್ತ, ಅರ್ಥರಹಿತ ವಿಧಿ ನಿಷೇಧಗಳಲ್ಲಿ ಸಾಂಕ್ರಾಮಿಕವಾಯಿತು. ಅರ್ಥವೇ ಇಲ್ಲ ವಿಷಯ ವಿಧಿಗಳು ಮಾಡೋದ್ರೊಳಗೆ. ಅದು ಯಾಕೆ ಕಾಂಪ್ಲಿಕೇಟ್ ಆಯ್ತು ಹೇಳಿ? ನನ್ನ ಮಗನೇ ಪುರೋಹಿತ ಆಗಬೇಕು ಅಂತ ತೀರ್ಮಾನ ಮಾಡಿಕೊಂಡೆ, ಅವನಿಗೆ ಮಂತ್ರ ಗೊತ್ತಿಲ್ಲ, ಶಕ್ತಿ ಗೊತ್ತಿಲ್ಲ, ಅದಕ್ಕೆ ಅವನೇನು ಮಾಡ್ತಾನೆ, ಬರೀ

0: Radio Sarang 107.8 FM.
1: ಕುವೆಂಪು ಹೇಳ್ತಾರೆ, ಮಂತ್ರಗಳ ಹೊರೆ ಏಕೆ ಅಂತ. ನಿನ್ನೆಡೆಗೆ ಬರುವಾಗ ಸಿಂಗರದ ಹೊರೆ ಏಕೆ? ಮಂತ್ರಗಳು ಯಾಕೆ ಬೇಕಪ್ಪ? ಗದ್ದಲ ಹಾಕ್ತಾವ ನಡುವೆ ಡಿಸ್ಟರ್ಬ್. ಟ್ಯಾಗೋರ್ ಅದೇ ಹೇಳ್ತಾರೆ, ಡ್ಯೂರಿಂಗ್ ಮೈ ಯೂನಿಯನ್ ವಿತ್ ಯು ಮೈ ಮಾಸ್ಟರ್ ದ ಜಿಂಗಲ್ಸ್ ವಿಲ್ ಬಿ ಅನ್ ಆಬ್ಸ್ಟಕಲ್ ಅಂತ. ಕಾಲಲ್ಲಿ ಹಾಕ್ಕೊಂಡು ಗೆಜ್ಜೆ ನನಗೆ ಅಡ್ಡ ಆಗುತ್ತೆ ನಿನ್ನ ಜೊತೆಗೆ ಸೇರಿಕೊಳ್ಳುವಾಗ. ಬೇಡ ಅದು. ಹಾಗೆ ಎಲ್ಲವನ್ನೂ ಬಿಟ್ಟು ಭಗವಂತನ ಕಡೆ ಹೋದಾಗ ವಿಧಿವಿಧಾನಗಳ ಕಡೆಗೆ ಹೆಚ್ಚು ಒತ್ತು ಯಾಕೆ ಬಂತು ಅಂದರೆ ಮೂಲ ಶಕ್ತಿ ಕಮ್ಮಿಯಾಯಿತು. ಆ ಮೂಲ ಶಕ್ತಿ ಕಮ್ಮಿಯಾಗಿ ಸಾಂಕ್ರಾಮಿಕ ಎಲ್ಲ ಕಡೆ ಹಾಗೆ ಹರ್ಕೊಂಡ್ಬಿಡ್ತದೆ. ಅದಕ್ಕೆ ಭಾರತೀಯ ಧಾರ್ಮಿಕ ಚರಿತ್ರೆಯಲ್ಲಿ ವಿಶಾಲ ನಿರ್ಮಲ ತತ್ವ ಪ್ರತಿಪಾದನೆ ಮಾಡಿದ ಮಹರ್ಷಿಗಳ ಚಟುವಟಿಕೆಗಳು ಒಂದು ಮಹಾನ್ ಘಟನೆಯಾದರೆ ಆಗಿನ ಕಾಲದ ಋಷಿಗಳು ಏನು ದೊಡ್ಡ ಕಲ್ಪನೆ ಹಾಕಿಟ್ರು ನೋಡಿ ನಮ್ಮ ಕಣ್ಣು ಮುಂದೆ. ಎಂಥ ದೊಡ್ಡ ಕಲ್ಪನೆ ರೀ ಅದು! ಇಡೀ ಜಗತ್ತಿಗೆ ಮುಟ್ಟುವಂಥ ದೊಡ್ಡ ಕಲ್ಪನೆ ಒಂದು ಕಡೆ ಹಾಕಿಡೋದಾದರೆ ಇನ್ನೊಂದು ಕಡೆಗೆ ಏನಾಯಿತು ಅಂದರೆ ಮಾನವ ಕುಲ ವಂಚಕರಿಂದ ಆ ತತ್ವಕ್ಕೆ ಆರೋಪಿತವಾದ ಕಳಿಕೆಯನ್ನು ಕಳೆದು ಸಾಧು ಶರಣರ ಮತ್ತು ದಾಸರ ಸುಧಾರಕ ಕಾರ್ಯಚಟುವಟಿಕೆಗಳು ಇನ್ನೊಂದೇ. ಅಷ್ಟು ಕೆಡಿಸ್ಬಿಟ್ಟಿದ್ರಲ್ಲ ನಡುವೆ ಎಲ್ಲ, ಅದನ್ನು ರಿಪೇರಿ ಮಾಡೋಕ್ಕೆ ಹೋದವರು ಯಾರು ಅಂದರೆ ಈ ವಚನಕಾರರು ಹೋದರು, ದಾಸರು ಹೋದರು. ಆ ಕಾಳಿಕೆ ಹತ್ತಿತ್ತಲ್ಲ, ಕಪ್ಪು ಹತ್ಕೊಂಡಿತ್ತಲ್ಲ ನಮಗೆಲ್ಲ, ಆ ಕಪ್ಪನ್ನು ಆದಷ್ಟು ಮಟ್ಟಿಗೆ ತೊಳೆಯೋಕ್ಕೆ ಪ್ರಯತ್ನ ಮಾಡಿದರು. ಅದರೊಳಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ನಡ ಜನತೆಗೆ ಕನ್ನಡದಲ್ಲಿ ಆ ಇಡೀ ಸಾರವನ್ನು ನಮಗೆ ಕೊಟ್ಟದ್ದು ವಚನಕಾರರು. ಅರ್ಥ ಆಗುವ ಭಾಷೆಯಲ್ಲಿ, ಬೇರೆ ಭಾಷೆಯಲ್ಲಿ ಹೇಳಿದಾಗ ಚೆಂದ ಅನ್ನಿಸ್ಬೋದು ಕೇಳೋದಕ್ಕೆ, ಆದರೆ ಅರ್ಥ ಆಗದೆ ಹೋದಾಗ ಆ ಭಾಷೆಯ ಸೊಗಡನ್ನು ರಸವನ್ನು ಕಡೆದು ನಮ್ಮ ಕೈಯಲ್ಲಿ ಕೊಟ್ಟವರು ವಚನಕಾರರು.

0: Radio Sarang 107.8 FM.
1: ಹನ್ನೆರಡನೇ ಶತಮಾನದಲ್ಲಿ ಈ ನಾವು ಶರಣದೊಂದು ಆಂದೋಲನ ನಡೀತು. ಹನ್ನೆರಡನೇ ಶತಮಾನ ಅದ್ಭುತ ಅಂತೆಲ್ಲ ಹೇಳ್ತೀವಿ. ಒಂದೇ ಸಲ ಹೇಗಾಯ್ತದು, ಒಂದೇ ಸಲ ಹೇಗೆ ಬಂದ್ಬಿಡ್ತು ಹನ್ನೆರಡನೇ ಶತಮಾನದಲ್ಲಿ ಅದು ಅಂತ ಕಲ್ಪನೆ ಬರುತ್ತೆ. ನಾನೊಂಚೂರು ತಲೆ ಕೆಡಿಸ್ಕೊಂಡು ಓದಿದೆ ಇದ್ರ ಬಗ್ಗೆ. ತುಂಬ ವಿಚಿತ್ರ ಇದೆ ಅದು. ಯಾವುದೋ ಒಂದು ಸೋತ ತಕ್ಷಣ ಬರೋಲ್ಲ. ಧಾರವಾಡದಲ್ಲಿ ನಾನು ಒಂದು ಹಾಸ್ಟೆಲಲ್ಲಿದ್ದೆ, ಯೂನಿವರ್ಸಿಟಿ ಹಾಸ್ಟೆಲ್, ಶಾಲ್ಮಲಾ ಹಾಸ್ಟೆಲ್ ಅಂತಿದೆ. ಅಲ್ಲಿ ಶಾಲ್ಮಲಾ ನದಿ ಹರಿತದೆ ಅಂತ ಈ ನಮ್ಮ ಬೇಂದ್ರೆ ಅವ್ರದ್ದು ಸಣ್ಣ ಸೋಮವಾರ ಹಾಡು ಕೇಳಿದ್ದೀರೇನೋ ಗೊತ್ತಿಲ್ಲ. ಸಣ್ಣ ಸೋಮವಾರ ಅದ್ಭುತ ಹಾಡದು. ಆ ಸಣ್ಣ ಸೋಮವಾರ ನಾನು ಯಾವಾಗಲೂ ಅದನ್ನು ವಿಲಿಯಂ ಬ್ಲೇಕ್ ಆ್ಯಂಡ್ ಟೈಗರ್ ಕಂಪೇರ್ ಮಾಡ್ತೀನಿ. ಹೇಗೆ ವ್ಯಕ್ತಿ ಅನುಭವ ಸಾರ್ವತ್ರಿಕ ಆಗೋಕ್ಕೆ ಸಾಧ್ಯ ಇದೆ ಅಂತ ಆ ಸಣ್ಣ ಸೋಮವಾರ. ನಾವೆಲ್ಲ ಪ್ರತಿ ಸಲ ಸೋಮವಾರಕ್ಕೆ ಜಾತ್ರೆಗೆ ಹೋಗ್ತಿರೋರು. ಈಗ ಹ್ಯಾ ಕಾವೇರಿಯಲ್ಲಿ, ತಲೆ ಕಾವೇರಿಯಲ್ಲಿ ಉಗಮ ಆಗ್ತದೋ, ಕಾವೇರಿ ಉದ್ಭವ ಆಗ್ತದೆ ಒಂದು ಗಳಿಗೆಗೆ, ಹಾಗೆ ಅಲ್ಲಿ ಶಾಲ್ಮಲಾ ನದಿ ಉಗಮ ಆಗ್ತದೆ. ಅಲ್ಲೊಂದಿದೆ, ಅದೇ ಥರ ಹೊಂಡ ಇದೆ, ಅದೇ ಥರದ ನೀರಲ್ಲಿ ಆ ಕರೆಕ್ಟ್ ಟೈಮ್ ಬರ್ತದೆ ಅಂತ ಹೇಳ್ತಾರೆ. ಆ ಕಡೆ ಉದ್ಭವ ತೀರ್ಥೋದ್ಭವ ಆಗ್ತದೆ ಅಲ್ಲಿ. ನಾನು ಎಷ್ಟೋ ಸಲ ಹುಡುಗನಾಗಿದ್ದಾಗ ಹೋದಾಗ ಆ ತೀರ್ಥೋದ್ಭವ ಆಗ್ತದೆ ಅಂತ ಗಳಿಗೆ ಕೇಳಿ ಹೋದವನು. ಹೋದಾಗ ಅದು ಉಕ್ಕುತ್ತದೆ, ನೀರು ತಗೋಬೇಕು, ತಲೆಗೆ ಸಿಡಿಸ್ಕೋಬೇಕು, ನಮ್ಮ ಅಜ್ಜ ಕಲಿಸಿದ್ದು ನಾವು ಮಾಡ್ಕೊಂಬರ್ತಾ ಇದ್ವಿ. ನಮ್ಮ ಅಜ್ಜನ ಕೇಳಿದೆ ಮುಂದೆಲ್ಲಿ ಹೋಗ್ತದೆ ಇದು ಅಂತ. ಸಣ್ಣದೊಂದು ಹೊಂಡ ಇದ್ದಂಗಿದೆ, ಅಲ್ಲಿ ನದಿ ನೋಡಿದ್ರೆ ಭಾರಿ ದೊಡ್ಡದು ಅಂತಾರೆ. ಎಲ್ಲಿ ಹೋಗ್ತದೆ ನಡುವೆ, ಇದು ಕಾಣಿಸೋದೇ ಇಲ್ಲ ಅಂತ. ನಮ್ಮ ಅಜ್ಜ ಹೇಳಿದ ಅದಕ್ಕೆ ನದಿ ಮೂಲ ಹುಡುಕಬಾರ್ದಪ್ಪ, ನದಿ ಬರ್ತದೆ ಇಲ್ಲಿ, ಅದು ನಂಬಬೇಕು. ಅದು ಎಲ್ಲೋ ಅಂತರ್ಗಾಮಿಯಾಗಿ ಹೋಗ್ತದೆ, ನೆಲದಲ್ಲಿ ಹೋಗ್ತದೆ, ಎಲ್ಲೋ ಒಂದು ಕಡೆ ಮೇಲೆ ಹೇಳುತ್ತೆ, ಹಾಗಾಗ್ತದೆ ಅಂತ. ನನಗನ್ಸೋದು ಸಾಮಾಜಿಕ ಆಂದೋಲನಗಳು ಹಾಗೇನೆ. ಹೇಗೆ ನದಿ ಒಂದು ಕಡೆ ಹುಟ್ಟಿ ಮುಂದೆ ಅಂತರ್ಗತ ಆಗಿ ಗುಪ್ತಗಾಮಿನಿಯಾಗಿ ಎಲ್ಲೋ ಹರ್ಕೊಂಡು ಹೋಗಿ ಒಂದು ಕಡೆ ಪಟ್ಟ ಅಂತ ಹೇಳುತ್ತಲ್ಲ, ಹಾಗೆ ಈ ಹನ್ನೆರಡನೇ ಶತಮಾನದ ಶರಣರ ಆಂದೋಲನಕ್ಕೆ ಹಿಂದೆ ಎಲ್ಲಿ ಆಗಿದ್ದಿರಬೇಕಿದ್ದು, ಮೂಲ ಕಾರಣ ಎಲ್ಲಿ ಅಂತ ಹುಡುಕಿದಾಗ ಅದರ ಮೂಲ ಸೆಲೆ ಯಾವುದು, ಅದು ನಡೆದು ಬಂದಂಥ ದಾರಿ ಯಾವುದು, ಆ ದಾರಿಯಲ್ಲಿ ಬರುವಾಗ ತನ್ನಲ್ಲಿ ಏನೇನು ಬದಲಾವಣೆ ಮಾಡ್ಕೊಳ್ತದು ಅಂತ ಅನ್ನೋದು ರೋಮಾಂಚಕಾರಿ ಅಷ್ಟೇ ಅಲ್ಲ, ಅತ್ಯಂತ ಕುತೂಹಲಕಾರಿಯಾದಂಥ ವಿಷಯ.

0: Radio Sarang 107.8 FM.
1: ಇದು ಕುಡಿಕಿದಾಗ ಸ್ವಲ್ಪ ವಿಷಯ ಸಿಕ್ಕದ್ದು ಅಂತಂದ್ರೆ, ಈ ಶರಣ ಪಂಥ ಅನ್ನುವಂಥದ್ದು ಶುರುವಾದ 4ನೇ ಶತಮಾನದಲ್ಲಿ, ಅಂದರೆ ಇದಕ್ಕಿಂತ 800 ವರ್ಷಗಳ ಹಿಂದೆ ಶುರುವಾದಂಥದ್ದು. ಅದು ಹುಟ್ಟಿದ್ದು ಉತ್ತರ ಭಾರತದ ಲಕುಳೀಶ ಪಾಶುಪತ ಎಂಬ ವೈದಿಕ ಆಗಮ ಶೈವ ಸಿದ್ಧಾಂತದೊಳಗೆ ಬರುವಂಥದ್ದು. ಅದೊಂದು ಇದಿದೆ, ವೈದಿಕ ಆಗಮಿಕ ಶೈವ ಪಂಥ ಒಂದಿದೆ. ಅಲ್ಲಿ 4ನೇ ಶತಮಾನದಲ್ಲಿ ಲಕುಳೀಶ ಪಾಶುಪತ ಅಂತ ಒಂದು ಪಂಥ ಬಂತು. ಆ ಲಕುಳೀಶ ಪಾಶುಪತದವರು ಶರಣರು ಅಂತ ಕರ್ಕೊಳ್ಳೋಕೆ ಶುರು ಮಾಡಿದರು. ತಮಾಷೆ ನೋಡಿ ಹೇಗಿದೆ, 8 ವರ್ಷಗಳ ಹಿಂದೆ ಅವರು ಅಲ್ಲಿಂದ ಹೊರಟದ್ದು, ಉಗಮಾದದ್ದು ಅಲ್ಲಿಂದ ಕಲ್ಪನೆ ಬಂದದ್ದು. ಮುಖ್ಯ ಕಲ್ಪನೆ ಏನು ಬಂತು, ಅವರು ಸಮಾಜದಲ್ಲಿರುವಂಥ ಏರು ತೆಗ್ಗುಗಳನ್ನು ನೋಡಿ ಎಲ್ಲರೂ ಸಮಾನವಾಗಿರಬೇಕು, ಎಲ್ಲವೂ ಸಮಾನವಾಗಿರಬೇಕು ಅಂತ ಅಂದ್ಕೊಂಡು ಅಲ್ಲಿಂದ ಶುರು ಆದಂಥದ್ದು. ಅದು ಮುಂದೆ ಹುಡುಕ್ತಾ ಹೋದರೆ 7, 8, 9ನೇ ಶತಮಾನದಲ್ಲಿ ಕಾಣಿಸ್ತಾ ಬರ್ತದೆ. ಉತ್ತರ ಭಾರತದಿಂದ ಕೆಳಗೆ ದಕ್ಷಿಣ ಭಾರತಕ್ಕೆ ಹರಿದುಕೊಂಡ್ಬಂದದ್ದು ಕಾಣಿಸುತ್ತೆ. ಮುಂದೆ ಬಂದದ್ದು 9ನೇ ಶತಮಾನದಲ್ಲಿ ಬಂದಾಗ ದಕ್ಷಿಣ ಭಾರತದಲ್ಲಿ ತ್ರೈಷಷ್ಠಿ ಪುರಾತನರು ಅಂತ ಒಂದು ಬರ್ತಾರೆ, ತಮಿಳುನಾಡಲ್ಲಿ ಶೈವ ಕವಿಗಳವರು. ಅದನ್ನು ತ್ರೈಷಷ್ಠಿ ಪುರಾತನರು ಅಂತ ಕರೀತಾರೆ. ಅದು ಆ್ಯಕ್ಚುಲಿ ಏನಪ್ಪ ಅಂದರೆ 63 ಜನ ನಾಯನಾರ್ಗಳು, ನಾಯನಾರ್ ಪಂಥ ನಾವು ಕೇಳಿದ್ದೀವಿ. 63 ಜನ, ತ್ರೈಷಷ್ಠಿ ನೋಡಿ ಹೇಗಿದೆ, ತ್ರೈಷಷ್ಠಿಯಿಂದ 63, 63 ಪುರಾತನರಿದ್ದಂಥ ಒಂದು ಪಂಥ ನಾಯನಾರ್ ಪಂಥ. ಅಲ್ಲಿ ಸ್ವಲ್ಪ ಸ್ಪಷ್ಟವಾಗಿ ಕಾಣಿಸೋಕೆ ಶುರುವಾಯಿತು. ಇದು ಶೈವ ಭಕ್ತಿ ಕವಿಗಳಿದ್ದರಲ್ಲ, ಅದರ 4 ಜನ ಬಹಳ ಮುಖ್ಯರು. ಒಬ್ಬ ಬಹಳ ಗಟ್ಟಿಯಾಗಿ ನಿಂತವನು 8ನೇ ಶತಮಾನದಲ್ಲಿ, ಅಪ್ಪಾರ್ ಅಂತ ಒಬ್ಬ, ಅದಾದ್ಮೇಲೆ ಸುಂದರರ್ ಅಂತ ಇನ್ನೊಬ್ಬ, ಇನ್ನೊಬ್ಬ ಸಂಬಂಧರ್ ಅಂತ ಇನ್ನೊಬ್ಬರು, ಕೊನೆಗೆ ಮಾಣಿಕ್ಯವಚಾಕಾರ್ ಅಂತ ಒಬ್ಬರು. ಅವ್ರು ಕೊನೆಗೆ 11ನೇ ಶತಮಾನದಿಗೆ ಬರುವಂಥವ್ರು. ಅಲ್ಲಿಂದ ಇಲ್ಲಿವರೆಗೂ ನಾಯನಾರ್ ಪಂಥ ಬಂತಲ್ಲ, ಅದು ಜಕ್ ಕಣ್ಣಿಗೆ ಕಾಣಿಸೋಕೆ ಶುರು ಆಯ್ತು.
0: ರೇಡಿಯೋ ಸಾರಂಗ್ 107.8 FM.

0: रेडियो सारंग 107.8 FM
1: ಆರೋಗ್ಯದ ಸಮಸ್ಯೆಗೆ ತಜ್ಞರ ಸಲಹೆ
2: ಕೇಳುಗರೆ, ಇದೇ ಆಗಸ್ಟ್ 28 ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಮೂಡಿ ಬರುವ ಹಲೋ ಡಾಕ್ಟರ್ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವೈದ್ಯರು ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ಹಿರಿಯ ಹೃದ್ರೋಗ ತಜ್ಞರು ಆಗಿರುವಂತಹ ಡಾಕ್ಟರ್ ಮನೀಶ್ ರೈ. ವಿಷಯ, ಯುವಜನರಲ್ಲಿ ಹೆಚ್ಚುತ್ತಿರುವ ಹೃದಯ ಸಂಬಂಧಿ ಸಮಸ್ಯೆಗಳು. ನೀವು ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. 6364240949. ತಪ್ಪದೆ ಕೇಳಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಎನ್ವಿರಾನ್ಮೆಂಟಲ್ ಡ್ಯಾಮ್ನೆಸ್, ವಾಟರ್ ಬಾರ್ ಇನ್ಫೆಕ್ಷಸ್ ಏಜೆಂಟ್ಸ್, ಕೋಲ್ಡ್ ಹ್ಯುಮಿಡಿಟಿ ಕ್ಯಾನ್ ಕ್ರಿಯೇಟ್ ನ್ಯೂಮರಸ್ ಡಿಸೀಸಸ್. ಎಕ್ಸಸ್ ಮಾಯಿಶ್ಚರ್ ಅಕ್ಯುಮುಲೇಷನ್ ಡ್ಯೂರಿಂಗ್ ದಿಸ್ ಸೀಸನ್ ರಿಸಲ್ಟ್ಸ್ ಇನ್ ಫಂಗಲ್ ಇನ್ಫೆಕ್ಷನ್ಸ್. ದ ಕೋಲ್ಡ್ ಹ್ಯುಮಿಡಿಟಿ ಟ್ರಿಗರ್ಸ್ ಜಾಯಿಂಟ್ ಪೇನ್, ನಂಬ್ನೆಸ್ ಅಂಡ್ ಸ್ಟಿಫ್ನೆಸ್ ಇನ್ ದ ಬಾಡಿ. ಮಾಯಿಶ್ಚರ್ ಇನ್ ದ ಏರ್ ಇನ್ಕ್ರೀಸಸ್ ಸಸೆಪ್ಟಬಿಲಿಟಿ ಟು ಕಫ್, ಬ್ರೀತ್ಲೆಸ್ನೆಸ್ and seasonal respiratory tract infections. Human beings are in a constant battle to survive and acclimatize these ritu bhedas or seasonal variations. As a solution, Ayurvedic science highlights varsha ritu charya or seasonal regimen during rainy season, which is designed to acclimatize body and mind of individuals to nature's shift. An Ayurvedic doctor wisely treat the diseases after evaluating kala or season, agni or digestive fire, and according to yukti or logic. Ayurveda doctor understands the physiological and psychological fluctuations in human beings due to seasonal impact. Human hormone regulation, temperature regulation, circadian rhythm, and even blood circulation also will show a change due to seasonal dynamics. When our land or bhumi, water or jala, and air or vayu vitiates, human resistance declines, creating a ideal condition for seasonal epidemics and infections. Contaminated water supplies in the season leads to incidence of typhoid and jaundice. Changes in air quality and microbial load trigger viral respiratory tract infections, airway hypersensitivity, allergies and bronchitis. Mosquito

0: Evaluate your digestifier. Assess your strength and immunity. Ayurvedic science have Panchakarma therapy to purify the body and mind in this ideal season. Here I have Dr. Ravindra Bhatt sir, Professor, Department of Kaya Chikilsa, Karnataka Ayurveda Medical College, Mangalore. Sir, from a clinical perspective, why does human immunity or bala tends to decline during rainy season? How does Ayurveda science explain and manage both prevention and treatment of various diseases?
1: ಹೌದು, ಈ ಮಳೆಗಾಲ ಏನು ಹೇಳ್ತೇವೆ ನಾವು ಅಥವಾ ರೇನಿ ಸೀಸನ್ ಅಂತ, ಈ ಟೈಮಲ್ಲಿ ದೇಹದ ಒಂದು ಬದಲಾವಣೆ ತುಂಬ ಆಗ್ತಾ ಇರ್ತದೆ. ನಾವು ಪೀಕ್ ಸಮ್ಮರ್ ಸೀಸನಿಂದ ರೇನಿ ಸೀಸನಿಗೆ ಶಿಫ್ಟ್ ಆಗುವ ಟೈಮು, ಆ ಟೈಮಲ್ಲಿ ನಮ್ಮ ದೇಹದಲ್ಲಿ ವಾರ್ಮ್ ಬಾಡಿಯಿಂದ ವೆಟ್ ಬಾಡಿ ಅಂತಂದರೆ ಒದ್ದೆ ಇದು ಎನ್ವಾರ್ಮೆಂಟಿಗೆ ನಾವು ಶಿಫ್ಟ್ ಆಗ್ತಾ ಇರ್ತೇವೆ. ಆ ಸಮಯದಲ್ಲಿ ಆಗುವಂಥ ವೇರಿಯೇಷನ್ಸು ದೇಹವನ್ನು ಅನೇಕ ರೀತಿಯ ಕಾಯಿಲೆಗಳಿಗೆ ಅಟ್ರ್ಯಾಕ್ಟ್ ಮಾಡ್ತದೆ. ಹಾಗಾಗಿ ನಾವು ರೇನಿ ಸೀಸನಲ್ಲಿ ತುಂಬ ರೆಜಿಮ್ಸ್ ಫಾಲೋ ಮಾಡಬೇಕು ಅಂತ ಹೇಳ್ತೇವೆ. ಆಯುರ್ವೇದದಲ್ಲಿ ಸುಮಾರು ಕ್ರಮಗಳನ್ನು ಹೇಳಿದ್ದಾರೆ. ಡಯಟ್ ಇರ್ಬೋದು ಅಥವಾ ಆ್ಯಕ್ಟಿವಿಟೀಸ್ ಇರ್ಬೋದು, ಈ ರೀತಿಯ ಅನೇಕ ರಿಸ್ಟ್ರಿಕ್ಷನ್ಸು ಫಾಲೋ ಮಾಡಿದರೆ ಈ ಮಳೆಗಾಲದ ತೊಂದರೆಗಳು, ಹೆಲ್ತ್ ಪ್ರಾಬ್ಲಮ್ಸ್, ಇದನ್ನು ಆದಷ್ಟು ಅವಾಯ್ಡ್ ಮಾಡ್ಬೋದು ಅಂತೇಳಿ ನಾವು ತಿಳ್ಕೊಳ್ತೇವೆ. ಆದರೆ ಅದರೊಟ್ಟಿಗೆ ನಾವೀಗ ಹೇಗೆಂದರೆ ಪ್ರಿವೆಂಟಿವ್ ಆಸ್ಪೆಕ್ಟ್ ಹೋಗುವ ಮೊದಲು, ವಿಷಯಗಳನ್ನು ತಿಳ್ಕೊಳ್ಳುವ ಮೊದಲು, ಏನೆಲ್ಲ ರೋಗ ಬರ್ತದೆ ಆ ಸೀಸನಲ್ಲಿ ಈ ಮಳೆಗಾಲದಲ್ಲಿ, ಮತ್ತು ಅದನ್ನು ಯಾವ ರೀತಿ ನಾವು ಮ್ಯಾನೇಜ್ ಮಾಡ್ಬೋದು, ಅದರ ಮೇ ಬಿ ಅದರ ಸಿವಿಯಾರಿಟಿ ಅಂದರೆ ಅದರ ತೀವ್ರತೆಯನ್ನು ಕಡಿಮೆ ಮಾಡುವ ರೀತಿ ಆಗ್ಬೋದು, ಅಥವಾ ಬಂದಾಗ ಅದನ್ನು ಗುಣಪಡಿಸಲಿಕ್ಕೆ ಏನು ಕ್ರಮಗಳನ್ನು ಕೈಗೊಳ್ಬೋದು, ಆ ರೀತಿಯ ಆಲೋಚನೆ ಮಾಡ್ಬೋದು. ಹಾಗೆ ಯಾವ ರೋಗಗಳನ್ನು, ಕೆಲವು ಕಾಮನ್ ಆಗಿ ಬರುವ ರೋಗಗಳನ್ನು ನಾವು ಜಸ್ಟ್ ಸ್ವಲ್ಪ ಅಡ್ರೆಸ್ ಮಾಡುವ, ಅದರ ಬಗ್ಗೆ ತಿಳ್ಕೊಳ್ಳುವ, ಯಾಕೆ ಬರ್ತದೆ ಮತ್ತು ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡ್ಬೋದು ಕಾಮನ್ ಮ್ಯಾನ್ ನಾವು ಪಬ್ಲಿಕ್ಕಿಗೆ ಅಂತೇಳಿ. ಅದರಲ್ಲಿ ಫಸ್ಟ್ ಆಫ್ ಆಲ್ ಸಿಂಪ್ಲೆಸ್ಟ್ ಪ್ರಾಬ್ಲಮ್ ಎಲ್ಲ ಜನರಿಗೆ ಬರುವಂಥದ್ದು ಹೇಳಿದರೆ ಕೋಲ್ಡ್ ಅಥವಾ ಶೀತ ಅಂತೇಳಿ ಹೇಳ್ತೇವೆ. ಕಾಮನ್ ಕೋಲ್ಡ್ ತುಂಬ ಕಾಮನ್ ಆಗಿದೆ. ಅಂದರೆ ಜನರು ಈಗ ನಾವು ಸ್ಕೂಲಲ್ಲಿ ನೋಡಿದರೆ ಒಂದು ಮಗುವಿಗೆ ಶೀತ ಬಂದರೆ ಆಲ್ಮೋಸ್ಟ್ ಎಲ್ರಿಗೂ ಬಂದ ಹಾಗೆ ಅಂತಲೇ ಲೆಕ್ಕ. ಮನೆಯಲ್ಲಿ ಮಗು ಶೀತ ಅಂತ ಬಂದರೆ ಎಷ್ಟು ಜನರಿಗೆ ಬಂದಿದೆ ಶೀತ ಅಂತ ಕೇಳುವಂಥ ಪರಿಸ್ಥಿತಿ. ಹಾಗೆ ಅಷ್ಟು ಫಾಸ್ಟಾಗಿ ಸ್ಪ್ರೆಡ್ ಆಗುವಂಥ ಕಂಡೀಷನ್ನು, ಹಾಗೆ ಅದನ್ನು ನಾವು ಟ್ಯಾಕಲ್ ಮಾಡಲಿಕ್ಕಾದರೆ, ಇಲ್ಲಾದರೆ ಮಗು ಶೀತ ಆಗಿ ನೆಕ್ಸ್ಟ್ ಹೈಯರ್ ಪ್ರಾಬ್ಲಮ್ಸಿಗೆ ತುತ್ತಾಗುವ ಸಾಧ್ಯತೆ ಜಾಸ್ತಿ. ಹಾಗಾಗಿ ಅದನ್ನು ನಾವು ಅಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಸ್ಟಾರ್ಟಿಂಗ್ ಅಂದರೆ ಪ್ರಾರಂಭದಲ್ಲಿ ಅದನ್ನು ಸ್ಟಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಒಳ್ಳೆಯದು. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಳ್ಳುವ, ಈವನ್ ಚೈಲ್ಡ್ ಆಗಲಿ ಅಥವಾ ದೊಡ್ಡವರು ಅಡಲ್ಟ್ಸ್ ಆಗಲಿ, ಏನಂದರೆ ಕೋಲ್ಡ್ ಅಂತ ಹೇಳೋದರಲ್ಲಿ ಕೆಲವು ರೀತಿಯ ಕಾಸಸ್ ಇರ್ತದೆ ಕೋಲ್ಡ್ ಬರಲಿಕ್ಕೆ ಒಂದು ವ್ಯಕ್ತಿಗೆ. ಮೇ ಬಿ ಒಂದು ವೈರಲ್, ಇನ್ನೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ಅಲ್ಲದೆ ಅಲರ್ಜಿಕ್ ರೀಸನ್ಸಿಂದ ಬರ್ತದೆ. ನಮ್ಮ ಬಾಡಿಯಲ್ಲಿ ವೇರಿಯೇಷನ್ಸ್ ಇದೆ ಅಂತ ಆಲ್ರೆಡಿ ಹೇಳಿದರೆ, ನೀವು ಹೇಳಿದರೆ ನಾನು ಅದನ್ನು ತಿಳಿಸಿದೆ. ಹಾಗಾಗಿ ಆ ವೇರಿಯೇಷನ್ಸಿನ ರೀಸನ್ನಿಂದಾಗಿ ಬಾಡಿಗೆ ವೈರಸ್ ಅಥವಾ ಬ್ಯಾಕ್ಟೀರಿಯಲ್ ಅಟ್ಯಾಕ್ ಆಗುವ ಚಾನ್ಸಸ್ ಜಾಸ್ತಿ ಈ ಸೀಸನಲ್ಲಿ. ಅದಲ್ಲದೆ ಅಲರ್ಜಿಕ್ ಪ್ರಾಬ್ಲಮ್ ಇರುವವರು ಸಹ, ಮೇ ಬಿ ಅಲರ್ಜಿ ಅಂತ ಹೇಳಿದರೆ ನೀವು ಸ್ಕಿನ್ ಇದ್ದು ಹಾಗೆ ಹೇಳುವಂಥದ್ದಲ್ಲ, ಡಸ್ಟ್ ಅಲರ್ಜಿ ಮಾತ್ರ ಅಲ್ಲ, ಮಾಯಿಶ್ಚರ್ ಈಸ್ ಆಲ್ಸೋ ಎ ಅಲರ್ಜನ್. ಮಾಯಿಶ್ಚರ್ ಸ್ಮಾಲ್ ವಾಟರ್ ಪಾರ್ಟಿಕಲ್ಸ್ ಅಂತ ಹೇಳ್ತೇವೆ, ಅದು ಸಹ ಅಲರ್ಜನ್ ಆಗಿ ಕೆಲಸ ಮಾಡ್ತದೆ. ಹಾಗೆ ಮೋರ್ ಮಾಯಿಶ್ಚರ್ ಇರುವಂಥ ವೆದರಲ್ಲಿ, ಮಾನ್ಸೂನ್ ವೆದರ್ ಅಂಥ ಎನ್ವೈರನ್ಮೆಂಟಲ್ಲಿ ಅಲರ್ಜಿಕ್ ಟ್ರಿಗರ್ ಆಗೋದು ಜಾಸ್ತಿ. ಹಾಗೆ ಅಲರ್ಜಿಕ್ ಕೋಲ್ಡ್ ಅಥವಾ ಅಲರ್ಜಿಯಿಂದ ಆಗುವಂಥ ಶೀತದ ತೊಂದರೆಗಳು ಸಹ ಇರ್ತದೆ. ಹಾಗಾಗಿ ನಾವು ಯಾವ ರೀತಿಯ ಶೀತ ಅಂತ ನೋಡಿ, ಕೋಲ್ಡ್ ಅಂತ ನೋಡಿ, ಅದಕ್ಕೆ ಬೇಸಿಸ್ ನಾವು ಅದನ್ನು ಮ್ಯಾನೇಜ್ ಮಾಡುವ ಮೆಥಡನ್ನು ಫಾಲೋ ಮಾಡಬೇಕು. ಫುಡ್ ರೀಸನ್ಸ್ ಇರ್ಬೋದು, ಈಸಿಲಿ ಐಸ್ ಕ್ರೀಮ್ ಟೈಪ್ ಅಥವಾ ಕರ್ಡ್ಸ್ ಜಾಸ್ತಿ ಯೂಸ್ ಮಾಡೋದು, ಕೋಲ್ಡ್ ಐಟಮ್ಸ್, ಆಯಿಲಿ ಫ್ರೈಡ್ ಐಟಮ್ಸ್ ಜಾಸ್ತಿ ಯೂಸ್ ಮಾಡೋದು ಅಂಥವರಿಗೆಲ್ಲ, ಅಥವಾ ಅಲರ್ಜಿಕ್ ಪ್ರಾಬ್ಲಮ್ ಇರೋರಿಗೆ ಈವನ್ ಚಾಕ್ಲೇಟ್ಸ್ ಟೈಪ್ ಇದ ಕೋಕೋ ಐಟಮ್ಸ್ ಅಂಥದ್ದೆಲ್ಲ ತಗೊಳ್ಳುವಾಗ ಸಮಸ್ಯೆಗಳು ಜಾಸ್ತಿ ಬರ್ತದೆ, ಶೀತದ ಸಮಸ್ಯೆ ಬರ್ತದೆ. ಅಥವಾ ಜಾಸ್ತಿ ಸ್ಪೈಸಿ ಐಟಮ್ಸ್ ತಗೊಳ್ಳುವ ಇದರಿಂದಾಗಿ ಸಹ ಕೋಲ್ಡ್ ಇಶ್ಯೂಸ್ ಬರ್ತದೆ. ಕೋಲ್ಡ್ ಅಂದರೆ ಬರೀ ಕಫ ಅಂತೇಳಿ ಹೇಳೋದಲ್ಲ, ಆಯುರ್ವೇದದ ರೀತಿಯಲ್ಲಿ ನಾವು ಹೇಳಿದರೆ ಅದು ಈವನ್ ಹಾಟ್ ಇದರಿಂದ ಸಹ, ಅಂದರೆ ಹೀಟ್ ರಿಲೇಟೆಡ್ ಇಶ್ಯೂಸಿಂದ ಸಹ ಕೋಲ್ಡ್ ಬರುವ ಚಾನ್ಸ್ ಇರ್ತದೆ. ನಾವು ಅದನ್ನು ಸ್ವಲ್ಪ ಡೀಟೇಲ್ ಆಗಿ ತಿಳಿಸೋದಾದ್ರೆ

0: ಕೋಲ್ಡ್ ಬಂದಾಗ ಮೂಗು ಬಂದಾಗುವಂತ ಪ್ರಾಬ್ಲಮ್ ಇರ್ತದೆ ಕೆಲವರಿಗೆ. ಕೆಲವರಿಗೆ ಮೂಗಲ್ಲಿ ಅರಿತಾ ಇರ್ತದೆ, ಶೀತದ ಫ್ಲೂಯಿಡ್ ಅರಿತಾ ಇರುವಂಥದ್ದು. ಕೆಲವರಿಗೆ ಥಿಕ್ ಸೆಕ್ರೇಷನ್ಸ್ ಬರುವಂಥದ್ದು. ಹೀಗೆ ಮೂರು ರೀತಿಯಲ್ಲಿ ಶೀತ ಕಾಣ್ತದೆ ನಮಗೆ. ಮೂರನ್ನು ಮ್ಯಾನೇಜ್ ಮಾಡುವ ರೀತಿ ಬೇರೆ ಬೇರೆ. ಈವನ್ ಜಸ್ಟ್ ಸಿಂಪ್ಲಿ ಒಂದು ಕೋಲ್ಡಿಗೆ ಟ್ಯಾಬ್ಲೆಟ್ ಕೊಟ್ಟದಂತ ಆಗೋದಿಲ್ಲ. ಸೊ ಇಟ್ಸ್ ಯು ಟು ಅಂಡರ್ಸ್ಟ್ಯಾಂಡ್, ಅದನ್ನು ನಾವು ತಿಳ್ಕೊಳ್ಬೇಕು ಏನಂತೇಳಿ. ಆ ಬ್ಲಾಕೇಜ್ ಇರುವಂಥದ್ದು ಅಂತೇಳಿ ನಾವು ಅದನ್ನು ವಾತ ಅಂತ ಹೇಳ್ತೇವೆ. ಜನರಲ್ ಪಬ್ಲಿಕ್ ಜಸ್ಟ್ ಒಂದು ಇನ್ಫಾರ್ಮೇಷನ್ ಅಷ್ಟೇ ಅದು. ಎನಿ ಹೌ, ಕೋಲ್ಡ್ ಬಂದಾಗ ನೀವು ನಿಮ್ಮ ಆಯುರ್ವೇದಿಕ್ ಯಾರು ಫ್ಯಾಮಿಲಿ ಡಾಕ್ಟರ್ಸ್ ಇದ್ದಾರೆ ಅವ್ರ ಹತ್ರ ಹೋಗಿ ಕನ್ಸಲ್ಟ್ ಮಾಡಬೇಕು ಏನಂತ ಹೇಳ್ಬೋದು. ಜಸ್ಟ್ ಇನ್ಫಾರ್ಮೇಷನ್ ಅಂದರೆ ಏನು ಇರಬಹುದು ಅಂತೇಳಿ, ರೀಸನ್ ತಿಳ್ಕೊಳ್ಳಿಕ್ಕಷ್ಟೇ. ಸೊ ಬ್ಲಾಕೇಜ್ ಇರುವಾಗ ವಾತ ಅಂತ ಹೇಳ್ತೇವೆ. ಅಥವಾ ಫ್ಲೂ ತುಂಬ ಫ್ಲೋ ಇದ್ದರೆ, ಫ್ಲೂಯಿಡ್ ಆಗಿ ಮೂಗಲ್ಲಿ ಬರ್ತಾ ಇದ್ದರೆ ಅಂಥದ್ದನ್ನು ನಾವು ಪಿತ್ತ ಅಂತ, ಹೀಟ್ ರಿಲೇಟೆಡ್ ಅಂತ ಹೇಳ್ತೇವೆ. ಥಿಕ್ ಸೆಕ್ರೆಷನ್ಸ್ ತುಂಬ ಬರ್ತಾ ಇದೆ, ಥಿಕ್ ಆಗಿ ಬರ್ತಾ ಇದೆ, ಅದನ್ನು ಕಫ ಇರುವಂಥ ಶೀತ ಅಂತ ಹೇಳ್ತೇವೆ. ಹಾಗೆ ಆ ರೀತಿಯ ಅಪ್ರೋಚ್ ಮಾಡಿದರೆ ಶೀತವನ್ನು ಭಾರಿ ಬೇಗನೆ ಕಂಟ್ರೋಲ್ ಮಾಡ್ಬೋದು. ಮೆಡಿಸಿನಲ್ ಮ್ಯಾನೇಜ್ಮೆಂಟ್ ಇದೆ ಅದಕ್ಕಾಗಿ, ವೇರಿಯಸ್ ಮೆಡಿಸಿನ್ಸ್ ನಮ್ಮಲ್ಲಿ, ಪೌಡರ್ಸ್ ಇದ್ದಾವೆ ಅದಕ್ಕೆ, ಅಥವಾ ಟ್ಯಾಬ್ಲೆಟ್ಸ್ ಇದ್ದಾವೆ. ಲಕ್ಷ್ಮೀ ವಿಲಾಸ ರಸ ಅಂತ ಬರ್ತದೆ, ಅಥವಾ ಚಾಲಿಸಪತ್ರ, ಅತಿಚೂರ್ಣ, ವಟಕ ಅಂತ ಬರ್ತದೆ, ಸೀತೋಪಲಾದಿ ಅಂತ ಬರ್ತದೆ. ಹೀಗೆ ಮತ್ತು ಈ ನಾನು ವಾತ ಪಿತ್ತ ಕಫ ಅಂತ ಹೇಳಿದೆ ಎರಡು ಮೂರು ಶಬ್ದಗಳನ್ನು, ಅದನ್ನು ಮ್ಯಾನೇಜ್ ಮಾಡುವಂಥ ಸಪ್ರೇಟ್ ಮೆಡಿಸಿನ್ಸ್ ಆ್ಯಡ್ ಮಾಡಿ ನಾವು ಟ್ರೀಟ್ ಮಾಡ್ತೇವೆ. ಈ ಶೀತಕ್ಕೆ ಆಗುವ ಮೆಡಿಸಿನ್ ಜೊತೆಗೆ ಬಾಡಿಯ ಏನು ಬೇಸ್ ಲೈನ್ ಚೇಂಜಸ್ ಆಗಿದೆ, ಸಪೋರ್ಟಿವ್ ಆಗಿ ಹೀಟ್ ಆಗಿದೆಯಾ, ಕೋಲ್ಡ್ ಆಗಿದೆಯಾ, ಡ್ರೈ ಆಗಿದೆಯಾ ನೋಡಿಕೊಂಡು ಅದರ ಸಪೋರ್ಟಾಗಿ ಟ್ರೀಟ್ ಮಾಡಿದರೆ ಇಟ್ಸ್ ವೆರಿ ಈಸಿ ಟು ಮ್ಯಾನೇಜ್ ಕೋಲ್ಡ್. ಅದೇ ಥರ ನೀವು ಡಯಟನ್ನು ಚೇಂಜ್ ಮಾಡ್ಕೊಳ್ಬೇಕು. ಸ್ಪೈಸಿ ಐಟಮ್ಸ್ ಅಥವಾ ಫ್ರೈಡ್ ಐಟಮ್ಸು ಅಥವಾ ಕರ್ಡ್ಸು ಅಥವಾ ಎನಿ ಹೌ, ರೈನಿ ಸೀಸನ್ ಅಂತ ಎಲ್ಲರೂ ಐಡಿಯಲ್ ಐಸ್ ಕ್ರೀಮ್ ಹೋಗೋದನ್ನು ಸ್ಟಾಪ್ ಮಾಡಬೇಕು, ಅಂದರೆ ಕಡಿಮೆ ಮಾಡಬೇಕು ಅಟ್ಲೀಸ್ಟ್. ಅಂದರೆ ಸ್ವಲ್ಪ ಕಾನ್ಷಿಯಸ್ ಆಗಿ ಅಪ್ರೋಚ್ ಮಾಡಬೇಕು ಕೋಲ್ಡ್ ಇರುವಾಗ, ಆದರೆ ಸ್ವಲ್ಪ ಬೆಟರ್ ಇದಾಗ್ಬೋದು ಅಂತ ಹೇಳ್ತದೆ.
1: ಸ್ಪೈಸಿ ಫುಡ್ಸ್
0: ಇದು ಮಾಡಬೇಕು, ಅವಾಯ್ಡ್ ಮಾಡಬೇಕು. ಟೈಮ್ ಟೈಮಿಗೆ ಫುಡ್ ಮಾಡಿ ಆ ಥರ ಜಾಗ್ರತೆ ಮಾಡಿದರೆ ಕೋಲ್ಡ್ ಅವಾಯ್ಡ್ ಮಾಡ್ಬೋದು.
1: ಘೀ ಕ್ಯಾನ್ ಬಿ ಟೇಕನ್.
0: ಬಟರ್ ಆದರೆ ಅಷ್ಟು ಕೋಲ್ಡ್ ಜಾಸ್ತಿ, ಬಟ್ ಘೀ ಇಸ್ ಎ ವೆರಿ ಹೆಲ್ದಿ ಫ್ಯಾಟಿ ಐಟಮ್.
1: ಆ್ಯಂಡ್
0: ಹೌದು, ತುಪ್ಪ, ಅದನ್ನು ರೆಗ್ಯುಲರ್ ಯೂಸೇಜ್ ಮಾಡೋದ್ರಿಂದ ಇಮ್ಯುನಿಟಿ ಸಹ ಜಾಸ್ತಿ ಇರ್ತದೆ, ರೆಸಿಸ್ಟೆನ್ಸ್ ಜಾಸ್ತಿ. ಹಾಗಾಗಿ ಆ ರೀತಿ ಮಾಡಿದಾಗ ಕೋಲ್ಡ್ ಬರುವ ಸಾಧ್ಯತೆ ಕಡಿಮೆ, ಅಥವಾ ಕೋಲ್ಡ್ ಬಂದರೆ ಸಹ ಮ್ಯಾನೇಜ್ ಮಾಡೋದು ಸುಲಭ. ಎರಡನೇದು ಅದರಿಂದನೇ ವೇರಿಯೇಷನ್ ಅಂತ ಹೇಳಿದ್ರೆ ಸೈನಸೈಟಿಸ್ ಅಂತ. ಸೈನಸೈಟಿಸ್ ಅಂದರೆ ಯೂಶ್ವಲಿ ಆಗುವಂಥದ್ದು ಸೈನಸ್ ಸೆನ್ಸಸ್ ಅಂತ ಇದೆ, ನಮ್ಮ ಸ್ಕಲ್ ಬೋನಲ್ಲಿ ಇರುವಂಥದ್ದು ಹೋಲ್ಸ್ಗಳಿದ್ದಾವೆ. ಅವುಗಳು ಆ್ಯಕ್ಚುಲಿ ಅವುಗಳ ಫಂಕ್ಷನ್ಸು ನಮ್ಮ ಸೌಂಡನ್ನು ರೆಸೊನೆಂಟ್ ಮಾಡೋದು ಅಂತೇಳಿ. ಅಲ್ಲಿ ಬ್ಲಾಕೇಜ್ ಆಗಿ ಅದರಿಂದ ಸೆಕ್ರೀಷನ್ಸ್ ಅಂದರೆ ಫ್ಲೂಯಿಡ್ಸ್ ಏನು ಕೆಳಗೆ ಮೂಗಿನ ಪಾರ್ಟಿಗೆ ಬರದಿದ್ದರೆ ಅವಾಗ ಆಗುವಂಥ ಇನ್ಫೆಕ್ಷನ್ನು ಅಥವಾ ಅದರ ವೇರಿಯೇಷನ್ಸ್ ಸೈನಸೈಟಿಸ್ ಅಂತ ಹೇಳ್ತೇವೆ. ಸೆಲ್ಫ್ ಡಯಾಗ್ನೋಸಿಸ್ ಮಾಡ್ಬೋದು ಸೈನಸೈಟಿಸಲ್ಲಿ. ನಿಮ್ಮ ಕಣ್ಣಿನ ಮೇಲ್ಭಾಗದಲ್ಲಿ ನೋವಿದ್ರೆ ಅಥವಾ ತಲೆ ಭಾರ ಇದ್ದರೆ ಆ ರೀತಿಯ ಸಮಸ್ಯೆ, ಅಥವಾ ಫೀವರಿಶ್ ಫೀಲಿಂಗ್ ಈ ಥರ ಇರುವಾಗ, ಹೆಡ್ಏಕ್ ಸಿವಿಯರ್ ಇರುವಂಥದ್ದು ಆಗಿರುವಾಗ ಸೈನಸೈಟಿಸ್ ಇರಬಹುದು ಅಂತ ನೀವು ಅಂದಾಜು ಮಾಡ್ಕೊಳ್ಬೋದು. ಅದಕ್ಕಾಗಿಯೇ ನೀವು ಅಪ್ರೋಚ್ ಮಾಡಬೇಕು ಡಾಕ್ಟರ್ಸನ್ನು, ಅದನ್ನು ಡಯಾಗ್ನೋಸ್ ಮಾಡಿಸ್ಕೊಳ್ಬೇಕು. ಯೂಶ್ವಲಿ ಅಲರ್ಜಿ ಇರುವವರಿಗೂ ಆಗ್ತದೆ ಸೈನಸೈಟಿಸ್, ಸೀಸನಲ್ಲಿ ಆಗ್ಬೋದು, ಮಾನ್ಸೂನ್ ಸೀಸನಲ್ಲಿ ಆಗ್ಬೋದು, ಅಲ್ಲ ಇದ್ದರೆ ಈವನ್ ವೈರಲ್ ಇನ್ಫೆಕ್ಷನ್ಸಿಂದ ಆಗ್ಬೋದು. ಸೈನಸ್ಸಿಂದ ಏನು ಟ್ಯೂಬ್ಸ್ ಇದ್ದಾವೆ ಮೂಗಿನ ಕಡೆಗೆ ಬರುವಂಥದ್ದು, ಆ ಟ್ಯೂಬ್ಗಳು ಬ್ಲಾಕ್ ಆಗ್ತವೆ ಈ ಥರ ಇನ್ಫೆಕ್ಷನ್ಸ್ ಅಥವಾ ಅಲರ್ಜಿ ಆದಾಗ. ಆದಾಗ ಸೈನಸ್ಸಲ್ಲಿ ಕಲೆಕ್ಷನ್ಸ್ ಆಗಿ ಹೆಡ್ಏಕ್ ಅಥವಾ ಹೆವಿನೆಸ್ಸು ಮತ್ತು ಫೀವರ್ ಎಲ್ಲ ಬರುವಂಥದ್ದು. ಹಾಗೆ ಅದು ಓಪನ್ ಅಪ್ ಆದಾಗ ಪ್ರಾಬ್ಲಮ್ಸ್ ಕಡಿಮೆ ಆಗ್ತದೆ. ಸೊ ಯೂಶ್ವಲಿ ನಾವು ಫಸ್ಟ್ ಲೈನ್ ಈ ಥರ ಪ್ರಾಬ್ಲಮ್ಸ್ ಇರುವಾಗ ಪೇಷೆಂಟ್ಸ್ಗೆ ಹೇಳುವಂಥದ್ದೇ ಸ್ಟೀಮ್, ಯೂಸೇಜ್ ಆಫ್ ಸ್ಟೀಮ್ ಟು ದ ಏರಿಯಾ. ಅದು ಫ್ರಾಂಟಲ್ ಸೈನಸ್ ಇರ್ಬೋದು, ಮ್ಯಾಕ್ಸಿಲರಿ ಸೈನಸ್ ಅಂತ ಎರಡಿದ್ದಾವೆ. ಅಲ್ಲಿ ಸ್ಟೀಮ್ ಇನ್ಹೆಲೇಷನ್ ಅಥವಾ ಸ್ಟೀಮ್ ಎಕ್ಸ್ಪೋಜರ್ ಬೋತ್ ಆರ್ ರೆಕಮೆಂಡೆಡ್. ಸೊ ಆ ಥರ ಯೂಸ್ ಮಾಡಿದಾಗ ಸೈನಸ್ಸಿನ ಓಪನಿಂಗ್ಸ್ ಕ್ಲಿಯರ್ ಆಗ್ತವೆ. ಸೊ ದಟ್ ಸೈನಸ್ಸಲ್ಲಿ ಕಲೆಕ್ಟ್ ಆದಂಥ ಫ್ಲೂಯಿಡ್ ಏನಿದೆ, ಇನ್ಫೆಕ್ಟಿವ್ ಇರ್ಬೋದು ಅಥವಾ ನಾರ್ಮಲ್ ಫ್ಲೂಯಿಡ್ಸ್ ಇರ್ಬೋದು, ಅದು ಮೂಗಿನ ಕಡೆಗೆ ಫ್ಲೋ ಆಗ್ತದೆ. ಹಾಗೆ ಆದಾಗ ಪೇಯ್ನ್ ರಿಡ್ಯೂಸ್ ಆಗ್ತದೆ ಇಮಿಡಿಯೇಟ್ ಆಗಿ. ಸೊ ದ ಫಸ್ಟ್ ಥಿಂಗ್ ನಮ್ಮ ಅಪ್ರೋಚಲ್ಲಿ ಯಾವಾಗಲೂ ವಾಟ್ ಈಸ್ ಟ್ರಬಲಿಂಗ್ ಮೋಸ್ಟ್ ಅದನ್ನು ಅಟೆಂಡ್ ಮಾಡಬೇಕಂತಲೇ ನಮ್ಮ ರೂಲು ಯಾವಾಗಲೂ. ಸೊ ಹೆಡ್ಏಕ್ ಈಸ್ ಹೆವಿ ಸಿವಿಯರ್, ಪೇಷೆಂಟ್ ಈಸ್ ಸಫರಿಂಗ್ ವಿತ್ ಹೆಡ್ಏಕ್ ಅಂತ, ಆ ತಲೆನೋವನ್ನು ನಾವು ಕಡಿಮೆ ಮಾಡಿದರೆ ಬಾಕಿ ನೆಕ್ಸ್ಟ್ ನಮ್ಮ ವಿಲ್ ಗೆಟ್ ದ ಟೈಮ್ ಟು ಮ್ಯಾನೇಜ್ ಇನ್ಫೆಕ್ಷನ್ ಇರ್ಬೋದು, ಅಲರ್ಜಿ ಇರ್ಬೋದು, ಅದು ಮ್ಯಾನೇಜ್ ಮಾಡ್ಬೋದು. ಸೊ ತಲೆನೋವನ್ನು ರಿಡ್ಯೂಸ್ ಮಾಡೋದೇ ಫಸ್ಟ್ ಟಾರ್ಗೆಟ್. ಸೊ ಸ್ಟೀಮ್ ಇನ್ಹೇಲೇಷನ್ ಅಥವಾ ಸ್ಟೀಮ್ ಎಕ್ಸ್ಪೋಜರ್ ಎರಡು ತುಂಬ ಎಫೆಕ್ಟಿವ್ ಆಗ್ತದೆ ಇನಿಷಿಯಲ್ ಸ್ಟೇಜಲ್ಲಿ.
1: ಧೂಮಪಾನ
0: ಅಂತ ಪ್ರೊಸೀಜರ್ ಇದೆ ನಮ್ಮ ಇದರಲ್ಲಿ. ಇನ್ಫೆಕ್ಷನ್ ಇರುವ ಕಂಡೀಷನ್ಸಲ್ಲಿ ಓಕೆ, ಅಲರ್ಜಿ ಇರುವವ್ರಿಗೆ ಅವಾಯ್ಡ್ ಮಾಡಬೇಕಂದ್ರೆ ಸ್ಮೋಕ್ ಈಸ್ ಆಲ್ಸೋ ಅಲರ್ಜನ್. ಸೊ ಅದನ್ನು ಡಯಾಗ್ನೋಸ್ ಮಾಡಿ
1: ಎಕ್ಸ್ಪರ್ಟ್ ಹೌದು
0: ಕನ್ಸಲ್ಟೇಷನಲ್ಲಿ ಅವರ ರೆಕಮೆಂಡೇಷನ್ ಪ್ರಕಾರ ನಮ್ಮ ಮೆಡಿಕೇಟೆಡ್ ಔಷಧಗಳನ್ನು ಯೂಸ್ ಮಾಡಿ ಧೂಮಪಾನ ಅಂತ ಟ್ರೀಟ್ಮೆಂಟ್ ಮಾಡ್ತೇವೆ. ಸ್ಮೋಕ್ ಇನ್ಹೇಲೇಷನ್ ಅದನ್ನು ಯೂಸ್ ಮಾಡ್ಬೋದು ಓನ್ಲಿ ಇನ್ ಇನ್ಫೆಕ್ಟಿವ್ ಕಂಡೀಷನ್ಸ್. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೆ ಮೋಸ್ಟ್ ವೈರಲ್ ಇನ್ಫೆಕ್ಷನ್ ಇದ್ದರೂ ಯೂಸ್ ಮಾಡ್ಬೋದು. ಅದನ್ನು ಡಯಾಗ್ನೋಸ್ ಮಾಡೋದು ಮಾತ್ರ ಡಾಕ್ಟರ್ಸೇ ಮಾಡಬೇಕಾಗ್ತದೆ, ನಿಮ್ಮ ಜನರಲ್ ಪಬ್ಲಿಕ್ ಕಷ್ಟ ಆಗ್ಬೋದು. ಸೊ ದೇ ರೆಕಮೆಂಡೇಷನ್ ಕ್ಯಾನ್ ಬಿ ಫಾಲೋಡ್ ಅಂತೇಳಿ. ಹಾಗೆ ಮೆಡಿಸಿನ್ಸು ಇದ್ದಾವೆ, ಸೈನಸ್ ಇದನ್ನು ಕ್ಲಿಯರ್ ಮಾಡುವಂಥ ಮೆಡಿಸಿನ್ಸ್ ಇದ್ದಾವೆ. ಇನಿಷಿಯಲ್ ಸ್ಟೇಜಲ್ಲಿ ಈ ಥರ ಅಪ್ರೋಚ್ ಮೆಡಿಸಿನಲ್ ಅಪ್ರೋಚ್ ಮತ್ತು ಸ್ಟೀಮು ಅದೆಲ್ಲ ಮಾಡಿದರೆ ಇನ್ ದ ಲೇಟೆಸ್ಟ್ ಸ್ಟೇಜ್ ಅಂದರೆ ಈಗ ಈ ಪ್ರಾಬ್ಲಮ್ ರಿಕರೆನ್ಸ್ ಇರ್ತದೆ ಯೂಶ್ವಲಿ ಸೀಸನಲ್ಲಿ ಇರ್ಬೋದು ಅಥವಾ ಥ್ರೂ ಔಟ್ ದ ಇಯರ್. ಸೊ ರಿಕರೆನ್ಸಿ ಸ್ಟಾಪ್ ಮಾಡಬೇಕಾದ್ರೆ ಇನ್ನೊಂದು ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ, ನಸ್ಯಕರ್ಮ ಅಂತ ಟ್ರೀಟ್ಮೆಂಟ್ ಇದೆ, ನ್ಯಾಸಲ್ ಮೆಡಿಕೇಷನ್ ಅಂತ. ಮೆಡಿಸಿನನ್ನು ಮೂಗಿನ ಮೂಲಕ ಹಾಕಿ ಈ ಸೈನಸ್ಗಳನ್ನು ಕ್ಲೀನ್ ಮಾಡುವಂಥದ್ದು. ಸೊ ದ್ಯಾಟ್ ಟ್ರೀಟ್ಮೆಂಟ್ ಅದನ್ನು ರಿಪೀಟೆಡ್ ಆಗಿ ಮಾಡಿಸಿದಾಗ ಸೈನಸ್ ಇಶ್ಯೂಸ್ ಕಡಿಮೆ ಆಗ್ತದೆ. ಆದರೆ ಇನಿಷಿಯಲ್ ಸ್ಟೇಜಲ್ಲಿ ಮಾಡೋದಿಲ್ಲ, ನಾವು ಸಜೆಸ್ಟ್ ಮಾಡೋದು ಲೇಟೆಸ್ಟ್ ಸ್ಟೇಜಲ್ಲಿ. ಒಮ್ಮೆ ಪ್ರಾರಂಭಿಕ ಹಂತದಲ್ಲಿ ಟ್ರೀಟ್ಮೆಂಟ್ ಆದ ಮೇಲೆ ಬೆಟರ್ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಇದನ್ನು ನಸ್ಯಕರ್ಮ ಅಂತ. ಸೊ ದಟ್ ರಿಪೀಟೆಡ್ ಆಗುವಂಥ ಸೈನಸೈಟಿಸ್ ಪ್ರಾಬ್ಲಮನ್ನು ಪ್ರಿವೆಂಟ್ ಮಾಡ್ಬೋದು. ನೆಕ್ಸ್ಟ್ ಇಯರಿಗೆ ಆ ಥರದ ಸೀಸನಲ್ಲಿ ಈ ರೈನಿ ಸೀಸನಲ್ಲಿ ಪುನಃ ಬರೋದನ್ನು ನಾವು ಸ್ಟಾಪ್ ಮಾಡ್ಬೋದು. ವಿ ಕ್ಯಾನ್ ಅಡ್ವೈಸ್, ಬಟ್ ಒಂದು ಕೋರ್ಸ್ ಆಫ್ ನಸ್ಯಕರ್ಮ ಮೇಜರ್ ಟ್ರೀಟ್ಮೆಂಟ್ ಆಗಬೇಕು. ಪ್ರತಿಮರ್ಷ ಈಗ ಮರ್ಷ ಅಂತ ಎರಡು ಟೈಪ್ ನಸ್ಯಕರ್ಮ ಟ್ರೀಟ್ಮೆಂಟ್ ಇದೆ. ಒಂದು 2 drops ಯೂಸ್ ಮಾಡೋದು, ಅದು ಮನೆಯಲ್ಲೇ ಪೇಷಂಟ್ಸ್ ಯೂಸ್ ಮಾಡ್ಬೋದು, ಆದರೆ ಓನ್ಲಿ ಆಫ್ಟರ್ ರೆಕಮೆಂಡೇಷನ್. ಬಿಕಾಸ್ ಸಣ್ಣ ಡೋಸಲ್ಲಿ ಸಿವಿಯರ್ ಪ್ರಾಬ್ಲಮಿಗೆ ಎಫೆಕ್ಟ್ ಆಗೋದು ಕಡಿಮೆ. ಸೊ ದಟ್ ಹೈಯರ್ ಡೋಸಲ್ಲಿ ಎಫೆಕ್ಟ್ ಆಗೋದು. ಹಾಗೆ 7 days ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಮತ್ತು ಫ್ಯೂಚರಲ್ಲಿ ಬೇಕಿದ್ರೆ ಸ್ಮಾಲರ್ ಡೋಸ್ ಆಫ್ ನಸ್ಯ ಟ್ರೀಟ್ಮೆಂಟ್ ಯೂಸ್ ಮಾಡ್ಬೋದು. ಪೇಷಂಟ್ಸ್ ಮನೆಯಲ್ಲೇ ಹಾಕೊಳ್ಳುವಂಥದ್ದು ಮೆಥಡ್ ಸರಿಯಾಗಿ ತಿಳ್ಕೊಂಡು ಮಾಡ್ಬೋದು.
1: We have that Sheerabala Taila and Anutaila for Nasya Aushadhas.
0: Yes, yes.
1: Very effective.
0: Medicines ಗಳು ಯೂಸ್ ಮಾಡಿದರೆ ಈ ಥರ ಕ್ಲಿಯರ್ ಮಾಡಲಿಕ್ಕೆ ಒಳ್ಳೆಯದು, ಸೈನಸ್ ಅನ್ನು ಕ್ಲಿಯರ್ ಮಾಡಲಿಕ್ಕೆ ಒಳ್ಳೆಯದು. ಹಾಗೆ ನೆಕ್ಸ್ಟ್ ಸೈನಸೈಟಿಸ್ ಕೋಲ್ಡ್ ಆದಮೇಲೆ ಯೂಶ್ವಲಿ ಇಟ್ ಟ್ರಾನ್ಸ್ಫರ್ ಟು ಕಾಫ್. ಇಟ್ಸ್ ಎ ನಾರ್ಮಲ್, ಅದು ನಾರ್ಮಲ್ ಆಗಿ ಆಗುವಂಥದ್ದು. ಯಾರಿಗೆ ಶೀತ ಆಗಿದೆ ಅವರಿಗೆ ಕೆಮ್ಮು ಬರ್ತದೆ ಅಂತೇಳಿ ಇರುವಂಥದ್ದು. ಓನ್ಲಿ ಫ್ಯೂ ಪೀಪಲ್ ಮೇ ಎಸ್ಕೇಪ್ ಫ್ರಮ್ ದಿಸ್ ಸೈಕಲ್. ಹೆಚ್ಚಿನವರಿಗೆ ಸಣ್ಣಕ್ಕೆ ಆದರೂ ಕೆಮ್ಮಿಗೆ ಅದು ಡ್ರಿಫ್ಟ್ ಆಗ್ತದೆ. ಸೊ ದ್ಯಾಟ್ ಆ ಸ್ಟೇಜಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಸೊ ಯೂಶ್ವಲಿ 2 ಥರದ ಕೆಮ್ಮುಗಳಿದೆ, ಒಂದು ಪ್ರೊಡಕ್ಟಿವ್ ಒಂದು ನಾನ್ ಪ್ರೊಡಕ್ಟಿವ್ ಅಥವಾ ಡ್ರೈ ಮತ್ತು ವೆಟ್ ಅಂತೇಳಿ. ಸೊ ಅದನ್ನು ನೋಡಿಕೊಂಡು ಟ್ರೀಟ್ ಮಾಡಬೇಕಾಗ್ತದೆ. ನಾವು ಇಂಡಿಪೆಂಡೆಂಟ್ ಆಗಿ ಕೋಲ್ಡ್ ಇಲ್ಲದೆ ಕಾಫ್ ಬರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಅಲರ್ಜಿಕ್ ರೀಸನ್ಸಿಂದ ಅಥವಾ ಸ್ಮೋಕರ್ಸ್ ಅದೆಲ್ಲ ನಾವು, ಬಟ್ ಸೀಸನಲ್ಲಿ ಇಟ್ ಇಸ್ ಕೋಲ್ಡ್ ಆ್ಯಂಡ್ ದೆನ್ ಕಾಫ್, ಅದೇ ಯೂಶ್ವಲ್ ಪ್ಯಾಟರ್ನ್. ಹಾಗಾಗಿ ಡ್ರೈ ಮತ್ತು ವೆಟ್ ಅದನ್ನು ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಮಾಡುವಂಥದ್ದು. ಡ್ರೈ ಕಫಿಗೆ ಮಾಡುವ ಟ್ರೀಟ್ಮೆಂಟ್ ವೆಟ್ ಕಫಿಗೆ ಆಗೋದಿಲ್ಲ. ಅಥವಾ ವೆಟ್ ಕಫ್ ಇದ್ದರೆ ಅಂದರೆ ಪ್ರೊಡಕ್ಷನ್ ತುಂಬ ಕಫ ಬರ್ತಾ ಇದೆ ಅಂತ ಹೇಳೋರಿಗೆ, ಈಸಿಲಿ ತುಂಬ ಕಫ ಬರ್ತಾ ಇದೆ ಅಂತ ಹೇಳೋರಿಗೆ ಆಗೋದಿಲ್ಲ, ಆ ಟ್ರೀಟ್ಮೆಂಟ್ ನಡೆಯೋದಿಲ್ಲ. ಹಾಗೆ ಅದನ್ನು ನೋಡಿಕೊಂಡು ಟ್ರೀಟ್ ಮಾಡೋದು. ನಮ್ಮಲ್ಲಿ ಅದಕ್ಕೆ ಆಗಿ ಪೌಡರ್ಸ್ ಎಲ್ಲ ಇದ್ದಾವೆ, ಸೀತಾಫಲಾದಿ, ಹೌದು ಸೀತಾಫಲಾದಿ ಚೂರ್ಣ ಇದೆ, ಮತ್ತು ಎಸ್ ಟಿ ಮಧು ಚೂರ್ಣ ಅಂತಿದೆ, ಈವನ್ ತಾಲಿಸಾದಿ ಚೂರ್ಣ ಇದೆ, ಮತ್ತು ಕಷಾಯಗಳು ಬರ್ತವೆ, ದಶಮೂಲ ಕಡತ್ರೆ ಕಷಾಯ, ವಾಸಾರಿಷ್ಟ, ಇಂಥ ಸುಮಾರು ಮೆಡಿಸಿನ್ಗಳಿದ್ದಾವೆ. ಬಟ್ ನಾನು ಈಗ ಮೆಡಿಸಿನ್ ಲಿಸ್ಟ್ ಹೇಳ್ತೇನೆ ಅಂತೇಳಿ ಡೈರೆಕ್ಟಾಗಿ ತಗೊಳ್ಳಿಕ್ಕೆ ಹೋಗಬೇಡಿ. ಆಯುರ್ವೇದ ಸೇಫು ಅಂತೇಳಿಲ್ಲ, ಆದರೆ ಮೆಡಿಸಿನ್ ಶುಡ್ ಬಿ ಎಕ್ಸಾಕ್ಟ್ ಆಲ್ವೇಸ್. ಅದನ್ನು ಒಬ್ಬರು ಎಕ್ಸ್ಪರ್ಟ್ ಕನ್ಫರ್ಮ್ ಮಾಡಿ ಯಾವುದು ಬೆಸ್ಟ್ ಮೆಡಿಸಿನ್ ಅಂತ ಹೇಳಿ ತಗೊಂಡ್ರೆ ನಮಗೆ ಅದರ ಇಫೆಕ್ಟ್ ಕೂಡಲೇ ಆಗ್ತದೆ. ಮತ್ತು ಆಯುರ್ವೇದ ಇಸ್ ನಾಟ್ ಸ್ಲೋ, ಇಟ್ ವಿಲ್ ವರ್ಕ್ ಫಾಸ್ಟ್. ಆದರೆ ಎಕ್ಸಾಕ್ಟ್ ಮೆಡಿಕೇಷನ್ಸ್ ಆಗಬೇಕು. ಹಾಗಾಗಿ ಹೇಳಿದ ಲಿಸ್ಟ್ ಜನರಿಗೆ ತಿಳಿವಳಿಕೆ ಬರಲಿಕ್ಕಷ್ಟೇ. ಮೆಡಿಸಿನ್ಸ್ ಡೋಸು ಅಥವಾ ಹೇಗೆ ತಗೊಳ್ಬೇಕು ಕ್ರಮಗಳು ಎಲ್ಲ ನೀವು ನಿಮ್ಮ ಫಿಸಿಷಿಯನ್ ಹತ್ರ ಕೇಳಿಕೊಂಡು, ಆಯುರ್ವೇದಿಕ್ ಫಿಸಿಷಿಯನ್ ಹತ್ರ ಕೇಳಿಕೊಂಡು ಕನ್ಫರ್ಮ್ ಮಾಡಿಕೊಳ್ಬೇಕು. ಎಕ್ಸಾಂಪಲ್ ಹೇಳೋದಾದರೆ, ನಾನು ಡ್ರೈ ಕಾಫಲ್ಲಿ ನಾನು ಸೀತಾಫಲಾದಿ ಚೂರ್ಣ ಅಂತಿದೆ, ಎಸ್ ಟಿ ಮಧು ಚೂರ್ಣ ಅಂತಿದೆ, ಇದನ್ನು ನಾವು ಮಿಲ್ಕಲ್ಲಿ ಕೊಡ್ತೇವೆ, ಸ್ವಲ್ಪ ಡ್ರೈ ಕಫ್ ಕ್ಲಿಯರ್ ಆದಮೇಲೆ ಅದನ್ನು ಹಾಟ್ ವಾಟ್ರಲ್ಲಿ ಕೊಡ್ತೇವೆ, ಹೀಗೆ ವೇರಿಯೇಷನ್ಸ್ ಇದೆ. ಸೊ ಇಟ್ಸ್ ಡಿಫಿಕಲ್ಟ್ ಜನರಲ್ ಪಬ್ಲಿಕ್ಗೆ ಡಿಸೈಡ್ ಮಾಡಲಿಕ್ಕೆ. ಹಾಗಾಗಿ ಫಿಸಿಷಿಯನ್ ಸಪೋರ್ಟ್ ಇದ್ದಾಗ ಅದನ್ನು ಎಕ್ಸಾಕ್ಟಾಗಿ ಯೂಸ್ ಮಾಡ್ಬೋದು. ಸೊ ಅದನ್ನು ಬೇಗ ಕಾಫಿಂದ ಹೊರಗೆ ಬರ್ಬೋದು ಎಲ್ಲರೂ. ಡ್ರೈ ಕಾಫ್ ಇಸ್ ವೆರಿ ಲಾಂಗ್ ಟರ್ಮ್ ಹೋಗುವಂಥದ್ದು ಯೂಶ್ವಲಿ, ಸೊ ಅದನ್ನು ಬೇಗ ಕಡಿಮೆ ಮಾಡಬೇಕಾದ್ರೆ ಈ ಥರ ಸಜೆಸ್ಟನ್.
1: ಸಮ್ ಸ್ಟೇಜಸ್ ಸಮಟೈಮ್ಸ್ ವಿ ಗಿವ್ ದಶಮೂಲ ಹರಿತಕಿ ಅಗಸ್ತ್ಯ ರಸಾಯನ
0: ಕ್ರಾನಿಕ್ ಕಾಫ್ ಎಲ್ಲ ಇದ್ರೆ ನಾವು ಲೇಹ ಟೈಪಿನ ಪ್ರಿಪರೇಷನ್ಸ್ ಹೋಗ್ತೇವೆ ಕ್ರಾನಿಕ್ ಕಾಫ್ಗಳಲ್ಲಿ. ಅಂದರೆ ಮಂತ್ಸ್, ಒಂದು ಒನ್ ಮಂತ್ ಎಲ್ಲ ಆಗಿದೆ ಅಂತ ಹೇಳಿದರೆ ಯೂಶ್ವಲಿ ದ ಬಾಡಿ ವಿಲ್ ಬಿ ವೀಕ್, ಬಾಡಿ ಸ್ಟ್ರೆಂಥನಿಂಗು ಆಗಬೇಕು ಮತ್ತು ಒಟ್ಟಿಗೆ ಈ ಕಾಫನ್ನು ರಿಲೀವ್ ಮಾಡಬೇಕಾದ್ರೆ ಅಗಸ್ತ್ಯ ರಸಾಯನ ಅಂತ ಯೂಸ್ ಮಾಡ್ತೇವೆ ಯೂಶ್ವಲಿ, ಅಥವಾ ಬೇರೆ ಲೇಹಗಳನ್ನು ಯೂಸ್ ಮಾಡ್ತೇವೆ. ಕೆಪಾಸಿಟಿ ಅವರನ್ನು ಡೈಜೆಷನ್ ಎಲ್ಲ ಕೆಪಾಸಿಟಿ ನೋಡಿಕೊಂಡು ಅದನ್ನು ನಾವು ಸಜೆಸ್ಟ್ ಮಾಡ್ತೇವೆ. ಹಾಗೆ ಕಾಫ್ ಆದಮೇಲೆ ಇನ್ನೊಂದು ನಿಯರ್ ಬೈ ಏರಿಯಾ ಅಫೆಕ್ಟ್ ಆಗುವಂದ್ರೆ ಫ್ಯಾರಿಂಜೈಟಿಸ್ ಅಥವಾ ಥ್ರೋಟ್ ಪೇನ್ ಅಂತ ಕಾಮನ್ಲಿ, ಅಥವಾ ಈವನ್ ಟಾನ್ಸಿಲೈಟಿಸ್ ಇನ್ ಚಿಲ್ಡ್ರನ್. ಹಾಗೆ ಅದು ಸಹ ವೆರಿ ಕಾಮನ್ ಆಗುವಂಥದ್ದು, ಫುಡ್ ವೇರಿಯೇಷನ್ಸ್ದೇ ಆಗೋದು. ಕೋಲ್ಡ್ ಐಟಮ್ಸ್ ಅಥವಾ ಫ್ರಿಜ್ಡ್ ಐಟಮ್ಸ್ ಅಥವಾ ಕರ್ಡ್ಸ್ ಎಲ್ಲ ಸೀಸನಲ್ಲಿ ತಗೊಂಡಾಗ ಆಗುವಂಥದ್ದು, ಅಥವಾ ಈವನ್ ರೈನಿ ಸೀಸನಲ್ಲಿ ವಾಟರ್ ಡೈರೆಕ್ಟ್ಲಿ ಫ್ರಮ್ ಫಿಲ್ಟರ್ ಇಫ್ ಯು ಟೇಕ್ ದೇರ್ ಇಸ್ ಎ ಪಾಸಿಬಿಲಿಟಿ, ಅದನ್ನು ಬಾಯ್ಲ್ ಮಾಡಿಯೇ ಯೂಸ್ ಮಾಡಬೇಕಂತಲೇ ನಾವು ಸಜೆಸ್ಟ್ ಮಾಡೋದು. ಈವನ್ ಇನ್ ಪಬ್ಲಿಕ್ ಹೆಲ್ತ್ ಅವೇರ್ನೆಸ್ಸಲ್ಲಿ ಅವರು ಅದನ್ನು ಹೇಳ್ತಾರೆ, ಈವನ್ ಫಿಲ್ಟರ್ ಈಸ್ ನಾಟ್ ಸೇಫ್, ಓನ್ಲಿ ಇಟ್ ಫಿಲ್ಟರ್ಸ್ ದ ಥಿಂಗ್ಸ್ ಫ್ಯೂ ಥಿಂಗ್ಸ್, ಬಟ್ ಜರ್ಮ್ಸಿಗೆ ನೀವು ಬಾಯ್ಲ್ ಮಾಡಲೇಬೇಕು ಅಂತ ನನ್ನ ಸಜೆಷನು ಅದೇ. ಈವನ್ ಫಿಲ್ಟರನ್ನು ಯೂಸ್ ಮಾಡ್ತಾ ಇದ್ರೂ ಸಹ ಎಲ್ಲರೂ ಅಟ್ಲೀಸ್ಟ್ ರೈನಿ ಸೀಸನಲ್ಲಿ ಅದನ್ನು ಬಾಯ್ಲ್ ಮಾಡಿ ಯೂಸ್ ಮಾಡಿ, ಬಿಕಾಸ್ ಅದರಲ್ಲಿ ಲಾಟ್ ಆಫ್ ಜರ್ಮ್ಸ್ ಇರ್ಬೋದು ಈ ವಾಟರಲ್ಲಿ, ಎಲ್ಲ ಕಡೆಯಿಂದ ವಾಶ್ ಆಗಿ ಬರೋವಂಥ ವಾಟರ್, ಅದನ್ನು ಫಿಲ್ಟರ್ ಮಾಡಿ ಯೂಸ್ ಮಾಡೋದು ನಾಟ್ ಓನ್ಲಿ ಇಟ್ಸ್ ಸೇಫರ್ ಮೆಥಡ್, ಒಟ್ಟಿಗೆ ಬಾಯ್ಲ್ ಮಾಡಿ ಯೂಸ್ ಮಾಡಿ, ಆಗ ಇಂಥ ಪ್ರಾಬ್ಲಮ್ಗಳನ್ನು ಅವಾಯ್ಡ್ ಮಾಡ್ಬೋದು. ಆ ಥರ ಮಾಡ್ಬೋದು, ಒಟ್ಟಿಗೆ ಬಾಡಿಯಲ್ಲಿ ಯಾವ ರೀತಿ ಇಶ್ಯೂಸ್ ಇದೆ, ಹೀಟ್ ಇದ್ದರೆ ಕೊರಿಯಾಂಡರ್ ಯೂಸ್ ಮಾಡೋದು, ಅಥವಾ ಗ್ಯಾಸ್ ರಿಲೇಟೆಡ್ ಇಶ್ಯೂ ಇದ್ದರೆ ಜೀರಾ ಯೂಸ್ ಮಾಡೋದು, ಆ ರೀತಿ ಇದನ್ನು ಯೂಸ್ ಮಾಡ್ಬೋದು ಬಾಯ್ಲ್ ಮಾಡುವಾಗಲೇ. ಈವನ್ ಲಾವಂಚ ಅಂತ ಇದೆ, ಉಶೀರ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ, ಮತ್ತು ಸಾರಿವ ಅಂತ ಇದೆ, ನನ್ನಾರಿ ಬೇರು ಅಥವಾ ಸುಗಂಧಿ ಬೇರು ಅಂತ ಹೇಳ್ತೇವೆ. ಇಂಥ ಹರ್ಬ್ಸನ್ನು, ಸಿಂಗಲ್ ಹರ್ಬ್ಸ್ ಅಥವಾ ಇನ್ನು ಕೇರಳ ಅಲ್ಲಿ ಒಂದು ಪ್ರಾಕ್ಟೀಸ್ ಇದೆ, ಬೇರೆ ಪ್ರಾಕ್ಟೀಸ್ ಇದೆ, ಹರ್ಬ್ಸಿನ ಕಾಂಬಿನೇಷನನ್ನು ಯೂಸ್ ಮಾಡ್ತಾರೆ. ರೆಗ್ಯುಲರ್ ಪ್ರಾಕ್ಟೀಸೇ ಅದೇ ಎಲ್ಲ ಕಡೆ, ನಿಮಗೆ ಪಬ್ಲಿಕ್ ಏರಿಯಾಗಳಲ್ಲೂ ಕಲರ್ಡ್ ವಾಟರ್ ಸಿಗ್ತದೆ ಅಲ್ಲಿ, ಹಾಟ್ ವಾಟರ್. ಸೊ ಅಡಿ ಇಟ್ಸ್ ಎ ಗುಡ್ ಕಾನ್ಸೆಪ್ಟ್, ಹಾಂ ಗುಡ್ ಕಾನ್ಸೆಪ್ಟ್, ಹೆಲ್ತಿಗೆ ಒಳ್ಳೆಯದು. ಆ ರೀತಿಯ ಮೆಡಿಕೇಟೆಡ್ ವಾಟರ್ಸ ಯೂಸ್ ಮಾಡ್ಬೋದು ಬೇಸ್ಡ್ ಆನ್ ದ ಅಡ್ವೈಸ್, ಬಟ್ ವಿಚ್ ಟೈಪ್ ಆಫ್ ವಾಟರ್ ಯು ಹ್ಯಾವ್ ಟು ಯೂಸ್ ದಟ್ ಈಸ್ ಆ ಅಡ್ವೈಸನ್ನು ಎಕ್ಸ್ಪರ್ಟ್ಸ್ ಹೇಳಬೇಕಾಗ್ತದೆ, ಆ ಬೇಸಲ್ಲಿ ಯೂಸ್ ಮಾಡಿ. ಫ್ಯಾರಿಂಜೈಟಿಸ್ ಬಂದ ಮೇಲೆ ನಾವು ಅದನ್ನು ಒಂದು ಮೆಡಿಸಿನ್ಸ್ ಹೇಗೂ ಇದೆ, ಅಲ್ಲದೆ ಕಾಮನ್ ಮ್ಯಾನ್ ನೋಸ್ ಇಟ್, ಎವ್ರಿಬಡಿ ನೋಸ್ ಇಟ್, ಸಾಲ್ಟ್ ವಾಟರ್ ಗಾರ್ಗಲ್ ಮಾಡ್ಬೋದು. ಅಲ್ಲದಿದ್ದರೆ ಮೆಡಿಕೇಟೆಡ್ ಈಗ ವಾಟರ್ಗಳಿದ್ದಾವೆ, ಈಗ ತ್ರಿಕಟು ಅಂತೆಲ್ಲ ಯೂಸ್ ಮಾಡ್ಬೋದು, ಅಂದರೆ ಕಾಳುಮೆಣಸು ಹಿಪ್ಪಲ್ಲಿ ಇರುವಂಥ ಪೌಡರ್ಗಳಿದ್ದಾವೆ, ಅದನ್ನು ಯೂಸ್ ಮಾಡ್ಬೋದು ಗಾರ್ಗಲ್ ಮಾಡಲಿಕ್ಕೆ. ಇಲ್ಲದಿದ್ದರೆ ಈವನ್ ಕಾಫಿಗೆ ಕೊಡೋ ಪೌಡರ್ಗಳನ್ನು ನಾವು ಸಜೆಸ್ಟ್ ಮಾಡ್ತೇವೆ, ಸೀತಾಫಲ ಚೂರ್ಣ ಎಲ್ಲ ಸ್ವಲ್ಪ ವಾರ್ಮ್ ವಾಟರ್ಲಿ ಥ್ರೋಟಲ್ಲಿ ಇಟ್ಟು ತಗೊಳ್ಳುವಾಗೆ ಅಂತ, ಸೊ ದಟ್ ಇಟ್ ಅದು ಸಿಂಪ್ಟಮ್ಸ್ ರೆಡ್ಯೂಸ್ ಆಗ್ತದೆ. ಸಾಲ್ಟ್ ವಾಟರ್ ಗಾರ್ಗಲ್ ಮಾಡಿದಾಗ ಒಳಗೆ ಇರುವಂಥ ಸ್ವೆಲ್ಲಿಂಗ್ ಇದೆ, ಇದೆ ಇನ್ಫೆಕ್ಷನಿಂದ ಆಗುವಂಥ ಸ್ವೆಲ್ಲಿಂಗ್, ಅದು ರೆಡ್ಯೂಸ್ ಆಗಿ ಪೇಯ್ನ್ ರೆಡ್ಯೂಸ್ ಆಗ್ತದೆ ಬೇಗ. ಮತ್ತು ಈವನ್ ಡಿಸ್ಇನ್ಫೆಕ್ಟೆಂಟ್ ಸಾಲ್ಟ್, ಸೊ ಆ ಇಫೆಕ್ಟ್ ಸಹ ಸಿಗ್ತದೆ. ಸೊ ಹಾಗೆ ಫ್ಯಾರಿಂಜೈಟಿಸ್ ಮ್ಯಾನೇಜ್ ಮಾಡ್ಬೋದು, ಮೆಡಿಸಿನನ್ಸ್ ಸಹ ಯೂಸ್ ಮಾಡ್ಬೋದು ಆಯುರ್ವೇದಿಕ್ ಮೆಡಿಸಿನ್ಸ್. ಅದರ ನೆಕ್ಸ್ಟ್ ಸ್ಟೇಜಲ್ಲಿ ಫೀವರ್ ಅಂತ ಹೇಳ್ಬೋದು ನಾವು, ವೇರಿಯಸ್ ಕೈಂಡ್ಸ್ ಆಫ್ ಫೀವರ್ ಈ ಸೀಸನಲ್ಲಿ ಬರುವಂಥದ್ದು. ಸಿವಿಯರ್ ಫೀವರ್ಸ್ ಆಲ್ಸೋ ಇದೆ, ಅಲ್ಲದೆ ಮೈಲ್ಡ್ ವೈರಲ್ ಫೀವರ್ಸ್ ಆಲ್ಸೋ ಇದ್ದಾವೆ. ಸೊ ವಿ ಹ್ಯಾವ್ ಟು ಗೆಟ್ ಇಟ್ ಡಯಾಗ್ನೋಸ್ಡ್. ಫೀವರ್ ಬಂದಾಗ ಮನೆಯಲ್ಲೇ ಹೋಮ್ ರೆಮಿಡೀಸ್ ಮಾಡಿ ಕೂತ್ಕೊಳ್ಬೇಡಿ ಯಾರು ಸಹ, ಯು ಹ್ಯಾವ್ ಟು ಅಪ್ರೋಚ್ ಎ ಡಾಕ್ಟರ್, ಗೆಟ್ ಇಟ್ ಡಯಾಗ್ನೋಸ್ಡ್ ಅಂತ. ಅಂದರೆ ಈವನ್ ವಾಟರ್ ಬಾರ್ನ್ ಫೀವರ್ಸ್ ಇದ್ದಾವೆ, ಮಾಸ್ಕಿಟೋ ರಿಲೇಟೆಡ್ ಇದ್ದಾವೆ. ಸೊ ಈಗ ಸಮ್ ಫೀವರ್ಸ್, ಈಗ ಕೆಲವು ಫೀವರ್ಸಿಗೆ ಆಲ್ರೆಡಿ ಪಬ್ಲಿಕ್ ಅವೇರ್ನೆಸ್ ಇದೆ, ಟ್ರೀಟ್ಮೆಂಟ್ಸ್ ಇದೆ ಅಂಥದ್ದಕ್ಕೆ. ಈಗ ಮಲೇರಿಯಾ ಟೈಪ್, ಮಲೇರಿಯಾ ಆಗ್ಬೋದು, ಟೈಫಾಯ್ಡ್ ಆಗ್ಬೋದು, ಇದಕ್ಕೆಲ್ಲ ಆ್ಯಕ್ಚುಲಿ ಕರೆಕ್ಟ್ ಮೆಥಡ್ ಆಫ್ ಟ್ರೀಟ್ಮೆಂಟ್ ಇದ್ದಾವೆ, ಈವನ್ ಮಾಡರ್ನ್ ಸೈಡಲ್ಲಿ ನಾನು ಹೇಳೋದು. ಸೊ ದಟ್ ಅದನ್ನೇ ಅಪ್ರೋಚ್ ಮಾಡಿ ಎಲ್ಲರೂ, ಬೇರೇನೋ ಸಿಸ್ಟಮ್ ಟ್ರೈ ಮಾಡ್ತೇನೆ ಅಂತ ಹೋಗಬೇಡಿ ಯಾವುದಕ್ಕೆ. ಆಲ್ರೆಡಿ ರೆಡಿಮೇಡ್ ಟ್ರೀಟ್ಮೆಂಟ್ಸ್ ಇದ್ದಾವೆ, ಈಸಿಲಿ ಮ್ಯಾನೇಜಬಲ್ ಅಂಥದ್ದಕ್ಕೆ ಯೂಸ್ ಮಾಡಿ. ಆ್ಯಂಡ್ ವೈರಲ್ ಫೀವರ್ಸ್, ಎಲ್ಲಿ ತುಂಬ ಮೆಥಡ್ಸ್ ಇಲ್ಲ ಅಂಥ ಫೀವರ್ಸನ್ನು ಈಸಿಲಿ ಟ್ಯಾಕ್ ಮಾಡ್ಬೋದು ಆಯುರ್ವೇದದಲ್ಲಿ. ಈವನ್ ಡೆಂಗೂವಲ್ಲಿ ಅಪ್ರೋಚ್ ಮಾಡರ್ನ್ ಸೈಡಲ್ಲಿ ಏನು ಹೆಚ್ಚು ಹೇಳೋದಿಲ್ಲ. ಹಾಗಾಗಿ ಅಂಥ ಕಂಡೀಷನ್ಸಲ್ಲಿ ಸಹ ವಿ ಹ್ಯಾವ್ ಸಮ್ ಅಪ್ರೋಚ್, ಟ್ರೀಟ್ಮೆಂಟ್ ಅಪ್ರೋಚ್. ಬೇಸಿಕಲಿ ನಾನು ಸಜೆಸ್ಟ್ ಮಾಡೋದೆಲ್ಲರಿಗೆ ಏನಂದರೆ ಡಯಟ್ ಆ್ಯಂಡ್ ರೆಸ್ಟ್. ಈ ವೈರಲ್ ಕಂಡೀಷನ್ಸಲ್ಲಿ ಮೇಯ್ನ್ ಎರಡು ವಿಷಯ ಇರೋದು, ಯು ರೆಡ್ ಮೇಕ್ ಎ ಲೈಟರ್ ಡಯಟ್, ಡೋಂಟ್ ಗಿವ್ ಮಚ್ ಥಿಂಗ್ಸ್ ಟು ಡೈಜೆಷನ್. ಮತ್ತು ಸ್ಟ್ರೆಂತ್ಗೆ ಏನು ಬೇಕು ಅಷ್ಟೇ ಕೊಡಿ, ಲೈಟರ್ ಫುಡ್ ಮಾಡಿಸಿ, ಆಮೇಲೆ ರೆಸ್ಟ್ ಕೊಡಿ. ಎಷ್ಟು ರೆಸ್ಟ್ ಕೊಡ್ತೀರಾ ಅಷ್ಟು ರಿಕವರಿ ಜಾಸ್ತಿ. ಅಂತ ಸಪೋರ್ಟಿವ್ ಕಷಾಯಗಳು ಅಥವಾ ವಾಟರ್ ಇದನ್ನು ಯೂಸ್ ಮಾಡ್ಬೋದು. ಆಯುಷ್ಕಾತ ಇದೆ, ಷಡಂಗ ಪಾನೀಯ ಇದೆ, ಇದೆಲ್ಲ ಡೈಜೆಷನ್ ಲೆವೆಲಲ್ಲಿ ವರ್ಕ್ ಮಾಡ್ತದೆ, ಡೈಜೆಷನ್ ಇಂಪ್ರೂವ್ ಮಾಡ್ತದೆ. ಆವಾಗ ಬಾಡಿಗೆ ವೈರಸ್ ಇರೋದನ್ನು ಟ್ಯಾಕಲ್ ಮಾಡಲಿಕ್ಕೆ ಬೆಟರ್. ಯೂಶ್ವಲಿ ನಾವು ಒಂದು ಅಬ್ಸರ್ವ್ ಮಾಡ್ಬೋದು, ಈವನ್ ಕೋಲ್ಡ್ ಟೈಮಲ್ಲಿ ನಾನು ಹೇಳಬೇಕಿತ್ತದು, ಒಂದು ಒಂದು ಚೇಂಬರಲ್ಲಿ ಒಂದಷ್ಟು ಜನ ಇದ್ದರೆ ಒಬ್ಬರು ಮೇ ಬಿ ಈಸ್ ಹ್ಯಾವಿಂಗ್ ಕೋಲ್ಡ್ ಆ್ಯಂಡ್ ಈಸ್ ಸ್ನೀಸಿಂಗ್, ಎಲ್ಲರಿಗೆ ಕೋಲ್ಡ್ ಬರೋದಿಲ್ಲ, ವಿ ಅಬ್ಸರ್ವ್ ಇಟ್. ಎಲ್ಲರೂ ಈಕ್ವಲಿ ಅಟ್ಯಾಕ್ ಆಗೋದಿಲ್ಲ ಕೋಲ್ಡಿಂದ, ಆ ವೈರಸ್ ಎಲ್ಲರನ್ನು ಟ್ರಬಲ್ ಮಾಡೋದಿಲ್ಲ. ರೀಸನ್ ಈಸ್ ಬಾಡಿ ರೆಸಿಸ್ಟೆನ್ಸ್. ಕೆಲವರಿಗೆ ಬರ್ತದೆ ಮೈಲ್ಡ್ ಆಗಿ ಹೋಗಿಬಿಡ್ತದೆ, ಕೆಲವರಿಗೆ ಮಾತ್ರ ಅದನ್ನು ಅದು ತುಂಬ ಪವರ್ಫುಲ್ ಆಗಿ ಎಫೆಕ್ಟ್ ಮಾಡ್ತದೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಇಮ್ಯುನಿಟಿ. ನಮ್ಮ ಆಯುರ್ವೇದದಲ್ಲಿ ಒಂದು ವಿಷಯ ಇದೆ, ಒಂದು ರೆಸಿಸ್ಟೆನ್ಸ್ ಎರಡು ರೀತಿಯಲ್ಲಿ ನಾವು ಹೇಳ್ತೇವೆ. ಒಂದು ಡಿಸೀಸ್ ಬರದಾಗಿರುವಂಥ ರೆಸಿಸ್ಟೆನ್ಸ್, ಓನ್ಲಿ ಫ್ಯೂ ಪೀಪಲ್, ನೀವು ಕೆಲವರು ನೋಡ್ಬೋದು ಜ್ವರನೇ ಬರೋದಿಲ್ಲ ಅಂತ, ಫೀವರೇ ಇಲ್ಲ ನನಗೆ ಯಾವಾಗಲೂ ಬರೋದೇ ಇಲ್ಲ, ಕೋಲ್ಡು ಆಗೋದಿಲ್ಲ ಅಂತ. ಸೊ ಇಟ್ಸ್ ಎ ಇನ್ಬಾರ್ನ್ ರೆಸಿಸ್ಟೆನ್ಸ್. ಅದು ಒಂದು ಟೈಪ್ ಆದರೆ ಇಮ್ಯುನಿಟಿ ಹೇಗೆಂದರೆ ಡಿಸೀಸನ್ ಸಿವಿಯಾರಿಟಿಯನ್ನು ಕಡಿಮೆ ಮಾಡುವಂಥ ರೆಸಿಸ್ಟೆನ್ಸ್. ವೈರಸ್ ಬಾಡಿ ಎಂಟರ್ ಆಗಿದ್ದರೂ ಸಹ ವೈರಸ್ಸಿಗೆ ಮಲ್ಟಿಪ್ಲೈ ಆಗಲಿಕ್ಕೆ ಆಗೋದಿಲ್ಲ, ಆ ರೀತಿಯ ಒಂದು ರೆಸಿಸ್ಟೆನ್ಸನ್ನು ನಮ್ಮ ಆಯುರ್ವೇದಿಕ್ ಇದರಲ್ಲಿ ಹೇಳಿದ್ದೇವೆ. ಸೊ ದ್ಯಾಟ್ ಇಮ್ಯುನಿಟಿ ಈಸ್ ಇಂಪಾರ್ಟೆಂಟ್. ಯಾವುದೇ ಒಂದು ಡಿಸೀಸ್ ಸ್ಟಾರ್ಟ್ ಆದರೆ ಅದು ಪ್ರೋಗ್ರೆಸ್ ಆಗಬಾರ್ದು. ಸೊ ಬಾಡಿಯಲ್ಲಿ ಮೆಕ್ಯಾನಿಸಮ್ ಹೇಗಿರಬೇಕು ಅಂದರೆ ಅಲರ್ಟ್ ಆಗಬೇಕು ಇಮಿಡಿಯೇಟ್ಲಿ, ಆ ಏನು ಚೇಂಜಸ್ ಆಗ್ತಾ ಇದೆ ಅಥವಾ ಆರ್ಗ್ಯಾನಿಸಮ್ಸ್ ಒಳಗೆ ಬಂದಿದೆ ಅದನ್ನು ಟ್ಯಾಕಲ್ ಮಾಡುವ ಸಿಸ್ಟಮ್ ಅಲರ್ಟ್ ಆಗಬೇಕು, ಆ ರೀತಿಯ ಅಪ್ರೋಚ್ ಅದನ್ನು ನಾವು ಇಂಪ್ರೂವ್ ಮಾಡೋದು. ಸೊ ವಾಟ್ ಎವರ್ ಈಗ ನಾನು ಹೇಳ್ತಾ ಇರೋದು, ಆ ಬಾಡಿಯಲ್ಲಿ ಡಿಸೀಸ್ ಪ್ರೋಗ್ರೆಷನನ್ನು ತಡೆಯುವಂಥದ್ದು ನೀವು ಡಯಟ್ ಚೇಂಜಸ್ ಮಾಡಿದ ಕೂಡಲೇ ಬಾಡಿಯಲ್ಲಿರುವಂಥ ರೆಸಿಸ್ಟೆನ್ಸ್ ಇಂಪ್ರೂವ್ ಆಗ್ತದೆ, ಅಥವಾ ಈ ವ್ಯಾಧಿ ಕ್ಷಮತ್ವ ಅಂತ ಆಯುರ್ವೇದದಲ್ಲಿ ಹೇಳೋದು ಇಮ್ಯುನಿಟಿಯನ್ನು. ಸೊ ಅದು ಇಂಪ್ರೂವ್ ಆಗ್ತದೆ. ಸೊ ಆ ಥರದ ಇದರಲ್ಲಿ ಡಿಸೀಸ್ ಪ್ರೋಗ್ರೆಸ್ ಆಗೋದಿಲ್ಲ ಆ್ಯಂಡ್ ಕಾಂಪ್ಲಿಕೇಶನ್ಸಿಗೆಲ್ಲ ರೀಚ್ ಆಗೋದಿಲ್ಲ. ಸೊ ಅದನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಫೀವರ್ ಇರುವಾಗ ಸಹ ಹಾಗೆ, ಫೀವರ್ಗೆ ಮ್ಯಾನೇಜ್ಮೆಂಟ್ ಬೇರೆ ಮೆಡಿಸಿನ್ಸ್ಗಳಿದ್ದಾವೆ. ಈವನ್ ನಾವು ಅಮೃತ ಆರಿಷ್ಟ ಎಲ್ಲರಿಗೂ ಗೊತ್ತಿರುವಂಥದ್ದು, ಹಾಗೆ ಅಮೃತೋತ್ತರ ಕಷಾಯ ಅಂತಿದೆ, ಅಥವಾ ಸುದರ್ಶನ ಟ್ಯಾಬ್ಲೆಟ್ಸ್ ಅವ್ರ ಪೌಡರ್ಸ್ ಇದ್ದಾವೆ, ಅಮೃತ ದೆನ್ ಈವನ್ ತ್ರಿಭುವನ ಕೀರ್ತಿ, ಹಾಗೆ ವೆರೈಟಿ ಆಫ್ ಮೆಡಿಸಿನ್ಸ್ ಇದ್ದಾವೆ. ಓನ್ಲಿ ಆಯುರ್ವೇದಿಕ್ ಫಿಸಿಷಿಯನ್ ಕ್ಯಾನ್ ಡಿಸೈಡ್ ಯಾವ ಮೆಡಿಸಿನ್ ಯಾವ ಟೈಪ್ ಫೀವರಿಗೆ ಯೂಸ್ ಆಗ್ತದೆ ಅಂತೇಳಿ. ಸೊ ಅದನ್ನು ಅಪ್ರೋಚ್ ಮಾಡಿ ಟ್ರೀಟ್ ಮಾಡಿಕೊಳ್ಳೋದು ಒಳ್ಳೆಯದು ಯಾವಾಗಲೂ. ಯಾಕಂದರೆ ಅದು ನಾನು ಅಂತ ಕೇಳಿದ ಆಗಲೇ ಸಿವಿಯರ್ ಫೀವರ್ಸ್ ಇದ್ದಾವೆ, ಅದರಲ್ಲೆಲ್ಲ ಕಾಂಪ್ಲಿಕೇಶನ್ಸ್ ಜಾಸ್ತಿ. ಅಂಥ ಸಿಚುವೇಷನಲ್ಲಿ ನಾವು ಸೆಲ್ಫ್ ಮೆಡಿಕೇಷನ್ನು ಮಾಡ್ತಾ ಹೋದರೆ ರಿಸ್ಕ್ ಜಾಸ್ತಿ. ಸೊ ಅದಕ್ಕಾಗಿ ಬೆಟರ್ ಟು ಹ್ಯಾವ್ ಎ ಎಕ್ಸ್ಪರ್ಟ್ ಕನ್ಸಲ್ಟೇಷನ್ ಆ್ಯಂಡ್ ದೆನ್ ಡಿಸೈಡ್.
1: ಯೂಶ್ವಲಿ ದ ಬಲ ವಿಲ್ ಬಿ ವೆರಿ ಲೆಸ್ ಡ್ಯೂರಿಂಗ್ ದ ವರ್ಷ ಋತು. ಸೊ ಬೇಸ್ಡ್ ಆನ್ ದ್ಯಾಟ್ ಆಲ್ಸೋ ವಿ ಶುಡ್ ಟೇಕ್ ಟೂ ಮಚ್ ಡ್ಯೂರಿಂಗ್ ದಿಸ್ ಸೀಸನ್.
0: ಎಸ್ ಬಲ ಆ್ಯಕ್ಚುಲಿ ವೀಕ್ ಆಗಿರ್ತದೆ, ಅದೇ ನಾನು ಫಸ್ಟಿಗೆ ಹೇಳಿದಾಗೆ, ವೇರಿಯಸ್ ರೀಸನಿಂದ ಟ್ರಾನ್ಸಿಷನ್ ಫ್ರಮ್ ಎ ವೆರಿ ಹಾಟ್ ಸೀಸನ್ ಟು ದ ರೈನಿ ಸೀಸನ್. ಸೊ ಡೆಫಿನೆಟ್ಲಿ ಬಲ ಕಡಿಮೆ ಇರ್ತದೆ, ಹಾಗಾಗಿ ಟು ಕನ್ಸಿಡರ್ ದ್ಯಾಟ್ ಆ್ಯಂಡ್ ಮ್ಯಾನೇಜ್. ಇದಲ್ಲದೆ ನೆಕ್ಸ್ಟ್ ಇರುವಂಥದ್ದು ಒನ್ ಮೋರ್ ಸಿವಿಯರ್ ಇಲ್ನೆಸ್ ಇನ್ ಸೀಸನ್ ಇರುವಂಥದ್ದು ಉಸಿರಾಟದ ತೊಂದರೆ, ಅಂದರೆ ಬ್ರೆತ್ಲೆಸ್ನೆಸ್ ಅಥವಾ ಅಸ್ತಮ ಕಾಯಿಲೆ. ಸೊ ಅಸ್ತಮ ಕಾಯಿಲೆ ಇರುವವರು ಯಾವಾಗಲೂ ಸೆಲ್ಫ್ ಮೆಡಿಕೇಷನ್ ಮಾಡಲೇಬಾರ್ದು. ಬಿಕಾಸ್ ಏಕೆಂದರೆ ಅಸ್ತಮ ಅಂತ ಹೇಳೋದು ಉಸಿರಾಟದ ತೊಂದರೆ. ನಾವು ಉಸಿರಾಟ ಗಾಳಿ ಒಳಗೆ ಹೋಗಬೇಕಾದ್ದು ಆಕ್ಸಿಜನ್ನು, ನಮ್ಮ ಎಲ್ಲ ಶರೀರದ ಚಟುವಟಿಕೆಗಳು ಸೆಲ್ಸ್ಗಳು ಏನು ಎನರ್ಜಿ ಪ್ರೊಡ್ಯೂಸ್ ಆಗ್ತದೆ ಬಾಡಿಯಲ್ಲಿ ಎಲ್ಲ ಆಕ್ಸಿಜನ್ ರಿಲೇಟೆಡ್. ಹಾಗೆ ಆಕ್ಸಿಜನ್ನ ಕೊರತೆ ಆದರೆ ಶರೀರದಲ್ಲಿ ಅಥವಾ ಮೆದುಳಿಗೆ ಆದರೆ ತುಂಬ ತೀವ್ರತರ ಪರಿಣಾಮಗಳಾಗ್ತದೆ ಶರೀರದ ಆರೋಗ್ಯದ ಮೇಲೆ. ಹಾಗಾಗಿ ಅಸ್ತಮಾ ಟೈಪಿನ ಸಮಸ್ಯೆ, ಉಸಿರಾಟದ ತೊಂದರೆ ಇದೆ ಅಂತ ಅನಿಸಿದರೆ ಇಮಿಡಿಯೇಟ್ ಆಗಿ ಅದು ಎಷ್ಟು ಜೋರಿದೆ, ಅದರ ತೀವ್ರತೆ ಏನು, ಎಲ್ಲ ಒಂದು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಆಮೇಲೆ ಅವರು ಹೇಳಿದ ಮೆಥಡ್ಸನ್ನು ಫಾಲೋ ಮಾಡಬೇಕು. ಮೇ ಬಿ ಇಮಿಡಿಯೇಟ್ ಮೆಜರ್ ಮಾಡರ್ನ್ ಎಮರ್ಜೆನ್ಸಿ ಮೆಡಿಸಿನ್ಸ್ಗಳು ಆಗ್ಬೋದು, ತೊಂದರೆ ಇಲ್ಲ, ಯೂಸ್ ಮಾಡಿ. ಯಾಕಂದರೆ ಯಾವುದು ರಿಸ್ಟ್ರಿಕ್ಷನ್ಸ್ ಇಟ್ಕೊಳ್ಬೇಡಿ, ಯಾವ ಸಿಸ್ಟಮ್ ಅಂತೇಳಿ, ಎಲ್ಲಿ ಯಾವುದು ಅಗತ್ಯ ಅಂಥ ಸಿಸ್ಟಮನ್ನು ಫಾಲೋ ಮಾಡಿ. ನಾನು ಯಾವುದೇ ಇದನ್ನು ಇಲ್ಲದೆ ಹೇಳ್ತೇನೆ, ಯಾಕಂದರೆ ಎಮರ್ಜೆನ್ಸಿ ಮೆಡಿಸಿನ್ ಮಾಡರ್ನಲ್ಲಿ ಒಳ್ಳೆಯದಿದೆ, ಅದನ್ನು ಯೂಸ್ ಮಾಡಿ ಅಂಥ ಸಿಚುವೇಷನಲ್ಲಿ. ಆಮೇಲಿನ ಸಮಸ್ಯೆಯನ್ನು ಫಾಲೋ ಮಾಡ್ಬೋದು, ನಾವು ಟ್ರೀಟ್ ಮಾಡ್ಬೋದು. ಅಲ್ಲಿ ನಾವು ನೋಡುವಂಥದ್ದು ಅಲರ್ಜಿಕ್ ಟೆಂಡೆನ್ಸಿ ಜಾಸ್ತಿ, ಪ್ರೈಮರಿಯಾಗಿ ಈ ಅಸ್ತಮಾ ತೊಂದರೆ ಅಲರ್ಜಿಯಿಂದನೇ ಬರುವಂಥದ್ದು. ಆ ತೊಂದರೆ ಕಂಟಿನ್ಯೂ ಆದ ಕೆಲವೊಮ್ಮೆ ಸೆಕೆಂಡ್ರಿ ಇನ್ಫೆಕ್ಷನ್ ಅಂತೇಳಿ ನಾವು ನೋಡ್ತೇವೆ ಇದರಲ್ಲಿ. ಆ ರೀತಿ ಇರುವಾಗ ಮೆಡಿಕೇಷನ್ ಸ್ವಲ್ಪ ಸ್ಟ್ರಾಂಗರ್ ಬೇಕಾಗ್ತದೆ. ಇಲ್ಲದಿದ್ದರೆ ಆಯುರ್ವೇದಿಕಲಿ ಅಸ್ತಮಾ ಮ್ಯಾನೇಜ್ ಮಾಡುವ ಸುಮಾರು ಮೆಡಿಸಿನ್ಸ್ಗಳಿದ್ದಾವೆ, ಕಷಾಯಗಳಿದ್ದಾವೆ, ಚೂರ್ಣಗಳಿದ್ದಾವೆ, ಟ್ಯಾಬ್ಲೆಟ್ಸ್ಗಳು ಬರ್ತದೆ, ಶ್ವಾಸಕುಟಾರ ರಸ ಅಂತೇಳಿ ಮಿನರಲ್ ಪ್ರಿಪ್ರೇಷನ್ಸು ಇದೆ, ಆ ರೀತಿ ಮ್ಯಾನೇಜ್ ಮಾಡ್ಬೋದು. ಒನ್ ಮೋರ್ ಥಿಂಗ್ ಅಂದರೆ ಅಲರ್ಜಿಯಿಂದ ಆಗುವಂಥ ಅಸ್ತಮ ಆಗಿದ್ದರಿಂದ ಹೆಚ್ಚಾಗಿ ಕ್ಯೂರ್ ಮಾಡಬೇಕಾದ್ರೆ ನಮ್ಮ ಸಮ್ ಪ್ಯೂರಿಫಿಕೇಟ್ರಿ ಪ್ರೊಸೀಜರ್ಸ್ ಹೇಳಿದ್ದೇವೆ. ಈ ಅಲರ್ಜಿ ಅಸ್ತಮ ಅಥವಾ ಎನಿ ಅಲರ್ಜಿ ಅದನ್ನು ಕ್ಯೂರ್ ಮಾಡಬೇಕಾದ್ರೆ ರಿಪೀಟೆಡ್ ಆಗಿ ನಮ್ಮ ಬಾಡಿ ಪ್ಯೂರಿಫಿಕೇಷನ್ ಮಾಡಬೇಕಂತೇಳಿ ಅಲ್ಲಿ ನಾವು ಕೆಲವು ಕ್ರಾನಿಕ್ ಅಂದರೆ ಹಳೆಯ ಅಸ್ತಮ ಕಾಯಿಲೆಗಳಿರುವವರಿಗೆ ಹೆಚ್ಚಾಗಿ ವಾಂತಿ ಮಾಡಿಸೋದು, ವಮನ ಚಿಕಿತ್ಸೆ ಅಂತ ಹೇಳ್ತೇವೆ, ಹಾಗೆ ವಿರೇಚನ ಅಂತೇಳಿ ಬೇದಿ ಮಾಡಿಸೋದು, ಮೆಡಿಸಿನ್ ಕೊಟ್ಟು ರೆಗ್ಯುಲೇಟೆಡ್ ಪ್ರೊಸೀಜರ್ಸ್, ಇಲ್ಲ ಯಾವುದೇ ರೀತಿಯ ಭಯ ಇಲ್ಲ ಈ ಟ್ರೀಟ್ಮೆಂಟ್ಗಳಲ್ಲಿ. ಬಾಡಿಯಿಂದ ಈ ಅಸ್ತಮಕ್ಕೆ ಸಪೋರ್ಟ್ ಇರುವಂಥ ಏನು ಅನ್ವಾಂಟೆಡ್ ಥಿಂಗ್ಸ್ ಇದೆ, ನಾವು ಕಫ ಮತ್ತು ಪಿತ್ತ ಅಂತ ಹೇಳ್ತೇವೆ, ಅದನ್ನು ಕ್ಲಿಯರ್ ಮಾಡಿದರೆ ಈ ಅಲರ್ಜಿಕ್ ಟೆಂಡೆನ್ಸಿ ಕಡಿಮೆ ಆಗ್ತದೆ. ನಾವು ಎಷ್ಟು ನೋಡಿದ್ದೇವೆ ರಿಪೀಟೆಡ್ ಆಗಿ ಮಾಡಬೇಕಾಗ್ತದೆ, ವರ್ಷ ವರ್ಷ ಅದನ್ನು ಆ ಟೈಮಲ್ಲಿ ಸೀಸನಲ್ಲಾಗಿ ಇಂಪ್ಲಿಮೆಂಟ್ ಮಾಡಬೇಕಾಗ್ತದೆ. ಸೊ ಆ ರೀತಿಯಾದಾಗ ಅಸ್ತಮಾ ಅಲರ್ಜಿಯ ತೊಂದರೆ ಕಡಿಮೆ ಅಂತ ನಾವು ನೋಡಿದ್ದೇವೆ. ಸೊ ಅದನ್ನು ಎಕ್ಸ್ಪರ್ಟ್ ಒಪಿನಿಯನ್ ತಿಳ್ಕೊಳ್ಬೋದು ಅಸ್ತಮ ಇರುವವರು ಅಪ್ರೋಚ್ ಆಗಿ. ಇದಲ್ಲದೆ ಅದರ್ ದ್ಯಾನ್ ದಿಸ್ ತುಂಬ ಕಾಮನ್ ಆಗಿರುವಂಥದ್ದು ಜಾಯಿಂಟ್ ಪೇನ್ಸ್ ಈ ಸೀಸನಲ್ಲಿ. ಸೀಸನ್ ಇಸ್ ಕೋಲ್ಡ್, ಆ ಕೋಲ್ಡಿನ ಎಫೆಕ್ಟಿಂದಾಗಿ ಜಾಯಿಂಟ್ಗಳಲ್ಲಿ ಪೇನ್ ಬರಬಹುದು. ಬಟ್ ಜಾಯಿಂಟ್ ಪೇನ್ ಅಂತ ಹೇಳಿದರೆ ಬೇರೆ ಬೇರೆ ಕಾರಣ ಇದೆ, ಒಂದೇ ರೀಸನ್ ಅಂತಲ್ಲ. ಇಟ್ ಮೇ ಬಿ ಒಂದು ಇನ್ಫೆಕ್ಷನಿಂದ ಜಾಯಿಂಟ್ ಪೇನ್ ಆಗಿರ್ಬೋದು. ಅಂಥ ಸಿಚುವೇಷನಲ್ಲಿ ಊತ ಇರ್ತದೆ, ಜಾಯಿಂಟಲ್ಲಿ ಸ್ವೆಲ್ಲಿಂಗ್ ಇರ್ತದೆ, ರೆಡ್ನೆಸ್ ರೆಡ್ ಆಗಿರ್ತದೆ, ಮುಟ್ಟಿದರೆ ಬಿಸಿ ಇರ್ತದೆ ಗಂಟು, ಆ ರೀತಿ ಇರ್ಬೋದು. ಅಲ್ಲದಿದ್ದರೆ ಜಾಯಿಂಟ್ ದೊಡ್ಡದಾಗಿರ್ತದೆ, ಆದರೆ ಆ ರೀತಿ ಯಾವ ತೊಂದರೆ ಇಲ್ಲ. ನಡೆಯುವಾಗ ಮಾತ್ರ ಸಿವಿಯರ್ ಪೇನ್ ಇರ್ತದೆ, ಸ್ಟೆಪ್ ಹತ್ತುವಾಗ, ಇಳಿವಾಗ, ಅಥವಾ ಅನ್ಇವನ್ ಸರ್ಫೇಸಲ್ಲಿ ನಡೆಯುವಾಗ, ಈ ಥರದ ಇದರಲ್ಲಿ ಸಿವಿಯರ್ ಪೇನ್ ಬರ್ಬೋದು. ಅದು ಸವೆತದಿಂದ ಅಂತ ಹೇಳ್ತೇವೆ, ಜಾಯಿಂಟಿನ ಸವೆತ ಅಥವಾ ಡಿಜನರೇಟಿವ್ ಚೇಂಜಸ್ ಇನ್ ದ ಜಾಯಿಂಟ್ ಅಂತ. ಜಾಯಿಂಟ್ ಒಳಗಡೆ ಏನಿದೆ ಸಾಫ್ಟ್ ಕಾರ್ಟಿಲೇಜ್ ಅಂತ ಇರ್ತದೆ ಎರಡು ಎಲುಬುಗಳ ಮಧ್ಯೆ, ಅದು ಸವೆದಾಗ ಆಗುವಂಥ ತೊಂದರೆ. ಮೂರನೇದು ಗೌಟಿ ಆರ್ಥೈಟಿಸ್ ಅಂತ ಎಲ್ಲರೂ ನೋಡಿ ಕೇಳಿರ್ಬೋದು, ಅದು ಸಹ ಒಂದು ಮೂರು ಇನ್ಫ್ಲಮೇಟರಿ ಕಂಡೀಷನ್ ಅಂದರೆ ಊತ ಇರುವಂಥ ಕಂಡೀಷನ್ನು. ಹೆಚ್ಚಾಗಿ ಹೆಬ್ಬೆರಳು ಅಥವಾ ಆ ಥರದ ಎಂಡ್ ಪಾರ್ಟ್ ಆಫ್ ದ ಬಾಡಿ ಫಿಂಗರ್ಸ್ ಟೋಸಲ್ಲಿ ಬರುವಂಥದ್ದು. ಅಲ್ಲದೆ ಇನ್ನೊಂದು ರುಮೆಟಾಯ್ಡ್ ಆರ್ಥೈಟಿಸ್ ಅಂತ ಎಲ್ರಿಗೂ ಕೇಳಿರ್ಬೋದು, ಸಾಕಷ್ಟು ಜನ ಕೇಳಿರ್ತೀರಿ. ಅದು ಆಟೋ ಇಮ್ಯೂನ್ ಟೈಪಿನ ಕಂಡೀಷನ್ನು ರುಮೆಟಾಯ್ಡ್ ಆರ್ಥೈಟಿಸ್ ಅಂತ. ಹೀಗೆ ಬೇರೆ ಬೇರೆ ಕಾರಣಗಳಿಂದ ಜಾಯಿಂಟ್ ಪೇನ್ ಬರಬಹುದು. ಸೊ ಅದನ್ನು ಡಯಾಗ್ನೋಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಬೇರೆ ಬೇರೆ ಇದೆ, ಆಯುರ್ವೇದದಲ್ಲೂ ಅಪ್ರೋಚ್ ಇದೆ, ಟ್ರೀಟ್ಮೆಂಟ್ಗಳಿದ್ದಾವೆ. ಬಟ್ ಅದನ್ನು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಬೇಕು. ಈಗ ರುಮೆಟಾಯ್ಡ್ ಆರ್ಥೈಟಿಸ್ ಅಥವಾ ಇನ್ಫೆಕ್ಟಿವ್ ಜಾಯಿಂಟ್ ಪೇನ್ಸ್ ಆದರೆ ಬ್ಲಡ್ ಟೆಸ್ಟ್ ಮಾಡಬೇಕು, ಅದಕ್ಕೆ ಸರಿಕಟ್ಟಾದದ್ದು ಏನು ಬೇಕಾದ್ರೂ ಬ್ಲಡ್ ಟೆಸ್ಟ್ ಮಾಡಿಸಬೇಕಾಗ್ತದೆ. ಡಿಜನರೇಟಿವ್ ಅಥವಾ ನಾನು ಸಂಧಿವಾತ ಅಂತೇಳಿ ಡಿಜನರೇಟಿವ್ ಕಂಡೀಷನ್ ಅಂದರೆ ಸವೆತ, ಗಂಟಿನ ಸವೆತ ಅಂತ ಹೆಚ್ಚಾಗಿ ಡಾಕ್ಟರ್ಸ್ ಹೇಳ್ತಾರೆ. ಹಾಗೆ ಆ ಕಂಡೀಷನ್ಗಳಲ್ಲಿ ನಾವು ಎಕ್ಸ್ರೇ ನೋಡಬೇಕು, ಯಾವ ರೀತಿ ಯಾವ ಸ್ಟೇಜಲ್ಲಿದೆ ಸವೆತ ಅಂತೇಳಿ ಅದನ್ನು ನೋಡಿಕೊಂಡು ಅದಕ್ಕೆ ಯಾವ ಸ್ಟ್ರೆಂತ್ ಮೆಡಿಸಿನ್ ಅಥವಾ ಟ್ರೀಟ್ಮೆಂಟ್ ಬೇಕು ಅಂತ ನೋಡಿಕೊಂಡು ಮಾಡ್ಬೋದು. ಎಕ್ಸಾಂಪಲಾಗಿ ಹೇಳೋದಾದರೆ ಸಂಧಿವಾತ ಅಂತ ಹೇಳುವ ಕಂಡೀಷನಲ್ಲಿ ನಾವು ಹೆಚ್ಚಾಗಿ ಮೆಡಿಸಿನ್ ಜೊತೆಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ಗಳನ್ನು ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ಗಳನ್ನು ಮಾಡ್ತೇವೆ, ಈ ಸವೆತವನ್ನು ರಿವರ್ಸ್ ಮಾಡಲಿಕ್ಕೆ ಆಗುವಂಥದ್ದು ಅಂತ. ಸೊ ಡಿಪೆಂಡ್ಸ್ ಆನ್ ಸ್ಟೇಜ್, ಅದನ್ನು ಪುನಃ ಹೇಳ್ತೇನೆ. ಅಂದರೆ ಅಡ್ವಾನ್ಸ್ ಸ್ಟೇಜ್ ಆಫ್ ಆರ್ಥರೈಟಿಸ್ ಈ ಥರ ಸವೆತದ ಕಂಡೀಷನಲ್ಲಿ ನಾವು ಟ್ರೀಟ್ಮೆಂಟ್ ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ. ಮೇ ಬಿ ಅಂದರೆ ಜಾಯಿಂಟ್ ಡಿಫಾರ್ಮಿಟಿ ಅಂತ ಹೇಳ್ತೇವೆ, ಆ ಸ್ಟೇಜ್ಗಳಲ್ಲಿ ಟ್ರೀಟ್ಮೆಂಟ್ ಹೆಚ್ಚಾಗಿ ಸರ್ಜಿಕಲ್ ತುಂಬ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ. ಇನಿಷಿಯಲ್ ಆರ್ ಮಿಡಲ್ ಸ್ಟೇಜ್ ಆಫ್ ಇದರಲ್ಲಿ ಕಂಡೀಷನ್ ಸವೆತದಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ಗಳಿದ್ದಾವೆ. ನಾವು ಜಾನುಬಸ್ತಿ ಅಂತ ಹೇಳ್ತೇವೆ, ಆಯಿಲನ್ನು ಹೋಲ್ಡ್ ಮಾಡೋದು ಜಾಯಿಂಟಿನ ಇದರಲ್ಲಿ, ಅಥವಾ ಪಿಚು ಅಂತ ಹೇಳ್ತೇವೆ, ಆಯಿಲನ್ನು ಒಂದು ಕಾಟನ್ ಪ್ಯಾಡ್ ಇಟ್ಟು ಅದರ ಮೇಲೆ ಹೋಲ್ಡ್ ಮಾಡುವಂಥದ್ದು, ಅಥವಾ ದಾರ ಅಂತ ಹೇಳ್ತೇವೆ, ಅಂದರೆ ಆಯಿಲನ್ನು ಆ ಗಂಟಿನ ಮೇಲೆ ದಾರೆ ಬಿಡುವಂಥದ್ದು. ಹಾಗೆ ಅದಲ್ಲದೆ ನಾವು ಪೇಯ್ನ್ ರಿಲೀವಿಂಗಾಗಿ ಅಗ್ನಿಕರ್ಮ ಅಂತ ಮಾಡ್ತೇವೆ, ಇನ್ಸ್ಟೆಂಟ್ ಪೇಯ್ನ್ ರಿಲೀವಿಂಗ್ ಆಗುವಂಥದ್ದು. ಎಕ್ಸಾಕ್ಟ್ ಪಾಯಿಂಟ್ ಎಲ್ಲಿ ಸಿವಿಯರ್ ಪೇಯ್ನ್ ಇದೆ ಆ ಪಾಯಿಂಟಿಗೆ ನಾವು ಕಾಟ್ರೈಸ್ ಮಾಡೋದು ಸಣ್ಣಕ್ಕೆ, ಒಂದು ಪಾಯಿಂಟ್ ಮಾತ್ರ, ತುಂಬ ಏನು ಪೇಯ್ನ್ಫುಲ್ ಕಂಡೀಷನ್ ಟ್ರೀಟ್ಮೆಂಟ್ ಅಲ್ಲ, ಸಡನ್ ಒನ್ ಸೆಕೆಂಡ್ ಆಫ್ ಟೈಮ್ ಇದು ಮಾಡ್ತಾ ಇರ್ತೇವೆ, ಅದನ್ನು ಅಗ್ನಿಕರ್ಮ ಅಂತ ಹೇಳ್ತೇವೆ. ಅಲ್ಲದಿದ್ದರೆ ಜಲೌಕ ಅಂತೇಳಿ ಲೀಚ್ ಥೆರಪಿ, ಅದು ಅಪ್ಲೈ ಆಗ್ತದೆ ಪೇಯ್ನ್ ರಿಲೀವಿಂಗ್ ಪರ್ಪಸ್. ಅಲ್ಲದೆ ನಾವು ಷಷ್ಠಿಕ ಶಾಲೆ ಪಿಂಡಸ್ವೇದ ಅಂತ ಮಾಡ್ತೇವೆ, ಅಂದರೆ ಅನ್ನವನ್ನು ಹಾಲಲ್ಲಿ ಬೇಯಿಸಿ ನರಿಷಿಂಗ್ ಟೈಪ್ ಆಫ್ ಇದು, ಅಲ್ಲಿ ಸವೆತ ಇರೋದ್ರಿಂದ ನರಿಷಿಂಗ್ ಟೈಪ್ ಆಫ್ ಟ್ರೀಟ್ಮೆಂಟ್ ಮೋರ್ ಇಫೆಕ್ಟಿವ್, ಆ ರೀತಿ ಮಾಡ್ಬೋದು. ಪೇಯ್ನ್ ರಿಲೀವಿಂಗ್ಗೆ ಪತ್ರಪಿಂಡ ಸ್ವೇದ ಅಂತ ಮಾಡ್ತೇವೆ, ಪೇಯ್ನ್ ಇನ್ಸ್ಟೆಂಟ್ ರಿಲೀಫ್ ಆಗ್ತದೆ. ಅದರಲ್ಲಿ ಎಲೆಗಳನ್ನು ಲೀವ್ಸನ್ನು ಯೂಸ್ ಮಾಡಿ,
1: ಹೌದು,
0: ಲೆಮನ್ ಎಲ್ಲ ಹಾಕಿ ಮಾಡುವಂಥದ್ದು ಸ್ಪೆಷಲೈಸ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ಗಳು. ಇವುಗಳನ್ನೆಲ್ಲ ಮಾಡಿದಾಗ ನಿಮಗೆ ಪೇಯ್ನ್ ರಿಲೀವ್ ಆಗ್ತದೆ ಚಂದಕ್ಕೆ. ಹಾಂ, ಅದೇ ಧಾರಗಳು ಇದೆ ಪೇಯ್ನ್ ರಿಲೀವಿಂಗಿಗೆ, ವೇರಿಯಸ್ ಟ್ರೀಟ್ಮೆಂಟ್ಸ್ ಇದ್ದಾವೆ, ಡಿಪೆಂಡ್ಸ್ ಆನ್ ದ ಸ್ಟೇಜ್ ಆಫ್ ದ ಇಲ್ನೆಸ್ ಅಂತ, ಯಾವ ಸ್ಥಿತಿಯಲ್ಲಿ ಇದೆ ಜಾಯಿಂಟ್ ಅದನ್ನು ನೋಡಿಕೊಂಡು ಅದಕ್ಕೆ ಅಪ್ರೋಪ್ರಿಯೇಟ್ ಯಾವ ಸ್ಟ್ರೆಂತ್ ಟ್ರೀಟ್ಮೆಂಟ್ ಬೇಕು ಅಂತೇಳಿ ಮಾಡ್ತೇವೆ. ಈವನ್ ಬಸ್ತಿ ಅಂತ ಎನಿಮಾ ಟ್ರೀಟ್ಮೆಂಟ್ ಟು ಹೋಲ್ಡ್ಸ್ ಗುಡ್ ಇನ್ ದಿಸ್ ಕಂಡೀಷನ್ಸ್. ಜಾಯಿಂಟ್ ರಿಕವರಿ ಆಗಬೇಕಾದ್ರೆ ಎನಿಮಾ ಟ್ರೀಟ್ಮೆಂಟ್ಗಳನ್ನು ಕೊಡ್ತೇವೆ, ಆಯಿಲ್ ಎನಿಮಾಸ್ ಯೂಸ್ ಮಾಡ್ತೇವೆ ಹೆಚ್ಚಾಗಿ. ಸೊ ಆಲ್ ದಿಸ್ ಅದೇ ಈ ಥರದ ಟ್ರೀಟ್ಮೆಂಟ್ಗಳಿದ್ದಾವೆ. ಬೇರೆ ಬೇರೆ ಟೈಪಿನ ಜಾಯಿಂಟ್ ಪೇನ್ಗಳಿಗೆ ಬೇರೆ ಬೇರೆ ಅಪ್ರೋಚ್.
1: ಅವರ ಚರಕಾಚಾರ್ಯ ಮೆನ್ಷನ್ ಶೂಲಹರ ದಶೇಮಾನಿ, ಗ್ರೂಪ್ ಆಫ್ ಡ್ರಗ್ಸ್ ವಿಚ್ ರಿಲೀವ್ಸ್ ದ ಪೇನ್.
0: ಹಾಂ, ಅದೇ ಆ ಥರ ಅದರಿಂದೆಲ್ಲ ಸಿಲೆಕ್ಟ್ ಮಾಡಿ ಇರುವಂಥ ಮೆಡಿಸಿನ್ಗಳು ಬರ್ತದೆ ಹಾಗೆ. ಸೊ ಅಪ್ರೋಚ್ ಡಾಕ್ಟರ್ ಆ್ಯಂಡ್ ಅದನ್ನು ಡಯಾಗ್ನೋಸ್ ಮಾಡಿಸ್ಕೊಳ್ಳಿ ಯಾವ ರೀತಿಯ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗಿದೆ ಅಂತ. ಎನಿ ಕೈಂಡ್ ಆಫ್ ಇದನ್ನು ರೈನಿ ಸೀಸನಲ್ಲಿ ಪೇನ್ ಇಸ್ ಡೆಫಿನೆಟ್ಲಿ ಇಲ್ಲಿ ಇನ್ಕ್ರೀಸ್,
1: ಪೇನ್, ಸ್ಟಿಫ್ನೆಸ್, ನಂಬ್ನೆಸ್,
0: ನಂಬ್ನೆಸ್ ಎಲ್ಲ ಬರ್ತದೆ. ಹಾಗಾಗಿ ಅದನ್ನು ಯಾವ ರೀಸನ್ನಿಂದ ಅಂತ ನೋಡಿಕೊಂಡು ಅದಕ್ಕೆ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಅನ್ನು ತಗೊಳ್ಳಿ.
1: ಆಸ್ ಆಯುರ್ವೇದ ಡಾಕ್ಟರ್ ವಿ ಹ್ಯಾವ್ ಟು ಫೀಲ್ ದ ಪೇನ್, ಲೈಕ್ ವ್ಯಾರಿಯಸ್ ಟೈಪ್ಸ್ ಆಫ್ ಪೇನ್ಸ್ ಆರ್ ದೇರ್, ಎಕ್ಸ್ಕ್ರೂಷಿಯೇಟಿಂಗ್ ಪೇನ್ ಅಂಡ್ ಪ್ರಿಕಿಂಗ್ ಪೇನ್, ರೇಡಿಯೇಟಿಂಗ್ ಪೇನ್. ಸೊ
0: ವೆರೈಟೀಸ್ ಆಫ್ ಪೇನ್, ಬೇರೆ ಬೇರೆ ರೀಸನ್ ಇಂದ ಬರುವಂತದ್ದು. ಹಾಗಾಗಿ
1: ಸೈಯಾಟಿಕ್ ಪೇನ್ ವಿಲ್ ಬಿ ಆಫ್ ರೇಡಿಯೇಟಿಂಗ್ ಬಿಕಾಸ್ ನರ್ವ್ ಈಸ್ ಇನ್ವಾಲ್ವ್ಡ್.
0: ಕರೆಕ್ಟ್. ಹೌದು, ಹಾಗಾಗಿ ಅದನ್ನು ಡಯಾಗ್ನೋಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು. ಲಾಸ್ಟ್ ನೀವು ಹೇಳಿದಾಗೆ ನ್ಯೂರಲಾಜಿಕಲ್ ಕಂಡೀಷನ್ಸ್, ಅದರಲ್ಲಿ ನಾನು ಹೇಳಿದರೆ ಸಯಾಟಿಕ ಇಸ್ ವೆರಿ ಕಾಮನ್ ಕಂಡೀಷನ್, ಅಂದರೆ ಸಯಾಟಿಕ್ ಪೇನ್ ಅಂತೇಳಿ ನಿಮ್ಮ ಸೊಂಟದ ಭಾಗದಿಂದ ಪೇನ್ ಸ್ಟಾರ್ಟ್ ಆಗ್ತದೆ, ಸ್ಟಿಫ್ನೆಸ್ ಸ್ಟಾರ್ಟ್ ಆಗ್ತದೆ, ಆಮೇಲೆ ಫುಲ್ ಲೆಂತ್ ಆಫ್ ಲೆಗ್ಗಿಗೆ ಅದು ರೇಡಿಯೇಟ್ ಆಗೋದು. ಹೌದು ಹೌದು, ಹಾಗಾಗಿ ಅಂಥ ಟೈಪಿನ ಪೇನ್ ಅಂದರೆ ಯೂಶ್ವಲಿ ಡಿಸ್ಕ್ ರಿಲೇಟೆಡ್ ಇಶ್ಯೂ ಇರ್ತದೆ, ಅಥವಾ ಎಲುಬುಗಳು ಇನ್ನು ಬೆನ್ನುಮೂಳೆ ಎಲುಬುಗಳಲ್ಲಿ ಸವೆತ ಇರುವಾಗ, ಅಥವಾ ಡಿಸ್ಕ್ ಡಿಜನರೇಷನ್ ಆದಾಗ, ಡಿಸ್ಕ್ ಡಿಹೈಡ್ರೇಷನ್, ಎಲುಬುಗಳ ಮಧ್ಯೆ ಈ ಡಿಸ್ಕ್ ಅಂತ ಇರ್ತದೆ ಒಂದು ಸಾಫ್ಟ್ ಸ್ಪಂಜಿನ ಟೈಪಿನ ಐಟಮ್, ಅದು ವೀಕ್ ಆದಾಗ ಅದರಲ್ಲಿ ವಾಟರ್ ಕಂಟೆಂಟ್ ಕಡಿಮೆ ಆಗಿ ಡಿಹೈಡ್ರೇಷನ್ ಅಂತ ಆಗ್ತದೆ, ಅಥವಾ ಓಲ್ಡ್ ಏಜಲ್ಲಿ ಬೋನ್ ಡಿಜನರೇಷನ್ ಆದಾಗ, ಈಗೇನು ಆಸ್ಟ್ರಿಯಾರ್ಥರೈಟಿಸ್ ಅಥವಾ ಸಂಧಿವಾತ ಅಂತ ಹೇಳಿದ್ದೇನೆ, ಅದು ಯಾವುದೇ ಗಂಟಲ್ಲಿ ಆಗ್ಬೋದು. ಸೊ ಇಟ್ಸ್ ಈವನ್ ಇದರಲ್ಲಿ ಬೆನ್ನುಮೂಳೆಯ ಸಂದುಗಳಲ್ಲಿ ಸಹ ಸವೆತ ಬರ್ಬೋದು, ಅದರಿಂದ ಸಹ ಈ ಥರದ ಸಯಾಟಿಕ್ ಪೇನ್ಗಳು ಬರ್ಬೋದು. ಆಯುರ್ವೇದದಲ್ಲಿ ಗೃದ್ರಸಿ ಅಂತ ಹೇಳ್ತೇವೆ ಅದಕ್ಕೆ. ಹೌದು, ಸೊ ಆ ಟೈಪಿನ ಪ್ರಾಬ್ಲಮ್ಗಳಿರ್ಬೋದು. ಅಲ್ಲದೆ ಸ್ಪಾಂಡಿಲೈಟಿಸ್ ಲಂಬಾರ್ ಅಂದರೆ ಇನ್ಫ್ಲಮೇಟ್ರಿ ಅಂದರೆ ಊತ ಬಂದು ಆಗುವಂಥದ್ದು, ಅದು ಸಹ ಈ ಸೀಸನಲ್ಲಿ ಬರುವ ಚಾನ್ಸ್ ಇದೆ. ಈವನ್ ನೆಕ್ ಪೇನ್ಗಳು, ನಿಮ್ಮ ಕುತ್ತಿಗೆಯ ಭಾಗದಲ್ಲಿ ಪುನಃ ಇದೇ ಥರ ಊತ ಆಗಿ ಅಥವಾ ಸವೆತ ಆಗಿ ಆಗುವಂಥ ಪೇನ್ಗಳು, ಅದು ಕುತ್ತಿಗೆಯಿಂದ ಕೈಗಳಿಗೆ ಬರುವಂಥದ್ದು, ನಾವು ವಿಶ್ವಾಚಿ ಅಂತೇಳೋ ಒಂದು ಕಂಡೀಷನ್ ಹೇಳ್ತೇವೆ. ಸಿಮಿಲರ್ ಅಂದರೆ ಸಯಾಟಿಕದ ಟೈಪು ನಿಮ್ಮ ಮೇಲ್ಭಾಗದಲ್ಲಿ ಬರುವಂಥದ್ದು ಅಷ್ಟೇ. ಆ ಎರಡು ಕಂಡೀಷನ್ಗಳು ಜಾಸ್ತಿ ಆಗೋ ಸಾಧ್ಯತೆ ಇದೆ ಈ ಸೀಸನಲ್ಲಿ, ಮಾನ್ಸೂನ್ ಸೀಸನಲ್ಲಿ. ಹಾಗೆಯೇ ಸ್ಟ್ರೋಕ್ ಇಶ್ಯೂಸು, ಸ್ಟ್ರೋಕ್ ಅಂದರೆ ಪಕ್ಷವಾತ ಅಂತ ಹೇಳ್ತೇವೆ, ಪಕ್ಷಾಘಾತ ಪಕ್ಷವಾತ ಅಂತ, ಈ ಥರದ ಸಮಸ್ಯೆಗಳನ್ನು ನಾವು ಹೆಚ್ಚು ಕಾಣ್ತೇವೆ ಈ ಸೀಸನಲ್ಲಿ. ಡಾಕ್ಯುಮೆಂಟೆಡ್ ಅಲ್ಲ, ಆದರೆ ಜನರಲಿ ನಾವು ನೋಡುವಾಗ ಈ ರೈನಿ ಸೀಸನಲ್ಲಿ ಅದರ ಪಾಸಿಬಿಲಿಟಿ ಜಾಸ್ತಿ ಕಾಣ್ತದೆ. ಸೊ ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿಗೆ ಸಹ ಆಯುರ್ವೇದಿಕ್ ಟ್ರೀಟ್ಮೆಂಟನ್ನು ಮಾಡಬಹುದು. ಮೆಡಿಸಿನ್ ಸಾಲೋದಿಲ್ಲ, ಆಯುರ್ವೇದಿಕ್ ಪಂಚಕರ್ಮ ಟ್ರೀಟ್ಮೆಂಟ್ಗಳಿದ್ದಾವೆ, ಅದನ್ನು ಮಾಡಿಸಿಕೊಂಡ್ರೆ ಬೆಟರ್. ಪ್ರಿವೆಂಟಿವ್ ಆಗಿಲ್ಲ, ಅದು ಟ್ರೀಟ್ಮೆಂಟ್ ಆಗಿ ಮಾಡಿಸ್ಕೊಳ್ಬೋದು. ಈವನ್ ಏನು ಸಯಾಟಿಕ ಅಥವಾ ಅಂದರೆ ಇದರದ್ದು ವಿಶ್ವಾಚಿ ಅಂತ ಹೇಳಿದ್ದೇನೆ, ಅದು ಕುತ್ತಿಗೆಯಿಂದ ಬರುವಂಥದ್ದು. ಎರಡರಲ್ಲೂ ಗ್ರೀವಾ ಬಸ್ತಿ ಅಥವಾ ಕಟಿ ಬಸ್ತಿ ಅಂತ ಟ್ರೀಟ್ಮೆಂಟ್ ಇದೆ, ಅದನ್ನು ಮಾಡಿಸ್ಕೊಳ್ಬೋದು. ಅದೇ ಥರ ಎಲೆಗಳಿಂದ ಮಾಡುವ ಪತ್ರಪಿಂಡ ಸ್ವೇದ ಅಂತ ಹೇಳಿದೆ, ಎರಡು ಎಕ್ಸಲೆಂಟ್ ಪೇಯ್ನ್ ರಿಲೀವಿಂಗ್ ಟೆಕ್ನಿಕ್ಗಳು, ಮತ್ತು ಡಿಸ್ಕಿನ ಹೆಲ್ತ್ ಇಂಪ್ರೂವ್ ಮಾಡುವಂಥ ಮೆಥಡ್. ಸೊ ದಟ್ ಅದನ್ನು ರಿಪೀಟೆಡ್ ಆಗಿ ಮಾಡಿದಾಗ, ಒಂದು 7 ಡೇಸ್ ಕೋರ್ಸ್ ಅಥವಾ 14 ಡೇಸ್ ಟ್ರೀಟ್ಮೆಂಟ್ ಮಾಡಿದಾಗ ತುಂಬ ರಿಲೀಫ್ ಆಗ್ತದೆ ಪೇಯ್ನಲ್ಲಿ. ಓಕೆ, ಒಟ್ಟಿಗೆ ಆ ಡಿಸ್ಕಿನ ಹೆಲ್ತ್ ಸಹ ಇಂಪ್ರೂವ್ ಆಗ್ತದೆ. ಹಾಗೆ ನರವಿನ ಮೇಲೆ ನರದ ಮೇಲೆ ಬೀಳುವ ಒತ್ತಡ ಅದು ರಿಲೀವ್ ಆಗ್ತದೆ.
1: ಅಭ್ಯಂಗ ಅಂಡ್ ಸ್ವೇದನ,
0: ಎಸ್, ಅಭ್ಯಂಗ ಮತ್ತು ಸ್ವೇದ ಮಾಡ್ಬೋದು. ಸ್ವೇದನ ಅಂದರೆ ಸ್ಟೀಮ್ ಕೊಡುವಂಥದ್ದು, ಟ್ಯೂಬಲ್ಲಿ ಕೊಡ್ಬೋದು. ಆ ಥರ ಟ್ರೀಟ್ಮೆಂಟ್ಗಳನ್ನು ಫಾಲೋ ಮಾಡ್ಬೋದು. ಈವನ್ ನಾನು ಪಕ್ಷವಾತ ಏನು ಹೇಳಿದೆ, ಅದರಲ್ಲಿ ತಲೆಯ ಮೇಲೆ ಧಾರೆ ಬಿಡೋದು ಅಥವಾ ಶಿರೋ ಬಸ್ತಿ ಅಂತೇಳಿ ಟ್ರೀಟ್ಮೆಂಟ್ಗಳಿದ್ದಾವೆ, ಅದನ್ನು ಮಾಡ್ಬೋದು. ಎನಿಮಾ ಟ್ರೀಟ್ಮೆಂಟ್, ಈಗ ಮಳೆಗಾಲದಲ್ಲಿ ನಾವು ಹೇಳುವ ಮೇನ್ ಪ್ಯೂರಿಫಿಕೇಷನ್ ಥೆರಪಿ
1: ಇಸ್
0: ಎನಿಮಾ, ಬಸ್ತಿ ಚಿಕಿತ್ಸೆ ಅಂತೇಳಿ. ಕಷಾಯ ಆಯಿಲ್ ಎಲ್ಲ ಮಿಕ್ಸ್ ಮಾಡಿ ಮಾಡುವಂಥ ಒಂದು ಎನಿಮಾ ಇದೆ, ಲಾರ್ಜರ್ ಡೋಸ್, ಒಂದು ದೊಡ್ಡ ಪ್ರಮಾಣದಲ್ಲಿ ಕೊಡುವಂಥದ್ದು. ಇನ್ನೊಂದು ಆಯಿಲ್ ಯೂಸ್ ಮಾಡಿ, ಫ್ಯಾಟಿ ಮೀಡಿಯಂ ಇರುವಂಥದ್ದು, ಎರಡು ಟೈಪಿನ ಎನಿಮಾಗಳನ್ನು ನಾವು ಯೂಸ್ ಮಾಡ್ತೇವೆ. ಈ ಸೀಸನಲ್ಲಿ ಅದು ಬೆಸ್ಟ್ ಟು ರಿಲೀವ್ ಮಚ್ ಆಫ್ ದ ಪ್ರಾಬ್ಲಮ್ಸ್, ವಸ್ತಿಕರ್ಮ ಅಂತೇಳಿ. ಸೊ ಈ ರೀತಿಯಲ್ಲಿ ನಾವು ಅನೇಕ ಮಾನ್ಸೂನ್ ಟೈಮಲ್ಲಿ ಬರುವಂಥ ಕಾಯಿಲೆಗಳನ್ನು ತಿಳಿದುಕೊಂಡು, ಅದರ ಕಾರಣ ತಿಳಿದುಕೊಂಡು, ಅದಕ್ಕೆ ಬೇಕಾಗುವ ಪ್ರಿಕಾಷನ್ಸ್, ನಮ್ಮ ಮುಂಜಾಗ್ರತೆ ಕ್ರಮ ತಗೊಂಡ್ರೆ ಪ್ರಿವೆಂಟ್ ಮಾಡ್ಬೋದು. ಕಾಯಿಲೆ ಬಂದಾಯಿತು, ಒಂದು ಗಳಿಗೆ ಬಂದಾಯಿತು ಅಂತೇಳಿದರೆ ತಜ್ಞ ವೈದ್ಯರನ್ನು, ಆಯುರ್ವೇದಿಕ್ ವೈದ್ಯರನ್ನು ಸಂಪರ್ಕಿಸಿ ಅವರ ಒಪಿನಿಯನ್ ತಗೊಂಡು ನೀವು ಏನೇನು ಮೆಷರ್ಸ್ ತಗೊಳ್ಬೇಕು ಅದನ್ನು ಬೇಗ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅದನ್ನು ಮಾಡ್ಬೋದು.
1: ಸೊ ವಾಟ್ ಆರ್ ದ ಥೈಲಾಸ್ ವಿ ಕ್ಯಾನ್ ಯೂಸ್ ಎಕ್ಸ್ಟರ್ನಲಿ ಟು ರಿಲೀವ್ ದ ಪೇನ್ ಅಂಡ್ ಆರ್ ಪೇನ್?
0: ಅನೇಕ ವಿಧದ ತೈಲಗಳಿದ್ದಾವೆ ಆಯುರ್ವೇದದಲ್ಲಿ, ಬೇರೆ ಫಾರ್ಮ್ಗಳಲ್ಲೂ ಇದ್ದಾವೆ. ಆಯುರ್ವೇದಿಕ್ ಟೆಕ್ಸ್ಟಲ್ಲಿ ಹೇಳುವ ಫಾರ್ಮ್ ಅಂದರೆ ಬೇಸಿಕಲಿ ಎಳ್ಳೆಣ್ಣೆಯ ಬೇಸಲ್ಲಿರುವಂಥ ಆಯಿಲ್ಸ್ ಎಲ್ಲ ಪೇನ್ ರಿಲೀವಿಂಗಿಗೆ ಒಳ್ಳೆಯದು. ಅದರಲ್ಲಿ ಮಹಾನಾರಾಯಣ ತೈಲ ಇದೆ, ಧನ್ವಂತರ ತೈಲ ಇದೆ, ಕ್ಷೀರಬಲ ಇದೆ, ಪಿಂಡ ತೈಲ ಇದೆ. ಬೇರೆ ಬೇರೆ ನಮ್ಮ ಟೈಪಿನ ಪೇನ್ಗಳಿಗೆ, ಇನ್ಫ್ಲಮೇಟರಿ ಪೇನ್ ಆದರೆ ಬೇರೆ ಟೈಪು, ನಾನ್ ಇನ್ಫ್ಲಮೇಟರಿ ಪೇನ್ಗಳಿಗೆ ಬೇರೆ ಟೈಪು. ಬಲಾಶುಗಂಧ ತೈಲ ಅಂತಿದೆ, ಈವನ್ ಹೆಚ್ಚಾಗಿ ಸವೆತದ ಇರುವಂಥದ್ದೇ ಕೊಡೋದು, ಸಂಧಿವಾತ ಟೈಪ್ ಕಂಡೀಷನ್ಸಲ್ಲಿ ಯೂಸ್ ಆಗ್ತದೆ, ಅಥವಾ ಮಸಲ್ ಸ್ಟ್ರೆಂಥನಿಗೆ ಯೂಸ್ ಆಗ್ತದೆ. ಆ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆಯಿಲ್ಸ್ ಇದ್ದಾವೆ. ಅದನ್ನು ಎಕ್ಸ್ಪರ್ಟ್ ಒಪಿನಿಯನ್ ತಗೊಂಡು ಯಾವುದು ಬೆಸ್ಟ್ ಆಯಿಲ್ ಫಾರ್ ಮೈ ಪ್ರಾಬ್ಲಮ್ ಅಂತೇಳಿ ತಿಳ್ಕೊಂಡು ಅದನ್ನು ಯೂಸ್ ಮಾಡಿದರೆ ಬೆಸ್ಟ್ ರಿಲೀಫ್ ಸಿಗ್ತದೆ. ಮತ್ತೆ ಮತ್ತೊಂದು ಪ್ರಾಬ್ಲಮ್ ಅಂದರೆ ವಾಟರ್ ಬಾರ್ನ್ ಗ್ಯಾಸ್ಟ್ರೋಎಂಟರೈಟಿಸ್, ಈಗಿನ ಕಾಲೆರ ಟೈಪ್ ಇಶ್ಯೂಸ್, ಡೈರಿಯಾ ಟೈಪ್ ಇಶ್ಯೂಸ್ ಈ ಸೀಸನಲ್ಲಿ ತುಂಬ ಕಾಮನ್ ಆಗಿ ಕಾಣ್ತದೆ. ಇದರಲ್ಲಿ ನಮ್ಮ ಪ್ರಿಕಾಷನೇ ಇಂಪಾರ್ಟೆಂಟ್. ನಾವು ವಾಟರ್ ಬಾಯ್ಲ್ ಮಾಡಿ ತಗೊಂಡ್ರೆ ಇಶ್ಯೂಸ್ ಇಲ್ಲ, ಓನ್ಲಿ ವಾಟರ್ ಬಾರ್ನ್. ಸೊ ಎಲ್ಲೆಲ್ಲಿ ನೀವು ರಾ ವಾಟರ್ ಯೂಸ್ ಮಾಡಿದ ಫುಡ್ ಐಟಮ್ಸ್ ಇರ್ಬೋದು, ಅಥವಾ ಆ್ಯಸ್ ಸಚ್ ಈಗ ವಾಟರ್ ಬಾಯ್ಲ್ ಮಾಡದೇ ಇರುವಂಥ ವಾಟರ್ ಇರ್ಬೋದು, ಅವಾಯ್ಡ್ ಮಾಡಿ, ಆಗ ಸೇಫ್ ಆಗಿರ್ಬೋದು. ವಾರ್ಮ್ ಫುಡ್ಸ್ ಅಷ್ಟು ಇಶ್ಯೂಸ್ ಆಗೋದಿಲ್ಲ, ವಾರ್ಮ್ ಮಾಡದೇ ಇರುವಂಥ ಫುಡ್ ಐಟಮ್ಸಲ್ಲಿ ಯೂಶಲಿ ಈ ಥರದ ಅಲರ್ಜಿ ಜರ್ಮ್ಸ್ ಇರ್ಬೋದು. ಈಗ ಐಸ್ ಕ್ರೀಮ್ಸ್ ಅಲ್ಲಿ ಈಗ ಫ್ರಿಜ್ಡ್ ಅಂತ ಹೇಳ್ತೇವೆ, ಆದರೆ ಓಲ್ಡ್ ಇಫ್ ಇಟ್ ಇಸ್ ಕೆಪ್ಟ್ ಫಾರ್ ಮೆನಿ ಡೇಸ್, ಮಿಲ್ಕ್ ಪ್ರಾಡಕ್ಟ್ ಅದು, ಹಾಗಾಗಿ ಮಿಲ್ಕ್ ವಿಲ್ ಸ್ಪಾಯಿಲ್, ದೇರ್ ಡೆಫಿನೆಟ್ಲಿ ಇಟ್ ಇಸ್ ಸ್ಪಾಯಿಲ್. ಸೊ ಇಟ್ ವಿಲ್ ಅಟ್ರಾಕ್ಟ್ ಜರ್ಮ್ಸ್ ವೆನ್ ಎವರ್ ಯು ಆರ್ ಕೀಪಿಂಗ್ ಔಟ್, ಇಟ್ ವಿಲ್ ಅಟ್ರಾಕ್ಟ್ ಜರ್ಮ್ಸ್. ಆ ರೀತಿ ಇರುವಾಗ ಅದನ್ನು ಯೂಸ್ ಮಾಡೋದು ಸೇಫ್ ಅಲ್ಲ. ಸೊ ಫ್ರೆಶ್ಲಿ ಪ್ರಿಪೇರ್ಡ್ ಆಗಿದ್ದರೆ ಸ್ವಲ್ಪ ಮಟ್ಟಿಗೆ ಯೂಸ್ ಮಾಡ್ಬೋದು, ಇಲ್ಲ ಅಂತ ಟೋಟಲಿ ಅವಾಯ್ಡ್ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಸೊ ವಿತ್ ಕೇರ್
1: ಯೂಸ್ ಮಾಡಿ. ಡೈಜೆಷನ್ ಇಸ್ ವೆರಿ ಕಾಮನ್.
0: ಹೌದು.

0: Thank you, sir. So seasons or ritus are fundamental cycle of nature. How do human beings naturally adapt to these seasonal variations for self-preservation and restoration of their health? So please explain once again and highlight our Ayurvedia Panchakarma Chikilsa during specific season, or we can say Rutu Shodhana, and how we can maintain the high quality of life throughout the year.
1: ಕಾಯಿಲೆಗಳು ಬರದ ಹಾಗೆ ಪ್ರಿವೆಂಟ್ ಮಾಡುವ ಮೆಥಡ್ಸ್, ಯಾಕೆಂದರೆ ಆಯುರ್ವೇದದ ಎರಡು ಪರ್ಪಸ್, ಒಂದು ಹೆಲ್ದಿ ಇರುವವರನ್ನು ಹೆಲ್ತನ್ನು ಪ್ರಿಸರ್ವ್ ಮಾಡೋದು, ಇನ್ನೊಂದು ರೋಗಗಳನ್ನು ನಿವಾರಣೆ ಮಾಡೋದಂತ ಎರಡು ಪರ್ಪಸ್ ಇದೆ ಆಯುರ್ವೇದದಲ್ಲಿ. ಸೊ ಫಸ್ಟ್ ಪರ್ಪಸ್ ನಾವೀಗ ಸೆಕೆಂಡ್ ಪರ್ಪಸ್ ಡಿಸ್ಕಸ್ ಮಾಡಿದ್ದೆವು, ಬೇರೆ ಬೇರೆ ಕಾಯಿಲೆಗಳಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತೇವೆ, ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು, ಪ್ರಿಕಾಷನ್ಸ್ ಏನು ತಗೊಂಡ್ರೆ ಕಾಯಿಲೆ ಸಿವಿಯಾರಿಟಿಯನ್ನು ಕಡಿಮೆ ಮಾಡ್ಬೋದು ಅಂತ. ಈ ಫಸ್ಟ್ ಪರ್ಪಸ್ ಆ್ಯಕ್ಚುಲಿ ಪ್ರಿವೆನ್ಷನ್, ಕಾಯಿಲೆ ಬರದಾಗ ಏನು ಮಾಡ್ಬೋದು ಅಂತೇಳಿ. ಅದರಲ್ಲಿ ಮೇಯ್ನ್ ಆಸ್ಪೆಕ್ಟನ್ನು ನಾನು ಕವರ್ ಮಾಡ್ತೇನೆ, ಏನಂದರೆ ಬಾಡಿಯಲ್ಲಿ ಎಕ್ಯುಮುಲೇಟ್ ಆಗುವಂಥ ಡಿಸೀಸ್ ಪ್ರೊಡ್ಯೂಸಿಂಗ್ ಆಸ್ಪೆಕ್ಟ್ಸ್ ಅದನ್ನು ಟ್ಯಾಕಲ್ ಮಾಡುವಂಥದ್ದು. ಅಲ್ಲಿ ಬರುವಂಥದ್ದು ಬಾಡಿ ಪ್ಯೂರಿಫಿಕೇಟ್ರಿ ಮೆಷರ್ಸ್, ಅದು ಸಹ ಹೇಳಿರುವಂಥದ್ದು ಪರ್ಟಿಕ್ಯುಲರ್ ಸೀಸನಿಂದ. ಪರ್ಟಿಕ್ಯುಲರ್ ಸೀಸನಲ್ಲಿ ಅಂದರೆ ಎನ್ವಾರ್ಮೆಂಟ್, ಅದು ಈ ವಾತಾವರಣಕ್ಕೊಂದು ಬಾಡಿಯ ಮೇಲೆ ಎಫೆಕ್ಟ್ ಮಾಡುವ ಕೆಪಾಸಿಟಿ ಇದೆ. ಹಾಗಾಗಿ ಆ ಇದರಿಂದಾಗಿ ಎನ್ವಾರ್ಮೆಂಟ್ ಚೇಂಜ್ ಆದಾಗೆ ಬಾಡಿಯಲ್ಲಿ ಅದೇ ರೀತಿಯ ಚೇಂಜಸ್ ಆಗ್ತಾ ಇರ್ತದೆ. ಸೊ ನಾವು ಇಲ್ಲಿ ಸ್ವಲ್ಪ ಆಯುರ್ವೇದಿಕ್ ವಿಷಯ ಹೇಳ್ತೇನೆ, ಏನಂದರೆ ವಾತ ಪಿತ್ತ ಕಫ ಅಂತ ಈ ಮೂರು ಬಾಡಿಯನ್ನು ತ್ರಿದೋಷ ಅಂತ ಹೇಳೋದು, ಬಾಡಿಯನ್ನು ಮೇಂಟೈನ್ ಮಾಡುವ ಫಂಕ್ಷನಲಿ ಹೆಲ್ದಿ ಇಡುವಂಥ ಮೂರು ಫಂಕ್ಷನಲ್ ಎಂಟಿಟೀಸ್. ಇವುಗಳ ಹೆಲ್ದಿ ಸಿಚುವೇಶನ್ ಅಥವಾ ಹೆಲ್ದಿ ಕಂಟೆಂಟ್ ಕಾಂಪೋಸಿಷನ್ ಅಥವಾ ಹೆಲ್ದಿ ವರ್ಕಿಂಗ್ ಕಂಡೀಷನ್ ಇದ್ದರೆ ಬಾಡಿ ವಿಲ್ ಬಿ ಹೆಲ್ದಿ, ರೆಸಿಸ್ಟೆನ್ಸ್ ವಿಲ್ ಬಿ ಗುಡ್, ಅಂದರೆ ಕಾಯಿಲೆಗಳು ಬರದಾಗೆ ತಡೀಬಹುದು. ಬಟ್ ಸೀಸನಲ್ಲಿ ಸಮ್ ಚೇಂಜಸ್ ಆಗ್ತದೆ ಈ ವಾತ ಪಿತ್ತ ಕಫದಲ್ಲಿ. ಎಕ್ಸಾಂಪಲ್ ಹೇಳೋದಾದರೆ ಈ ರೈನಿ ಸೀಸನ್, ಈಗ ಈ ಟೈಮಲ್ಲಿ ವಾತ ಅಂತ ಹೇಳುವ ಆಸ್ಪೆಕ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ಅದರಲ್ಲಿ ಅದು ಹೆಲ್ದಿಯಾಗಿ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಸೀಸನಲ್ಲಿ ನಾವು ಹೇಳುವಂಥದ್ದು ಬಸ್ತಿ ಚಿಕಿತ್ಸೆ ಅಂತ. ಇದು ಯಾರಿಗೆ ಅಂದರೆ ಹೆಲ್ದಿ ಪೀಪಲ್ಸಿಗೆ, ಡಿಸೀಸ್ ಬರೋದಾಗಿ ಪ್ರಿವೆಂಟ್ ಮಾಡಲಿಕ್ಕೆ. ಸೊ ಬಸ್ತಿ ಚಿಕಿತ್ಸೆ ಅಂತ ಹೇಳ್ತೇವೆ. ಅದರಲ್ಲಿ ನಾನಾಗಲೇ ಹೇಳಿದಾಗೆ ಕಷಾಯ ಡಿಕಾಕ್ಷನ್ ಮತ್ತು
0: ಕಷಾಯ ವಸ್ತು,
1: ಅದೇ ಡಿಕಾಕ್ಷನ್ ಮತ್ತು ಆಯಿಲ್ಸ್ ಎಲ್ಲ ಯೂಸ್ ಮಾಡಿ ಮಾಡುವಂಥ ಒಂದು ಎನಿಮಾ ಇದೆ. ಅಲ್ಲದೆ ಆಯಿಲ್ ಯೂಸ್ ಮಾಡಿ ಸಪ್ರೇಟಾಗಿ ಇಂಡಿವಿಜುವಲಿ ಆಯಿಲ್ ಮಾತ್ರ ಯೂಸ್ ಮಾಡಿ ಕೊಡುವಂಥ ಬಸ್ತಿ, ತೈಲ ಬಸ್ತಿ ಅಂತ ಹೇಳ್ತಾರೆ. ಇದು ಎರಡು ಬಸ್ತಿಗಳಿದ್ದಾವೆ. ಇದನ್ನು ಒಂದು ಟೈಮ್ ನೋಡಿ ಕರೆಕ್ಟಾಗಿ 8 days ಅಥವಾ 15-16 days ಈ ಥರ ಯೂಸ್ ಮಾಡಿದರೆ ವಾತ ಅಂತ ಹೇಳುವ ಒಂದು ಇದನ್ನು ಡಿರೇಂಜ್ಮೆಂಟ್ ಆಗೋದು, ಅಂದರೆ ಅದರಲ್ಲಿ ಸಮಸ್ಯೆಗಳು ಬರೋದನ್ನು ಕಡಿಮೆ ಮಾಡ್ಬೋದು. ಅದೇ ರೀತಿ ನಾವು ಬಾಡಿಯನ್ನು ಪ್ರಿಪೇರ್ ಮಾಡಬೇಕು ಕಮಿಂಗ್ ಸೀಸನಿಗೆ ಅಂತಾದರೆ. ಈಗ ರೈನಿ ಸೀಸನ್ನು ನಾನು ಹೇಳಿದ ಕೋಲ್ಡ್ ಕಾಫ್ ಇದೆಲ್ಲ ಕಫ ಇರುವಂಥ ಸಮಸ್ಯೆ, ಮತ್ತು ಅಲರ್ಜಿ ಇರುವವರಿಗೆ ಹೀಟ್ ಇರ್ತದೆ ಅಂತ ಆಗಲೇ ಹೇಳಿದ್ದೇನೆ. ಸೊ ಇದು ಎರಡನ್ನು ನಾವು ಮೊದಲೇ ಬಾಡಿಯಲ್ಲಿ ಟ್ಯಾಕಲ್ ಮಾಡಿದರೆ ಆವಾಗ ಈ ಮಾನ್ಸೂನ್ ಸೀಸನಲ್ಲಿ ಬರುವ ಕಾಯಿಲೆಗಳು ಕಡಿಮೆ ಆಗ್ತದೆ. ಸೊ ಅದಕ್ಕಾಗಿ ರೈನಿ ಸೀಸನ್ನ ಎಂಡಿಗೆ ಶರದ್ ಋತು ಅಂತ ಹೇಳ್ತೇವೆ, ಇವನ್ ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್, ಆವಾಗ ಬಾಡಿಯಲ್ಲಿ ಹೀಟಿನ ಅಂಶ ಪಿತ್ತದೋಷ ಅದು ತುಂಬ ಹೈ ಕ್ವಾಂಟಿಟಿಯಲ್ಲಿ ಇರ್ತದೆ. ಸೊ ಆ ಟೈಮಲ್ಲಿ ನಾವು ಆ ಆಸ್ಪೆಕ್ಟನ್ನು ಬಾಡಿಯಿಂದ ಹೊರಗೆ ಹಾಕಿದರೆ, ಕ್ಲೀನ್ಸಿಂಗ್ ಮೆಷರ್ಸ್ ಯೂಸ್ ಮಾಡಿದರೆ ಆವಾಗ ಕಮಿಂಗ್ ಟೈಮಲ್ಲಿ ಅವರಿಗೆ ಈ ಹೀಟ್ ರಿಲೇಟೆಡ್ ಇಶ್ಯೂಸ್, ಪಿತ್ತದಿಂದ ಆಗುವಂಥ ಅಲರ್ಜಿ ಆಗ್ಬೋದು, ಆರ್ ಎನಿ ಅದರ್ ಪ್ರಾಬ್ಲಮ್ಸ್, ಎನಿ ಡಿಸೀಸ್, ಅದೆಲ್ಲ ಪ್ರಿವೆಂಟ್ ಆಗ್ತದೆ. ಈವನ್ ಮಾನ್ಸೂನ್ಸ್ ಡಿಸೀಸ್ ಆಲ್ಸೋ ಪ್ರಿವೆಂಟ್ ಮಾಡ್ಬೋದಾಗ. ಹಾಗೆ ವಿರೇಚನ ಅಂತ ಹೇಳುವ ಒಂದು ಪ್ರೊಸೀಜರ್, ಔಷಧಿ ಕೊಟ್ಟು ಭೇದಿ ಮಾಡಿಸೋದು, ಆ ಪ್ರೊಸೀಜರಿಂದ ನಾವು ಪಿತ್ತ ಹೇಳುವ ಹೀಟ್ ಆಸ್ಪೆಕ್ಟನ್ನು ಬಾಡಿಯನ್ನು ತೆಗಿಲಿಕ್ಕೆ ಆಗ್ತದೆ. ಸೊ ಎವ್ರಿ ಹೆಲ್ದಿ ಪರ್ಸನ್ ಕ್ಯಾನ್ ಅಪ್ರೋಚ್ ಈ ಟ್ರೀಟ್ಮೆಂಟಿಗೆ. ಹೆಚ್ಚಾಗಿ ಈ ಆಯುರ್ವೇದಿಕ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ನಾವು ಶರತ್ ವಿರೇಚನ ಅಂತ ಹೇಳೋ ಒಂದು ದೊಡ್ಡ ಪ್ರೋಗ್ರಾಮೇ ಮಾಡ್ತೇವೆ ಆ ಸೀಸನಲ್ಲಿ, ಹೆಲ್ದಿಯಾಗಿ ಒಂದು ಬಾಡಿಯನ್ನು ಕ್ಲೀನ್ಸಿಂಗ್ ಮಾಡಲಿಕ್ಕೆ ಪ್ರೋಗ್ರಾಮ್ಸ್ಗಳಿರ್ತವೆ ಎಲ್ಲ ಕಾಲೇಜುಗಳಲ್ಲಿ. ಎಲ್ಲರೂ ಆ ಟೈಮಲ್ಲಿ ಅಪ್ರೋಚ್ ಆದರೆ ಅದನ್ನು ಮಾಡಿಸ್ಕೊಳ್ಬೋದು, ಸೊ ದಟ್ ಹೀಟ್ ಅಥವಾ ಪಿತ್ತ ರಿಲೇಟೆಡ್ ಇಶ್ಯೂಸನ್ನು ಅವಾಯ್ಡ್ ಮಾಡ್ಬೋದು. ಹಾಗೆ ಇನ್ನೊಂದು ಅಂದರೆ ಕಫ, ಮೂರನೇದ್ದು ಈ ಸೀಸನಲ್ಲಿ ಆಗುವಂಥ ಹೌದು ವಸಂತ ಋತುವಿನಲ್ಲಿ ಕಫವನ್ನು ತೆಗೆಯುವಂಥ ವಸಂತ ಋತು ಅಂದರೆ ಆಲ್ಮೋಸ್ಟ್ ಫೆಬ್ರವರಿ ಎಂಡಿಗೆ ಫೆಬ್ರವರಿ 15th ಮಾರ್ಚ್ ಅರೌಂಡ್ ಆಗಿ ಬರ್ತದೆ. ಆ ಟೈಮಲ್ಲಿ ಕಫವನ್ನು ತೆಗೆಯೋದಂತ ಕಫವನ್ನು ತೆಗೆಯುವ ಮೆಥಡ್ ಅಂದರೆ ಎಮಿಸಿಸ್ ವಾಂತಿ ಮಾಡಿಸೋದು ವಮನ ಥೆರಪಿ ಅಂತ ಹೇಳ್ತೇವೆ. ಸೊ ಈ ಮೆಥಡಿಂದ ನಾವು ಕಫವನ್ನು ಕ್ಲೀನ್ ಮಾಡ್ಬೋದು. ಎಕ್ಸೆಸ್ ಕಫ ಇದ್ದರೆ ಅಥವಾ ಅದರದ್ದು ಪ್ರಾಪರ್ಟೀಸ್ ಚೇಂಜಸ್ ಆಗಿದ್ದರೆ ಅದನ್ನು ಕ್ಲೀನ್ ಮಾಡಿದಾಗ ಕಮಿಂಗ್ ಸೀಸನಲ್ಲಿ ಕಫದಿಂದ ಆಗುವಂಥ ತೊಂದರೆಗಳು ಕಡಿಮೆ ಆಗ್ತದೆ. ಸೊ ದಿಸ್ ವೇ ಅದು ಹೆಲ್ದಿ ಪರ್ಸನ್ಸ್ಗೆ ಇರುವಂಥದ್ದು.
0: ಈವನ್ ದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಸ್ ಸ್ವಸ್ಥ ಕ್ಯಾನ್ ಡೂ ಪಂಚಕರ್ಮ ಋತುಶೋಧನ.
1: ಹೌದು, ಎವ್ರಿ ಒನ್ ಕ್ಯಾನ್ ಡೂ ಇಟ್ ಸೊ ದಟ್ ಅದರ್ ಸೀಸನಲ್ಲಿ ಬರುವ ಹೆಲ್ತ್ ಇಶ್ಯೂಸ್ ಎಲ್ಲ ಕಡಿಮೆ ಮಾಡಬಹುದು ಅಥವಾ ಇಲ್ಲದಾಗೆ ಮಾಡಬಹುದು. ರೆಗ್ಯುಲರ್ಲಿ ಆಯುರ್ವೇದಿಕ್ ಕಾಲೇಜ್ ಹಾಸ್ಪಿಟಲ್ಗಳಲ್ಲಿ ಮಾಡ್ತಾರೆ, ಬಾಕಿ ಪ್ರೈವೇಟ್ ಹಾಸ್ಪಿಟಲ್ಸಲ್ಲೂ ಮಾಡ್ತಾರೆ. ಪ್ರಿವೆನ್ಷನ್ ಇಸ್ ಮೇನ್. ನಾವು ನಮ್ಮ ಎಫರ್ಟೇ ಪ್ರಿವೆನ್ಷನಿಗೆ ಇರಬೇಕು, ಯಾಕಂದರೆ ಪ್ರೆಸೆಂಟ್ ಡೇ ಹೆಲ್ತಿಗೆ ಡಿಸೀಸ್ ಮ್ಯಾನೇಜ್ಮೆಂಟ್ಗಾಗಿ ತುಂಬ ಎಕ್ಸ್ಪೆನ್ಸ್ ಪ್ರತಿಯೊಬ್ಬನು ಮಾಡ್ತಾ ಇರ್ತಾರೆ. ಸೊ ದಟ್ ಪ್ರಿವೆಂಟ್ ದಟ್ ಎಕ್ಸ್ಪೆನ್ಸ್ ಆ್ಯಂಡ್ ಜಾಬ್ ರಿಲೇಟೆಡ್ ಆಬ್ಸೆನ್ಸಸ್ ಎಲ್ಲ ಇರ್ತದೆ ಹೆಲ್ತ್ ಇಶ್ಯೂಸಿಂದಾಗಿ. ಸೊ ಯು ಕ್ಯಾನ್ ಪ್ರಿವೆಂಟ್ ಇಟ್, ಪ್ರೊಡಕ್ಟಿವ್ ಲೈಫ್ ಆಗ್ತದೆ, ತುಂಬ ಇಂಪ್ರೂವ್ ಆಗ್ತದೆ. ಹೆಲ್ತ್ ಇಂಪ್ರೂವ್ ಆದಾಗೆ ನಮ್ಮ ಆಲೋಚನೆಗಳು, ನಮ್ಮ ಆ್ಯಕ್ಟಿವಿಟಿ ಕೆಪ್ಯಾಸಿಟಿ ಎಲ್ಲ ಇಂಪ್ರೂವ್ ಆಗ್ತದೆ. ಸೊ ದಟ್ ಅಲ್ಟಿಮೇಟ್ಲಿ ಎವ್ರಿಬಡಿ ವಿಲ್ ಬಿ ಬೆನಿಫಿಟೆಡ್ ವೆನ್ ಬಾಡಿ ಇಸ್ ಹೆಲ್ದಿ ಆ್ಯಂಡ್ ಮೈಂಡ್ ಇಸ್ ಹೆಲ್ದಿ.
0: ದಿಸ್ ಹ್ಯಾವ್ ಅ ಸೈಕಲಾಜಿಕಲ್ ಎಫೆಕ್ಟ್ ಆಲ್ಸೋ.
1: ಡೆಫಿನೆಟ್ಲಿ ಡೆಫಿನೆಟ್ಲಿ ಬಾಡಿ ಆ್ಯಂಡ್ ಮೈಂಡ್ ಎರಡು ಕನೆಕ್ಟೆಡ್ ಅಲ್ಲ, ಹಾಗಾಗಿ ಬಾಡಿ ಕ್ಲೀನ್ಸ್ ಮಾಡಿದಾಗೆ ಮೈಂಡಿಗೆ ಕ್ಲಾರಿಟಿ ಬಂದೇ ಬರ್ತದೆ. ಸೊ ದಟ್ ವಿ ವಿಲ್ ಗೆಟ್ ಎ ಬೆಟರ್ ವೇ ಆಫ್ ಥಿಂಕಿಂಗ್, ಈಸಿ ನ್ಯೂ ಐಡಿಯಾಸ್. ಎಸ್ ವಿ ಕ್ಯಾನ್ ಈಸಿಲಿ ಥಿಂಕ್ ಬೆಟರ್, ಇಮೋಷನ್ ಆಲ್ಸೋ ಬ್ಯಾಲೆನ್ಸ್ ಆಗ್ತೇವೆ, ವಿ ಕ್ಯಾನ್ ಹ್ಯಾಂಡಲ್ ಸ್ಟ್ರೆಸ್ ಬೆಟರ್. ಸೊ ಮೈಂಡ್ ಆಲ್ಸೋ ವಿಲ್ ಬಿ ಮೋರ್ ಸ್ಟ್ರಾಂಗರ್ ಈ ಟ್ರೀಟ್ಮೆಂಟ್ ಎಲ್ಲ ಮಾಡಿದಾಗ. ಸೊ ದಟ್ ಓವರ್ಆಲ್ ಹೆಲ್ತ್ ಮೈಂಡ್ ಆ್ಯಂಡ್ ಬಾಡಿ ಬೋತ್ ವಿಲ್ ಬಿ ಮಚ್ ಸ್ಟ್ರಾಂಗರ್. ಹಾಗಾಗಿ ಈ ಟ್ರೀಟ್ಮೆಂಟನ್ನು ಎವ್ರಿ ಹೆಲ್ದಿ ಪರ್ಸನ್ ಕ್ಯಾನ್ ಡೂ ಇಟ್.
0: ಥ್ಯಾಂಕ್ ಯು ಡಾಕ್ಟರ್ ರವೀಂದ್ರ ಭಟ್ ಸರ್, ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಾಯ ಚಿಕಿತ್ಸ, ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್, ಫಾರ್ ನ್ಯಾರೇಟಿಂಗ್ ದ ಪರ್ಸ್ಪೆಕ್ಟಿವ್ಸ್ ಆರ್ ಯುವರ್ ವಿಷನ್ ಇನ್ ಆಯುರ್ವೇದಿಕ್ ಸೈನ್ಸ್ ಆ್ಯಂಡ್ ಕವರಿಂಗ್ ಆಲ್ ದ ಪಾಯಿಂಟ್ಸ್ ಆ್ಯಂಡ್ ಥೀಮ್ಸ್ ಇನ್ ದ ಮಾನ್ಸೂನ್ ಸೀಸನ್. ವಿ ಆಲ್ಮೋಸ್ಟ್ ಕವರ್ಡ್ ಆಲ್ ದ ಕ್ಲಿನಿಕಲ್ ಡಿಸೀಸಸ್ ಆ್ಯಂಡ್ ಇಟ್ ವಿಲ್ ಬಿ ವೆರಿ ಮಚ್ ಬೆನಿಫಿಷಿಯಲ್ ಫಾರ್ ದ ಸೊಸೈಟಿ. ಒಬ್ವಿಯಸ್ಲಿ ದೇ ವಿಲ್ ಫಾಲೋ ದ ಸೀಸನಲ್ ರೆಜಿಮೆನ್ ಪ್ರಿಸ್ಕ್ರೈಬ್ಡ್ ಇನ್ ಆಯುರ್ವೇದಿಕ್ ಸೈನ್ಸ್ ಆ್ಯಂಡ್ ದೇ ವಿಲ್ ಬಿ ಮೋರ್ ಡಿಸಿಪ್ಲಿನ್ಡ್ ಬೈ ಚೂಸಿಂಗ್ ದಿಸ್ ಲೈಫ್ ಸೈನ್ಸ್. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು.
0: ನೌ ವಿ ವಿಲ್ ಹೈಲೈಟ್ ಸಮ್ ಪಾಯಿಂಟ್ಸ್ ಆನ್ ನ್ಯೂಟ್ರಿಷನಲ್ ಆಸ್ಪೆಕ್ಟ್ಸ್. ಸೊ ಲೆಟ್ಸ್ ಡಿಸ್ಕಸ್ ವಾಟ್ ಆರ್ ದ ಫುಡ್ಸ್ ವಿಚ್ ಕ್ಯಾನ್ ಬಿ ಟೇಕನ್ ಆ್ಯಂಡ್ ನಾಟ್ ಟೇಕನ್, ಪಥ್ಯ ಆ್ಯಂಡ್ ಅಪಥ್ಯ ಅಕಾರ್ಡಿಂಗ್ ಟು ಆಯುರ್ವೇದ ಸೈನ್ಸ್. ಫಂಡಮೆಂಟಲ್ ಕಾರ್ನರ್ ಸ್ಟೋನ್ ಆಫ್ ಮಾನ್ಸೂನ್ ವೆಲ್ನೆಸ್ ಈಸ್ ಮ್ಯಾನೇಜಿಂಗ್ ಆರ್ ಕರೆಕ್ಟಿಂಗ್ ಅಗ್ನಿ. ಅಗ್ನಿ ಮೀನ್ಸ್ ಇಂಡಿವಿಜುವಲ್ಸ್ ಡೈಜೆಸ್ಟಿವ್ ಫೈರ್. ಡ್ಯೂರಿಂಗ್ ದ ರೈನಿ ಸೀಸನ್ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಅ ಸ್ಲಗ್ಗಿಶ್ ಆರ್ ಸ್ಲೋ ಡೈಜೆಷನ್. ಸೊ ಆಲ್ವೇಸ್ ಇನ್ಕಾರ್ಪೊರೇಟ್ ಸ್ಪೈಸಸ್ ಇನ್ ಫುಡ್ ವೆರಿ ಜನರಸ್ಲಿ. ಫ್ರೆಶ್ ಜಿಂಜರ್, ಬ್ಲ್ಯಾಕ್ ಪೆಪ್ಪರ್, ಲಾಂಗ್ ಪೆಪ್ಪರ್, ಹಿಂಗ್, ಜೀರಾ, ಗಾರ್ಲಿಕ್, ದೀಸ್ ಹೆಲ್ಪ್ಸ್ ಟು ಆಕ್ಟಿವೇಟ್ ದ ಡೈಜೆಸ್ಟಿವ್ ಎನ್ಝೈಮ್ಸ್. ಬಾಯಿಲ್ಡ್ ಡ್ರಿಂಕಿಂಗ್ ವಾಟರ್ ಆಸ್ ಸಾರ್ ಟೋಲ್ಡ್ ಆಲ್ರೆಡಿ, ಥೊರೋಲಿ ಆ್ಯಂಡ್ ಕನ್ಸ್ಯೂಮ್ ಇಟ್ ಲೂಕ್ವಾರ್ಮ್. ಇನ್ಫ್ಯೂಸ್ ದ ವಾಟರ್ ವಿತ್ ಡ್ರೈ ಜಿಂಜರ್ ಓರ್ ಕೊರಿಯಾಂಡರ್ ಸೀಡ್ಸ್ ಅಕಾರ್ಡಿಂಗ್ ಟು ಯುವರ್ ಬಾಡಿ ಫಿಸಿಯಾಲಜಿ. Even a healthy person should focus on improving his digestive fire and immunity. We call it as deepana and pachana, as the digestion will be very sluggish in this rainy season. So we have hinguashtaka churna, panchakola churna, hinku vachadi churna. These are excellent medicines to counteract agni mantya or sluggish digestion. Rajanyadi churna, balamrita, can be administered by children to improve immunity after consultation with the expert doctor. In Hingoshtaka Churna, the ingredients are pepper, dried ginger, hing, jeera, ajamota and salt. These ingredient profile improves combinative strength of the body. When we mix Ashta Churna with ghee or tuppa along with food, it culminates, it absorbs very fast, it acts very fast and helps to attain more intelligence and immunity. So there is a special medicated drink that is traditionally practiced in Kerala to prevent stomatitis and indigestion. It's known as mukkudi. This is especially practiced in the rainy season. So pepper, jeera and some other medicines will be pasted together and boiled. After that, we will add turmeric, salt and buttermilk. This is known as mukkudi preparation. Daily consumption of Dashamularishta, Ashwagandharishta, Dhanvantararishta after consultation with your expert doctor can improve immunity. Another special nutrition regimen during rainy season is the consumption of Dashapushpa Swarasa or juice extracted from Dashapushpa. There are 10 herbal extracts that can be used along with your food with ghee. And another popular recipe in Kerala is that you collect leaves of 10 types of herbs. These 10 herbal leaves can be stir-fried in ghee with spices and consumed. These leaves are the reservoir of calcium, iron, glucose, fiber and vitamins. The leaves are of pumpkin, palak, cucumber, ash gourd, etc. It's known as pattila toran. Medicated porridge during rainy season we can prepare in the home. We'll share around two recipes. So the first recipe is take shashtika shali or nyavara rice, brown rice, mix it with our trikattu churna, dashamula churna, dashapushpa churna and prepare it the ganji with coconut milk, jaggery and jeera powder. First we boil dashamula churna with 10 gram water and boil it. Then add 100 gram nyavara rice. Second recipe, take nyavara rice, add fenugreek powder, prepare ganji by adding dashapushpa juice and coconut milk. Let's describe what are the pathyaharas during the rainy season. Always consume brown rice, fenugreek, green gram, wheat, ragi, etc. Those who are vegetarians consume excess quantity of wheat and green gram during this rainy season. Consume ash gourd, pumpkin, palak, beans, leaves. Eat bitter gourd, gooseberries and green chilies. Always rely on boiled and cooled water. Apathyas are salted food items, too much cold beverages, too much spicy foods, fried products. You should avoid moringa leaves during the rainy season. You can have meat soup, but you should avoid curd and meat preparations. You can indulge in the meat soup. One more recipe of medicated ganji, I'd like to say. Collect 100 gram of nyavara rice or barley or wheat. Boil with dashamula churna and dashapushpa churna 10 gram each. Add fenugreek powder, hing and jaggery. Another wonderful Ayurvedic nutraceutical is Ayush Kwatha Panaka. During COVID pandemic, Ministry of Ayush launched Ayush Kwatham through the research to enhance immunity of individuals. So those who have consumed Ayush Kwatha never reported breathlessness, cough, rhinitis, etc. Their digestive strength got improved than earlier. One of the interesting factors with evidence of blood reports, we could find Ayush Kwatha regular consumption reflected blood sugar control. So it's an anti-diabetic medicine too. Instead of tea and coffee, we can prescribe Ayush Kwatha Panaka to diabetic individuals. Ingredients of Ayush Kwatha are cinnamon, tulasi, pepper and dried ginger. 3 gram Ayush Kwatha Churna, boil with 150 ml water and filter it out. Once it cools down, you can add dried grapes or ghee along with it. We recognize the potential of Ayush Kwatha Churna, which is not only an immunomodulator but also used in the treatment of so many lifestyle diseases. Another wonderful Ayurvedic medicinal drink is Shadanga Paniya. This helped to relieve fever, cough, rhinitis and other respiratory tract infections. After the professional consultation, you can adopt. There is another traditional dessert practiced during rainy season. It is made of brown rice and jaggery. It's a halwa without refined sugar. It's enriched with vitamin A and vitamin B, which is designed to reduce numbness and pain, especially practiced in rainy season. After expert physician's consultation, Once the person achieves his digestive strength, we can prescribe him to take rasayanas. Ajashwagandha dilehya can improve vitality. Chyavana prasha have broad spectrum metabolic and respiratory immune support. Vitarya dilehya is deeply nourishing for fatigued individuals. Dietary choices like medicated ganji must always align with digestive strength. Warm, light, well-spiced foods keep the digestive fire balanced throughout the day. Human survival and self-preservation have always depended on harmony with our ecosystem and environment. In Ayurvedic science, the reciprocal relation between the individual and environment forms the foundation for quality of life and dirghayu or longevity. The knowledge rooted in Vedic wisdom and transmitted across generations of empirical practice, this traditional knowledge or science offers a scientific framework for holistic health, living in rhythm with seasonal cycles or ritubhedas.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ಅಂಚನೆ ಈ ಬರವು ಪರಿಪುಗ್ಲ ಮಸ್ತ್ ಬೆರಿಸಾಯ ಬೋಡು ಯಾನು ತುಳಿತ ಬರಹಗಾರ್ತಿ ಅತ್ತು ಇತ್ತೆ ಮಾತೆರ್ನ ಉಮೇದಡು ಒಂದೊಂತೆ ಶುರು ಮಲ್ದೆ ಬರೆಯವರೆ ವಾಮನ್ನಂದವರ್ನ ಉಮೇದಿಡು ಸುರು ಎನ್ನೋ ಒಂದು ಪುಸ್ತಕ ಅಟಿಲ ಅರಗಣೆ ಪದ ಬತ್ತನ ತುಳುಟು ಅವೇನು ದ್ರಾವಿಡ ವಿಶ್ವವಿದ್ಯಾಲಯ ಪ್ರಕಟ ಮಲ್ತನು ಅಲ್ತುವಕ್ಕ ಯಾನು ಏನು ಪೋತಿನ ಕ್ಷೇತ್ರ ಕಾರ್ಯದ ಅನುಭವಲೇನು ತುಳುಟು ಬರೆಯ ಶುರು ಮಲ್ತೆ ಅದಾಗ ಎನ್ನ ಒಂಜಿ ತುಳಿತ ಊರ್ದ ಬರಹಗಾರ ಮಿತ್ರೆ ಪಂಡೇರು ಮೇಡಮ್ ಇರಿ ಕನ್ನಡದ ವಿಶಾಲ ವ್ಯಾಪ್ತಿ ಉಂಡು ರೀಡರ್ಸ್ ಈಗ ತುಳುಟು ಬರೆಯದ ಏರು ಓದಿವ್ರಿ ಮೇಡಮ್ಮು ಏರ ತಿಕ್ಕೊಂಡು ಬಂದು ಸರಿ ಪಂದು ಕನ್ನಡ ಬರೆಯ ಪ್ರಕಟ ಅಂಡು ಅಂಡ ಎನ್ನ ತುಳಿತ ದುನಿಪುಣತೆ ಉಲಾಯಿ ಆ ಸುಟ್ಟು ಅರ್ಧ ಬರೆದಿತ್ತೈತೆ ಅವ್ನು ಕಂಪ್ಲೀಟ್ ಮಲ್ಪುಡೆ ಬಂದು ದಿಟ್ಟು ಪೂರ ಬರೆಯ ಪ್ರಕಟಣೆ ಇರು ಮಕ್ಕೊಂಡತ್ತೆ ಅಕಾಡೆಮಿ ತೂಕ ಬಂದರೆ ಕೊರ್ತೆ ಬಹುಶಃ ಬರ್ಪಿ ತಿಂಗಳು ಪ್ರಕಟ ಮಲ್ಪಿರೋನ್ ಆಶೆ ಉಂಡು ದಯಪಂಡ ಎನ್ನ ಮನಸ್ಸು ತುಳಿತ ಕೆಲವು ಉಣ್ಣತೆ ಇಂಕ ಸುಟ್ಟು ಪಾಡ್ದನ ವಿಷಯ ಪನ್ಪರ ಕೇಳಿರು ಪಾಡ್ದನ ಭಾಷೆ ಮಗ ತುಳಿತ ಭಾಷೆ ಉಂಡತ್ತೆ ಮಗ ತುಳಿತ ಒಂಜಿ ಇಂಟ್ರ್ಯಾಕ್ಷನ್ ಏನು ಪೋಯಿನ ಜಾಗಡು ಏನನ್ನ ರಿಸೀವ್ ಮಲ್ತೀನಿ ಅಂಚ ಆಯ್ತ ಎನ್ನ ಪ್ರತಿಕ್ರಿಯದ ಅಗಲ ಪ್ರತಿಕ್ರಿಯದ ಆಯ್ಕ ತುಳುಟೆ ಏನು ಪಂಡಿಡ ಈತನ ಸೊಗಡು ಆ ಶಕ್ತಿ ಕನ್ನಡಗೇನು ಭಾಷೆಯನ್ನು ಮಾತೃಭಾಷೆ ತುಳು ಆಂಡಲ ಅಕ್ಷರ ಭಾಷೆ ಕನ್ನಡ ಇಟ್ಟತ್ರ ಕನ್ನಡ ಆಂಡಲ ಕನ್ನಡ ಶಕ್ತಿ ಬರ್ಪುಜಿ ಹೆಂಗೆ ಕನ್ನಡ ಬರಹಗಾರ್ತಿರಲಿ ಹೆಂಗೆ ಕನ್ನಡ ಶಕ್ತಿ ಕೊರಪುಜಿ ತುಳುಟು ಏನ್ ಶಕ್ತಿ ಕೊರ್ಪಿನದು ಶಕ್ತಿ ಬರ್ಪಿನಿ ಕನ್ನಡಗೆ ಏನು ಶಕ್ತಿ ಕೊರ್ಪಿನಿ ಈ ಬರ್ಪಿನಗಳ ಕೊರ್ಪಿನಗಳ ಮಸ್ತ್ ವ್ಯತ್ಯಾಸ ಉಂಡು ಒಂದು ಎನ್ನ ತುಳಿತ ಒಂದು ಬಕ್ಕ ತುಳುಕು ಪರಿಪು ಹೋಲಿತ್ತು ಒಂಜಿ ಕಾಲಡು ಶಾಸನ ಭಾಷೆ ಅದೆಲ್ಲ ಒಂದಂತೆ ಅಲ್ಪ ಅಲ್ಪ ಇತ್ತಿರ ತುಳು ಅತ್ತ ಕೆಲ ಬ್ರಾಹ್ಮಣ ತುಳುಟು ಕೃತಿಕಲ್ಲ ಬೈದ ಅಲ್ತ ಬಕ್ಕ ಪರಿಪು ಅಡೆಗೆ ಉಂತುದು ನಿಂಚ ಒಲ್ಪಾಯಿಕ ಅಡ್ಡ ಬತ್ತಂದು ಏರ್ ತಡಿತೀನಿ ಕುಂದಾಪುರದಂಚಿ ಬಾರ್ಕೂರುದಂಚಿ ತುಳುವ ರಾಜಧಾನಿ ಬಾರ್ಕೂರುಡೇ ತುಳುವಿಚ್ಚಿ ಏತಮಲ್ಲ ಬೇನದ ವಿಚಾರ ಒಂಜಿ ಅಕ್ಷರ ಶಾಸನ ಲಂಚಿ ಅಂಡ ಐಡ್ದು ದುಂಪೋಲೆ ಬಸರೂರು ಪೋಲೆ ಅವಳು ತುಳುವಕ್ಕ ಹೆಗ್ಗಡತಿ ಕಟ್ಟದಿನ ತುಳುವೇಶ್ವರ ದೇವಸ್ಥಾನ ಉಂಟು ಅವಳ ಪರಿಪುಂತದಳು ಆಂಡಲ ಇತ್ತ ಕೆಲವು ಜನರು ಪೋತಿರತ್ತ ಬೆರಿಯ ಅಲು ಏತನ ವಿಷಯ ಹಿಡಿಗೊತ್ತೇವು ಕ್ರಿಸ್ತ ಶಕ 1401 ಶಾಸನ ತುಳುವಕ್ಕ ಹೆಗ್ಗಟ್ಟಿ ಕಟ್ಟದೊಳು ಪನ್ಪುಡ ಶಾಸನ ಅವರು ಕಾಶಿಗೆ ಹೋದು ವಿಶ್ವನಾಥ ಲಿಂಗ ಪತನ್ ಬಂದಿರು ವೃತ್ತಿ ಪತನ ಇಡೀ ಕುಟುಂಬ ಪೋತಿರು ಕಾಶಿಗೆ ಪಂಡ ಏತಾಗಲು ಧನಿಕಿರ್ತೂಲೆ ಆ ಪತನ್ ಬತ್ತದ ಆ ತುಳುವೇಶ್ವರ ದೇವಸ್ಥಾನ ಕಟ್ಟಿದ್ದೀರಿ ಅಲ್ಲಿ ಆ ಟೈಮ್ಲಿ ಮಸ್ತ್ ಮಠ ಮನೆಯೆಲ್ಲ ಕಟ್ಟಿದ್ದೀರಿ ಯಾಕಲು ಇತ್ತೆ ನಂಗೆ ತುಳುವೇಶ್ವರ ಒಂದು ಒಂದು ದಿನ ತುಳುವಕ್ಕ ಹೆಗ್ಗಡ್ತಿ ಏರ್ಪಡ್ತೀನಿ ಅಲ್ಲ ತಿಕ್ಕುಜಿ ನಂಗೆ ಇಂಚ ಅಂಚಿನ ಬಸರೂರುಡು ಇನ್ನು ಯಾಕಲು ಅಕ್ಕಿಯನ್ನು ಅಕ್ಕಿ ಅರಿಯನ್ನು ಭತ್ತವನ್ನು ಬಾರೆಯನ್ನು ತೆಂಕಣದ ಮಂಕುಗಳ ಕೇಳಿಸುವ ಜ್ಞಾಪ ಅಂದಾಗಲು ನಂಗೆ ಹೆಂಚಿನ ಪಂಪಿರು ಕೋಂಗಿ ಕಟ್ಟುವರು ಆಂಡ ಇನಿ ಒಂಜಿ ಕರಿಯ ಬಂಟ ಪಾಡ್ದನೂ ಹಿಂಗ ಬೆನೆಟ್ ತಮ್ಮಣ್ಣ ಒಂಜಿ ಕೊಡ ಪುಡಿಯರು ಕರಿಯ ಬಂಟ ಪಾಡ್ದನ ಆಯಿತು ಸುರಾಲು ತೋಳಾರ್ನ ವಿಷಯಡುಂಡು ಎಡ ಮೇರ್ನ ಒಂಡಾರು ಕಂಬಳದ ವಿಷಯಡುಂಡು ಅಕ್ಲೆ ಫೋನ್ ಮಲ್ತೆ ಕೂಡ್ಲೆ ಏರು ಕರಿಯ ಬಂಟೆ ಏರು ಮಹಂಕಾಳಿ ಬಂದು ಇದೇ ಪಣೆ ರಡ್ಡು ಸತ್ತಿ ಪೋದು ಕ್ಷೇತ್ರ ಕರೆ ಮಲ್ದೆ ಆ ಟೈಮ್ ಒಂದು ರಡ್ಡು ಪುದರ್ಲೆ ಹಿಂಗೆ ತಿಕ್ಕಿದ್ದೆ ಆಯ್ಕೆ ಹೆಗ್ಗಟ್ಟು ಉರುಳಿರವಳು ಅಂದ ದುರ್ಗಾ ಪೂಜೆಗೆ ನವರಾತ್ರಿಗೆ ಉರುಡೆ ಬತ್ತು ಕುಲ್ದೆ ಉರುಡೆ ಉರುಳೆ ಕರಿಯ ಬಂಟೆಲ್ಲ ಗೊತ್ತುಜಿ ಮಹಂಕಾಳಿಲ್ಲ ಗೊತ್ತುಜ್ಜಿ ನರಬಲಿ ಆತಿನಿ ಆನೆದ ಕಲ್ಲು ಮಹಂಕಾಳಿಗು ಇತ್ತ ನರಬಲಿ ಆತಿನಿ ಅವು ನೆಗಳೆ ಬಾವಿ ಪಂಡ್ರೆ ನೆಗಳೆ ಪಂಡ ಮುದಲೆ ಬೇತ ಜಾತಿದ ಒಂದು ಜಾತಿ ಬೇತೆ ಬೇತೆ ಬಿದ್ದ ಉಂಡತೆ ಆಯ್ಕೆ ಗುಹೆಲ್ಗು ಬೊಕ್ಕ ನರ ಮನುಷ್ಯ ಪಾಡಿದ್ರೆ ಬೊಕ್ಕ ಕೋರಿ ಪಾಡಿದ್ರೆ ಅಂದ್ರೆ ಒಂಜಿ ಐತಿಹ್ಯ ಉಂಡವಳು ಪಾಡ್ದನ ಆಧಾರ ಇತ್ತ ಅಂಚ ಅಲ್ ಬೊಕ್ಕ ಅಲ್ಪದ ಕೊರಗೆರೆಗಳು ಆಯ್ಕೆ ತುಳುಪಾತಿರು ಇವರು ನಲ್ಕೆದಗಳು ತುಳುಪಾತಿರು ಪಾಣಿರು ತುಳುಪಾತಿರು ಇವರು ದಲಿತರು ತುಳುಪಾತಿರು ಹಾಂ ಬೊಕ್ಕ ಸೋ ಕಾಲ್ಡ್ ಇಂಗ್ಲೀಷ್ ಪನ್ಪರತೆ ಎಂಕ್ಲು ಮಿತ್ತ ಜಾತಿದಗಲೇ ಭಾಷೆಲ ತುಳು ಬರ್ಚಿ ಕನ್ನಡಲ ಬರ್ಚಿ ಸಂಸ್ಕೃತಲ ಬೋರ್ಡ್ ಉಂಟಿನ

0: ತಿತ್ತಿಗೆ ಬೈದ ನಮ್ಮ ಅಂಚ. ಅದು ತುಳು ಭಾಷೆದ ಪರಿಪನು ಉರಿಪನ ಕೆಲಸ ನಮ್ಮದೇ ಅವಳು. ಜನ ಭಾಷೆ ಅವಳು, ಇಲ್ಲದ ಭಾಷೆ ಅವಳು. ಪ್ರತಿ ಊರಿಲ್ಲ ಇನ್ನು ಒಂಜಿ ಹಿಂದಿಡೆ ಪಾತ್ರವ್ರು ಮಾತಿರಲ್ಲ ಊರುಡು ಎರಡು ಕೆಡ ದುಂಬು ಏರ್ ಕೆಡಲ್ಲ ಕನ್ನಡ ಪಾತ್ರ ಒಂದಿತ್ತಿರು ಅಂಗಡಿಲಿ ಡೈಟು ನೆಟ್ಟು ಇತ್ತು ಹಿಂದಿ ಪಾತ್ರವ್ರು. ಡ್ಯಾಗ ತುಳು ಬರ್ಪೂಜ ಆಗಲೇಗ ಆಗಲೇ ಬರಡ ಮಲೆ ಮಾಡಮ್ಮ ಹೆಂಗೆ ಕೊಂಚ ರಡ್ಡು ಹಿಂದಿ ದಾಂಡಲ್ಲ ಬರಡ ಅಂತೆ ಆಗಲ ಪಾತ್ರ ದಾಂಡಲ್ಲ ಎನ್ನ ಹಿಂದಿ ಅಂತ ಇಂಪ್ರೂವ್ ಮಾಡಪ್ಪ. ತುಳು ಲಿಪಿ ಇತ್ತನ ಇಜ್ಜ ಅಂದ ನಂಗೆ ಒಲ್ಪಲ ತಿಕ್ಕುಜ್ ನಾಗರ ಲಿಪಿಳಿ ಬರೆತಿನ ಕೆಲವು ಕೃತಿಕುಲು ಬುಂಡ ಅವಳ ಬೊಕ್ಕ ಬೊಕ್ಕ ತಿಕ್ಕಿನಿ ಬೊಕ್ಕ ಕೆಲವು ಶಾಸ್ತ್ರ ತಿಕ್ಕಿಣ ಆಂಡ ದುಂಬು ಇತ್ತುಜ ತುಳು ಭಾಷೆ. ಕಡಲ ಬರಿಟ್ಟು ಸಣ್ಣ ಪೊಯ್ಯ ಸೆರೆ ಸೆರೆ ತರ್ಪಾಯರು ಕಡಲ ಬರಿಟ್ಟು ಸಣ್ಣ ಪೊಯ್ಯ ಸೆರೆ ಸೆರೆ ತರ್ಪುಡಾಯರು ಮುಡೆ ಸಿರಿ ಮುಂಡಡು ಪಾಡಿಯರು ಪೊಯ್ಯಡು ಬರೆಯರು ಅವು ಬರವಾಂಡು ಪೊಯ್ಯಡು ಬರೆಯರು ಬರವಾಂಡು ಬೇರೆದ ಬೇರೆಲು ಬರೋ ಕಲ್ತಿ ಬೊಕ್ಕ ತಾಡಪತ್ರ ಪಂಡ ಪನೊಲಿದ ಪತ್ರ ಮಲ್ಪೇರು ಬೇರೆದ ಬೆಲ್ ಲೆಕ್ಕ ಪತ್ರ ಬರೆಯೋನು ಐಟು ಪನಲಿ ಪತ್ರಡು ಬೇರೆದ ಲೆಕ್ಕ ಪತ್ರ ಬರೆ ಹೊಂದಿತ್ತಿರು ಪಲೈ ಪತ್ತಿಯರು ಉದ್ದದ್ದ ಬೊಟ್ಟುಡು ಗುಜ್ಜಳೆ ಸರೆಹುಳಿ ತರ್ಪಾಡಿಯರು ಮುಡೈ ಮುಗುಳು ದೊಂಬುಗು ಪಾಡಿಯರು ಪಡ್ಡಾಯಿ ಪಚ್ಚೆಮಣಿ ದೊಂಬುಗು ದೆಪ್ಪಾಯರು ಮಕ್ತನ ದಿಂತನ ಕಡೆವಲಿ ಕತ್ತಿರು ಕೊಡೆವಲಿ ಮುತ್ತಿಯರು ಬಂಜೆವಲಿ ಬಾವುಗು ಬರ್ಪಾಯರು ಐಪುಂಡಿ ಓಲಿ ಮುಪ್ಪುಂಡಿ ಗ್ರಂಥ ಪತ್ತಿಯರು ಓಲೆ ಪತ್ತದಿಯರು ಗ್ರಂಥ ಪತ್ತಿಯರು ಬಂದು ಅಪ್ಪ ನಾ ಒಂದು ಆ ಭಾಷೆಡು ಬರುತ್ತೀನಿ ಭಾಷೆ ತುಳು ಅಕ್ಷರವು ತುಳು ಲಿಪಿಯ ಅತ ಅಪ್ಪಕ್ಕನೇ ಕನ್ನಡ ಬೈದ ನಮ್ಮ ಕಲೆಗೆ ಒಂದೊಂದು ಪ್ರಶ್ನೆ ಅದ ನನ್ನ ಜೋಕ್ಲು ನಿನ್ನ ಸಂಶೋಧನೆ ಮಲ್ಪೆ ತಿಕ್ಕು ಅಲ್ಪಾಂಡಲ ಕಡವ ಶಂಭು ಶರ್ಮೆರ ಮೇರು ವೇ ಮಾದ ಭಟ್ರಡು ಇತ್ತಿನ ತಾರದ ಒಲಿತ ಬರೀತಿನ ಬೂಕು ನಾಡು ಪತ್ತದು ಐಟಿತ್ತಿನ ವಿಷಯ ಓದುದಿರು ಮಾಧವ ಭಟ್ರನ ಹಿರಿಯರು ಕದ್ರಿ ಮಂಜುನಾಥ ದೇವಸ್ಥಾನದ ಪಿರಾಕದ ಪೂಜೆದ ಭಟ್ರನ ವಂಶಧಾರ ಈ ತಾರಿದೊಲಿತ ಓಲದ ಲಿಪಿ ಭಾಷೆ ತುಳು ನೆಟ್ಟು ಶುರುತ ಐನ ಅಧ್ಯಾಯ ನಷ್ಟ ಆತನ ಒರಿನಲ್ಲ ಅಲ್ಪಲ್ಪ ಪೋತನು ಅಜ್ಜಿ ಆಜ್ನೇ ಅಧ್ಯಾಯದ ಬೂಕು ಅಶ್ವ ಅಧ್ಯಾಯದ ಬೂಕು ಒಂದು ಈ ಬೂಕದ ಒಂತೆ ಭಾಗ ಮಂಗಳ ದೇವಸ್ಥಾನದ ಪೂಜೆ ಭಟ್ರಾದ ಇತ್ತಿನ ಸುಬ್ರಹ್ಮಣ್ಯ ಐತಾಳ್ರ ಇತ್ತಂದಿಗೆ ನೀವು ನಾಡು ನಗರ ನಾಡ್ಲೇವು ನೆನಪುರ ನೆತ್ತ ವಿಷಯ ಬಂದರೆ ಪೋಪೂಜನ ಹೆಚ್ಚು ಉದ್ದ ಅಂಚ ನಮ್ಮ ತುಳು ಲಿಪಿ ಇತ್ತಿನಕ್ಕೆ ಒಂದೊಂದು ಬರವು ಇತ್ತಿನಕ್ಕೊಂದು ಸಾಕ್ಷಿ ಮಂಜೇಶ್ವರ ಗೋವಿಂದಪ್ಪ ಪನ್ಪೇರು ತುಳುಕು ಸ್ವಂತ ಲಿಪಿ ಇತ್ತನಲ್ಲ ಪಿರಾಕದ ಪಂಡ ಸಾರ್ಥ ನಲ್ವತ್ತು ವರ್ಷ ದುಂಬುದ ಶಾಸನದಲ್ಲಿ ಭಾಷೆ ಬಕ್ಕ ಬರವು ಭಾಷೆ ಕನ್ನಡ ಅವತ್ತು ಅಂದೆ ಮಸ್ತು ಪಿರಾಕದ ಪಂಡ ಕ್ರಿಸ್ತಶಕರ ಎರಡನೇ ಶತಮಾನದ ಗ್ರೀಕ್ ಗ್ರೀಕಿತ ಪಗರು ಪಗರ ನಾಟಕ ಉಪ್ಪನು ತುಳು ಪಾತ್ರ ಅತ್ತು ಕನ್ನಡ ಪಾತ್ರ ಈ ದೇಶದ ಪಿರಾಕದ ಭಾಷೆ ತುಳು ಆಂಡಲ ರಾಜಕಾರ್ಯದ ಭಾಷೆ ಕನ್ನಡನೇ ಆದುಪ್ಪುಡು ಪನ್ಪೇರು ಗೋವಿಂದಪ್ಪ ಇಲ್ಲ ಒಂದು ಎನ್ನ ಮಸ್ತು ವರ್ಷದ ಜಿಜ್ಞಾಸೆ ಮುಂಜಾನೆ ಏನು ಮಸ್ತು ಸಂಶೋಧಕರನ್ನ ಎದುರ್ದಿಯೆ ಏನ್ ಇತಿಹಾಸ ಕಾಣಿತಿನ ಎಂಕ್ಲಿಗೆ ಇನಿಕ್ಲ ಅಕ್ಷರ ಕಲಿತವ್ರಿಗೆ ಮಾತ್ರ ಕನ್ನಡ ಅಕ್ಷರ ಕಲಿತ ಕಲ್ಪನೆಗಲ್ಲ ಎಂಕಲೆ ಕನ್ನಡ ಬರ್ಪುಜಿ ಅಂಚಾದುಪ್ಪುನ ಆನಿದ ಕಾಲುಡು ಆನಿದ ಕಾಲುಡು ತುಳುನಾಡದ ಜನಕುಲು ಈ ಕನ್ನಡದಾಗಲ್ಲ ಕನ್ನಡ ಬರಪಿನ ದಾದಾಗತ್ತಿತ್ತು ಕನ್ನಡ ಅಕ್ಷರ ಬಕ್ಕ ಕನ್ನಡದ ಅಕ್ಷರ ಪತ್ರಗಳು ಎಂಚ ವ್ಯವಹಾರ ಮಲ್ತಿರು ಈ ಪ್ರಶ್ನೆಗೆ ಹೆಂಗೆ ಉತ್ತರ ತಿಕ್ಕೊಂದು ಯಾನು ಎಲ್ಲಿಪ್ಪನ ಶಾಲೆ ಪೋರೆ ಪತ್ತನಾಗ ಎನ್ನ ಅಜ್ಜಿ ಎನ್ನ ಕೈಟು ಪತ್ತದ ಪೋನ ಮಲ್ಲಪ್ಪೆ ಪಂಡಿರು ಅವು ಘಟ್ಟದ ಮಿತ್ತಾಗಲ್ಲ ಭಾಷೆ ಮಗ ನಮ್ಮ ಭಾಷೆ ಅತ್ತು ಕನ್ನಡ ಅಂತ ಈ ಘಟ್ಟದ ಮಿತ್ತಾಗಲ್ಲ ಭಾಷೆ ಘಟ್ಟದ ತಿರ್ತೆಂಚ ಬತ್ತನರು ನೆಕ್ ಈ ಪ್ರಶ್ನೆನೇ ಅದು ಉರುಡು ಇತ್ತೋರ್ತಲ್ಲ ಹೆಂಗೆ ಉತ್ತರ ತಿಕ್ಕ ಪನ್ಪೇರು ನಮ್ಮ ಮದ್ಮ್ಯಾಂಡು ನಮ್ಮ ಅರಸೂರ್ನಗಲು ಗೇರು ಸೊಪ್ಪೆ ಗೇರು ಸೊಪ್ಪೆಡ ತುಳು ಇತ್ತಿನದ ಕನ್ನಡ ಇತ್ತಿನತ್ತ ಗೇರು ಸೊಪ್ಪೆದ ಅರಚರು ಅಗಲು ಅವೇನು ಮಾತ್ರ ತುಳುನಾಡು ಪನ್ಪಿನಿ ಒಂದೇನು ಆರೆ ಒಂದು ಆಳುವ ಕೇಳಪ್ಪ ಅಂತೀನಿ ನಮ್ಮ ಈ ಭಾಗನು ಆ ಭಾಗ ಮತ್ತು ತುಳುನಾಡು ಅಲ್ಪ ತುಳುವೆ ಇತ್ತಂದ್ರೆ ಒಡೆ ಮುಟ್ಟ ಪಂಡ ಹೊಸ ಪಾಡ್ದನ ಮೇರೆ ಪಾಡ್ದನ ವಿಷಯ ಪಾತ್ರರ ಪಂಡೆರು ಈ ಲೇಟೆಸ್ಟ್ ಕೂಡ ಒಂದು ಪಾಡ್ದನ ತಿಕ್ಕಿದ್ರು ಪಂಡ ಆಯ್ತು ಸಿರಿ ಪುಟ್ಟುನೇ ಸಿರಿ ತೊಟ್ಟಿಲ್ ತುಂಬ ಬರ್ಪಿನಿ ಗೇರು ಸೊಪ್ಪು ಇಡ್ದು ಗೇರು ಸೊಪ್ಪು ಆರಾಮನೆ ಹಿಡ್ದು ಕಣ್ಣನೊಳಗಡೆ ಅದಲ್ಪಿದಾಡ್ನು ಅಲ್ತಪ್ಪಿದಾಡ್ದು ಬಯಂದುರ್ದ ಮಾರ್ಗೋಡೆ ಅದು ಬತ್ತು ಬತ್ತು ಬತ್ತದ ಬಾಕಿ ಮುಲ್ತು ಬೊಕ್ಕ ಅಲ್ಲಿ ನಮ್ಮ ಸಿರಿನ ಪರತಾದಿ ಪತ್ತೋಲು ಬೋಳದ ಕಾಡು ಮುಟ್ಟ ಬರ್ಪೋಲು ಕಾಡದ ಅರಮನೆ ಪೋಪೋಲು ಉತ್ತರ ಅರ್ಧ ಇಜ್ಜಿ ಬೊಕ್ಕ ಒಂದು ಪೂರ್ವಾರ್ಧ ಈತ ಕತೆ ಉಂಡಾಯಿತು ಅಂಚೆ ಅದು ಗೇರು ಸೊಪ್ಪಡ್ಲ ತುಳುವೆ ಇತ್ತಂದು ಗೇರು ಸೊಪ್ಪಡೆ ಇತ್ತು ಅಂದ್ರೆ ವ್ಯವಹಾರಿಕ ವಿವಾಹ ಹೊಡು ಆತ ಮದುವೆದ ವಿಚಾರ ಹತ್ರ ಕನ್ನಡ ಇಂಚಿ ಪಸರದ ಪಂಪಿನ ಈ ಆಧಾರ ಒಪ್ಪಿರ ಪುಚ್ಚಿ ಅಪ್ಪಣ್ಣ ಚಾಳುಕ್ಯರ್ಡ, ಪಲ್ಲವೆರ್ಡ, ಹೊಯ್ಸಳೆರ್ಡ, ಮೊಗಳಾತನ ಅಂತ ಕುಂಕುಮಾದೇವಿ ಚಿತ್ರವಾಹನನ ಬುಡಿದಿ ಕುಂಕುಮಾದೇವಿ ಅಲ್ಲ ಬಾದಾಮಿದ ಪುಳಿಗೆರೆ ತಾರ ಅಲ್ಲಿ ನಡೆಯ ಮದ್ಮೆ ಅಂತ ಕೊಡ್ರು. ರಾಜರು ಜಾತಿ ಜಾತಿ ಆಗಲಿ ಏರೆಗಳ ಮದ್ಮೆ ಅಂತ ಕೊರ್ಪೇರು ಜಾತಿ ಪುನ್ನಂಕ ಪಾಪದಲ್ಲಿ ಈ ಮದ್ಮೆದ ಕರ್ನಾಟಕದ ಹತ್ರ ತುಳು ಮುಲ್ತು ಮಾಯಿಕಾಂಡ ಮಾಯಿಕಾತಜಿ ಬರವು ಪರಿಪು ಬರವದ ಪರಿಪು ಎದುರು ಪೂಜ ಅನ್ಪಂಜಿ ಒಂದೆ ಕಾರಣ ಅದು ಬೊಕ್ಕ ಬೇತದ ಅದನ್ನು ನೆಕ್ ಸರಿಯಾದ ಕಾರಣ ನನ್ನೆಲ್ಲ ತಿಕ್ಕರೆಲ್ಲ ಬಂಗಂಡು ತಿಕ್ಕಿದ್ಜಿ ಅಂಕ ಎಂಕಂತ ತಿಕ್ಕಿದ್ಜಿ ಅನ್ನೆಟ್ಟು ಮಸ್ತು ಪುನೇದೆ ತೂವರ ಟ್ರೈಮ್ ಅಲ್ದೆ ಆಯ್ಜಿ ಅಂಕ ಬೊಕ್ಕ ವಿವಾಹ ಸಂಬಂಧೊಡೆ ಬೊಕ್ಕ ತುಳುಟದ್ರೆ ಶಾಸನ ಒಡಲ ಬರೀತಿದ್ದೆ ಬೊಕ್ಕ ನಂಗೆ ಅಕ್ಷರನೇ ಗೊತ್ತು ಜಿಂದ ಕನ್ನಡ ಬರೆಂಡಲ್ಲ ಏರುವುದು ತುಳುಟು ಬರೆಂಡಲ್ಲ ಏರುವುದು ಅಂತಲ್ಲ ಅಕ್ಷರ ಜ್ಞಾನ ಇತ್ತು ಜತೆ ನಂಗೆ ಬ್ರಿಟಿಷರು ಬರ್ತೀವಕ್ಕ ಅಕ್ಷರ ಜ್ಞಾನ ಬರ್ತೀನಿ ಪ್ರಾಣಿರೇಗು ವೇದ ಪಾಠ ಅಗಲ್ ನಗಲ್ಲ ಮಠಕ್ಕುಲಿಡ್ ಕಲ್ಪಂದಿತ್ತೀರು ನಂಗೆ ಕೇರಳ ಕಲ್ಪವನ್ನು ಗತಿ ಇತ್ತು ಪಡ ಅಬ್ರಾಹ್ಮಣ ಜನಾಂಗ ಶೂದ್ರ ಜನಾಂಗ ಅಗಲು ಆ ಜಾತಿಲಿ ಒಪ್ಪಡು ಮಿತ್ತ ಜಾತಿಗಳ ಕಲ್ಪದ ಜರ್ ತೀರ್ಥ ಜಾತಿಗಳ ಕಲ್ಪದ ಜರ್ ತೀರ್ಥ ಜಾತಿಡು ಪಣ್ಣ ಒಂಜಿ ದಲಿತ ಜಾತಿಡು ಅಕಲ್ಲ ಒಂಜಿ ಸಾಹಿತ್ಯಗ ಜನಪದ ಸಾಹಿತ್ಯ ಶ್ರೀಮಂತ ಸಾಹಿತ್ಯ ಡಲಿತ್ತು ನಕಳ್ಳ ಮಿತ್ತ ಜಾತಿಡು ಅವಳ ಇತ್ತು ಇನ್ನು ಪಾಡ್ದ ನಾಡ ಪೋಪಿನ ಮಗಲ್ಲ ಕೈತಾರೆ ಇನ್ನು ಕಂಬಳ ಪನ್ನಡು ಓವಳ ಆಡು ಅವು ಏನೆಲ್ಲ ಎದೆ ಬಿಟ್ಟು ತಿಗಲೆ ಬಿಟ್ಟದ ಪನ್ಪಿರು ಎಂಕಲ್ನ ಕಂಬಳ ಅಂದು ಅಣ್ಣ ಮಲ್ಪನೀರು ಕಂಬಳ ಮಲ್ಪಣ ಕಂಬಳ ಮಲ್ಪಣ ದಾದ ಗೊತ್ತು ಕಂಬಳದ ವಿಷಯ ದಾಲ ಗೊತ್ತು ಭೂತ ಕಟ್ಟುವರತೆ ಆಯ್ಗೆ ದಾದ ಗೊತ್ತುಂಡು ಭೂತ ಕಟ್ಟನೇ ಗೊತ್ತುಂಡು ಭೂತ ಕಟ್ಟವನ ಆಯ್ಗೆ ದಾದ ಗೊತ್ತುಂಡು ದಾಲ ಗೊತ್ತು ಇತ್ತೆ ನಮ್ಮ ಕಲ್ಲರೂಪಡೆ ಇತ್ತೆ ರೂ ಮೂರ್ತ ರೂಪ ಕೊಡ್ತೀನಿಯಪ್ಪ ನಮ್ಮ ಇತ್ತೆ ನಂಗೆ ಪೂರ ಭೂತ ಗುಲ್ಗೆಲ ಕಲ್ಲು ಜುಮದಿಲ ಕಲ್ಲು ಅಮ್ಮ ಏನ ಬೇರ್ಮೇರ್ಲ ಕಲ್ಲು ಪೂರ ಕಲ್ಲೇ ತುಳು ದೇವರ್ಲ ಕಲ್ಲು ರಾನ ನಮ್ಮ ರಾಮಾಯಣ ಮಹಾಭಾರತ ಅಂಚಿನ ಸ್ಕೃತಿಗಳೇನು ಬುಂಡ ಬಾಕಿ ಪೂರ ಕಲ್ಲದ ದೇವರಿಪ್ಪು ಮತ್ತೆ ಪುರಾಣ ಮೂಲ ದೇವರು ಪೂರ ಮನುಷ್ಯ ಸಂಪ್ರದಾಯ ಪರಪ ಮೂಲ ದೇವರು ಪುರ ಕಲ್ಲು ಶಿವಲ ಕಲ್ಲೇತೆ ಆಯ ಪುರಾಣ ಸೃಷ್ಟಿ ಆಯ್ತಂದ್ರೆ ಮೂಲ ರೂಪ ಲಿಂಗ ರೂಪನೇ ಲಿಂಗ ಖಾಲಿ ಶಿವಲಿಂಗ ರೂಪದಿಂದ ಮೂರ ಕಲ್ಲಲ್ಲ ಶಿವ ಇದು ಉರ್ಲೇ ಇನ್ನು ಓಲು ಭುವನೇಶ್ವರಡು ಯಾನ್ ತೂದೆ ಮೂರ ಕಲ್ಲದ ಶಿವಲಿಂಗ ಅವೇನೇ ಮಾತ್ರ ಉದ್ಭವ ಲಿಂಗ ಪಂಪಿಂಗ್ ಬಂಡ ಭೂಮಿ ನೇರ ನಡೆದು ಬರ್ತಾನೆ ಉದ್ಭವ ಲಿಂಗ ಆ್ಯಕ್ಚುಲಿ ನಮ್ಮ ಬೆರ್ಮೇರ್ಲ ಉದ್ಭವ ಲಿಂಗನೇ ಇತ್ತೇಕ ಲಿಂಗದ ಇದು ಪಾಣಿಪೀಠ ಮಲ್ತೇಡಲ್ಲ ಭೂಮಿ ನೇರ ನಾಟದ್ದು ಬರ್ತದೆ ಯಾನವೇನು ಎನ್ನ ಪುಸ್ತಕದ ಅಪ್ಪೆ ಮಗನ ಸಂಬಂಧ ಕಲ್ಪಿಸೋದೆ ಅವನು ಇತ್ತೆ ಇನ್ನೇ ಒಂದು ವಿಡಿಯೋ ತೂದೆ ಮೂಲ ಒಲ ಕುಂದಾಪುರಂಜಿಗೆ ನೀರ್ದ ಉಲ ಕೈ ಪಡೆದು ಇರುತ್ತಾನೆ ಲಿಂಗ ಅವೇ ನೀಕು ಅಸ್ಸಾಮ್ಡುಂಡು ಅಸ್ಸಾಮಿಡು ಅವೊಂಜಿ ತುದೆಗೆ ಪೋಪಿನ ಅಂಚಿ ಸಾಗರ ತುದೆಗೆ ಪೋಪಿನ ಶಿವರ ಜೋರಾಟದಲ್ಪ ಶಿವ ದೇವಾಲಯ ಉಂಡತೆ ಆಯಿಟ್ಟು ಶಿವಲಿಂಗನ ನಮ್ಮ ನೀ ಗರ್ಭ ಗರ್ಭ ಲೆಕ್ಕ ಒಂಜಿ ಗುಂಡಿ ಮಲ್ದಿರು ಆಯ್ತ ಉಲಾಯಿ ಇರೆ ಕೈಪಾಡ ತೂವರ ಅವಕಾಶ ಕೊರ್ತೀನಿ ಈರವಿನ ಟಚ್ ಮತ್ತು ಫೀಲ್ ಮಲ್ಪಡು ಒಂದು ಶಿವನ ಲಿಂಗನು ಆಯ್ತ ನೀರು ಪಾಣಿ ಪಿಡು ಸೀದೆ ಎದುರುದ ಕೆರೆಗೆ ಹೋಗ್ಕೊಂಡು ಸಾಗರ ಅಂಚ ಏನು ಅಪ್ಪೆ ಮಗದ ಶ ನಮ್ಮ ಏನ ಕ್ಷೇತ್ರ ಕಾರ್ಯ ಆಧಾರ ಮಾತ್ರ ನಮ್ಮ ಪ್ರವಾಸ ಆಧಾರ ಮಾತ್ರ ಸೇರ್ದು ಏನು ಅಪ್ಪೆ ಮಗಕ್ಕೆ ಸಂಬಂಧ ಕಲ್ಪದೆ ಪಾಣಿಪೀಠ ಬಣ್ಣ ಆಯ್ತು ಅರ್ಥತೆ ಪಾರ್ವತಿ ಅಪ್ಪೆ ಲೆಕ್ಕೊಡು ಮಧುರೈ ಕಾಂಚಿ ಪಂಪಿನ ಪಿರಾಕ್ ತಮಿಳು ಪಾಟಡು ಪಾಠ ಪಂಡ ಪಾಡ್ದನೇ ಮಕ್ಕನೇನ ನಾಣ್ಣೊಳ್ಮೆ ಕೋಶರ ಪಂಡ ನಾಲ್ಕು ಭಾಷೆ ತೆರೆಗಳು ಪಂಡ್ಕೊಂಡು ಆ ನಾಲ್ಕು ಭಾಷೆ ಕನ್ನಡ ತಮಿಳು ತೆಲುಗು ತುಳು ಇಂದು ಪಂಡಿತರ್ನಗಳು ಪಂಪಿರು ಅಂಚಾಂಡ 2000 ವರ್ಷದ ಆರಂಭ ಕಾಲಡು ತುಳುನಾಡದ ಕೋಶರು ಗಟ್ಟಿಯಾದ ಉಪ್ಪುಡು ಒಂದು ಪುರ ಕೆ ವಿ ರಮೇಶ್ ಇತಿಹಾಸಕಾರರನ್ನ ಅಭಿಪ್ರಾಯಗಳು ನಿಗಳು ಏನು ಒಂಜು ಪಂಪೆ ತುಳಿತ ವಿಷಯ ತೆರೆಯೋಡನ್ನ ಕೆ ವಿ ರಮೇಶ್ ಗುರುರಾಜ್ ಭಟ್ ಬೊಕ್ಕ ಸೂರ್ಯನಾಥ್ ಕಾಮತ್ ಮೊಗಲ ಒಂದು ವಸಂತ ಶೆಟ್ಟಿ ಬಿ ವಸಂತ ಶೆಟ್ಟಿ ಅದು ಅಕಲಪುರ ಕೃತಿಗಳನ್ನು ಓದುಡು ಓದುಡು ಓದುಡು ಓದುಡು ಏತು ಓದ್ಯಾರ ಓದಿ ಬೊಕ್ಕ ಓದಿನಟ್ಟು ಇತ್ತಿನ ವಿಷಯ ನಡೆದು ಪೋಡು ಅದ್ರಲ್ಲಿ ತಪ್ಪಲ ಬರೆದೆ ಅದು ಪತಿ ಇಂದ್ರೆ ಹೆಗಡೆದಾದ ತಪ್ಪೆ ಬರೀತಾರಂದು ನಿಗಳು ನಾಡ್ದು ಪೋಡು ಬೊಕ್ಕಪ್ಪ ನೋಡು ಒಂದು ಈ ತಪ್ಪು ಬರೀತಾರಂದು ಪಕ್ಕ ರಮೇಶ್ ಬರೀತನಾಡು, ಗುರುರಾಜ್ ಭಟ್ ಬರೀತನಾತು, ಅತ್ರ ಈತ ಶತಮಾನಡು ಬರೀನ, ಇಂದಿರಾ ಹೆಗಡೆ ಬರೀತನಾದಪ್ಪು, ಇತ್ತೀಗಲು ಪೋನ ತಿಕ್ಕೊಂಡುಂಟಲ್ಲ ಧೈರ್ಯ. ಬದಲಾವಣೆ ನಿತ್ಯ ನಿರಂತರ ಭಾರಿ ಸ್ಪೀಡ್ ಇಡು ಬದಲಾತನ, ಭಾರಿ ಸ್ಪೀಡ್ ಇಡು. ಕೆಲವು ನಮ್ಮ ಭೂತಲ್ ಪನ್ಪ ಪರತ ನುಗಿಪಡೆ ಪೊಸತ್ತೋಡಡೆ ಬಂದು ಅಂಡ ಭೂತ ಕಟ್ಟನೇನೆ ಪರತ ನುಗಿಪ ಒಂದುಲ್ಲೆ ಪೊಸತ್ತೋಡ ಒಂದುಲ್ಲೆ ಒಂದೇನು ಏನು ಒಂದಿನ ನ್ಯಾಷನಲ್ ಸೆಮಿನಾರ್ಡು ಆನ್ಲೈನ್ ಸೆಮಿನಾರ್ಡು ನಮ್ಮ ಕತ್ತಲ್ ಸರ್ ಅಪ್ಪಗ ಪ್ರೆಸಿಡೆಂಟು ತುಳು ಸಾಹಿತ್ಯ ಅಕಾಡೆಮಿದ ಅವ್ರನ್ನ ಎದುರೇ ವಿಷಯ ಪ್ರಸ್ತಾಪ ಮಾಡ್ತೆ. ಈ ಕಾರಣ ಅಧ್ಯಕ್ಷ ಭಾಷಣ ಉತ್ತರ ಕೊರಿಯೋದು, ದಾದಮಲ್ಪನ ಮೇಡಮು ಪರತ ನುಗಿಪ್ಪನ ಭೂತ ಕಟ್ಟಡಲ್ಲ ಪರತ ನುಗಿಪ್ಪ ಪಂಡ ಅಗಲಿನ ಭೂತ ಕಟ್ಟ ನಗಲ ಪ್ರೀತಿ ಮಲ್ಪ ಸಂಪ್ರೀತಿ ಮಲ್ಪರೆ ಹತ್ರ ಇಜ್ಜಿನಾಂಡ ಎಂಕ್ಲೆಗ್ ಬೊಕ್ಕರ ಕೋಲ ಕಟ್ಟ ಲೆಪ್ಪು ಜರ್ತೆ ಎಂಕಲ್ಲ ಬಂಜದ ಗುರಮೆ ಗುಜಾರ್ಮೆ ಪೋಪಿನ ಐಟಿ ಎತ್ತಪ್ಪ ಅಂತ
1: ಆತ್ಮೀಯರೇ ನಿಕ್ಲೆ ಮಾತೇರೆಯಲ್ಲಿ ಗೊತ್ತುಂಡು ಇನಿತಾನಿ ತುಳುತ ಎದುರುಡುಪ್ಪುನಂಚಿನ ಸವಾಲು ದಾದಾ ಪಂಡದ್ದು ತುಳು ತುಳು ಭಾಷೆ ಸಾಹಿತ್ಯ ಸಂಸ್ಕೃತಿ ಆಯ್ನ ಪೂರ ಭಾರಿ ಪೊರ್ಲುಡು ಬುಡ್ಪಾದು ಬುಡ್ಪಾದು ಮೇಡಮ್ ಪಂಡೀರ್ ಹೆಂಗ್ ಗೊತ್ತಿಜ್ಜಿ ನಮ್ಮ ಜವಾಬ್ದಾರಿ ದಾದಾ ಪನ್ಪನೇನು ನಮ್ಮ ಅರ್ಥ ಮಂತ್ರರು ಅವೇನು ಮನದಟ್ಟು ಮನ್ಪೇರೆ ಮೇಡಮ್ ಮಸ್ತ್ ಪ್ರಯತ್ನ ಮಂತೇರು ಮೇಡಮ್ ಇವ್ರನ್ನ ಪೊರ್ಲ ಕಂಠದ ಉಡಲ್ದಿಂಜಿನ ಪಾತ್ರಲಗು ಸೊನ್ಮೆಲು ಮಸ್ತ್ ಸೊಲ್ಮೆಲು.

ಅಂದ್ರೆ ಇದೇ ಆಗಸ್ಟ್ 28 ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಮೂಡಿ ಬರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವೈದ್ಯರು ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ಹಿರಿಯ ಹೃದ್ರೋಗ ತಜ್ಞರು ಆಗಿರುವಂತಹ ಡಾಕ್ಟರ್ ಮನೀಷ್ ರೈ. ವಿಷಯ, ಯುವಜನರಲ್ಲಿ ಹೆಚ್ಚುತ್ತಿರುವ ಹೃದಯ ಸಂಬಂಧಿ ಸಮಸ್ಯೆಗಳು. ನೀವು ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. 6364240949. ತಪ್ಪದೆ ಕೇಳಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಡಾಕ್ಟರ್ ರಾಜಲಕ್ಷ್ಮಿ ಎನ್.ಕೆ. ಅವರ ಅಂಡಮಾನ್ ಇತಿಹಾಸದೊಳಗೊಂದು ಪಯಣ ಈ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಪ್ರೊಫೆಸರ್ ವಿಜಯ ಪೂಣಚ್ಚ ತಂಬಂಡ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಪುಸ್ತಕಕ್ಕೆ ಬಂದಾಗ ನೋಡಿ, ಅವರು ಅದರ ಟೈಟಲ್ ಕೊಟ್ಟಿದ್ದಾರೆ ಇತಿಹಾಸದೊಳಗೊಂದು ಪಯಣ ಅಂತ. ಒಂಥರ ಬ್ಯೂಟಿಫುಲ್, ಅದು ಇತಿಹಾಸದೊಳಗಡೆ ನಾವು ಹೋಗೋದು, ಅದರೊಳಗಡೆ ಅದೊಂದು ಪೈಪ್ ಲೈನ್ ಇದ್ದಂಗೆ, ಅದು ಅದರೊಳಗಡೆ ಹೋಗಿ ವಾಪಸ್ ಬಂದಮೇಲೆ ಮತ್ತೆ ಇತಿಹಾಸ ಇಲ್ಲ. ಅದರೊಳಗಡೆ ಹೋಗೋದು, ಹೋದಾಗ ಪೈಪ್ ಲೈನಲ್ಲಿ ಕಾಣುತ್ತೆ ಇತಿಹಾಸ, ಮತ್ತೆ ವಾಪಸ್ ಬರೋದು, ಮತ್ತೆ ಹೋಗೋದು, ವಾಪಸ್ ಬರೋದು, ಹೀಗೆ ಇತಿಹಾಸದ ಒಳಗೊಂದು ಪಯಣ. ಏನು ಪ್ರಯಾಣ ಇದರಲ್ಲಿ? ನಮಗೆ ನನ್ನಂಥ ಒಬ್ಬ ಸಾಧಾರಣ ಇತಿಹಾಸದ ವಿದ್ಯಾರ್ಥಿಯಾಗಿ ಕೂಡ ಅಂಡಮಾನ್ ಅಂತ ಹೇಳಿದ್ರೆ 1857, ಮತ್ತು ಅದರ ನಂತರ ಅವರ ರಾಜಕೀಯ ಕೈದಿಗಳು, ಅವರಿಗೆ ಗಾಣದ ನೀರು, ಸೊಳ್ಳೆದ ಕಸ್ಕೊಳ್ಳುವಂಥದ್ದು, ಜಿಗಣೆ ಕಸ್ಕೊಳ್ಳುವಂಥದ್ದು, ಬಹಳ ಘೋರವಾದಂತಹ ಶಿಕ್ಷೆಗಳನ್ನು ವಿಧಿಸಿ, ಕಣ್ಣೀರು, ರಕ್ತ ಇತ್ಯಾದಿ ಇತ್ಯಾದಿ ಇಂಥದ್ದನ್ನೇ ನಾನು ಓದಿರತಕ್ಕಂಥದ್ದು. ಇದಕ್ಕೊಂದು ಇತಿಹಾಸ ಅಂತ ಹೇಳಿದ್ರೆ ಹೇಗೆ, ಇದನ್ನು ಹೇಗೆ ಇದನ್ನು ಒಂದು ಇದು ಮಾಡಿದ್ದಾರೆ ಅಂತ ನೋಡಿದಾಗ ಬಹಳ ಆಶ್ಚರ್ಯ ಅನ್ನಿಸ್ತು. ನಮಗೆಲ್ಲದು ಗೊತ್ತಿರಬೇಕು ಕೂಡ. ಮೊದಲದು ಲೊಕೇಶನ್, ಅದು ಸಿಂಗಾಪುರ ಮತ್ತು ಮಲಯಕ್ಕೆ ಹತ್ರ, ನಮಗಿಂತ ಹೆಚ್ಚಾಗಿ ನಮ್ಮ ಈ ಕರಾವಳಿ ಪ್ರದೇಶ ತಗೊಂಡ್ರೆ ಅದೇನು ಇಲ್ಲಿ ಹತ್ತಿರ ಇದೆ ಅಂತ ಅನಿಸುತ್ತೆ ಅಲ್ಲ, ಅದು ಬಂಗಾಳಕ್ಕೆ ಹತ್ರ, ಮಲಯಕ್ಕೆ ಹತ್ರ, ಸಿಂಗಾಪುರಕ್ಕೆ ಹತ್ರ. ಅದಕ್ಕೆ ಎರಡು ಥರದ ಒಂದು ಒಂದು ಕಥನಗಳಿವೆ. ಒಂದು ಒಂದು ಮಿಥ್ಯೆಯ ಕಥನ, ಇನ್ನೊಂದು ಮಿಥ್ಯೆ ಅಲ್ಲದ ಕಥನ. ಅದು ಸತ್ಯದ ಕಥನ ಅಂತ ಹೇಳಕ್ಕೆ ನನಗೆ ಧೈರ್ಯ ಇಲ್ಲ. ಮಿಥ್ಯೆಯ ಕಥನ ಅಂತಂದ್ರೆ ಏನು? ಅಲ್ಲಿರೋಲ್ಲ ಅನಾಗರಿಕರು, ಒಂಥರ ರಾಕ್ಷಸರ ಥರ ಜನ, ಜನನ ಸಿಕ್ಕಿಬಿಟ್ರೆ ಹಂಗೆ ತಿಂದ ಕೊಡ್ತಾರೆ, ಮತ್ತು ಬಹಳ ಕೂರಿಗಳು ಅಲ್ಲಿನ ಮೂಲ ನಿವಾಸಿಗಳು, ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದು ಒಂದು, ಅದನ್ನು ಕೂಡ ಈ ಅವರು ಬರಹಗಾರರು ಹೇಳ್ತಾರೆ. ಅದು ಆ ಅಡವಿಯಲ್ಲಿರತಕ್ಕಂತಹ ಆ ಪ್ರದೇಶದಲ್ಲಿರತಕ್ಕಂತಹ ದ್ವೀಪ ಸಮೂಹಗಳಲ್ಲಿರತಕ್ಕಂಥ ಜನರ ರಕ್ಷಣೆಗಾಗಿ ಮಾಡಿಕೊಂಡಂತಹ ಒಂದು ಕಥನಗಳು ಅವು ಅಂತೇಳಿ. ಯಾಕೆಂದರೆ ಅಲ್ಲಿ ಕಡಲುಗಳ್ರು ಬಹಳ ಜನ ಇದ್ರಂತೆ, ಬರೋದು, ಲೂಟಿ ಮಾಡೋದು, ಮಾಡಬಾರದೆಲ್ಲ ಮಾಡೋದು. ಇದಕ್ಕಾಗಿ ಅವರು ಏನು ಮಾಡಿದರು, ಸಹಜವಾಗಿ ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಕೆಲವು ಇದನ್ನು ಕ್ರಮಗಳನ್ನ ತಗೊಳ್ತಾ ಇದ್ರು. ಅದು ಕ್ರೂರವಾಗಿ ಕಂಡಿದೆ ಹೊರಗಿನವರಿಗೆ. ಇದು ಒಂದು. ಹಾಗೆ ನೋಡೋಕೋದ್ರೆ ಮಾರ್ಕೋ ಪೋಲೋ 1219 ಕೂಡ ಡಾಕ್ಯುಮೆಂಟ್ ಮಾಡಿರೋದು ಕಾಣುತ್ತೆ ಇದ್ರ ಬಗ್ಗೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡಿದ್ದಾರೆ. ನಂತರ ಅರಬ್ ವರ್ತಕರು ಬಂದರು, ಅವರು ಕೂಡ ಡಾಕ್ಯುಮೆಂಟ್ ಮಾಡೋದು ಕಾಣುತ್ತೆ. ಬಟ್ ಇದು ಒಂದು ಒಂದು ಒಂದು ಮೂರ್ತ ರೂಪಕ್ಕೆ ಬಂದಿದೆ. ಬ್ರಿಟಿಷರು ಭಾರತವನ್ನು ತನ್ನ ಕೈವಶಕ್ಕೆ ತಗೊಂಡಾಗ ಅವ್ರಿಗೆ ಆರಂಭದಲ್ಲಿ ಅದನ್ನೇನು ಕೈದಿಗಳಿಂದ ಇರತಕ್ಕಂಥ ಜಾಗ ಮಾಡಬೇಕು, ಜೈಲು ಮಾಡಬೇಕು ಅಂತಲೇ ಏನಿರಲಿಲ್ಲ. ಒಂದು ಸಣ್ಣ ಒಂದು ಎಕ್ಸ್ಟೆಂಡೆಡ್ ವಸಾಹತು ಆಗಿ ಅದನ್ನು ಡೆವಲಪ್ ಮಾಡಬೇಕು ಅಂತ ಒಂದು ಅವ್ರದ್ದು ಒಂದು ಪ್ರಯತ್ನ ಆಗಿತ್ತು. ಹಾಗಾಗಿ ಅದ್ರ ಬಗ್ಗೆ ವಾರನ್ ಹೇಸ್ಟಿಂಗ್ಸ್ ಇದ್ದಾಗಲೇ 1777 ಅದಕ್ಕೆ ಒಂದು ಪ್ರಯತ್ನ ನಡೀತು. 1789 ಹೊತ್ತಿಗೆ ವಾರನ್ ಹೇಸ್ಟಿಂಗ್ಸ್ ಜೊತೆಗೆ ಬ್ಲೇರ್ ಅಂತ ಒಬ್ಬ ಆಫೀಸರ್ ಇರ್ತಾನೆ, ಅವನ ಫುಲ್ ಹೆಸರು ಏನೋ ಇದೆ, ಆರ್ಚಿಬಾಲ್ ಬ್ಲೇರ್, ಲೆಫ್ಟಿನೆಂಟ್ ಆರ್ಚಿಬಾಲ್ ಬ್ಲೇರ್ ಅಂತೇಳಿ. ಅವನು ಬಹಳ ಪ್ರಯತ್ನ ಮಾಡ್ತಾನೆ, ಹೋಲಿಸ್ತಾನೆ ಅವನಿಗೆ, ಹೇಗಾದರೂ ಮಾಡಿ ಅಲ್ಲಿ ಜನವಸತಿ ಇಡ್ಬೋದು. ಅಲ್ಲಿ ಬಹಳ ಮುಖ್ಯ ಏನು ಅಂತೇಳಿದರೆ ಅಲ್ಲಿರತಕ್ಕಂಥ ಮರಗಳ ಮೇಲೆ, ಸ್ವಾಭಾವಿಕವಾಗಿರತಕ್ಕಂತಹ ಸಂಪನ್ಮೂಲಗಳ ಮೇಲೆ ಬ್ರಿಟಿಷರಿಗೆ ಬಹಳ ಕಣ್ಣಿರುತ್ತೆ. ಟಿಂಬರ್ಗಳ ಮೇಲೆ ಅದನ್ನು ತಗೊಂಡೋಗಿ ಸಾಕ್ಸುವಂಥದ್ದು, ರಸ್ತೆಗಳನ್ನು ಮಾಡುವಂಥದ್ದು, ಹೊಸ ಬಂದರುಗಳನ್ನು ಮಾಡುವಂಥದ್ದು, ಮತ್ತು ನಂತರದಲ್ಲಿ ಕೃಷಿಯನ್ನು ಮಾಡುವಂಥ ಒಂದು ಉದ್ದೇಶ ಇರುತ್ತೆ. ಆರಂಭದಲ್ಲಿ 128 ಜನ ವಲಸಿಗರು ಹೋಗ್ತಾರೆ 1789 ಹೊತ್ತಿಗೆ. ಆಮೇಲೆ ನಿಧಾನಕ್ಕೆ ಕೆಲವು ವರ್ಷಗಳು ಬಿಟ್ಟು ಒಂದು 360 ಕುಟುಂಬಗಳು ಹೋಗ್ತವೆ. ಆದರೆ ಅಲ್ಲಿ ಅವರೇನು ಬಹಳ ವರ್ಷಗಳು ಇರೋದಿಲ್ಲ, ಒಂದು 25-30 ವರ್ಷಗಳಲ್ಲಿ ಅವರು ಅಲ್ಲಿಂದ ಹೊರಡಬೇಕಾಗತ್ತೆ. ಕಾಯಿಲೆ ಬಂತು, ಕಸ ಬಂತು, ಅಲ್ಲಿರತಕ್ಕಂತಹ ಸ್ವಾಭಾವಿಕವಾಗಿರತಕ್ಕಂತಹ ಅಲ್ಲಿನ ಜನರಿಗೆ ಸ್ವಾಭಾವಿಕವಾಗಿರತಕ್ಕಂತಹ ಚಳಿ ಮತ್ತು ರೋಗ ರುಜಿನಗಳನ್ನು ಅಲ್ಲಿ ಇಲ್ಲಿ ವಲಸೆ ಹೋದವ್ರಿಗೆ ತಡ್ಕೊಳಕ್ಕಾಗಲಿಲ್ಲ. ಹೋದಂಥ ವೈದ್ಯರೇ ಸತ್ತೋದ್ರು. ಸೊ ಕೊನೆಗೆ 18ನೇ ಶತಮಾನದ ಕೊನೆಯ ಹೊತ್ತಿಗೆ ಎಲ್ಲರೂ ಊರು ಬಿಡಬೇಕಾಯಿತು, ಮತ್ತು ಅಲ್ಲಿ ಏನೂ ನಡೀಲಿಲ್ಲ. ಎಲ್ಲಿವರೆಗೆ ನಡೀಲಿಲ್ಲ ಅಂತ ಹೇಳಿದ್ರೆ 1857 ಇಸವರೆಗೂ ನಡೀಲಿಲ್ಲ. ಅದಕ್ಕಿಂತ ಮೊದಲು ಸಣ್ಣ ಸಣ್ಣ ಪ್ರಯತ್ನಗಳು ನಡೀತಿತ್ತು. ಮತ್ತೆ ಅದನ್ನು ನಾವೇನಾದರೂ ರಿಜುವನೇಟ್ ಮಾಡೋಣ, ಮತ್ತೆ ಅದನ್ನು ಹೇಗಾದರೂ ಅದನ್ನು ಡೆವಲಪ್ ಮಾಡೋಣ ಅಂತ ಹೇಳುವ ಅಂಥ ಒಂದು ಕೆಲಸಗಳು, ಮಾತುಕತೆಗಳು ನಡೀತಾ ಇದ್ದರೂ ಕೂಡ ಅದಕ್ಕೆ ಒತ್ತಾಸೆ ಬಂದಿದ್ದು ಯಾವಾಗ ಅಂತ ಹೇಳಿದ್ರೆ ಭಾರತದಲ್ಲಿ 1857 ನಡೆದಂತಹ ಹೋರಾಟಗಳು. ಅದು ಅಂಡಮಾನನ್ನು ಮತ್ತೊಮ್ಮೆ ನಿಲ್ಲಿಸಬೇಕು ಅಂತ ಹೇಳುವ ಅಂಥ ಒಂದು ಫೋರ್ಸನ್ನು ಕ್ರಿಯೇಟ್ ಮಾಡಿಬಿಡ್ತು. ಹಾಗಾಗಿ ಬ್ಲೇರ್ ಹೆಸರಿನಲ್ಲಿ ಒಂದು ಪೋರ್ಟ್ ಬ್ಲೇರನ್ನು ಸ್ಥಾಪನೆ ಮಾಡಲಾಯಿತು. ದೊಡ್ಡ ದೊಡ್ಡ ಇದನ್ನು ಜೈಲುಗಳನ್ನೆಲ್ಲ ಕಟ್ಟುವಂತಹ ಒಂದು ಕೆಲಸಗಳನ್ನು ಆಗ್ಬಿಡ್ತು. ಅವೆಲ್ಲ ನಿಮ್ಗೆ ಗೊತ್ತಿರುವಂಥದ್ದೇ. ಇಲ್ಲಿ ಆರಂಭದಲ್ಲಿ 1857 ಬಂದಾಗ ಬರೀ ರಾಜಕೀಯ ಕೈದಿಗಳಿಗೆ ಮಾತ್ರ ಇರಲಿಲ್ಲ. 1857 ಆರಂಭದಲ್ಲಿ ಯಾರನ್ನ ತಗೊಂಡೋದ್ರು ಅಂತೇಳಿದ್ರೆ ಭಾರತದಲ್ಲಿ ಇವ್ರನ್ನಿನ್ನೂ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋ ಕ್ರಿಮಿನಲ್ಗಳನ್ನು ಅಥವಾ ಹೆಚ್ಚುವರಿ ಕ್ರಿಮಿನಲ್ಗಳನ್ನು ಅಲ್ಲಿ ಕರ್ಕೊಂಡು ಹೋಗಿ ಕೆಲಸ ಮಾಡಿಸುವಂಥದ್ದು, ಅವರ ಮೂಲಕ ಅವರ ಶ್ರಮದ ಮೂಲಕ ರೋಡ್ಗಳ ಕೆಲಸ ಮಾಡುವಂಥದ್ದು, ಕನ್ಸ್ಟ್ರಕ್ಷನ್ ಕೆಲಸಗಳನ್ನು ಮಾಡುವಂಥದ್ದು, ಕೃಷಿ ಕೆಲಸಗಳನ್ನು ಮಾಡುವಂಥದ್ದು ಉದ್ದೇಶ ಅವ್ರಿಗಿತ್ತು. ಹೀಗಾಗಿ ಏನಾಯಿತು, ಆರಂಭದಲ್ಲಿ ಎಲ್ಲ ಎಳ್ಕೊಂಡು ಹೋದರು ಜನರನ್ನು. ಆಗಲೂ ಕೂಡ ಅಷ್ಟು ಸುಲಭ ಇರಲಿಲ್ಲ ಬ್ರಿಟಿಷ್ ಯಾರಿಗೆ ಆಫೀಸರ್ಸ್ಗಳಿಗೆ. ಅಲ್ಲಿನ ಜನ ಓಡೋಗ್ಲಿಕ್ಕೆ ಶುರು ಮಾಡಿಬಿಟ್ರು. ಒಂದು ಸೇರಿಲ್ಲ, ಎರಡು ಸೇರಿಲ್ಲ, 3 ಜನ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾರೆ ಕೈದಿಗಳೆಲ್ಲ. ಆದರೆ ಆ ಜಾಗ ಹೇಗೆ ಅಂತೇಳಿದ್ರೆ ತಪ್ಪಿಸ್ಕೊಂಡು ಓಡೋಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕರೆ ಎಲ್ಲ ಕಡೆಯಿಂದ ಸಮುದ್ರವನ್ನು ಆವರಿಸ್ಕೊಂಡಿರತಕ್ಕಂಥ ಜಾಗ, ಒಳಗಡೆ ಬಂದರೆ ಅಲ್ಲಿನ ಮೂಲ ನಿವಾಸಿಗಳು ಜಾರ್ವಾಗಳು ಮತ್ತು ಇನ್ನೊಂದು ಕಮ್ಯುನಿಟಿ ಇದೆ, ಹೆಸರು ಮರ್ತೋಗಿದೆ ನನಗೆ, ಆಯಿತಾ. ಅವ್ರ ಜೊತೆಗೆ ನಿಮ್ಗೆ ಸಣ್ಣ ಸಣ್ಣಲಿಕ್ಕೆ ಆಗೋದೇ ಇಲ್ಲ ನಿಮಗೆ. ಅಲ್ಲಿ ಹೋದರೆ ಅವರು ಇವ್ರನ್ನ ಬಿಡೋದಿಲ್ಲ. ಹೀಗಾಗಿ ಒಂದು ಅವರ ಬಾಣದಕ್ಕೆ ಏಟಾಗಿ ಸಾಯ್ತಾರೆ, ಇಲ್ಲದ್ರೆ ಸಮುದ್ರದಲ್ಲಿ ಮುಳುಗಿ ಸತ್ತೋಗ್ತಾರೆ. ಸೊ ಹೀಗಾಗಿ ಏನಾಗುತ್ತೆ, ಮತ್ತೆ ಬದುಕಿದುಳಿದವರಿಗಂತೂ ಸೆರೆಮನೆವಾಸ, ಗಾಣದ ಕೆಲಸ, ಸರಪಳಿಲಲ್ಲಿ ಕಾಲು ಕಟ್ಟಾಕಿರ್ತಾರೆ. ಆ ದುಃಖದ ಕಥೆಗಳಂತೂ ತುಂಬಾ ಇದ್ದಾವೆ, ಬಹಳಷ್ಟೇ ಇದ್ದಾವೆ, ಅದು ನೀವು ನೋಡ್ಬೋದು. ನಂತರ ಕೆಲವು ವರ್ಷಗಳಲ್ಲಿ ಫಾರ್ ಎಕ್ಸಾಂಪಲ್ ಅಂದರೆ 1860 ಹೊತ್ತಿಗೆ ನಮಗೆ ಸಿಗುವಂಥದ್ದು ಈ ಪೊಲಿಟಿಕಲ್ ಪ್ರಿಸನರ್ಸ್, ರಾಜರು, ಮಹಾರಾಜರು, ಮಂತ್ರಿಗಳು, ಮುಖ್ಯಮಂತ್ರಿಗಳು. ಒಂದು ಕಡೆ ವಹಾಬಿ ನಾಯಕ ಮೌಲಾನಾ ಜಾಫರ್ ಬರೀತಾರೆ, ಜಗನ್ನಾಥಪುರಿಯ ಮಹಾರಾಜನನ್ನು ಕೂಡ ಎಳ್ಕೊಂಡು ಬಂದಿರ್ತಾರೆ ಅಂತ ಅಲ್ಲಿಗೆ. ಅಲ್ಲಿ ಎಳ್ಕೊಂಬಂದು ಅಲ್ಲಿ ಬಂದರೆ ರಾಜ ಯಾರು, ಅದು ಅವರು ಇವರು ಎಲ್ಲರೂ ಕೈದಿಗಳೇ. ಅವನು ಒಂದು ಕಡೆಯಿಂದ ಅವಮಾನದಿಂದ ಕೆಲಸ ಮಾಡಬೇಕು, ದೈಹಿಕ ಕೆಲಸಗಳನ್ನು ಮಾಡಬೇಕು, ಕೊನೆಗೆ ಬಂದ ಕೆಲವೇ ತಿಂಗಳುಗಳಲ್ಲಿ ಅದು ಸತ್ತೋಗ್ಬಿಡ್ತಾನೆ ಅಂತೇಳಿ ಆತ ಹೇಳ್ತಾರೆ. ಜೈಲು ಪರಾರಿ ಕೆಲಸ ಕೂಡ ಆಗಲೂ ನಡೀತದೆ. ಜೈಲು ಪರಾರಿ ಮತ್ತು ಜೈಲಿಗೂ ಯಾವತ್ತೂ ಸಂಬಂಧ ಇದೆ. ಆಗ ನಡೆದಂಥ ಜೈಲು ಪರಾರಿಯಲ್ಲಿ 88 ಒಂದೇ ಸರಿಗೆ ಪಲಾಯನ ಮಾಡ್ತಾರೆ, ಆದರೆ ಎಲ್ಲರೂ ಸಿಕ್ಕಾಕೊಳ್ತಾರೆ. ಇಬ್ಬರು ಕಾಡಲ್ಲಿ ಎಸ್ಕೇಪ್ ಆಗಿಬಿಡ್ತಾರೆ, ಅವ್ರನ್ನ ಒಬ್ಬ ರೋಗ ಬಂದು ಸತ್ತೋಗ್ತಾನೆ, ಇನ್ನೊಬ್ಬ ಇನ್ನೇನೋ ಬಂದು ಸತ್ತೋಗ್ಬಿಡ್ತಾನೆ. ಇನ್ನು 86 ಸಿಗ್ತಾರೆ. 86 ಜನರನ್ನ ಒಂದೇ ಕ್ಷಣದಲ್ಲಿ, ಒಂದೇ ದಿನದಲ್ಲಿ ಅವ್ರನ್ನ ನೇಣಿಗೆ ಹಾಕ್ತಾರೆ. ಇವೆಲ್ಲ ಅಲ್ಲಿ ನೋಡಬೇಕು, ಅದರದ್ದು ಕಥೆಗಳೆಲ್ಲ ಏನಿದೆ ಅಂತ. ನಂತರದಲ್ಲಿ ನಮಗೆ ಒಬ್ಬ ಪ್ರಥಮ ಅಧೀಕ್ಷಕ ಅಂತ ಬರ್ತಾನೆ. ಮೊದಲು ಸೂಪರಿಂಟೆಂಡೆಂಟ್ ಇರ್ತಾನೆ ಅವರಿಗೆ ಅಂಡಮಾನಿಗೆ, ನಂತರ ಕಮಿಷನ್ ಬರುವಂಥದ್ದು. ಅವನ ಹೆಸರು ವಾಕರ್ ಅಂತೇಳಿ. ತುಂಬ ಜನ ಬರ್ತಾರೆ, ಅವ್ರ ಉದ್ದಕ್ಕೆ ಹೆಸರಿದೆ, ಅವರೆಲ್ಲರ ಹೆಸರುಗಳು ಹೇಳಲ್ಲ. ಬಹಳ ಮುಖ್ಯ ಅಂತ ಅನಿಸುವ ಕೆಲವು ಹೆಸರುಗಳನ್ನು, ಘಟನೆಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸುವ ಅವನಿದ್ದಾನೆ. ಅವನ ಟೈಮಲ್ಲಿ ಅವನಿಗೆ 2 ಕಷ್ಟ ಇತ್ತು. 1859 ಸಂದರ್ಭದಲ್ಲಿ, 59-60 ಸಂದರ್ಭದಲ್ಲಿ, ಒಂದು ಒಳಗಿನಿಂದ ಜೈಲಿನೊಳಗಿನ ಕೈದಿಗಳನ್ನು ಅವನು ಫೇಸ್ ಮಾಡಬೇಕಾಗಿತ್ತು. ಕೈದಿಗಳು ಸಂಘಟನೆಗೊಂಡು ಒಂದು ಸರಿ ಅವನನ್ನು ಕೊಲ್ಲಬೇಕು ಅಂತ ಹೊರಟಿದ್ರು, ಅದು ಸಫಲ ಆಗಲಿಲ್ಲ. ಬಂಡಾಯ ಹೇಳುವಂಥದ್ದಿತ್ತು, ಅದು ಸಪ್ರೆಸ್ ಆಯಿತು. ಇನ್ನೊಂದು ದೊಡ್ಡ, ಅತಿ ದೊಡ್ಡ ಸಮಸ್ಯೆ ಇದ್ದಿದ್ದು ಅಲ್ಲಿನ ಮೂಲ ನಿವಾಸಿ ಸಮುದಾಯಗಳ ಬಗ್ಗೆ. ನಾವೇನು ಮಾಡ್ತೀವಿ, ಎಲ್ಲ ನಮ್ಮದೇ ನೋಡ್ತಿರ್ತೀವಿ. ತಮ್ಮ ಲೇಖಕರು ಶಕುಂತಳಾ ಶಿವರಾಮ್ ಅವರು ಅಲ್ಲಿನ ಲೋಕಲ್ ಪರ್ಸ್ಪೆಕ್ಟಿವಲ್ಲಿ ಬರೀತಾರೆ, ಅಲ್ಲಿನ ಮೂಲ ನಿವಾಸಿಗಳು ಯಾವ ಥರದಲ್ಲಿ ಇವರಿಂದೆಲ್ಲ ತೊಂದರೆಗೊಳಗೆ ಹೋಗ್ತಿರ್ತಾರೆ ಅಂತೇಳಿ. ಅವರು 3 ಆಕ್ರಮಣ ಮಾಡ್ತಾರೆ. ಒಮ್ಮೆ 1859 ಏಪ್ರಿಲ್ 6 248 ಜನ ಕೈದಿಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದಾದ ಕೆಲವೇ ದಿನಗಳಲ್ಲಿ ಏಪ್ರಿಲ್ 14 1859 1500 ಜನರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ 1500 ಜನರ ಮೇಲೆ ಮಾಡಿದಾಗ ಕೈದಿಗಳ ಮೇಲೆ ಮಾಡಲ್ಲ, ಎರಡನೇ ಸರಿ. ಯಾರು ಯೂನಿಫಾರ್ಮ್ ಹಾಕೊಂಡಿರ್ತಾರೆ ಅವರ ಮೇಲೆ ಮಾಡ್ತಾರೆ, ಅವರ ಜೊತೆ ಅವರ ಹತ್ರ ಇರತಕ್ಕಂತಹ ಬಂದೂಕುಗಳು ಸಾಮಾನು ಸರಂಜಾಮುಗಳನ್ನು ಲೂಟಿ ಮಾಡ್ತಾರೆ, ತಗೊಂಡೋಗ್ಬಿಡ್ತಾರೆ. ಮತ್ತು ಇನ್ನೊಂದು ಮೇ 17 ಮಾಡ್ತಾರೆ, ಅದು ಕೊನೆಯದು. ಅದು ಬಹಳ ಯೋಜಿತವಾಗಿ ನಡೀತಾ ಇರ್ತದೆ. ಅದು ಅಕಸ್ಮಾತ್ ಸಕ್ಸಸ್ ಆಗಿದರೆ, ನಾನು ಈ ಪುಸ್ತಕವನ್ನು ಓದಿ ಅರ್ಥ ಮಾಡ್ಕೊಂಡಿದ್ದಾಗೆ, ಬ್ರಿಟಿಷರು ಅಲ್ಲಿ ಕಾಲೋನಿ ಮಾಡಲಿಕ್ಕೆ ಆಗ್ತಾಯಿರಲಿಲ್ಲ. ಆದರೆ ನಮ್ಮ ಇಂಡಿಯನ್ಸ್ ಇಬ್ಬರು ಬ್ರಿಟಿಷರಿಗೆ ಮೂಲ ನಿವಾಸಿಗಳ ಹೇಗೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳೋದ್ರ ಬಗ್ಗೆ ಪಿತೂರಿ ಮಾಡಿ ಅವರಿಗೆ ವಿಚಾರಗಳನ್ನ ತಿಳಿಸ್ತಾರೆ. ಅದು ಸಣ್ಣ ಒಂದು ತುಣುಕಿದೆ ಕತೆ. ಅದು ನೋಡಿ, ಒಬ್ಬ ಸಾಧುಲು ಅಂತ ಬರ್ತಾನೆ, ಸಾಧುಲು ಅಂತೇಳಿ. ಅವನಿಗೆ ಅವನೋಗಿ ಹತಾಶನಾಗಿ ಅವನು ಸತ್ಯ ಹೋಗ್ತಾ ಇದ್ದಾನೆ ಅಂತ ಹೇಳೋ ಹೊತ್ತಿಗೆ ಜಾರ್ವ ಕಮ್ಯುನಿಟಿಯ ಜನರು ಅವನನ್ನು ಬದುಕಿಸ್ತಾರೆ. ಕೊನೆಗೆ ಅವರ ಹೆಣ್ಣುಮಗಳನ್ನ ಮದುವೆ ಮಾಡಿ ಕೊಡ್ತಾರೆ. ಅವನೇ ಹೋಗಿ ಚಾಡಿ ಹೇಳೋದು ಮೊದಲನೇದಾಗಿ. ಅವನ ಜೊತೆಗೆ ಇನ್ನೊಬ್ಬ ತಿವಾರಿ ಅಂತ ಇರ್ತಾನೆ, ಇವನ್ ತರದವನೇ. ಇವ್ರು ಹೋಗ್ಬಿಟ್ಟು ಚಾಡಿ ಹೇಳಿ ದೊಡ್ಡ

ನೆಕ್ಸ್ಟ್ ಚಾಪ್ಟರ್ಗಳಲ್ಲೆಲ್ಲ ಇಲ್ಲಿ ಕೃಷಿ ಹೇಗೆ ಡೆವಲಪ್ ಆಗುತ್ತೆ, ಕೈಗಾರಿಕೆ ಹೇಗೆ ಡೆವಲಪ್ ಆಗುತ್ತೆ, ಮತ್ತು ಬೇರೆ ಬೇರೆ ರೇಸ್ನವರು ಅಂದರೆ ಅಲ್ಲಿ ಎಲ್ಲ ಥರದ ಜನರು, ನಿಮಗೆ ಫ್ರೆಂಚರು, ರಷ್ಯನ್ರು, ಈ ಕಡೆ ಈ ನಾರ್ತ್ ಈಸ್ಟ್ನವರು, ಈ ಕಡೆ ಇಂಗ್ಲೀಷರು, ಇಲ್ಲಿ ನಮ್ಮ ಭಾರತದಿಂದಂತೂ ಪ್ರತಿ ರಾಜ್ಯದಿಂದ ಒಬ್ಬೊಬ್ಬ ಅಲ್ಲಿ ಎಲ್ಲ ಸೇರಿಕೊಂಡು ಅಲ್ಲಿ ಒಂದು ಹೊಸ ಥರದ ಭಾಷೆ ಡೆವಲಪ್ ಆಯಿತು ಅಂತ ಹೇಳುವಂಥ ಒಂದು ಮಾಹಿತಿಯನ್ನು ನಾವು ಅಲ್ಲಿ ನೋಡ್ಬೋದು. ಭಾಳ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಆಗಲೇ ಹೇಳಿದಾಗೆ ಅಭಿನವ ಭಾರತ ಶುರು ಆದಾಗ ಸಾವರ್ಕರ್ ಅವರು ಮಹಾರಾಷ್ಟ್ರದಿಂದ, ಅವ್ರ ಥರದ ಭಾಳಷ್ಟು ಜನ ಅಲ್ಲಿಂದ ಮಹಾರಾಷ್ಟ್ರದಿಂದ ಹೋಗ್ತಾರೆ. ಬಂಗಾಳದಿಂದ ಕೂಡ ಅನೇಕ ರಾಜಕೀಯ ಕೈದಿಗಳನ್ನು ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ನಂತರದಲ್ಲಿ ಭಗತ್ ಸಿಂಗ್ ಜೊತೆಗೆ ಅವರ ರೈಟ್ ಹ್ಯಾಂಡ್ ಒಬ್ಬರಿರ್ತಾರೆ, ಇಂಥದ್ದು ಅವ್ರ ಹೆಸರು ಮಹಾವೀರ್ ಸಿಂಗ್ ಅಂತೇಳಿ. ಮಹಾವೀರ್ ಸಿಂಗ್ ನನಗೆ ಇನ್ನು ಕೂಡ ಅಲ್ಲಿ ಹಾಕಿರ್ತಾರೆ. ಅಲ್ಲಿ ಬಹಳ ತಾರತಮ್ಯ, ಅನ್ಯಾಯ, ಜೈಲು ಬ್ರಿಟಿಷರು ಅಂತ ಹೇಳಿದ ಮೇಲೆ ಅಲ್ಲಿರತಕ್ಕಂಥ ಆ ನೆರೆಶಿನ ಬಗ್ಗೆ ನಾನು ಹೆಚ್ಚು ಹೇಳ್ತಾ ಇಲ್ಲ, ಅದು ನಿಮ್ಗೆ ಗೊತ್ತಿರೋದ್ರಿಂದಾಗಿ. ಅದನ್ನು ನಾನು ಬಹಳ ಭಾವನಾತ್ಮಕವಾಗಿ ಹೇಳಕ್ಕೆ ಹೋದರೆ ಅದು ಇನ್ನೊಂದು ಗಂಟೆ ಬೇಕು. ಅದಕ್ಕೆ ಎಲ್ಲರೂ ಕೂಡ ಗೊತ್ತು, ಅಲ್ಲಿ ಅವರು ಅನೇಕ ಸರಿ ಪೊಲಿಟಿಕಲ್ ಪ್ರಿಸನರ್ಸ್ ಅಲ್ಲಿ ಉಪವಾಸ ಕೂರ್ತಾಯಿದ್ರು, ಯಾವ ಥರ ಉಪವಾಸ ಕೂತರೂ ಬಿಡ್ತಾ ಇರಲಿಲ್ಲ. ಕೊನೆಗೆ ಈ ಮಹಾವೀರ್ ಸಿಂಗಿಗೆ ಏನು ಮಾಡ್ತಾರೆ, ಬಲಾತ್ಕಾರವಾಗಿ ಹಾಲು ಕುಡಿಸ್ತಾರೆ, ಅದು ಅವನ ಶ್ವಾಸಕೋಶಕ್ಕೆ ನುಗ್ಗಿ ಅವನು ಸತ್ತೇ ಹೋಗ್ಬಿಡ್ತಾರೆ. ಅದು ಇಂಡಿಯಾದಲ್ಲೆಲ್ಲ ಬಹಳ ಗಲಾಟೆ ಆಗುತ್ತೆ. ಮಹಾತ್ಮ ಗಾಂಧಿಯವರು ಅದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ. ಅದು ಹೇಗೋ ಸುದ್ದಿ ಇದಕ್ಕೆ ಬಂದ್ಬಿಡೋದು ಇಲ್ಲಿಗೆ ಭಾರತಕ್ಕೆ, ಅಲ್ಲಿ ಏನೋ ಗಲಾಟೆ ಆದರೂ ಕೂಡ ಅನೇಕ ಸಾರಿ ಅಲ್ಲಿರತಕ್ಕಂಥ ಅಂಡಮಾನಲ್ಲಿ ಇರತಕ್ಕಂಥ ಕೈದಿಗಳಿಗೆ ಏನಾದರೂ ಸಮಸ್ಯೆ ಆದರೆ ತಕ್ಷಣ ರಿಫ್ಲೆಕ್ಟ್ ಆಗ್ತಾ ಇದ್ದಿದ್ದು ಕಾಂಗ್ರೆಸ್ ಒಳಗಡೆ ಎನ್ನುವಂಥ ಮಾಹಿತಿ ಈ ಪುಸ್ತಕದಲ್ಲಿ ನಮಗೆ ಆಗಾಗ ಸಿಗ್ತಾ ಇರತ್ತೆ. ಮತ್ತು ಇದರಲ್ಲಿ ಒಂದು ಸಣ್ಣ ಹೈಲೈಟ್ ಇದೆ. ಅದು ಈ ಹೈಲೈಟ್ ಏನಂದರೆ ಅಲ್ಲಿರತಕ್ಕಂಥ ಕೆಲವು ಹೆಣ್ಣು ಮಕ್ಕಳ ಒಂದು ಹೆಣ್ಣು ಮಕ್ಕಳು ಕೈದಿಗಳಾಗಿದ್ದಾರಲ್ಲ ಅವರು, ಮಹಿಳಾ ಕೈದಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ. ಅದೊಂಥರ ಡಿಫರೆಂಟ್ ಆಗಿದೆ, ಚೆನ್ನಾಗಿದೆ ಕೂಡ. ನಿಮಗೆ 1860 ಇಸ್ವಿನಲ್ಲಿ ಮೊದಲನೇ ಬಾರಿಗೆ 30 ಮಹಿಳೆಯರನ್ನ ಕರ್ಕೊಂಡ್ಬರ್ತಾರೆ. ಅವರು ಯಾವುದೇ ಒಂದು ಬ್ರಿಟಿಷರ ವಿರುದ್ಧ ದೊಡ್ಡ ಹೋರಾಟ ಮಾಡಿನೋ ಅಥವಾ ಇನ್ನೇನೋ ಮಾಡಿ ಎಲ್ಲ ಬಂದಿದ್ದಲ್ಲ, ಅದು ಸಹಜವಾಗಿ ಆ ಕಾಲದಲ್ಲಿ ಕ್ರೈಮ್ಗಳನ್ನು ಮಾಡಿ ಬಂದಂಥವ್ರು. ಕ್ರೈಮ್ ಕೂಡ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಥರದ ಕ್ರೈಮ್ ಆಗಿದೆ ಅಂತ ಹೇಳೋದ್ರ ಬಗ್ಗೆ ಅವ್ರು ಸಣ್ಣ ಸಣ್ಣ ಟಿಪ್ಪಣಿ ಕೊಡ್ತಾರೆ. 4-5 ಪೇಜಲ್ಲಿದೆ ಅದು, ಬಟ್ ಐ ಫೌಂಡ್ ಇಟ್ ವಾಸ್ ಇಂಟ್ರೆಸ್ಟಿಂಗ್. ಒಂದು 2-3 ಪಟ್ಟಿ ಮಾಡ್ಕೊಂಡಿದ್ದೀನಿ ನಾನು. ಒಂದು 1868 ಬ್ರಾಹ್ಮಣರ ಅಮ್ಮ ಅಲ್ಮೋರಾ ಅಂತ ಒಬ್ಬಳು ಹೆಣ್ಣುಮಗಳು, ಸಣ್ಣ ವಯಸ್ಸಿನ ಹೆಣ್ಣುಮಗಳು, ಅವಳಲ್ಲಿ ಜೈಲು ವಾಸಿಯಾಗಿರ್ತಾಳೆ. ಅವಳದ ಕತೆ ಏನು ಅಂತೇಳಿದರೆ, ಈ ಬಾವಿಯಲ್ಲಿ ಆಟ ಆಡ್ತಿರ್ತಾರಲ್ಲ, ಬಾವಿಯಲ್ಲಿ ಆಟ ಆಡಬೇಕಾದಾಗ ಅಕಸ್

ಕಷ್ಟಪಟ್ಟು ಸಂಪಾದನೆ ಮಾಡ್ತಾಳೆ, ಗಂಡನ ಕಳ್ಕೊಳ್ತಾಳೆ, ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸ್ತಾಳೆ. ಜಪಾನಿಯರದು ಸಂದರ್ಭದಲ್ಲಿ ಯುದ್ಧ ಬರುತ್ತೆ, ಜಪಾನರು ಅಟ್ಯಾಕ್ ಮಾಡಿ ಅವರು ಆಸ್ತಿ ಪಾಸ್ತಿನೆಲ್ಲ ಎಲ್ಲ ಡ್ಯಾಮೇಜ್ ಮಾಡಿಬಿಡ್ತಾರೆ. ಮತ್ತು ಜಪಾನಿಯರು ಅವಳ ಮೊಮ್ಮಗನನ್ನು ಗೂಢಾಚಾರ್ಯದಲ್ಲಿ ಕರ್ಕೊಂಡೋಗಿ ಸಾಯಿಸಿಬಿಡ್ತಾರೆ. ಇದು ಆ ಸ್ಟೋರಿಯ ಒಂದು ಸಾರಾಂಶ ಇದೆ, ಅದನ್ನು ನೀವು ಓದ್ಬೋದು. ಅದನ್ನು ಚೆನ್ನಾಗಿದೆ, ಒಳ್ಳೆ ನರೇಷನ್ ಇದೆ ಅದರಲ್ಲಿ. ಇನ್ನೊಂದು ಅಮೃತಸರದಲ್ಲಿ ಜೀವನಿ ಅಂತೇಳಿ ಒಬ್ಬಳು ಹೆಣ್ಣುಮಗಳು ಮಗು ಗಲಾಟೆ ಮಾಡ್ತದೆ ಅಂಥೇಳಿ ಅಫೀಮ್ ಕೊಟ್ಟಿರ್ತಾಳೆ. ಅಲ್ಲಿ ಅಫೀಮ್ ಕೊಡುವಂಥ ಒಂದು ಸಂಪ್ರದಾಯ ಇದೆ, ಅದು ಕೊಡುವಾಗ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತಾಳೆ ಏನೋ, ಮಗು ಸತ್ತೋಗಿರುತ್ತೆ. ಅಲ್ಲಿಂದ ಅವಳು ಸ್ವಲ್ಪ ಹುಚ್ಚು ಹುಚ್ಚಾಗಿರ್ತಾಳೆ, ಅವಳ ಮೈದುನಂದು ಏನೋ ಕಿರಿಕಿರಿ ಇರ್ತವೆ. ಇವಳು ಮೈದುನನ್ನು ಕೊಲೆ ಮಾಡಿಬಿಟ್ಟಿರ್ತಾಳೆ. ಅವಳು ಕೂಡ ಬಂದು ಅಲ್ಲಿ ಇರ್ತಾಳೆ. ಇನ್ನೊಂದು ಲಕ್ಷ್ಮೀ ಅಂಥೇಳಿ ಅವಳು ಮೈಸೂರು ವಾಸುದೇವ ಅಂತೇಳಿ ಒಬ್ಬನನ್ನು ಮದುವೆ ಆಗಿದ್ಲು. ಅವಳಿಗೆ ಮೈದುನಂದು ಕಾಟ ಸೆಕ್ಷುವಲ್ ಹೆರಾಸ್ಮೆಂಟು, ಹಾಗಾಗಿ ಅವಳನ್ನು ಅಲ್ಲೇ ಕೊಂದಾಕ್ಬಿಟ್ಟಿರ್ತಾಳೆ. ಅವಳು ಮತ್ತೆ ಅಂಡಮಾನಿಗೆ ಹೋಗಿ ಅಲ್ಲಿ ಜೈಲೆಲ್ಲ ಮಾಡ್ತಾಳೆ. ಆದರೆ ಬ್ರಿಟಿಷರು ಸಹಾನುಭೂತಿಯಿಂದ ಇರ್ತಾರೆ, ನಂತರದಲ್ಲಿ ಪತಿ ಜೊತೆಗೆ ಇರ್ಲಿಕ್ಕೆ ಬಿಡ್ತಾರೆ. ಅವರ ಮಗನ ಹೆಸರು ಕೆ ಆರ್ ಗಣೇಶ್ ಅಂತೇಳಿ, ಅವರು ಇಂದಿರಾ ಗಾಂಧಿ ಗೌರ್ಮೆಂಟಲ್ಲಿ ವಾಣಿಜ್ಯ ಮಂತ್ರಿ ಆಗಿರ್ತಾರೆ. ಈ ಥರದ ತುಂಬ ಹಲವು ನೆರೇಷನ್ಸ್ಗಳೆಲ್ಲ ನಿಮಗೆ ಸಿಗ್ತವೆ. ಈ ಥರ ಕಥೆಗಳು ಇನ್ನೊಂದು ಎರಡು ಮೂರು ಇರ್ಬೋದು. ಸೆಕೆಂಡ್ ವರ್ಲ್ಡ್ ವಾರ್ ನಿಮ್ಗೆ ಗೊತ್ತಿದೆ. ಈ ಒಮ್ಮೆ ಅಲ್ಲಿರತಕ್ಕಂಥ ಕೈದಿಗಳಿಗೆ ಅವರು ಜೀವಾವಧಿ ಶಿಕ್ಷೆ, ಇನ್ನು ಮುಂದೆ ಯಾವ ಕ್ಷಣದಲ್ಲೂ ಕೂಡ ಅವರು ವಾಪಸ್ ಬರುವಂತಹ ಸಂದರ್ಭಗಳಿಲ್ಲ. ಅವರ ಕತೆ ಮುಗದೇ ಹೋಯಿತು ಅಂತೇಳುವಾಗ ಜಪಾನಿಯರು ಆಕ್ರಮಣ ಮಾಡ್ತಾರೆ, ಅಂಡಮಾನನ್ನು ತಮ್ಮ ಕಕ್ಷೆಗೆ ತಗೊಳ್ತಾರೆ. ತಮ್ಮ ಸಮಸ್ಯೆಗಳೆಲ್ಲ ಮುಗೀತು ಅಂತ ತಿಳ್ಕೊಂಡ್ರೆ ಅಲ್ಲಿ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತದೆ. ಅಲ್ಲಿರತಕ್ಕಂಥವರೆಲ್ಲ ಬ್ರಿಟಿಷ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಿರತಕ್ಕಂಥವ್ರು, ಬ್ರಿಟಿಷ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಂಥವರೆಲ್ಲ ಇಂಡಿಯನ್ಸೇ. ಇವ್ರಿಗೆ ಯಾರನ್ನ ಕಂಡರೂ ಬ್ರಿಟಿಷ್ ಗೂಢಾಚಾರದನ್ನೇ ಕಾಣೋದು. ಒಂದು 30-40 ಜನರನ್ನ ಅವ್ರು ಕೊಂದಾಕ್ಬಿಡ್ತಾರೆ ಗೂಢಾಚಾರರು ಅಂತೇಳಿ. ಡಾಕ್ಟ್ರುಗಳನ್ನ ಬಿಡಲ್ಲ, ಕ್ಲರಿಕಲ್ ಕೆಲಸದವ್ರನ್ನ ಬಿಡಲ್ಲ, ಅಡುಗೆ ಮಾಡೋರನ್ನ ಬಿಡಲ್ಲ, ಯಾರು ಒಂದೊಂದಿಷ್ಟು ಜನ ಇದ್ದಾರೆ, ಯಾರನ್ನೂ ಬಿಡಲ್ಲ. ಅವ್ರದ್ದು ಉಪಟಳ ಅಂತೂ ಅಷ್ಟಿಷ್ಟಲ್ಲ, ಯಾರನ್ನ ಸಣ್ಣ ಪುಟ್ಟ ಸಂಶಯದ ಮೂಲಕ ಕೂಡ ಅವರು ಬಿಟ್ಟಿರಲಿಲ್ಲ. ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡೋರು. ಅದೇ ಸಂದರ್ಭದಲ್ಲಿ ಇಂಡಿಯನ್ ಲೀಗ್ ಅಂತೇಳಿ ಅಲ್ಲಿ ಒಂದು ಅಸೋಸಿಯೇಷನ್ ಆಗುತ್ತೆ. ಆ ಇಂಡಿಯನ್ ಲೀಗ್ ಅಂತ ಹೇಳಿದರೆ ಸುಭಾಷ್ ಚಂದ್ರ ಬೋಸ್ ಅವರು ಜಪಾನಿನ ಒಂದು ಸಹಕಾರದಿಂದ ಭಾರತವನ್ನು ಗೆಲ್ಲಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಅವರಿಗೆ ಸಪೋರ್ಟ್ ಆಗಿರತಕ್ಕಂಥದ್ದು ಇಂಡಿಯನ್ ಲೀಗ್ ಅಂತೇಳಿ. ಒಂದಿನ ಸುಭಾಷ್ ಚಂದ್ರ ಬೋಸ್ ಅವರು ಬರ್ತಾರೆ. ಸುಭಾಷ್ ಚಂದ್ರ ಬೋಸ್ ಬಂದಾಗ ಅಲ್ಲಿರತಕ್ಕಂಥವ್ರು ಅಲ್ಲಿ ಏನು ನಡೀತಾ ಇದೆ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೆ ಸರಿಯಾಗಿ ಹೇಳಲಿಕ್ಕೆ ಪ್ರಯತ್ನ ಅದು ಆಗಲ್ಲ. ಅದು ಭಾಳ ಸಿಂಬಾಲಿಕ್ ಆಗಿ ಆಗ್ಬಿಡುತ್ತೆ ಅಷ್ಟೇ. ಅವರು ಹೋದ ಒಂದು 4 ದಿವಸದಲ್ಲಿ ಇಂಡಿಯನ್ ಲೀಗಿನ ಮುಖ್ಯಸ್ಥರನ್ನೇ ಜೈಲಿಗೆ ಹಾಕ್ಬಿಡ್ತಾರೆ. ಯಾರು ಸುಭಾಷ್ ಚಂದ್ರ ಬೋಸ್ಗೆ ಸಪೋರ್ಟ್ ಮಾಡಿದ್ರೋ, ಜಪಾನ್ ಸೈನಿಕರು ಸಪೋರ್ಟ್ ಮಾಡಿದ್ರೋ, ಅವ್ರನ್ನೇ ಜೈಲಿಗೆ ಹಾಕ್ಬಿಡ್ತಾರೆ. ಏನೋ ತುಂಬ ಆ ಥರದ ಒಂದು ಸಂಕೀರ್ಣ ಸಂಬಂಧಗಳಿದ್ದಾವೆ. ಅಲ್ಲಿನ ಜಪಾನೀ ಸೈನಿಕರ ಬಗ್ಗೆ ನಮ್ಮ ಶಕುಂತಳಾ ಶಿವರಾಮ್ ಅವರು ಬಾಲಕಿಯಾಗ ಅವ್ರಿಗೆ ಅವರು ಗಸ್ತು ತಿರುಗೋದು, ಕೋವಿಗಳನ್ನ ಹಿಡ್ಕೊಂಡು ಓಡಾಡೋದು ಇವೆಲ್ಲ ನೋಡೋದು ಸಂಭ್ರಮ. ಅವರು ತನ್ನ ಬಾಲಕಿಯಾಗಿದ್ದಂತಹ ಒಂದು ಕೆಲವು ನೆನಪುಗಳನ್ನು ದಾಖಲಿಸ್ತಾರೆ. ಅವಳು ಒಂಥರ ಮುಖ ಸಪ್ಪೆ ಮಾಡ್ತಿದ್ದಾಗ, ಅವಳ ಅಕ್ಕ ಮುಖ ಸಪ್ಪೆ ಮಾಡ್ತಿದ್ದಾಗ ಜಪಾನಿ ಸೈನಿಕ ಬಂದು ನೀರಿನಲ್ಲಿ ಕಾಗದದ ದೋಣಿಯನ್ನು ಬಿಡೋದು, ಹೂ ಕೊಡೋದು, ತಮಾಷೆ ಮಾಡೋದು, ತನ್ನ ಮಕ್ಕಳ ಫೋಟೋನ ತೋರಿಸುವಂಥದ್ದು, ತಾನು ಭಾವುಕನಾಗುವಂಥದ್ದು, ಈ ಥರದ ಅನೇಕ ವಿಷಯಗಳು ಬರ್ತವೆ. ಅಂದರೆ ಈ ಕಥನಗಳು ಹೇಗೆ ಹೋಗ್ತವೆ ಅಂತೇಳಿದ್ರೆ, ಇದು ಇತಿಹಾಸ ಅಂತೇಳಿ ಆರಂಭದಲ್ಲಿ ಕೆಲವು ಹೋಗ್ತಾ ಇದ್ರು ಕೂಡ ಇತಿಹಾಸ ನಂತರದಲ್ಲಿ ಕಥನಕ್ಕೆ ಇಳಿತದೆ, ವ್ಯಕ್ತಿಗತ ಆಗತ್ತೆ, ಮತ್ತು ಅನೇಕ ಬಾರಿ ಅದು ವ್ಯಕ್ತಿಚಿತ್ರವಾಗುತ್ತೆ, ಮತ್ತು ವೈಯಕ್ತಿಕ ಅನುಭವಗಳ ಒಂದು ಕೋಶ ಕೂಡ ಈ ಪುಸ್ತಕ ಆಗ್ತಾ ಹೋಗುತ್ತಾ ಬರುತ್ತೆ. ಇದನ್ನು ನಾವು ನೋಡ್ಬೋದು. ಮತ್ತು ಇವರ ಪೊಲಿಟಿಕಲ್ ಅನಾಲಿಸಿಸ್ ಕೂಡ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಇಷ್ಟೆಲ್ಲ ಇದ್ರು ಕೂಡ ಇವರು ಒಂದು ಕಡೆ ಹೇಳ್ತಾರೆ, ಜಪಾನ್ನಲ್ಲಿ ಜಪಾನ್ ಸೋಲ್ಜರ್ಸ್ಗಳಿಗೆಲ್ಲ ಗಾಂಧಿ ಅಂತ ಹೇಳಿದ್ರೆ ಅಚ್ಚುಮೆಚ್ಚು ಅಂತೇಳಿ, ಅಲ್ಲಿನವ್ರಿಗೆ ಬಹಳ ಜನರಿಗೆ ಬೋಸ್ ಬಗ್ಗೆ ಗೊತ್ತಿಲ್ಲ. ಮತ್ತು ಮಾತು ಮಾತಿಗೆ ಗಾಂಧಿಯನ್ನು ಉಲ್ಲೇಖ ಮಾಡ್ತಾರೆ. ಈ ಸಂದರ್ಭದಲ್ಲಿ ಬೋಸ್ದು ಅಂಡಮಾನ್ ವಿಸಿಟ್ ಆಗ್ಬೋದು, ಮತ್ತು ಅಲ್ಲಿಂದ ಜಪಾನಿಯರ ಜೊತೆಗೆ ಇದ್ದುಕೊಂಡು ಈ ಕಡೆ ಗೆಲ್ಲುವಂಥ ಒಂದು ಸಾಹಸ ಏನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಒಂದು ಒಂದು ಶೇಡ್ ಆಗಿರತಕ್ಕಂಥ ಕೆಲವು ಮಾಹಿತಿಗಳು ಸಿಗ್ತವೆಲ್ಲ. ಗಾಂಧಿ ಬಗ್ಗೆ, ಗಾಂಧಿ ಮಾಡ್ತಿರಕ್ಕಂತಹ ಚಳವಳಿ ಬಗ್ಗೆ ಇರತಕ್ಕಂತಹ ಒಂದು ಒಂದು ಒಂದು ಪ್ರಖರತೆ ಏನಿದೆ ಅದು ನಮಗೆ ಹೆಚ್ಚು ಇಲ್ಲಿ

ಕೇಳುಗರೆ, ಇದೇ ಆಗಸ್ಟ್ 28 ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಮೂಡಿ ಬರುವ ಹಲೋ ಡಾಕ್ಟರ್ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವೈದ್ಯರು ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ಹಿರಿಯ ಹೃದ್ರೋಗ ತಜ್ಞರು ಆಗಿರುವಂತಹ ಡಾಕ್ಟರ್ ಮನೀಶ್ ರೈ. ವಿಷಯ, ಯುವಜನರಲ್ಲಿ ಹೆಚ್ಚುತ್ತಿರುವ ಹೃದಯ ಸಂಬಂಧಿ ಸಮಸ್ಯೆಗಳು. ನೀವು ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. 6364240949. ತಪ್ಪದೆ ಕೇಳಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶನೈಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆ ಭಾಗವತರು ಪ್ರಶಾಂತ್ ರೈ ಪುತ್ತೂರು, ಚೆಂಡೆ ಹಾಗೂ ಮದ್ದಳೆ ರೋಹಿತ್ ಉಚ್ಚಿಲ, ಜಿತೇಶ್ ಕೋಳಿಯೂರು. ಪಾತ್ರ ಪರಿಚಯ ವಿಕ್ರಮಾದಿತ್ಯ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಶನೇಶ್ಚರ ವಸಂತ ದೇವಾಡಿಗ, ಪುರೋಹಿತ ಹಾಗೂ ನಂದಿಶ್ರೇಷ್ಠಿ, ಶಿರಂಕಲ್ಲು ಪಶುಪತಿ ಶಾಸ್ತ್ರಿ, ಅಲೋಲಿಕೆ ಹಾಗೂ ಸುಶೀಲೆ ರವಿ ಅಲೆವೂರಾಯ, ಚಂದ್ರಶಯನ ಹಾಗೂ ಪದ್ಮಾವತಿ, ದಿನಕರ್ ಎಸ್ ಪಚ್ಚನಾಡಿ. ಇದೀಗ ಶನೇಶ್ಚರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ 4ನೇ ಕಂತು.
1: ಇರು ಮಸ್ತು ಸವಾರಿ ಬಲ್ಪರ ಉಂಡು ನಾನು
2: ಬಣ್ಣ ದೆತೋ ನಡೆದ ಹೆಂಗೆ ಇತ್ತು
1: ಅವು ಇರೇಗೆ ಇತ್ತೆ ಸುರು ಬೊಕ್ಕ ಇರ್ನ ಸವಾರಿ ಪರೀಕ್ಷೆ ಕೊರಡಗೆತೊಲ್ಲಿ ಪತೊಲ್ಲಿ ಗೆತೊಲ್ಲಿ ಒಂಜಿ ಬೆಟ್ಟು ಕೊರಲೆ.

ಒಂಜೇ ಪೆಟ್ಟು ಹಾಕಿನಿ ಆನ ಅಯ್ಯ ಪಂಡಿಲ ಕೊನೆ ಕುದುರೆ ನೆಲ ಉಡುದಾಂಡು. ಅಬ್ಬಬ್ಬಾ, ಒಂದು ಶನಿದೇವರನ್ನ ಮಾಯನೇ ತೋಜುಂಡು. ಈ ಕುದುರೆದ ಮಿತ್ತೇನು ಅವರ ಕುಲ್ಲುನಾಗ ಗಾಳಿಡೇ ಪೊಯ್ಲೆ ಕೈ ಕಾಂಡು. ಜನನ ಯಾನೇ ಮದತ್ತು ಬುಡಿಯೇ ಏತು ಪೊರ್ತಾಂಡು ಗೊತ್ತಿಜ್ಜಿ. ಕುದುರೆತ ಬೆರಿಟ ಕೊಲ್ಲಿನ ಚನ ಯಾನು ಎನ್ನ ಊರು ದಾಂಟದು ಎತೇತೋ ಊರು ಕಡತದು ಒಡೆಗೋ ಬತ್ತದು ಎತ್ತಿಯ ಮಿತ್ತ ತೂನಾಗ ಅಕ್ಕಾಸ ತೋಜುಂಡು. ತೀರ್ಥ ತೂನಾಗ ಮಲ್ಲ ಮಲೆ ತೋಜೊಂದುಂಡು. ಕುದುರೆ ಎನ್ನ ನಿಯಂತ್ರಣ ಗುತ್ತಿಕೊಂದಿಜ್ಜಿ ಅಜ್ಜಿನಲ್ಪ ನನಂಡಲ ಕೂಡ ಪಿಜಿರಿದು ಪೋಡು ಐಕ ಬಿಡಾದು ಕುದುರದ ಮೂಗದ ಬಲನ ಬರ್ತದ ಪಿರ ಹೋಯ್ತೆ ಇಚ್ಚನಂದು ದಿಡ್ಕ ಎನ್ನ ತಿರ್ತು ಪಾಡ್ದು ಮಿತ್ತು ತೂಪದೆ ಕುದುರೆ ಜೋನಿ ಕಕ್ಕೆ ರಾದು ಬರು. ಅಬ್ಬಬ್ಬಾ, ಇತ್ತೆಂಗರ್ಥ ಒಂದುಂಡು. ಈ ಕುದುರೆ ಸಾಮಾನ್ಯವಾಯಿನವತ್ತು ಆ ಶನಿದೇವರ ಏರುಣಂಜಿನ ವಾಹನ ಆ ಕಕ್ಕೆನೇ ಕುದುರ

ಹೊರತು ಒವ್ವೊಂಜಿ ಕಾಡ ನಾಡು ಬದಲಿಯಾನ ಬುರ್ದೆ ಇಂಚಿನ ಆಂಡು ಪೋಣ್ಣು ಗೊತ್ತಿಜ್ಜಿ ಆಡಿಗೆ ಕಣ್ಣು ಕತ್ತಲೆ ಬತ್ತದು ಏತು ಪೊರ್ತು ನಿದ್ರೆ ಬತ್ತದ ಗೊತ್ತಿಜ್ಜಿ ಲಕ್ಕದ ತೂನಾಗ ಎನ್ನ ಮೇಯ್ಟು ಕಾಲಿ ಒರ್ಕುಂಟು ಮಾತ್ರ ಉಂಡು ಒಂಜಿ ಕಾಂಗ್ ಕುಂಟು ಬುಡುಂಡ ಪದ್ವೈ ಬಂಗಾರ ಕಿರೀಟ ಕಡ್ಸಲೆ ಓಲೆನ ಕೈಟಿಜ್ಜಿ ಅಪ್ಪಂಗಡೆ ಏರೋ ಕಳುವೆಲು ಬತ್ತದು ಅವೆನ ಪೂರ ಕಂಡದ ಕೊಂಡ ಏರು ಪನ್ಪಣ ಸತ್ಯವನೇ ಇತ್ತ ಏನನ್ನು ತೋಂಡ ಎಂಕೆ ಗುರುತದಿ ಕಾಲು ಅಂಚಿನ ಅಲ್ಪ ಏನನ್ನ ಎನ್ನ ಊರದಗಳು ಗುರುತ ಬತ್ತಿರ ಸಾಧ್ಯ ಉಂಡ ಪರ್ತೊಳ್ದಂಡ ಯಾನ ಎನ್ನ ಊರಿಗೂ ಪೋವಾಡತ್ತ.

ಹೋಗು ಬರಪೇರು. ಕೇವಲ ಬಂಧು ಮಿತ್ರರು ಮಾತ್ರ ಆತು ಊರ್ದಗಲು ಪೂರ ಆಯನನ್ನು ಕೂಗರ್ವೇರು. ಒಂಜಿ ವೇಳೆ ದೆಸೆ ಪಡಿಕೆ ಆಂಡ ಮಾತ್ರ ಆಯನ ದೂರ ಮಲ್ಕುವೇರು. ಎನ್ನ ಸ್ಥಿತಿಲ ಅಡಿಗೆ ಬಿಟ್ಟದು ಪೋಂಡತ್ತ ರೂಪ ಪರ್ಲೆ ಮಾನ್ಯ ಮರಲೆ ಶೂರ ವಿಕ್ರಮೇ ಬಲಪಿನ ಜನ ಪುದರ್ನು ಪಡೆಯನಾಯೇ ಯಾನ ವಿಕ್ರಮಾದಿತ್ಯೇ ಬಲಪಿನ ಬಿರುದನ ಮಿರಿಲೋಕದ ಇಂದ್ರನೇ ಎಂಕು ಗುರುತೆ ಮಯೂರ ಸಿಂಹಾಸನ ಎಂಕು ದಿಕ್ಕದಂಡು ಅಪ್ಪೆ ಮಹಾಕಾಳಿ ಎಂಕ ಅನುಗ್ರಹ ಮಲ್ದಾರು ಬೇತಾಳೆ ಎಂಕು ವಶಾದೆ ನೆನಪನಗ ಬರಪೆ ಅಂಚಿನ ನೆನೆತ್ತದ ಬೇತಾಳೆ ಇಜ್ಜಿ ಮಹಾಕಾಳೇಶ್ವರನ ಅನುಗ್ರಹ ಗುಪಾತ್ರಿ ಆಯ್ನ ಯಾನು ಉಗ್ರ ನರಸಿಂಹಸ್ವಾಮಿನ ಆರಾಧನೆ ಮಲ್ಪು ನಂಚಿನಾಯೇ ಓಲುಲ ಏರ್ನ ಎದುರ್ಲ ಸೋತಿನಿ ಬಂಡದಿಜ್ಜಿ ಅಜಿಪತ್ತ ನಾಲು ವಿದ್ಯೆನ ತೆರಿ ನಂಚಿನ ಶೂರ ವಿಕ್ರಮೇ ಇನಿ ನಟ್ಟು ಪರದೇಶಲೆ ಕಾದು ಪೋತೆ ತುತ್ತರ ಸರಿ ಕಟ್ಟದ ನೀ ಕುಂಟು ಇಜ್ಜಿ ಅಂದ ನಂಚಿನ ಪರಿಸ್ಥಿತಿ ಏನನ್ನ ಚಕ್ರವರ್ತಿ ಬಂಡದು ಏರೆ ಗುರ್ತ ಮಲ್ಪಿರೋ ಸಾಧ್ಯ ಉಂಡು.

ಸ್ವಾಮಿ ವೆಂಕಟರಮಣ ದೇವರೇ ಎಂಕ್ಲೆ ಕುಲ ದೇವೇರು ಯಾರು ದಾಯಿಗು ಕುಲ ದೇವೇರು ವೆಂಕಟರಮಣ ದೇವರು ಬಂಡ ನಾರಾಯಣ ದೇವರು ನಾರಾಯಣ ದೇವರನ್ನ ಬುಡಿದೀರು ಒಕ್ಕ ಖಂಡನಗ ಖುಷಿ ಅಂಡ ಬುಡದೆ ಅಳಕಿಲ್ಲ ಖುಷಿಯೇ ವೆಂಕಟರಮಣ ದೇವರ ಪುದರ್ ಬಂಡ ಲಕ್ಷ್ಮೀ ಮಾ ಆಳನಾತೆಗೆ ನಲ್ತೊಂದು ನಲ್ತದು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬರ್ಪೇರಿ ಇಂದು ಯಾನು ಬಂಡೆ ಎನ್ನ ಹಿರಿಯ ಪಣ್ಣದು ಕೊರನ ಮಂತ್ರ ವೆಂಕಟರಮಣ ದೇವರನ್ನು ಬುಡೋಡ್ಚಿ ಆರನೇ ನಮ್ಮುಲ ಮಗ ಯಾನು ಏರೊಂದು ಗೊತ್ತಂಡ ಗೊತ್ತಾಯ್ಜ ವಾ ಕಲ್ಲುಡು ಬದುಕೇನ್ಲಿ ಏರಂದು ಅವು ಪಣ್ಕೊಂಡು ಅಂದಪ್ಪ ಶ್ರೀಮಾನ್ ನಂದಯ್ಯ ಶ್ರೇಷ್ಠಿಳು ಪ್ರಚಾರ ದುಂಬಿಜ್ಜಾಂಡಿ ಎನ್ನ ಅಜ್ಜನ ಕಾಲೋಡು ಇಂಚ ಇಜ್ಜಾಂಡು ಆಯ್ತವ ಅವಳು ಮೂಳು ತಿಕ್ಕನೆ ಪತ್ತೊಂದು ಬೇರವಂತೊಂದಿತ್ತಿನ ಅವು ಬೇರ ಎಂಕ್ಲೆನವೇ ವರ್ಣಗು ಸೇರದ್ ಅಂದಪ್ಪ ಎಂಕ್ಲನ ವರ್ಣ ಮಂಜಲು ವರ್ಣ ವರ್ಣ ಬಂಡ ಬಣ್ಣ ಮಂಜಲು ಬಂಡದವನ ಅವು ಬುಣ್ಯ ಭಾಡ್ನಂದೇ ಅರ್ಥ ಬುಣ್ಯ ಭಾಡ್ನೆ ಬಂಡದಾಯ್ತ ಒಂದು ಚೂ

0: ಇಟ್ಟು ಸುಳ್ಳು ಬಣ್ಣೋಳಿ ಅಂದ್ಲೇ ಅರ್ಥ. ಸುಳ್ಳು ಉಳ್ಳ ಒಂದು ಕ್ರಮ ಉಂಟು,
1: ಸತ್ಯ
0: ಲೆಕ್ಕೋಡದು ಹೆಚ್ಚ ಸುಳ್ಳು ಬಣ್ಣಿಯರ ಬಲ್ಲಿ ಏತು ಬೋಡ ನನವರಿಯಾಗು ಉಪದ್ರಾಯರ ಬಲ್ಲಿ ಉಪದ್ರ ಹಾಪಿ ಲೆಕ್ಕ ಸುಳ್ಳು ಬಣ್ಣಿಯರ ಬಲ್ಲಿ ಅವು ಎಂಕ್ಲನ್ನ ಕಸುಬು ಎಂಕ್ಲನ್ನ ಕುಲಧರ್ಮ ಅಂಚ ಬೇರ ಮಲ್ತೊಂದು ಬತ್ನಕ್ಳಿ ಎಂಕ್ಳ ಅಂದಪ್ಪ ಅಜ್ಜರೆ ಕಾಡಿತ್ತಿನ ಆ ಒಂಜಿ ಬೇರ ಅವು ತೂರು ಊರು ಊರು ಊರು ತಿರ್ಗೊಂದಿತ್ತಿನ ಬೇರ ಎನ್ನ ಪಪ್ಪನ ಕಾಲಕ್ಕೆ ಬಂದಾಗ ಇಂದು ಪೂರ ಆ ಒಂದು ಪಂಡದು ಎಲ್ಲ ಅಂಗಡಿ ಹೊಡ್ನ ಇಂದು ತಾಮಲಿಂದ ಪೂರ ಇಂದುವೇ ಅಂಗಡಿ ಇತ್ತಿನ ಎಂಕ್ಳಿಗೆ ದುಂಬು ಈ ತಿಜ್ಜಂಡು ಎಲ್ಲಿಯಾಗಿತ್ತಿನ ಒಂಜಿ ಬಾಜನ ಪಾತ್ರೆ ಪಗಡಿನ ಐನು ಬೇರ ಮಲ್ತೊಂದಿತ್ತಿನ ಯಾನು ತೂಯೇ ತೂಯೇ ತೂಯೇ ದಾಲ ಪ್ರಯೋಜನ ಇದೆಯೇ ಐಟು ಪೂರ ಆ ಪುಂಡ ನಂಕು ಉಳೈ ಬರ್ಪು ನಾವು ಗೋಡಿಕ್ನಾತು ಬರು ಇಂಚನ ಏತು ಸಮಯ ಪೂಳಿ ಆದಾಗ ಎಂಕ ನೆನಪ ಎಂಕ್ಲಿನ ಬಣ್ಣ ಮಂಜಲ ಬಣ್ಣ ಪತ್ತು ಪಂಡದು ಬಂಗಾರದ ಬೇರ ಸುರುಮಲ್ತೇ ಬಂಗಾರದ ಬೇರ ಸುರುಮಲ್ತೇನ ಚೂರು ಚೂರು ಚೂರು ಚೂರು ಚೂರು ಚೂರು ಚೂರು ಅರು ಸೇರೊಂದು ಬತ್ತೇನು ಅರು ಸೇರೊಂದು ಬಂದಾಗ ಇಲ್ಲು ಮಲ್ಲ ಅಂಡು ಇಲ್ಲು ಮಲ್ಲ ಅನ್ನಾಗ ಇಲ್ಲ ಸೇರಿಸಂದು ನಿಮ್ಮ ಮಲ್ಲ ಮೂಜಿ ಮಾಳಿಗೆದ ಒಂಜಿ ಮಹಲೇ ಕಟ್ಟ ರಂಗು ಮಹಲ್ ಅಂದ ಈಕ ಪುದರ ಕೊಡ್ತಾ ಅಂದಪ್ಪ ಮದಿಮೆ ಅಂಡು ಮದಿಮೆ ಅಂದ ಅಂಡು ಒಂದು ಬಣ್ಣಗ ಒಂಜಿ ಒಂಜು ಬೇಜಾರದ ಸಂಗತಿಲ ಅಂದು ಹೆಚ್ಚ ಸಮಯ ಬುಡಿದಿ ಬಾಲ್ದು ಜಾಳು ಎನ್ನ ಅದೃಷ್ಟ ದೇವತೆ ಅಂದಪ್ಪ ಉಳಾಯಿ ದಂಕದ ಬಂದಾಗನೇ ಅದೃಷ್ಟ ಒತ್ತು ಅಂದುಕೊಂಡತ್ತಾಳು ಅಂದ ಅರಿ ದಂಕಿಯಳು ತಿಂಗಳದ ಉಳಾಯಿ ಅಪ್ಪೆ ಪೋಯಳು ಮಿತ್ತು ಮಿತ್ತು ಹೋಯ್ನಕ್ಕೆ ಬೇಜಾರತ್ತು ಒರಿಂಡ ಇಜ್ಜ ಅರಿ ಒರಿಂಡ ಇಜ್ಜ ಅಂಚಪುರ ಭಾಗ್ಯದ ಲಕ್ಷ್ಮಿಯಾದ ಬತ್ತದ ಎನ್ನ ಬುಡದಿ ಒಂಜಿ ದಿನ ದಾಯ್ತ ಒಂಜಿ ವಿಶೇಷ ರೋಗ ಊರು ಗಿಡಿ ಬತ್ತದ ದಮ್ಮು ಕಟ್ಟು ನಾ ಹೊಂಡು ದಮ್ಮು ದೆಪ್ಪೆರನೇ ರೆಜ್ಜಿ ಐಟ್ಟು ಸೈತು ಸೈಂಡಲ ಬೇಜಾರಿಜ್ಜಂಡಪ್ಪ ಒಂಜಿ ಪುರು ಬಾಲೆಂದು ಪೊಣ್ಣು ಬಾಲೆಂದು ಎನ್ನ ಮಟ್ಟೆಲ್ಲಿ ಜಕ್ಕ ಅಂದು ಪಾಡದು ಪೋಯಳು ಪೊಣ್ಣು ಬಾಲೆ ಆಲೋಲಿಕೆ ಎಂದು ಕುದರದಿತ್ತೆ ದಿನೊಡ್ದು ದಿನೋಡು ಪುರ್ಲ ಗಂಟದ ಪುಣ್ಣಾದ ಗುಳೆಯಂದುಳ್ಳು ಆಳೆ ಗಾತ್ರ ಯಾನು ಜೀವ ಪತ್ತೊಂದು ಉಳ್ಳೆ ಏನ ಕೈ ಕಾಣದ ಪಾಡದು ಬುಕ್ಕ ನಂಕು ಜೀವ ಬಿಡೋಳಿಯೋ ಅಂಚ ಆಲೋಚನೆ ಮತ್ತೊಂದು ಪುನಃ ಏರು ಬರ್ಪೇರು ಏರು ತಿಕ್ಕೇರು ಮೋಳೆನೊಂಜಿ ತಾಂಟ ಹೊಡತ್ತ ತಾಗ ಹೊಡತ್ತ ಏರ್ಯಾರಿಗೆ ಕೊರಿಯರ್ ಹಾಕೊಂಡು ಮನಸ್ಸು ಮಲ್ತಂಡ ಈರಾಗೆ ಕೊರ್ತೊಳಿತಿಲ್ಲ ಈರು ರಾತ್ರಿ ಇಲ್ಲಳು ಪೂಜೆ ಒಂಜಿ ಸರಿಯಾಯಿನ ನರಮಾನಿ ತಿಕ್ಕೊಂಡು ಆಲೋಚನೆ ಮಲ್ತೊಂದು ಮಲ್ತೊಂದು ಮಲ್ತೊಂದು ಮಲ್ತೊಂದು ಸಾದಿಡೆ ಬದ್ದದು ಅಂಗಡಿ ಬಾಗಿಲು ತಾಡೆ ಮುಟ್ಟಿ ಇಂದು ಎಂದ ಅಂಗಡಿ ತೂಯರ ಬೀಗನು ಸೂಪು ಅವು ನೂದುಂಡು ನೂದೆಟ್ಟು ಒಂಜಿ ಮಾತ್ರ ಸರಿಯಾಯಿ ನಾವು ಎಂಕು ಮಾತ್ರ ಗೊತ್ತು ಅಂದು ನೂದು ದಯಗೆ ಕಳುವೆರು ಬಂಗಾರದ ಅಂಗಡಿಗೆ ಬರ್ಪುನ ಕಳುವೆರು ವಾ ಅಂಗಡಿಗೆಲ್ಲ ಬರ್ಪುಜಿ ಕಳುವೆ ಬತ್ತನ ಒವ್ವಪ್ಪ ಬೀಗ ಒವ್ವಪ್ಪ ಬೀಗ ಅಂದು ಒಂಜೊಂಜೆ ದರ್ತೊಂದು ದರ್ತೊಂದು ಫೋನಾಗ ಪುಳ್ಳಿ ಹಾಪು ನಂಕ ತರೆ ವೆಚ್ಚ ಇಜ್ಜಿ ಅಂಗಡಿ ಕಾಪುನ ಸರಿ ಆಯ್ನ ಒಂಜೆ ಉಪ್ಪು ನಾವು ಆಯ್ನ ಕೈಕ ದಿಕ್ಕೊಡೆ ಎಂಕ ಮಾತ್ರ ಗೊತ್ತ ಊನು ಆಯ್ನ ದೆತ್ತ ಲೆಕ್ಕ ಅಂಟ ಇಂದುವೇ ನಮ್ಮ ಅಂಗಡಿ ಅಂಗಡಿ ಬಾಕಿಲ್ ದೆಪ್ಪು ನಗನೇ ಕಟ್ಟೆದ ಎದುರುಡುವರಿ ಕುಳ್ಳೊಂದುಳ್ಳೆ ವಾ ಒಂಜಿ ದರಿದ್ರದ ಏನ್ ಪುಳ್ಳೆ ಕಾಂಡೆಲ್ಲ ಹಾಕಿದ್ರು ಪೆತ್ತನ ಓಣೆ ಅಂಡಲ್ಲ ತೂವಳಿಯೇ ಅವು ಜತ್ತಿನಲ್ಲ ಆತದು ಎಂಬೆ ಓರ್ರು ಕುಂಟುದಾಯ ಅಲ್ಪನೆ ಜತ್ತೊಂದುಳ್ಳೆ ಇನ್ನು ಎಂಚ ಬೇರ ಹಾಕೊಂಡ ದಾಯ್ತ ಕರ್ಮ ದೇವರೇ ಒಂಜಿ ಊದುಬತ್ತಿ ಪೊತ್ತಾಯ ಲೆಕ್ಕ ಅಂಡ ಪೊತ್ತ ಅದು ತೆಕ್ಕಾಯಿ ಲೆಕ್ಕದ ಅಂಡ ಅವು ಬುದ್ಧಿವಂತಿಗೆ ನಂತ ಏಪದ ಒರಿಪ್ಪನ ಸಾಧಿತು ಓಡು ದುಂಬು ನಂದು ಇತ್ತು ನಂದಯ್ಯ ಶ್ರೇಷ್ಠಿ ಆದಿತ್ತ ಶ್ರೀಮಾನ್ ನಂದಯ್ಯ ಶ್ರೇಷ್ಠಿ ಆಯ್ ನೆಂಚ ಒರಿಪ್ಪಾದ ಒರಿಪ್ಪಾದ ಗಂಟು ಕಟ್ಟದು ಕಟ್ಟದು ಕಟ್ಟದು ಕಾಸು ಮಲ್ತದು ಮಲ್ತದು ಈ ಪುದರ್ ಬತ್ತದ ನಂದಪ್ಪ ಕೆಲವು ದಕ್ಕಳಿಗೂ ಗೊತ್ತು ಕೊಂಚ ನಾಯಿ ತಾಂಕನಗಳ ತೋಲ್ ಒಂಜಿ ಬುದ್ಧಿವಂತಿಗೆ ಬೋಡು ನಾಯಿಗೆ ಹೆಚ್ಚ ತಿನಿಯರ ಪಾಡಿಯರನೇ ಒಲ್ಲಿ ಅವು ಏ ಪಲ ಬಡವುಡೆ ಉಪ್ಪು ಬಡವಳಿತ್ತಿನದಾದ ಪ್ರಯೋಜನ ಏರಾಂಡ ಹುಳ ಬತ್ತಂಡ ಯಾವ ಸೀದ ಹೋದು ಮೇಲ್ಗೆಲ್ಲ ಆಗಿದೆ ಅಗ್ಗಿಯನ್ನೇ ಹೋಗಿ ಪ್ರಯೋಜನದಾದ ಏರ್ಲ ಬರ್ಪುಜೆ ಮಾಲೆ ತಕ್ಕಳೆಲ್ಲ ಬರ್ಪುಜೆ ಗಣೇಶೋತ್ಸವ ತಕ್ಕಳೆಲ್ಲ ಬರ್ಪುಜೆ ಕಾಸು ಒರಿಂಡ ಇಜ್ಜ ಅಂಚ ಕ್ರಮ ಬುದ್ಧಿವಂತಿಗೆ ಅಂಚ ಬುದ್ಧಿವಂತಿಗಳೇ ಮಲ್ತಿದ್ನ ಕಾಸು ಅಂಚ ಊದು ಬತ್ತಿಲ್ಲ ಅಂಚಿನ ಹೆಚ್ಚ ಪೊತ್ತ ಎರನೇ ಬಲ್ಲಿ ದೇವರಿಗೆ ಏತು ಬೋಡು ದೇವರ ಹೊಂಡೆರ ಈತೆ ಪೊತ್ತ ಅವಳು ಹೊಂಡದು ಒಂಜಿಡಿ ಬೋಡ್ಚಿ ಒಂಜೋಜ್ಪಾಬುನ ಧೂಪಂ ಸಮರ್ಪಯಾಮಿ ಎಂದು ಬಣ್ಣ ನೀರು ಚೊಂಕ ಮುರ್ಕಾಬುನ ದೆತ್ತದು ಎಲ್ಲೆಗೆ ದೆತ್ತದು ಅಂಚ ಬುದ್ಧಿವಂತಿಗಡು ದೇವರಿಗೆ ದೀಪ ಪೊತ್ತ ಕಾಂಡು

ಅದಾಗಿ ಪುಂಜಕ್ಳು ಬರೋಂದಿತ್ತು ನಾ ಪುಂಜನಕ್ಳು ಆ ಪುಂಜನಕ್ಳ ಪಿರಾಣ ಕೂಡ ನಾನು ಬರೋಂದಿತ್ತು ನೆತ್ತ ಯಾಕಂದ್ರೆ ಪ್ರಯೋಜನ ಇನ್ನು ಒಂಜಿ ದಿನಕ್ಕೂ ಈತು ಬೇರ ಅಂಡ ನಮ್ಮ ಗಲ್ಲಡಿ ಇಂಬೆನೇ ಕುಳ್ಳ ಲೆಕ್ಕ ಅಂಡ ಬುಕ್ಕ ಬೇರ ಆಯ್ತಾವ ಎಂಕ್ಲೈತೈತ ಗಂಟು ಬೇನೆ ದಿನಾಲ ಈ ಖಂಡದ ಪುಣಿ ಕಡತದ ಕಡತದ ಇಡ ಬರಿಯಾರಲ್ಲ ಕಷ್ಟ ಆಗು ಚೌವನೇ ನಮ್ಮ ಗಲ್ಲಡಿ ಕುಳ್ಳುಂಡ ಪ್ರಯೋಜನ ಕನಕಟ್ಟಿನ ದಾನೆ ಎಂಕ್ ನನ್ನ ಜೌವನೆಯರು ಉಂಡ ಮದಿಮೆ ಅಂಡ ಸವತಿ ಮಸ್ತರೆ ಬರು ಪೂಜ್ಯ ಆನೋನಿಕೆ ಪಂಡ ಎನ್ನ ಜೀವ ಉಂಜಿ ಮಲ್ಪೋಳಿ ಜೌವನನ್ನ ಪರಿಚಯ ಮಲ್ತದೆ ನಂಕ್ ಆ ಒಂದು ಇತ್ತಿಂಡ ತೂನಗನೆ ಗತಿ ಗೊತ್ತಿರ ಇಜ್ಜನ್ನಕ್ಕೆ ತೋಜುವೆ ಗತಿ ಅವನ್ ಜಡ್ಡೆ ಲಾಭ ಉಂಟು ಓಡೇಡೆ ಕೊರ್ಪುನ ಓಡೇಡೆ ಕೊರಂಡ ನಮ್ಮ ಪಿದಾಯಿ ಹೋಗ್ಬಿಡು ನಂಕೆ ಉಳೈ ಮರ್ಪು ಲೆಕ್ಕ ಮಲ್ತಿಂಡ ಪ್ರಯೋಜನ ಪಂಡ ಪ್ರಯೋಜನ ಮೆಲ್ಲ ಕಟ್ಟದಾಡೆ ಹೋದು ಆಯ್ನೊಂದು ವಿಚಾರಣೆ ಮಾಡ್ತೀವಿ ಆ ಒಂದೇ

0: ನಮಸ್ಕಾರ.
1: ನಮಸ್ಕಾರ ಸ್ವಾಮಿ. ಏನಿದು ಗೊತ್ತಾಯ್ತು? ಹೆಂಗೆ
0: ಗೊತ್ತಾಯ್ತ?
1: ಅಲ್ಲ, ಅಂಗಡಿ ಬಾಕಿಲು ಪಾಡಿದ್ರು.
0: ಅವು ಬಾಕಿಲು ಪಾಡಿದ್ನ ಅಂಗಡಿಯನ್ನು
1: ಮಧ್ಯಾಹ್ನದ ಹೊರತು ಬಾಕಿಲು ಪಡ್ನದ ಯಾಕಪ್ಪ?
0: ದಾನ ಇಜ್ಜಿ ನಮ್ಮಡ ಮಾಲೆ ಇಜ್ಜಿತ್ತೆ
1: ಅಲ್ಲ,
0: ಮಾಲೆ ಖರ್ಚಾದ ಬೋಳು.
1: ಓ, ಬರೀ ಬೇರನ
0: ನನ ಪೊಸತ್ತು ಬತ್ತದ ಅವಳತ್ತೆ ಮಧ್ಯಾಹ್ನದ ಬೊಕ್ಕ ಬರು
1: ಅಲ್ಲ.
0: ಮಧ್ಯಾಹ್ನ ದಾದಾಪುಂಡು ಬಂಜಿದವಳ ಲಡೈ ಸುರಾಪು.
1: ಓ, ಇದು ಬಡ ಒಂದು ಬಂದ ಎಂಕಲ ಗೊತ್ತಾಡ್
0: ಬಡ ಹಾಕು
1: ಎಂಕಲ ಅವೇ ಆಗೋದಿಲ್ಲ. ಇನ್ನು
0: ಲಾಯ್ಕಂಡು.
1: ಓ,
0: ಲಾಯ್ಕಂಡು ನಿಕ್ಕು ಬಡವಾಯ್ನ ಎಂಕಲ ಹಾಯ್ಕಂಡು.
1: ಹೌದಾದ ಈರೆಗೆ ಲಾಯ್ಕ ಬಿನಿ.
0: ಅವು ಸರಿ
1: ಇದು ಇದ ಪುದರಿಂಚಿನ
0: ಗೊತ್ತಾಯ್ಜ
1: ಯಾಕೆ ಗೊತ್ತಾಯ್ಜಿ?
0: ಇಂದು ತಾಮಲಿಂದಾಪುರ
1: ಇವ್ರದ
0: ಅಂತ. ಇಂದು ಮುಖ್ಯ ರಸ್ತೆ, ಮುಖ್ಯ ಮಾರ್ಗ, ಬಂಗಾರದ ಅಂಗಡಿ ದಕ್ಕಳು ಪೂರ ಇಂದೇ ಮಾರ್ಗಡು.
1: ಓ, ಒಂದು ಸಾಲು ಸಾಲು ಪೂರ ಬಂಗಾರದ ಅಂಗಡಿ ಅಂತ
0: ಅಂದ ಅಂತ.
1: ಭಾರಿ ಶ್ರೀಮಂತ ರೂಪಡು ಪುರ.
0: ಓ, ಆ ಅಂಗಡಿ ಉಂಡತ್ತ ಮಲ್ಲ ಅಂಗಡಿ
1: ಅಂದ
0: ಅವು ಭಾಸ್ಕರ ಶೆಟ್ರ.
1: ಓ, ಆ ರೀತಿ ಬೇರೆಗಳು ಶುರು ಮಾಡಿದ
0: ಅಂದ ಅಂದ. ಆರೆಣದು ದುಂಬು ಯಾನು ಬೇರೆ ಶುರು ಮಾಡ್ತಾನೆ.
1: ಓ, ಇದು ಅರಣ್ಯ ದುಂಬುದಾರು
0: ಅಂದ ಅಂದ. ಆರು ಪಾಸ ಬೇರೆ ಬರ್ತದೆ.
1: ಇದನ್ನ ಹಿರಿಯಕ್ಕನ ಕಾಲ ಹೊಡೆದಿಂಚೆ ಉಂಡದ ಅಂದ.
0: ಹಿರಿಯಕ್ಕನ ಕಾರಣ ಮಲ್ಲ ಮಲ್ಲ ಇಜ್ಜಾಂಡಿ ಯಾನ ಇದು ಮಲ್ಲೆ ಮಲ್ತನು.
1: ಓಹೋ,
0: ಆಯ್ಕೆ ಬುದ್ಧಿವಂತಿಕೆ ಪ್ರಯೋಗ ಮಲ್ತನು.
1: ಓ, ಇನ್ನ ಬುದ್ಧಿವಂತ ಹೇಳಿ ಇದು ಮಲ್ಲಾಂಡವು
0: ಎನ್ನ ಮೋಣ ಹೇಳಿ ಏ ಪದ ಒಂದು ತೇಲಿಕೆ ಬರ್ಬೋದು. ಅವು ಅಭ್ಯಾಸ ಮಾಡ್ತನ.
1: ಅದು ಸ್ವಾಮಿ ಬೇರೆ ಒಂದು ಅಂಡ ಒಂಜಿ ಬಡಿತನ ಅದು ಸಂಗ್ರಹ ಮಾಡ್ತೇನೆ ಅದಕ್ಕೆ ಬೇರೆ ಮಾಡಿ. ಇದು
0: ಗುಟ್ಟು ಇರೋಗೆ ಪಣಯ
1: ನಾನೆ
0: ಪಣಪ್ಪೆ ಪಣಪ್ಪು ಜನರಿದ್ದಿ.
1: ಹಾ,
0: ಇನಿ ಅತ್ತಿ ಎಲ್ಲೇ ಪಣುವೆ
1: ಅಂದ. ಹಾ
0: ಹಾ, ಬಡಾನಾಗ ಉಣುಡು
1: ಅಂದು
0: ಉಣಿಯರ ಒಟ್ಟಿಗೆ ಏರಾಂಡ ಇತ್ತಿಂದ ಎಡ್ಡ್ಯಾಪು.
1: ಹಾ ಹಾ,
0: ಶ್ರೀಮಾನ್ ನಂದಯ ಶ್ರೇಷ್ಠಿ ಪಂಡ ಯಾನೆ
1: ನಂದಯ ಶೆಟ್ಟರು
0: ಅಂದ. ಶ್ರೀಮಾನ್ ಸೇರಿದ್ನ ಇಂಚಿಪ್ಪ
1: ಅಲ್ಲ
0: ಅಂದು. ಆ ಛತ್ರ ಉಂಡತ್ತ ಎದುರುದ.
1: ಹಾ,
0: ಆ ಛತ್ರ ಕಟ್ಟಾಯ ಬುಕ್ಕ ಶ್ರೀಮಾನ್ ಅಂತ ಸೇರಿದ.
1: ಮಲ್ಲ ಮಲ್ಲ ಜನಕ್ಕೆ ಒಂದು ಸೇರುಂಡು
0: ಬತ್ತು ನಕ್ಕಳಿಗೆ
1: ಒಣಸು ಮೂಜಿ ಮೂಜಿ ಶ್ರೀ ಉಂಡು
0: ಅಂದದು
1: ಅಂದು.
0: ಬತ್ತು ನಕ್ಕಳು ಉಂಡುದು ಪೋಡು ಅಕ್ಕಳಿನ ಬಂಜಿ ತಂಪಾಡು ಕಂಡದು ಕಟ್ಟಾಯಿನ ಛತ್ರ.
1: ವೀರೇನ ಕಟ್ಟಾದಿನಿ
0: ಅಂದ.
1: ಬೇರೆದಾಗಲೇ ಮಾತ್ರ ಈ ಬುದ್ಧಿ ಬತ್ತನ ಇಡ್ಡೆ. ಹಾ,
0: ಒಂಜಿ ಚೂರು ದಾನ ಮಾಡ್ಕೊಡು ಅಂದು
1: ಅಂದೆ.
0: ಮಂಚ ಉಂಡುದು ಪೋಯಿ ನಕ್ಕಳು ವರ ಎನ್ನ ಅಂಗಡಿಗೆ ನಿಲ್ಕದು ಪೋಪೇರು.
1: ಮತ್ತೆ ಇದ ಎನ್ನ ಅಡಿಗದ ಇವತ್ತಾರಪ್ಪ?
0: ಎಕ್ಕಳ ನಿಂಚು ಮೂಳು ಜತ್ತೊಂದು ಇತ್ತತ್ತ
1: ಅಂದು ಸ್ವಾಮಿ.
0: ಲಕ್ಕದ ಕುಳ್ಳಿ ಅತ್ತ
1: ಅವ್ರ ಬಾಕಲು ಬಣ್ಣ ಶಬ್ದ ಹೇಳಿದಂಗೆ ಎಚ್ಚರಿಕೆ
0: ತೂನಗದೆ ನಿನ್ನ ಪಾತೆ ಇರ್ಗ ಅಂದ ಅಂಡ
1: ಅಂದೇ.

0: ಇದುವರೆಗೆ ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶ್ರೀ ಶನೇಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ ನಾಲ್ಕನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಆರೋಗ್ಯದ ಸಮಸ್ಯೆಗೆ ತಜ್ಞರ ಸಲಹೆ
2: ಕೇಳುಗ್ರೆ, ಇದೇ ಆಗಸ್ಟ್ 28 ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಮೂಡಿ ಬರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವೈದ್ಯರು ಮಂಗಳೂರಿನ KMC ಆಸ್ಪತ್ರೆಯ ಹಿರಿಯ ಹೃದ್ರೋಗ ತಜ್ಞರು ಆಗಿರುವಂತಹ ಡಾಕ್ಟರ್ ಮನೀಶ್ ರೈ. ವಿಷಯ, ಯುವಜನರಲ್ಲಿ ಹೆಚ್ಚುತ್ತಿರುವ ಹೃದಯ ಸಂಬಂಧಿ ಸಮಸ್ಯೆಗಳು. ನೀವು ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. 6364240949. ತಪ್ಪದೇ ಕೇಳಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

107.8 FM. Radio Saran. Iga app nalu kuda labhya.

0: ಪ್ರಸಾರ 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಆರೋಗ್ಯದ ಸಮಸ್ಯೆಗೆ ತಜ್ಞರ ಸಲಹೆ
0: ಕೇಳುಗರೆ, ಇದೇ ಆಗಸ್ಟ್ 28 ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಮೂಡಿಬರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವೈದ್ಯರು ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ಹಿರಿಯ ಹೃದ್ರೋಗ ತಜ್ಞರು ಆಗಿರುವಂತಹ ಡಾಕ್ಟರ್ ಮನೀಷ್ ರೈ. ವಿಷಯ, ಯುವಜನರಲ್ಲಿ ಹೆಚ್ಚುತ್ತಿರುವ ಹೃದಯ ಸಂಬಂಧಿ ಸಮಸ್ಯೆಗಳು. ನೀವು ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. 6364240949. ತಪ್ಪದೆ ಕೇಳಿ. ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

ಕಿಟ್ಟಿ ಕಿಟ್ಟಿ ಗಾಯಕ ಬಂದ ಭಯ ಭಕ್ತರು ಮೇರೆ ಪುನಃ

0: ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.

0: ಚೇ ವಾವೈ ತವೋ ಜೇ ಬಾಯೆ ತುಜ ಮೋಗಾಚೆ ಪ್ರತಿ ಚ ಸೊಪ್ಪುನಂತ ಆಪಲಿಪ ಕೇಳ್ತಾ ರೂಪ್ ತುಜ ಆಂಜಾಚೆ ಏಕ ಬಾಯೆ ಲಾಗಿಯೆ ತುಸ್ಮು ಜನ ಶಿವಾಚೆ ಹಾಯ್ ತುಸ್ಮು ಜನ ಶಿವಾಚೆ ತುಸ್ಮು ಜನ ಶಿವಾಚೆ ಕಾಳಿ ಸುಮೋಚೆ ವಾವೈ ತವೋ ಜೇ ಬಾಯೆ ತುಜ ಮೋಗಾಚೆ ಪ್ರತಿ ಚ ಸೊಪ್ಪುನಂತ ಆಪಲಿಪ ಕೇಳ್ತಾ ರೂಪ್ ತುಜ ಆಂಜಾಚೆ
1: ರೇಡಿಯೋ ಸಾರಂಗ್ 107.8 FM

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರಿಕಮೇರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ರೇಡಿಯೋ ಸಾರಂಗ್ 107.8 FM.

0: ಬಂದೆ ಇರು ಬಿಡುವೀರ
1: ಅಂದ್ಮೇಲೆ
0: ಅಲ್ಲೇ ಬಿಡಿಯರು ಬಳಂಜಗುತ್ತು ವಿಶ್ವನಾಥ ಶೆಟ್ಟನರ್ಲು ಇರಿತ ಕೂಟದ ಒಂಜನೇ ಬಹುಮಾನ ಕೋಟಿ ಕರೆಟ್ ಬತ್ತನ ಬಳಂಜಗುತ್ತು ವಿಶ್ವನಾಥ ಶೆಟ್ಟನರ್ಲಿಗೆ.